0: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಜೂನ್ 5, 2026 ಶುಕ್ರವಾರ ಪರಾಭವ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಬ್ರಹ್ಮಯೋಗ ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಕುರಿತಾದಂತಹ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸತ್ ಇವರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಕಾಳಜಿಯ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳಲಿದ್ದಾರೆ.
1: ಬೆಳಿಗ್ಗೆ 7:30 ಬೇರುಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ರಂಗಕರ್ಮಿ ಚೇತನ್ ಸಿರ್ ಇವರು ಗಾದೆ ಮಾತುಗಳ ಕುರಿತಾಗಿ ಮಾಹಿತಿಯನ್ನ ಹೇಳಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಶೇಖರ್ ಗೌಳೇರವರು ಪರಿಸರ ದಿನಾಚರಣೆಯ ವಿಶೇಷತೆ ಕುರಿತು ಮಾತನಾಡಲಿದ್ದಾರೆ.
1: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ
1: ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಇಂದಿರಾ ಪ್ರಕಾಶ್ ಮತ್ತು ಶ್ರೀಮತಿ ಕುಸುಮ ಇವರು ಪರಿಸರದ ಕುರಿತಾದಂತಹ ಮಾಹಿತಿಯನ್ನ ಹೇಳಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಬೆಳಿಗ್ಗೆ 11:00 ವಿಶ್ವ ಪರಿಸರ ದಿನಾಚರಣೆಯ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರ ಶಿವಮೊಗ್ಗದ ಜೆಎಚ್ ಪಟೇಲ್ ನಗರದ ವಿಜಯ HS ಇವರು ನಡೆಸಿಕೊಡುವ ಕನ್ನಡದ

0: ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಮೂಡಿಬರಲಿದೆ. ನಂತರ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ.
1: ಮಧ್ಯಾಹ್ನ 3 ಗಂಟೆಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4 ಗಂಟೆಗೆ
0: ಶುಕ್ರವಾರದ ಸಿನಿ ಕಹಾನಿ
1: ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:00ಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ
0: ವಾಟ್ಸ್ಆಪ್ ಮೂಲಕ ತಿಳಿಸಬಹುದು. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಇರುವುದೊಂದೇ ಭೂಮಿ, ಈ ಭೂಮಿ ನಮ್ಮ ಮನೆ ಇದ್ದಂತೆ, ಇದನ್ನ ಸ್ವಚ್ಛವಾಗಿ ಮತ್ತು ಹಸಿರಾಗಿಡಲು ನಾವೆಲ್ಲ ಪ್ರಯತ್ನಿಸೋಣ ಎನ್ನುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಹಕ್ಕಿಗಳ ಚಿಲಿಪಿಲಿ ಧ್ವನಿ, ತಣ್ಣನೆಯ ಗಾಳಿ, ಕೈಯಲ್ಲೊಂದು ಬಿಸಿ ಬಿಸಿ ಕಪ್ ಕಾಫಿ, ಇದರ ಜೊತೆಗೆ ಅರುಣೋದಯ ಕಾರ್ಯಕ್ರಮದ ಪಾಸಿಟಿವ್ ವೈಬ್ಸ್, ಎಲ್ಲರಿಗೂ ಈ ಸುಂದರ ಮುಂಜಾನೆಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಮಾತು ಕೇಳ್ತೀನಿ. ಏನಪ್ಪ ಅಂದ್ರೆ, ನಾವು ಎಷ್ಟೇ ಓದಿರಬಹುದು, ಎಷ್ಟೇ ದೊಡ್ಡ ಕೆಲಸದಲ್ಲಿರಬಹುದು, ಅಥವಾ ಕೋಟಿ ಕೋಟಿ ದುಡ್ಡು ಮಾಡಿರಬಹುದು, ಆದ್ರೆ ನಮ್ಮ ಹತ್ರ ವಿನಯವಂತಿಕೆ ಅನ್ನೋದು ಇಲ್ಲ ಅಂತಂದ್ರೆ ಆ ಯಶಸ್ಸಿಗೆ ಬೆಲೆ ಇರುತ್ತಾ? ವಿದ್ಯೆ ವಿನಯವನ್ನ ನೀಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ವಿನಯ ಅನ್ನೋ ಪದದ ಅರ್ಥನೇ ಬದಲಾಗಿದೆ ಅನ್ಸ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಎಸ್, ಈಗಿನ ಜನರೇಷನ್ ಅಂದ್ರೆ ನಮ್ಮ ಜೆನ್ ಜಿ ಮತ್ತು ಮಿಲೇನಿಯಲ್ಸ್ ವಿನಯವಂತಿಕೆಯನ್ನ ಹೇಗೆ ನೋಡ್ತಾರೆ ಗೊತ್ತಾ? ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಆಟಿಟ್ಯೂಡ್ ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ. ವಿನಯದಿಂದ ನಡ್ಕೊಂಡ್ರೆ ಅಥವಾ ಸಾಫ್ಟ್ ಆಗಿ ಮಾತಾಡಿದ್ರೆ ಜನ ನಮ್ಮನ್ನ ದಡ್ಡರು ಅಥವಾ ಅಪ್ರಯೋಜಕರು ಅಂತ ಅನ್ಕೊಳ್ತಾರೆ ಅನ್ನೋ ಭಯ ಇತ್ತೀಚಿನ ಯುವ ಪೀಳಿಗೆಗಿದೆ. ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋ ಭರದಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಕೆಲವೊಂದ್ಸರಿ ತಲೆಗೇರಿ ಅಹಂಕಾರ ಆಗಿ ಬದಲಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಸ್ಸಲ್ಲಿ ಹಿರಿಯರಿಗೆ ಸೀಟು ಬಿಟ್ಕೊಡೋದ್ರಿಂದ ಹಿಡಿದು ತಮಗಿಂತ ಚಿಕ್ಕವರಿಗೆ ಗೌರವ ಕೊಡೋವರೆಗೂ ಎಲ್ಲೋ ಒಂದ್ ಕಡೆ ಲಿಂಕ್ ಮಿಸ್ ಆಗ್ತಾ ಇದೆ ಅನ್ಸ್ತಾ ಇದೆ ಅಲ್ವಾ? ಹೌದೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇರಿ. ನಿಜವಾದ ವಿನಯವಂತಿಕೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೆ. ನಿಜವಾದ ವಿನಯವಂತಿಕೆ ಅಂದ್ರೆ ಏನು? ನಿಜವಾದ ವಿನಯವಂತಿಕೆ ಅಂತಂದ್ರೆ, ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿದ್ರೂ ಬೇರೆಯವರ ಅಸ್ತಿತ್ವಕ್ಕೆ ಮತ್ತು ಅವರ ಯೋಚನೆಗಳಿಗೆ ಗೌರವ ಕೊಡುವುದು ಅಂತ ಅರ್ಥ. ನಾವು ಮಾತಾಡೋ ಶೈಲಿ ನಮ್ಮ ಸಂಸ್ಕಾರವನ್ನ ತೋರಿಸುತ್ತೆ. ಪ್ಲೀಸ್, ಥ್ಯಾಂಕ್ ಯು, ಸಾರಿ, ಈ ಮೂರು ಪದಗಳು ಬರೀ ಇಂಗ್ಲಿಷ್ ಕ್ಲಾಸ್ ರೂಮ್ಗೆ ಮಾತ್ರ ಸೀಮಿತ ಆಗಬಾರ್ದು, ನಮ್ಮ ಲೈಫಿನ ಭಾಗ ಕೂಡ ಆಗ್ಬೇಕು. ಇನ್ನ ಎರಡನೇದಾಗಿ, ನಾವು ಸಾಧನೆ ಮಾಡಿದಾಗ ತಲೆ ತಗ್ಗಿಸಿ ಸ್ವೀಕರಿಸೋದು ವಿನಯ. ನಾನೊಬ್ಬನೇ ಸಾಧಕ ಅಂತ ಅನ್ಕೋಬಾರ್ದು, ಅಹಂಕಾರ ಬೇಡ, ಆತ್ಮವಿಶ್ವಾಸವಿರಲಿ ಸ್ನೇಹಿತರೆ. ಇನ್ನ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ತಾವೇ ಮಾತಾಡಬೇಕು ಅನ್ನೋ ಆಸೆ, ಆದ್ರೆ ಬೇರೆಯವರು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋ ಗುಣ ಇದೆಯಲ್ಲ, ಅದು ವಿನಯವಂತಿಕೆಯ ದೊಡ್ಡ ಲಕ್ಷಣ. ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ಹಣ್ಣು ತುಂಬಿದ ಮರ ಯಾವಾಗ್ಲೂ ಕೆಳಗೆ ಬಾಗಿರುತ್ತೆ, ಯಾಕಂದ್ರೆ ಅದರಲ್ಲಿ ತೂಕ ಇರುತ್ತೆ, ಮೌಲ್ಯ ಇರುತ್ತೆ. ಒಣಗಿದ ಮರ ನೆಟ್ಟಗೆ ನಿಂತಿರುತ್ತೆ, ಒಂದು ಸಣ್ಣ ಗಾಳಿ ಬಂದ್ರೂ ಸಾಕು ಮುರಿದು ಬೀಳುತ್ತೆ. ನಮ್ಮ ಬದುಕು ಹಣ್ಣು ತುಂಬಿದ ಮರ ಹಾಗೆ ಇರಬೇಕು ಅಲ್ವಾ? ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ಕಾಲು ನೆಲದ ಮೇಲಿರಲಿ. ಪ್ರೀತಿಯಿಂದ ಮಾತಾಡೋಣ, ಎಲ್ಲರನ್ನು ಗೌರವಿಸೋಣ. ಈ ದಿನ ನಿಮ್ಮದಾಗಿರಲಿ, ನಿಮ್ಮ ಮುಖದಲ್ಲಿ ವಿನಯದ ಜೊತೆಗೆ ಒಂದು ಸಣ್ಣ ಮುಗುಳ್ನಗೆ ಸದಾ ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಭರವಸೆ, ಹೊಸ ಕನಸುಗಳನ್ನ ಹೊತ್ತು ತಂದಿರೋ ಈ ಸುಂದರ ಮುಂಜಾನೆಯ ಸವಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಿಂದ ನಾನು ನಿಮ್ಮ ಪ್ರೀತಿಯ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುತ್ತಲೂ ಎಷ್ಟೊಂದು ಸದ್ದು ಅಲ್ವಾ? ಅಲಾರಾಮ್ ಸೌಂಡ್, ಗಾಡಿಗಳ ಹಾರನ್, ಮೊಬೈಲ್ ನೋಟಿಫಿಕೇಶನ್ಗಳ ಟಿಂಗ್ ಟಿಂಗ್, ಹೀಗೆ ಹೊರಗಿನ ಪ್ರಪಂಚ ಸದಾ ಗಿಜುಗುಡ್ತಾ ಇರುತ್ತೆ. ಆದ್ರೆ ಈ ಎಲ್ಲಾ ಗದ್ದಲಗಳ ಮಧ್ಯೆ ನಿಮ್ಮ ಒಳಗಡೆ ಇರೋ ಆ ಪುಟ್ಟ ಮನಸ್ಸು ಹೇಗಿದೆ? ಅದು ಕೂಡ ಓಡ್ತಾ ಇದೆಯಾ? ಎಸ್, ಇವತ್ತಿನ ಮುಂಜಾನೆ ನಾನೊಂದು ಅದ್ಭುತ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದು ಮನಸ್ಸಿನ ನಿಶ್ಶಬ್ದತೆ. ಹೌದು ಸ್ನೇಹಿತರೆ, ನಿಶ್ಶಬ್ದತೆ ಅಂತಂದ್ರೆ ಕೇವಲ ಸುಮ್ಮನಿರೋದು ಅಂತ ಅಲ್ಲ. ಮನಸ್ಸಿನ ನಿಶ್ಶಬ್ದತೆ ಅಂತಂದ್ರೆ ಒಂದು ಸುಂದರವಾದ ನಿರಾಳತೆ. ನಮ್ಮ ಯೋಚನೆಗಳ ವೇಗಕ್ಕೆ ಒಂದು ಪುಟ್ಟ ಬ್ರೇಕ್ ಹಾಕಿ ಈ ಕ್ಷಣದಲ್ಲಿ ಬದುಕೋದು ಅಂತ ಅರ್ಥ. ನದಿಯ ನೀರು ಶಾಂತವಾಗಿದ್ದಾಗ ಮಾತ್ರ ಅದರಲ್ಲಿ ನಮ್ಮ ಮುಖ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸು ನಿಶ್ಶಬ್ದವಾಗಿದ್ದಾಗ ಮಾತ್ರ ನಮಗೆ ಜೀವನದ ನಿಜವಾದ ಖುಷಿ, ಸತ್ಯ ಮತ್ತು ದಾರಿ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ಬಹಳ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಕೇಳಿ. ದಿನದಲ್ಲಿ ಕೇವಲ 5 ನಿಮಿಷ ಮೊಬೈಲ್, ಟಿವಿ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಕಣ್ಮುಚ್ಚಿ ಪ್ರಕೃತಿಯನ್ನ ಆಲಿಸಿ. ಒಂದು ಸುದೀರ್ಘವಾದ ಉಸಿರು ತಗೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿಡಿ. ನಿನ್ನೆ ಏನಾಯ್ತು, ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಬಿಟ್ಟು ಈ ಮುಂಜಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಪ್ರಸ್ತುತ ಕ್ಷಣವನ್ನ ಆನಂದಿಸಿ. ಹೊರಗಿನ ಜಗತ್ತನ್ನು ಗೆಲ್ಲೋದ್ಕಿಂತ ಮುಂಚೆ ನಮ್ಮೊಳಗಿನ ಮನಸ್ಸನ್ನು ಗೆಲ್ಲೋಣ. ಇವತ್ತಿನ ದಿನವಿಡೀ ಎಷ್ಟೇ ಕೆಲಸದ ಒತ್ತಡ ಇದ್ರೂ ನಿಮ್ಮ ಮನಸ್ಸಿನ ಆಳದಲ್ಲಿ ಆ ಒಂದು ನಿಶ್ಶಬ್ದತೆಯನ್ನು, ಆ ಒಂದು ಶಾಂತತೆಯನ್ನ ಕಾಪಾಡ್ಕೊಳ್ಳಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಹಾಗಾದ್ರೆ ಮನಸ್ಸಿಗೆ ಮುದು ನೀಡುವಂತಹ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕಿಟಕಿಯಿಂದ ಆಚೆ ಒಂದ್ಸರಿ ಕಣ್ಣು ಹಾಯಿಸಿ ನೋಡಿ. ಆ ಹಸಿರು, ಆ ತಂಗಾಳಿ ಇವತ್ತು ಯಾಕೋ ಇನ್ನೂ ಸ್ಪೆಷಲ್ ಅಂತ ಅನಿಸ್ತಾ ಇದೆ ಅಲ್ವಾ? ಎಸ್, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ, ಅಂದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಹೌದು ಸ್ನೇಹಿತರೆ, ಪ್ರತಿ ವರ್ಷ ನಾವು ಈ ದಿನವನ್ನ ಆಚರಿಸ್ತೀವಿ. ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬರೀ ಗಿಡ ನೆಡಿ ಮರ ಬೆಳೆಸಿ ಅಂತ ಒಂದೆರಡು ಸ್ಲೋಗನ್ ಹೇಳಿ ಸುಮ್ಮನಾಗೋದಿಲ್ಲ. ನಮ್ಮ ಉಸಿರಾಗಿರೋ ಈ ಪರಿಸರವನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾತನಾಡೋಣ. ಎಸ್, ಹೌದು ಸ್ನೇಹಿತರೆ, ಈ ಒಂದು ಪರಿಸರ ದಿನಾಚರಣೆ ಇವತ್ತು ನಿನ್ನೆಯದ್ದಲ್ಲ. ಸರಿಯಾಗಿ 1972 ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಅವರು ಪರಿಸರದ ಉಸ್ತುವಾರಿಗಾಗಿ ಒಂದು ದೊಡ್ಡ ಸಮ್ಮೇಳನ ನಡೆಸಿತ್ತು. ಅದನ್ನೇ ಸ್ಟಾಕ್ ಹೋಮ್ ಸಮ್ಮೇಳನ ಅಂತ ಕರೀತಾರೆ. ಅಲ್ಲಿಂದ ಜಗತ್ತಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ದಿನ ಬೇಕು ಅಂತ ನಿರ್ಧಾರ ಮಾಡಿ 1973 ಜೂನ್ 5 ಮೊದಲ ಬಾರಿ ಅಧಿಕೃತವಾಗಿ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಯಿತು. ಅಲ್ಲಿಂದ ಪ್ರತಿ ವರ್ಷ ಜಗತ್ತಿನಾದ್ಯಂತ ಒಂದೊಂದು ದೇಶ ಇದರ ಆತಿಥ್ಯ ವಹಿಸಿಕೊಂಡು ಒಂದು ಮುಖ್ಯವಾದ ಥೀಮ್ ಇಟ್ಕೊಂಡು ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಪ್ರಮುಖವಾದ ವಿಷಯದ ಮೇಲೆ ಇಡೀ ಜಗತ್ತು ಗಮನ ಹರಿಸ್ತಾ ಇದೆ. 2026 ವಿಶ್ವ ಪರಿಸರ ದಿನದ ಅಧಿಕೃತ ಥೀಮ್ ಅಂದ್ರೆ ಅಧಿಕೃತ ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದ್ರೆ ಪ್ರಕೃತಿಯಿಂದ ಪ್ರೇರಿತರಾಗಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಈ ವರ್ಷದ ಜಾಗತಿಕ ಅಭಿಯಾನದ ಮುಖ್ಯ ಹ್ಯಾಶ್ಟ್ಯಾಗ್ ಮತ್ತು ಸಂದೇಶ ಏನಪ್ಪಾ ಅಂದ್ರೆ, ಹ್ಯಾಶ್ ನೌ ಫಾರ್ ಕ್ಲೈಮೇಟ್, ಈಗಲೇ ಹವಾಮಾನಕ್ಕಾಗಿ ಬದಲಾಗಿ ಅಂತ ಅರ್ಥ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ನೇತೃತ್ವದಲ್ಲಿ ನಡೆಯುವ ಈ ವರ್ಷದ ಜಾಗತಿಕ ಆಚರಣೆಯ ಆತಿಥ್ಯವನ್ನು ಅಜರ್ಬೈಜಾನ್ ದೇಶದ ಬಾಕು ನಗರ ವಹಿಸಿಕೊಂಡಿದೆ. ತೀವ್ರವಾಗ್ತಾ ಇರೋ ಹವಾಮಾನ ಬದಲಾವಣೆ, ಹಠಾತ್ ಏರುತ್ತಿರುವ ತಾಪಮಾನ ಮತ್ತು ಪರಿಸರ ಮಾಲಿನ್ಯಕ್ಕೆ ಪ್ರಕೃತಿಯಲ್ಲೇ ಇರುವ ನೈಸರ್ಗಿಕ ಪರಿಹಾರಗಳನ್ನು ಕಂಡುಕೊಳ್ಳುವುದು ಹಾಗೂ ನಮ್ಮ ಭವಿಷ್ಯದ ಪೀಳಿಗೆಯನ್ನು ಉಳಿಸುವುದು ಈ ವರ್ಷದ ಮುಖ್ಯ ಉದ್ದೇಶವಾಗಿದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಸುಂದರ ದಿನದಂದು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಮ್ಮ ಮುಂದಿನ ಪೀಳಿಗೆಗೆ ಆಸ್ತಿ ಅಂತಸ್ತು ಮಾಡಿಕೊಡದಿದ್ರೂ ಪರವಾಗಿಲ್ಲ, ಉಸಿರಾಡೋದಕ್ಕೆ ಶುದ್ಧವಾದ ಗಾಳಿ, ಕುಡಿಯೋದಕ್ಕೆ ಒಳ್ಳೆ ನೀರು, ಕಣ್ಣಿಗೆ ತಂಪಾಗೋ ಹಸಿರನ್ನ ಉಳಿಸಿಕೊಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 11, ವಕೀಲರು. ಇಬ್ಬರು ಜಗಳವಾಡಿದಾಗ ಕೋರ್ಟಿಗೆ ಹೋಗಬಾರದು ಎನ್ನುತ್ತೀರಿ. ಆಶ್ಚರ್ಯಕರವಾಗಿದೆ ಈ ಮಾತು.
3: ಆಶ್ಚರ್ಯ ಎನ್ನೇ, ಮತ್ತೇನಾದರೂ ಹೇಳಿ. ಸತ್ಯ ಅದು. ಈ ಸಂದರ್ಭದಲ್ಲಿ ನನಗೆ ವಕೀಲರ ವೈದ್ಯರ ನೆನಪು ಆಗುತ್ತದೆ. ವಕೀಲರು ಹಿಂದೂಸ್ತಾನವನ್ನು ಗುಲಾಮಗಿರಿಗೆ ನೂಕಿದ್ದಾರೆ. ಹಿಂದೂ ಮುಸಲ್ಮಾನರ ಜಗಳವನ್ನು ಹೆಚ್ಚಿಸಿದ್ದಾರೆ. ಇಂಗ್ಲಿಷರ ರಾಜ್ಯವನ್ನು ಗಟ್ಟಿ ಮಾಡಿದ್ದಾರೆ ಎಂದು ನನ್ನ ನಿಶ್ಚಿತ ಅಭಿಪ್ರಾಯ.
2: ಹೀಗೆ ನಿಂದಿಸುವುದು ಸುಲಭ, ಅದನ್ನು ಪ್ರಮಾಣಿಸುವುದು ಕಷ್ಟ. ವಕೀಲರು ಅಲ್ಲದಿದ್ದರೆ ನಮಗೆ ಸ್ವಾತಂತ್ರ್ಯದ ದಾರಿ ತೋರಿದವರು ಯಾರು? ಬಡವರನ್ನು ಯಾರು ಕಾಪಾಡುತ್ತಿದ್ದರು? ನ್ಯಾಯದಾನ ಮಾಡಿಸುತ್ತಿದ್ದವರು ಯಾರು? ಸ್ವರ್ಗೀಯ ಮನಮೋಹನ ಘೋಷರು ಉಚಿತವಾಗಿ ವಾದಿಸಿ ಎಷ್ಟು ಬಡವರನ್ನು ಕಾಪಾಡಲಿಲ್ಲ? ನೀವು ಇಷ್ಟು ಹೊಗಳಿದಿರಲ್ಲ ಕಾಂಗ್ರೆಸ್ಸನ್ನು, ಅದರ ಆಧಾರ ವಕೀಲರೇ. ಇಂಥ ಪ್ರತಿಷ್ಠಿತ ಜನರ ವರ್ಗವನ್ನು ನಿಂದಿಸುವುದು ಅನ್ಯಾಯ. ನಿಮ್ಮ ಕೈಯಲ್ಲಿ ಪತ್ರಿಕೆ ಇದೆ ಎಂದು ದುರುಪಯೋಗ ಮಾಡುತ್ತಿದ್ದೀರಿ.
3: ಒಂದು ಕಾಲದಲ್ಲಿ ನಾನು ನಿಮ್ಮ ಹಾಗೆಯೇ ಯೋಚನೆ ಮಾಡುತ್ತಿದ್ದೆ. ವಕೀಲರು ಎಂದೂ ಒಳ್ಳೆಯ ಕೆಲಸವನ್ನೇ ಮಾಡಲಿಲ್ಲ ಎಂದು ನಾನು ಹೇಳುತ್ತಿಲ್ಲ. ಶ್ರೀಯುತ ಘೋಷರನ್ನು ಗೌರವಿಸುತ್ತೇನೆ. ಅವರು ಬಡವರಿಗೆ ಸಹಾಯ ಮಾಡಿದುದು ನಿಜ. ಕಾಂಗ್ರೆಸ್ಸಿನ ಚಳವಳಿಯ ಶ್ರೇಯಸ್ಸು ಸ್ವಲ್ಪ ಮಟ್ಟಿಗೆ ವಕೀಲರಿಗೆ ಸಲ್ಲುತ್ತದೆಂಬುದನ್ನು ಒಪ್ಪಬಹುದು. ವಕೀಲರು ಮನುಷ್ಯರೇ ಅಲ್ಲವೇ? ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಏನಾದರೊಂದು ಒಳ್ಳೆಯದು ಇದ್ದೇ ಇರುತ್ತದೆ. ವಕೀಲರು ಒಳ್ಳೆಯದ್ದು ಮಾಡಿದ್ದಾರೆ ಎಂಬ ದೃಷ್ಟಾಂತಗಳೆಲ್ಲ ಅವರು ಮನುಷ್ಯರು ಎಂದು ಮಾಡಿದವು. ವಕೀಲರಾದುದರಿಂದ ಮಾಡಿದುದಲ್ಲ. ನಾನು ಹೇಳುವುದಿಷ್ಟು, ಈ ವೃತ್ತಿ ದುರ್ನೀತಿಯನ್ನು ಕಲಿಸುತ್ತದೆ. ಇದರಲ್ಲಿ ಪ್ರಲೋಭನೆ ಹೆಚ್ಚು, ಅದಕ್ಕೆ ಬಲಿಯಾಗದವರು ಬಹಳ ಕಡಿಮೆ. ಒಂದು ಕಡೆ ಹಿಂದೂಗಳು ಮುಸಲ್ಮಾನರು ಜಗಳವಾಡಿದರು, ಸಾಧಾರಣ ಮನುಷ್ಯ ಆದುದನ್ನೆಲ್ಲ ಮರೆತು ಬಿಡಿ ಎನ್ನುತ್ತಾನೆ. ಎರಡೂ ಕಡೆ ಅಲ್ಪ ಸ್ವಲ್ಪ ತಪ್ಪಿದ್ದೇ ಇರುತ್ತದೆ. ಮುಂದೆ ಜಗಳವಾಡಬೇಡಿ ಎಂದು ಬುದ್ಧಿ ಹೇಳುತ್ತಾನೆ. ಆದರೆ ಅವರು ವಕೀಲರ ಬಳಿಗೆ ಹೋಗುತ್ತಾರೆ. ಅವರು ಮಾಡುವುದೇನು? ತಮ್ಮ ಕಕ್ಷಿಗಾರನ ಪರವಾಗಿ ವಾದ. ಆ ಕಕ್ಷಿಗಾರನಿಗೆ ಗೊತ್ತಿಲ್ಲದ ಸಂಗತಿಗಳನ್ನು ಹುಡುಕಿ ತೆಗೆಯುವುದು. ಹಾಗೆ ಮಾಡದಿದ್ದರೆ ಅಂಥವರು ತಮ್ಮ ವೃತ್ತಿಗೆ ಕಳಂಕ. ಆದುದರಿಂದ ಸಾಧಾರಣವಾಗಿ ವಕೀಲರು ಜಗಳವನ್ನು ನಂದಿಸುವುದಿಲ್ಲ, ಮತ್ತಷ್ಟು ಉರಿಸುತ್ತಾರೆ. ಇನ್ನೊಂದು, ಪರರ ದುಃಖ ನಿವಾರಣೆಗಾಗಿ ಯಾರೂ ವಕೀಲಿ ಮಾಡುವುದಿಲ್ಲ, ಹಣ ಗಳಿಸಲು ಮಾಡುತ್ತಾರೆ. ಐಶ್ವರ್ಯ ಸಂಪಾದನೆಗೆ ಇದೊಂದು ದಾರಿಯಾಗಿದೆ. ಜಗಳ ಹೆಚ್ಚಾದರೆ ಅವರಿಗೆ ಲಾಭ ಹೆಚ್ಚು, ಜಗಳ ಹೆಚ್ಚಾದರೆ ವಕೀಲರಿಗೆ ಸಂತೋಷ. ನಾನಿದನ್ನು ಸ್ವಂತವಾಗಿ ಬಲ್ಲೆ. ಚಿಕ್ಕಪಟ್ಟ ವಕೀಲರು ಇಲ್ಲದ ಕಡೆ ಜಗಳ ಹುಟ್ಟಿಸುತ್ತಾರೆ. ಅವರ ದಲ್ಲಾಳಿಗಳು ಜಿಗಣೆಯಂತೆ ಬಡವರ ರಕ್ತವನ್ನು ಹೀರುತ್ತಾರೆ. ಆ ಕಸಬೇ ಜಗಳ ಕಚ್ಚಾಟಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು. ವಕೀಲರಿಗೆ ಕೆಲಸ ಹೆಚ್ಚು ಇರುವುದಿಲ್ಲ. ಭೋಗವಿಲಾಸಗಳನ್ನು ಬಯಸುವ ಮೈಗಳ್ಳ ಜನ ಇಂಥ ವೃತ್ತಿಗಳನ್ನು ಹುಡುಕುತ್ತಾರೆ. ಇದು ಸತ್ಯ. ಉಳಿದೆಲ್ಲ ವಾದವೂ ಬರೀ ನೆಪ. ವಕೀಲಿ ಕಸುಬು ಗೌರವಯುತವಾದುದೆಂದು ಕಂಡುಹಿಡಿದವರು ವಕೀಲರೇ. ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ಹಾಗೆಯೇ ಕಾನೂನನ್ನು ರಚಿಸುತ್ತಾರೆ. ಎಷ್ಟು ಸಂಭಾವನೆ ತೆಗೆದುಕೊಳ್ಳಬೇಕೆಂಬುದನ್ನು ತಾವೇ ನಿರ್ಧರಿಸುತ್ತಾರೆ. ಬಹಳ ಟಿವಿಯಿಂದ ಇರುತ್ತಾರೆ. ಅದನ್ನು ಕಂಡು ಬಡಬಗ್ಗರು ಇವರನ್ನು ದೇವತೆಗಳೆಂದೇ ತಿಳಿಯುತ್ತಾರೆ. ಸಾಮಾನ್ಯ ಕೂಲಿಗಾರನಿಗಿಂತ ಇವರಿಗೇಕೆ ಹೆಚ್ಚು ಸಂಭಾವನೆ ಬೇಕು? ಕೂಲಿಗಾರರಿಗಿಂತ ಹೆಚ್ಚು ಅವಶ್ಯಕತೆಗಳು ಇವರಿಗೇಕೆ? ಕೂಲಿಗಾರರಿಗಿಂತ ಹೆಚ್ಚಾಗಿ ಇವರು ಮಾಡಿದ ದೇಶ ಸೇವೆ ಏನು? ಸೇವೆ ಮಾಡದವರಿಗೆ ಹೆಚ್ಚು ಹಣ ಪಡೆಯುವ ಅಧಿಕಾರವೇ? ಹಣಕ್ಕಾಗಿ ಕೆಲಸ ಮಾಡಿದರೆ ಅದನ್ನು ಸೇವೆ ಎನ್ನಬಹುದೇ? ಹಿಂದೂ ಮುಸ್ಲಿಂ ಜಗಳಗಳೆಲ್ಲ ಎಷ್ಟೋ ಸಲ ವಕೀಲರ ಕೈವಾಡದಿಂದಲೇ ಆಗಿವೆ ಎಂಬುದನ್ನು ಈ ಜಗಳಗಳ ಪರಿಚಯವಿದ್ದವರು ಬಲ್ಲರು. ಇದರಿಂದ ಕೆಲವು ಮನೆತನಗಳೇ ಹಾಳಾಗಿವೆ. ಅಣ್ಣ ತಮ್ಮಂದಿರು ಬದ್ಧ ವೈರಿಗಳಾಗಿದ್ದಾರೆ. ಎಷ್ಟೋ ಸಂಸ್ಥಾನಗಳು ಇವರ ಕೈಗೆ ಸಿಕ್ಕಿ ಸಾಲದಲ್ಲಿ ಮುಳುಗಿ ಹೋಗಿವೆ. ಅನೇಕರಿಗೆ ಸರ್ವನಾಶವಾಗಿದೆ. ಇಂಥ ಉದಾಹರಣೆಗಳನ್ನು ಅನೇಕ ಹೇಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಂದ ದೇಶಕ್ಕಾದ ನಷ್ಟ ಇಂಗ್ಲಿಷರ ಮುಷ್ಟಿಯನ್ನು ಬಲಪಡಿಸಿತ್ತು. ಕೋರ್ಟ್ಗಳಿಲ್ಲದಿದ್ದರೆ ಇಂಗ್ಲಿಷರು ತಮ್ಮ ಆಡಳಿತ ನಡೆಸಲಾಗುತ್ತಿರಲಿಲ್ಲ. ಕೋರ್ಟುಗಳು ಜನರ ಹಿತಕ್ಕಾಗಿ ಏರ್ಪಾಡಾಗಿವೆ ಎಂದು ತಿಳಿಯುವುದು ತಪ್ಪು. ತಮ್ಮ ಸತ್ತೆಯನ್ನು ಸ್ಥಿರಗೊಳಿಸಬೇಕೆನ್ನುವರು ಕೋರ್ಟುಗಳ ಮೂಲಕ ಹಾಗೆ ಮಾಡುತ್ತಾರೆ. ತಮ್ಮ ಜಗಳಗಳನ್ನು ಜನರು ತಾವೇ ಪರಿಹರಿಸಿಕೊಂಡರೆ ಅವರ ಮೇಲೆ ಮೂರನೆಯವರದೇನು ಅಧಿಕಾರ? ಕಾದಾಡಿಯೋ ತಮ್ಮ ಆಪ್ತೇಷ್ಟರಿಂದ ತೀರ್ಪು ಮಾಡಿಸಿಕೊಂಡು ಜನರು ತಮ್ಮ ತಮ್ಮೊಳಗೆ ಜಗಳಗಳನ್ನು ಪರಿಹರಿಸುತ್ತಿದ್ದಾಗ ಇಷ್ಟು ನಪುಂಸಕರಾಗಿರಲಿಲ್ಲ. ಈ ಕೋರ್ಟು ಕಚೇರಿಗಳಿಗೆ ಹೋಗಲು ಮೊದಲಿಟ್ಟ ಮೇಲೆ ಜನರು ಹೆಚ್ಚು ಅಂಜುಗುಳಿಗಳು ನಪುಂಸಕರೂ ಆದರು. ಹೊಡೆದಾಡಿ ಸಾಯುವುದು ಅಸಭ್ಯತೆ, ಸಂದೇಹವಿಲ್ಲ. ಆದರೆ ನಮ್ಮ ಜಗಳವನ್ನು ನೀವು ತೀರಿಸಿಕೊಡಿ ಎಂದು ಮೂರನೆಯವರನ್ನು ಕೇಳುವುದು ಮಾತ್ರ ಅಸಭ್ಯತೆಯಲ್ಲವೇ? ಮೂರನೆಯವರು ಮಾಡಿದ ತೀರ್ಮಾನ ಯಾವಾಗಲೂ ಸರಿಯೇ ಎಂದು ಹೇಳಬಲ್ಲವರು ಯಾರು? ಯಾರದು ಸತ್ಯವೋ ಆ ಕಕ್ಷಿಗಳಿಗೆ ಮಾತ್ರವೇ ಗೊತ್ತು. ನಾವು ಬೋಳೆ ಜನ, ಅಜ್ಞಾನಿಗಳು. ನಮ್ಮ ಹಣ ತೆಗೆದುಕೊಂಡ ಹೊಸಬ ನಮಗೆ ನ್ಯಾಯದಾನ ಮಾಡಬಲ್ಲ ಎಂದು ತಿಳಿಯುತ್ತೇವೆ. ಮುಖ್ಯವಾಗಿ ನೆನಪಿಡಬೇಕಾದುದು ಇಷ್ಟು. ವಕೀಲರಿಲ್ಲದಿದ್ದರೆ ಈ ಕೋರ್ಟುಗಳೇ ಸ್ಥಾಪಿತವಾಗುತ್ತಿರಲಿಲ್ಲ. ಕೋರ್ಟುಗಳಿಲ್ಲದೆ ಇಂಗ್ಲಿಷರು ರಾಜ್ಯ ನಡೆಸಲಾಗುತ್ತಿರಲಿಲ್ಲ. ಬರೀ ಇಂಗ್ಲಿಷ್ ನ್ಯಾಯಾಧೀಶರು, ಇಂಗ್ಲಿಷ್ ವಕೀಲರು, ಇಂಗ್ಲಿಷ್ ಪೊಲೀಸರೇ ಇದ್ದಿದ್ದರೆ ಇಂಗ್ಲಿಷರನ್ನು ಮಾತ್ರ ಅವರು ಆಳಬಹುದಾಗಿತ್ತು. ಭಾರತೀಯ ನ್ಯಾಯಾಧೀಶರು, ಭಾರತೀಯ ವಕೀಲರು ಇಲ್ಲದೆ ಇಂಗ್ಲಿಷರ ಕೆಲಸ ನಡೆಯುತ್ತಿರಲಿಲ್ಲ. ಮೊಟ್ಟ ಮೊದಲು ವಕೀಲರು ಹೇಗೆ ಹುಟ್ಟಿಕೊಂಡರೋ, ಅವರ ಮೇಲೆ ಹೇಗೆ ಕೃಪಾಕಟಾಕ್ಷ ಬಿತ್ತೋ ನೀವು ತಿಳಿದುಕೊಳ್ಳಬೇಕು. ಆಗ ಈ ಕಸುಬಿನ ಬಗ್ಗೆ ನನಗಿರುವಷ್ಟೇ ತಿರಸ್ಕಾರ ನಿಮಗೂ ಹುಟ್ಟುತ್ತದೆ. ಈ ವಕೀಲರು ತಮ್ಮ ಕಸುಬನ್ನು ಬಿಡಲಿ, ಈ ಕಸುಬು ಹೀನ ಎನ್ನಲಿ, ಇಂಗ್ಲಿಷರ ರಾಜ್ಯ ಒಂದು ದಿನದಲ್ಲಿ ಕರಗಿ ಹೋಗುತ್ತದೆ. ಹಿಂದೂಸ್ತಾನಿಗಳು ಜಗಳಗಂಟರು, ಕೋರ್ಟು ಎಂದರೆ ಇವರಿಗೆ ಮೀನಿಗೆ ನೀರಿದ್ದ ಹಾಗೆ ಎಂದು ನಮಗೆ ಅಪನಿಂದೆ ಬರಲು ವಕೀಲರು ಕಾರಣ. ವಕೀಲರನ್ನು ಕುರಿತು ಹೇಳಿದುದೆಲ್ಲ ನ್ಯಾಯಾಧೀಶರಿಗೂ ಅನ್ವಯಿಸುತ್ತದೆ. ಅವರು ಇವರು ದಾಯಾದಿಗಳು. ಅವರಿಂದ ಇವರಿಗೆ ಬಲ, ಇವರಿಂದ ಅವರಿಗೆ ಬಲ.
2: ಇಲ್ಲಿಗೆ ಅಧ್ಯಾಯ 11 ಕೊನೆಗೊಂಡಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇರುವುದರಿಂದ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರಕ್ಕೆ ಸಂಬಂಧಿಸಿದಂತೆ ನಮ್ಮ ಶಿವಶರಣರು ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ನಮ್ಮ ಶಿವಶರಣರು ಪರಿಸರ ಕುರಿತಾಗಿ ಹಾಗೆ ಕೃಷಿಯ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಪರಿಸರಕ್ಕೆ ಸಂಬಂಧಿಸಿದಂತಹ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನು ಹೇಳ್ಬೋದಾ?
8: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಗಂಗಾ ಕುಪ್ಸತ್, ಭದ್ರಾವತಿ ಕದಳಿ ವೇದಿಕೆಯ ಅಧ್ಯಕ್ಷರು. ಬೆಳಗಿನ ಶುಭೋದಯ ಹಾಗೂ ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ನನ್ನ ಆತ್ಮೀಯ ಶರಣಶರಣೆಯರಿಗೆ ಶರಣು ಶರಣಾರ್ಥಿ. ಈ ದಿನ ಜೂನ್ 5 ಅಂದರೆ ನಮಗೆಲ್ಲರಿಗೂ ನೆನಪಿಗೆ ಬರುವುದು ವಿಶ್ವ ಪರಿಸರ ದಿನ ಇಂದು. ಆ ಬಗ್ಗೆ ಈ ದಿನ ನಾವು 12ನೇ ಶತಮಾನದ ಶಿವಶರಣರ ವಚನಗಳೊಂದಿಗೆ ಪರಿಸರ ದಿನವನ್ನು ವಚನ ವಿಹಾರದಲ್ಲಿ ಆಚರಿಸೋಣ. ಭಾರತೀಯ ಪರಿಸರ ಸಂರಕ್ಷಣೆ ಕಾಯ್ದೆ 1986 ಪ್ರಕಾರ ಪರಿಸರ ಎಂದರೆ ನೀರು, ಗಾಳಿ, ಭೂಮಿ ಹಾಗೂ ಇವುಗಳ ನಡುವೆ ಇರುವಂತಹ ನಾವು ಅಂದರೆ ಮಾನವರು, ಹಾಗೆಯೇ ಜೀವಿಗಳು, ಸಸ್ಯಗಳು ಹಾಗೂ ಸೂಕ್ಷ್ಮ ಜೀವಿಗಳೊಂದಿಗೆ ಪರಸ್ಪರ ಸಂಬಂಧವಾಗಿದೆ. ನಾವು ಪರಿಸರದಲ್ಲಿ 2 ಘಟಕಗಳನ್ನು ನೋಡಬಹುದು. ಒಂದು ಜೈವಿಕ ಘಟಕ ಅಂದರೆ ಬಯೋಟಿಕ್, ಅಂದರೆ ಜೀವ ಇರುವಂತಹ ಎಲ್ಲ ಸೃಷ್ಟಿ, ಉದಾಹರಣೆಗೆ ಮಾನವ, ಪ್ರಾಣಿ, ಸಸ್ಯಗಳು, ಪಕ್ಷಿಗಳು ಹಾಗೂ ಸೂಕ್ಷ್ಮ ಜೀವಿಗಳಾಗುತ್ತವೆ. ಆ ಜೈವಿಕ ಘಟಕಗಳು ಅಂದರೆ ಜೀವವಿಲ್ಲದ, ಅಬಯೋಟಿಕ್ ಅಂದರೆ ಜೀವಿಗಳಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಅಂಶಗಳು ಆದರೆ ಇವುಗಳಿಗೆ ಜೀವವಿಲ್ಲ, ಉದಾಹರಣೆಗೆ ಗಾಳಿ, ನೀರು, ಮಣ್ಣು, ಬೆಳಕು, ತಾಪಮಾನ ಹಾಗೂ ಖನಿಜಗಳು. ಈ ಹಿನ್ನೆಲೆಯಲ್ಲಿ ನಾವು ಶರಣರಾದಂತಹ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನೋಡೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ಪರಮಾತ್ಮನಿಂದ ಸ್ವೀಕೃತವಾದಂತಹ ಭೂಮಿ, ಗಾಳಿ, ಜಲ ಎಲ್ಲವನ್ನೂ ನಾವು ಹೊಂದಿಕೊಂಡು ಅನ್ಯರನ್ನ ಹೊಗಳುವ ಬಗ್ಗೆ ಈ ಒಂದು ವಚನದಲ್ಲಿ ಅವರು ವಿಡಂಬಿಸಿದ್ದಾರೆ. ಅವರದೇ ಆದ ಇನ್ನೊಂದು ವಚನ ಹೀಗಿದೆ: ಎತ್ತ ನೇರಿದ ಕರ್ತನೊಬ್ಬನೇ ಜಗಕ್ಕೆಲ್ಲ, ಎತ್ತು ಬೆಳೆದ ಧಾನ್ಯವನುಂಬ ದೇವರ್ಕಳಲ್ಲ, ನಿಮ್ಮ ತೊತ್ತಿನ ಮಕ್ಕಳು ರಾಮನಾಥ. ಪರಮಾತ್ಮನಿಂದ ಸೃಷ್ಟಿಯಾದ ಈ ಪರಿಸರ ಹಾಗೂ ಅವನಿಂದ ಪಡೆದ ಫಲಕ್ಕೆ ನಾವು ಋಣಿಯಾಗಿರಬೇಕು ಎಂಬುದಾಗಿ ಈ ವಚನದ ಮೂಲಕ ನಮಗೆ ತಿಳಿ ಹೇಳಿದ್ದಾರೆ. ಗುರು ಬಸವಣ್ಣನವರ ಅನೇಕ ವಚನಗಳನ್ನು ವೈಚಾರಿಕ ಹಾಗೂ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಅವಲೋಕಿಸಿದಾಗ

0: ಅವರ ವಚನಗಳಲ್ಲಿ ಅಡಗಿರುವಂತಹ ಸಾಮಾಜಿಕ ಕಳಕಳಿ ಮತ್ತು ಹೊಣೆಗಾರಿಕೆ ಎಂತಹವರನ್ನು ಸಹ ನಿಬ್ಬೆರಗಾಗಿಸುತ್ತದೆ. ನಾವು ಈಗ ನೋಡುತ್ತಿರುವಂತಹ ಪರಿಸ್ಥಿತಿ ಹೇಗಿದೆ ಅಂದರೆ, ಎಲ್ಲೆಲ್ಲೂ ಅಸಹನೆ, ಅಸೂಯೆ, ಅಪ್ರಾಮಾಣಿಕತೆ ಹೀಗೆ ನರಳುತ್ತಿರುವಂತಹ ಈ ಸಮಾಜದಲ್ಲಿ ಬದುಕಿನ ಮೌಲ್ಯಗಳು ಕುಸಿಯುತ್ತಿವೆ. ಈ ದಿಸೆಯಲ್ಲಿ ಶರಣರ ಚಳುವಳಿಯ ನೇಕಾರರಾಗಿದ್ದಂತಹ ಬಸವಣ್ಣನವರ ಒಂದು ವಚನ ಈ ಮೌಲ್ಯಗಳು ಕುಸಿಯುತ್ತಿರುವ ಈ ಸಂದರ್ಭಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಅವರು ತಮ್ಮ ಒಂದು ವಚನದಲ್ಲಿ ಪ್ರಸ್ತುತಪಡಿಸುತ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂ ಬಾರದು. ಏರಿ ನೀರುಂಬುಡೆ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ತಾಯ ಮೊಲೆಹಾಲು ನಂಜಾಗಿ ಕೊಲುವೊಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ ಎನ್ನುವಂತಹ ಈ ವಚನೋಕ್ತಿಯ ಅರ್ಥ 12ನೇ ಶತಮಾನದಲ್ಲಿ ಬಸವಣ್ಣನವರು ವ್ಯಕ್ತಪಡಿಸಿದ ಹಲವಾರು ಸಿದ್ಧಾಂತಗಳು, ತತ್ವಗಳು, ಚಿಂತನೆಗಳು 900 ವರ್ಷ ಆದ ಪೂರ್ವದರಲ್ಲಿಯೇ ವಿಮರ್ಶೆಗಳಾದಂತಹ ವಿಷಯಗಳಾಗಿವೆ. ಇವತ್ತಿನ ಪರಿಸರ ಸಂಬಂಧಿತ ಸಮಸ್ಯೆಗಳಿಗೆ ಇದೊಂದು ವಚನ ಕನ್ನಡಿಯಾಗಿವೆ. ಸದರಿ ಈ ಒಂದು ವಚನದಲ್ಲಿ ಅಡಕವಾಗಿರುವಂತಹ ನೈತಿಕ ಮೌಲ್ಯಗಳು ಜನರಿಗೆ ಮನವರಿಕೆ ಮಾಡುವ ಯತ್ನದಲ್ಲಿ ಒಲೆ ಮತ್ತು ದರೆಗಳನ್ನು ಹೋಲಿಸಿ ನೋಡಲಾಗಿದೆ. ಇದನ್ನು ಆಧುನಿಕ ಯುಗದಲ್ಲಿ ಮಾನವ ಸಂತತಿ ಎದುರಿಸುತ್ತಿರುವ ಕೃಷಿ ಪರಿಸರ ಸಮಸ್ಯೆಯಾದ ಭೂಮಂಡಲ ಉಷ್ಣ ಏರಿಕೆಗೆ ಹೋಲಿಸಬಹುದಾಗಿದೆ. ಹೀಗೆ ಈಗ ಏನಾಗಿದೆ ಅಂದರೆ, ಕೃಷಿ ಪರಿಸರ ಸಂಬಂಧಿತ ಸಮಸ್ಯೆಗಳಿಗೆ ಜಾಗತಿಕ ಉಷ್ಣಾಂಶ ಹೆಚ್ಚಾಗಿರುವುದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತಿದೆ. ಜಾಗತಿಕ ಉಷ್ಣಾಂಶದಲ್ಲಿ ಏರುಪೇರಾಗಲು ಕಾರಣವಾದಂತಹ ಇಂಗಾಲದ ಡೈಆಕ್ಸೈಡ್ ಹಾಗೂ ಇನ್ನಿತರ ಅನಿಲಗಳು ವಿಜ್ಞಾನಿಗಳನ್ನು ಉದ್ರಿಗೊಳಿಸುತ್ತಿವೆ. ಅದನ್ನೇ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಒಲೆ ಹತ್ತಿ ಉರಿದಡೆ, ಒಲೆ ಹತ್ತಿ ಉರಿದಾಗ ನಾವು ಅಲ್ಲಿ ಇರಬಹುದಾಗಿದೆ. ಅದೇ ಇಡೀ ಪ್ರಪಂಚವೇ ಹೊತ್ತಿ ಉರಿತಾ ಇರಬೇಕಾದ್ರೆ ಅಲ್ಲಿ ಹೇಗೆ ನಿಲ್ಲಬೇಕಾಗುತ್ತದೆ? ಸಾಧ್ಯವೇ ಇಲ್ಲ. ಅಂತೆಯೇ ಏರಿ ನೀರುಂಬುಡೆ, ನಾವು ಒಂದು ಹೊಲಕ್ಕೆ ಏರಿಯಲ್ಲಿ ಏರಿ ಕಟ್ಟಿರ್ತೀವಿ, ಅದು ನೀರು ಮುಂದೆ ಹೋಗಬಾರ್ದು ಅಂತ, ಅದು ಹೊಲಕ್ಕೆ ಉಪಯೋಗ ಆಗಬೇಕು ಅಂತ. ಆಗ ಏನಾಗುತ್ತೆ, ಆ ಏರಿನೇ ನೀರನ್ನು ಕುಡಿದ್ರೆ ಅಥವಾ ಬೇಲಿ ಕಟ್ಟಿರ್ತೀವಿ ಹಸು ದನಕರುಗಳಿಂದ ಆ ಬೆಳೆ ಹಾಳಾಗಬಾರ್ದು ಅಂತ, ಆದರೆ ಬೇಲಿನೇ ಆ ಮೇವನ್ನು ಅಂದರೆ ಆ ಧಾನ್ಯವನ್ನು ತಿಂದರೆ. ಇನ್ನೂ ಮುಂದುವರೆದು ಹೇಳ್ತಾರೆ, ಮನೆಯ ಯಜಮಾನಿಕೆಯ ಸ್ಥಾನದಲ್ಲಿರುವಂಥ ಹೆಂಡತಿಯೇ ತನ್ನ ಗಂಡನಿಗೆ ಮೋಸ ಮಾಡಿ ಸಂಪತ್ತನ್ನು ಬೇರೆಯವರಿಗೆ ಕದ್ದು ಸಾಗಿಸಿದರೆ ಯಾರನ್ನು ನಂಬಬೇಕು? ಹಾಗೆಯೇ ಮಗುವನ್ನು ಪ್ರೀತಿಯಿಂದ ಹಾಗೂ ಮಮತೆಯಿಂದ ಸಾಕುವಂತಹ ತಾಯಿ ಅಸಹಜತೆಯಿಂದ ಬಾಯಿ ಕಟ್ಟದೆ ಅಥವಾ ಪತ್ತೆ ಮಾಡದೆ ಸಣ್ಣ ಮಗು ಇರಬೇಕಾದ್ರೆ ಮನಸ್ಸಿಗೆ ಬಂದಂತಹ ನಂಜಿನ ಪದಾರ್ಥಗಳನ್ನು ತಿಂದಾಗ ಹಾಲು ನಂಜಾಗಿ ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವುದು ಸಹಜ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಹೀಗೆ ಮಾಡುವಾಗ ನಾನು ಬೇರೆ ಇನ್ಯಾರಿಗೆ ದೂರಲು ಸಾಧ್ಯ ಪರಮಾತ್ಮ? ಇದಕ್ಕೆ ನೀನೇ ಹೊಣೆಗಾರಿಕೆಯನ್ನು ವಹಿಸಬೇಕು ಅಂಥೇಳಿ ಪರಮಾತ್ಮನಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ಈ ವಚನವು ಜವಾಬ್ದಾರಿಯುತ ದೇಶಗಳ ದುರ್ನಡತೆಗೆ, ದುರಾಚಾರಕ್ಕೆ ಹಿಡಿದ ಕನ್ನಡಿಯಂತಿದೆ. ಅಭಿವೃದ್ಧಿ ಹೊಂದಿದ ದೇಶಗಳು ತಾವು ನಡೆಸುತ್ತಿರುವ ಹಲವಾರು ಅನಾಚಾರಗಳ ಫಲದಿಂದ ಉಂಟಾಗುತ್ತಿರುವ ಹವಾಮಾನದ ವೈಪರೀತ್ಯದಿಂದ ತಾವೇ ಆಹುತಿಗೆ ಒಳಗಾಗುವಂತಹ ಮೊದಲೇ ದರೆಯನ್ನು ನಾವು ಕಾಪಾಡಬೇಕಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ದೇಶಗಳಿಗೆ ಪರಮಾಣು ಹಾಗೂ ಇನ್ನಿತರ ಶಸ್ತ್ರಾಸ್ತ್ರ ಪೂರೈಸುವುದರೊಂದಿಗೆ ಭೂಲೋಕವನ್ನೇ ದಗಿದಗಿಸುವಂತೆ ಮಾಡಲು ಪಣ ತೊಟ್ಟಿರುವಂತಿದೆ. ಈ ಸಂದರ್ಭದಲ್ಲಿ ಕುಸಿಯುತ್ತಿರುವಂತಹ ಜೀವನದ ಮೌಲ್ಯಗಳಿಂದ ಅಧೋಗತಿಯ ಪ್ರಪಾತಕ್ಕೆ ಇಳಿಯುತ್ತಿರುವ ದರೆಯನ್ನು ಅಂದರೆ ಭೂಮಿಯನ್ನು, ಸಮಾಜವನ್ನು ಉಳಿಸಿ ಉತ್ಕೃಷ್ಟ ಸಮಾಜ ನಿರ್ಮಾಣಕ್ಕೆ ಬಸವಣ್ಣನವರ ಈ ಒಂದು ವಚನ, ಈ ತತ್ವಾದರ್ಶಗಳು ಕಾಯಕಲ್ಪವಾಗಿದೆ. ಆದ್ದರಿಂದ ಇಂದಿನ ಸಮಾಜಕ್ಕೆ ಶರಣ ಸಂಸ್ಕೃತಿ ಮಾದರಿಯಾಗಬೇಕು. ಯಾವುದೇ ಸಮಾಜ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕು ಅಂದಾಗ, ವಿಕಾಸವಾಗಬೇಕು ಅಂದಾಗ ಆ ಸಮಾಜದಲ್ಲಿ ಸಮಾನತೆ, ಸಹಬಾಳ್ವೆ, ಸಹಕಾರ ಇರಲೇಬೇಕು. ಮಾನವೀಯತೆಯನ್ನು ಮರೆತು ಮೇಲು ಕೀಳೆಂಬ ವಿಷದ ಬೀಜವನ್ನು ಬಿತ್ತಿದಾಗ ಅದು ಸುಸಂಸ್ಕೃತ ಸಮಾಜವಾಗಲು ಸಾಧ್ಯವಿಲ್ಲ. ಇದನ್ನೇ ಬಸವಣ್ಣನವರು ತಮ್ಮ ಇನ್ನೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ಎಂಬುದಾಗಿ ನಾವು ಈ ಒಂದು ವಚನವನ್ನು ಅರ್ಥ ಮಾಡಿಕೊಂಡು ನಡೆದಾಗ ಭೂಮಿಯನ್ನೇ ಇನ್ನಿಲ್ಲದಂತೆ ಸ್ವರ್ಗವನ್ನಾಗಿ ಮಾಡಬಹುದಾಗಿದೆ. ಒಳ್ಳೆಯ ಆಚಾರ ವಿಚಾರಗಳಿಂದ ನಾವು ವಾಸಿಸುತ್ತಿರುವ ಭೂಮಿಯನ್ನು ಹೆಚ್ಚು ಹೆಚ್ಚು ಯೋಗ್ಯವನ್ನಾಗಿಸಬೇಕಾಗಿದೆ. ಈ ದಿಶೆಯಲ್ಲಿ ಪ್ರಪಂಚದ ಎಲ್ಲ ದೇಶಗಳು ಒಂದೆಡೆ ಸೇರಿ ಮುಕ್ತವಾದ ಚರ್ಚೆಯೊಂದಿಗೆ ಭಯೋತ್ಪಾದನೆಯಿಂದ ಬಳಲುತ್ತಿರುವ ದೇಶಗಳನ್ನು ಕಾಪಾಡಬಹುದಾಗಿದೆ. ವಚನದಲ್ಲಿ 4 ಉಪಮೇಯಗಳನ್ನು ಉದಾಹರಣೆಗಾಗಿ ತೆಗೆದುಕೊಂಡು ಈ ಒಂದು ವಚನದಲ್ಲಿ ನಮಗೆ ಸಲಹೆ ಅಥವಾ ಸೂಚನೆ ಅಥವಾ ಮಾರ್ಗದರ್ಶನವನ್ನು ಬಸವಣ್ಣನವರು ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಸಹ ಮಾನವನ ದುರ್ಬಲತೆ ಬಗ್ಗೆ ಈ ಕುರಿತು ಹೇಳ್ತಾರೆ. ಮಾನವನು ಇಂದು ವಿಜ್ಞಾನದ ಹಾಗೂ ತಂತ್ರಜ್ಞಾನದ ಫಲವಾಗಿ ಆಕಾಶದಲ್ಲಿ ಹಾರಲು ಕಲಿತಿದ್ದಾನೆ, ಮೀನಿನಂತೆ ಸಬ್ಮರೀನ್ಗಳಲ್ಲಿ ಈಜಲು ಕಲಿತಿದ್ದಾನೆ, ಆದರೆ ಮಾನವನು ತನ್ನನ್ನು ತಾನು ಅರಿತುಕೊಂಡು ಬಾಳಲು ಮಾತ್ರ ಕಲಿತಿಲ್ಲ. ಇಂಥ ಮಾನವ ಸಂತತಿಗೆ ಮಹಾನುಭಾವರ, ಸಂತರ, ದಾರ್ಶನಿಕರ ತತ್ವಾದರ್ಶಗಳು ಇಂದಿನ ಕಾಲದಲ್ಲಿ ಅವಶ್ಯಕವಾಗಿವೆ ಎಂಬುದಾಗಿದೆ.
1: ಪರಿಸರದ ಕಾಳಜಿಯ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನು ಶ್ರೀಮತಿ ಗಂಗಾ ಕುಪ್ಸದವರು ತುಂಬಾ ಅರ್ಥವತ್ತಾಗಿ ತಿಳಿಸಿಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ಪರಿಸರದ ಕುರಿತಾದಂತಹ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರದ ಕಾಳಜಿಯ ಕುರಿತಾಗಿ ನಮ್ಮ ಶಿವಚರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬಂದು.
3: ಕೃಷಿ ವಿಜ್ಞಾನದೊಂದಿಗೆ ತದ್ಯಾತ್ಮವಾಗೊಂಡಿರುವಂತಹ ಅಕ್ಕ ಮಹಾದೇವಿಯವರ ಒಂದು ವಚನ ಹೀಗಿದೆ: ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರ ಆರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನ ಎರೆದವರ ಆರಯ್ಯ, ಕಳವೆ ರಾಜಾನ್ಯ ಶಾಲ್ಯನ್ಯಕ್ಕೆ ಓಗರದ ಉದಕವ ನೆರೆದವರ ಆರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳ ದುದಕವ ನೆರೆದವರ ಆರಯ್ಯ, ಇಂತಿ ಜಲವೂ ಒಂದೇ ನೆಲನೂ ಒಂದೇ ಆಕಾಶವೂ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಈ ಒಂದು ವಚನಗಳಲ್ಲಿ ಮೊದಲ ನಾಲ್ಕು ಸಾಲುಗಳಲ್ಲಿ ಕೃಷಿ ವಿಜ್ಞಾನದಲ್ಲಿ ಯಾವುದೇ ಬೆಳೆಯ ತಳಿಯ ಸುಧಾರಣೆಗಳನ್ನು ಸಾಧಿಸಬೇಕಾದರೆ ನಮಗೆ ಅಗತ್ಯವಾಗಿ ಬೇಕಾಗಿರುವಂತಹ ಜೀವ ವೈವಿಧ್ಯ ಇಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ. ಇದನ್ನು ವಾಚಿಸುವಾಗ ಎಂತಹ ವಿಜ್ಞಾನಿಗೂ ಸಹ ಬೆರಗಾಗುವ ಪರಿಣಾಮವಾಗುತ್ತದೆ. ಯಾಕೆಂದರೆ ವಿವಿಧ ಬೆಳೆ ತಳಿಗಳ ಸಂತಿಕೆಗೆ ಇದಕ್ಕಿಂತ ಹಿರಿದಾದ ವರ್ಣನೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಕೃಷಿಯಲ್ಲಿ ಜೀವ ವೈವಿಧ್ಯತೆಯ ಪ್ರಸ್ತುತತೆ, ಪ್ರಾಮುಖ್ಯತೆ ಎಲ್ಲವನ್ನೂ ಸಹ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಈಳೆ ನಿಂಬೆ ಮಾವು ಮಾದಲ ಇವು ಹುಳಿ, ಕಬ್ಬು ಬಾಳೆ ಹಲಸು ನಾರಿವಾಳ ಇವು ಸಿಹಿ, ಕಳವೆ ರಾಜಾನ್ಯ ಶಾಲ್ಯನ್ಯ ಇವು ಒಗರ ಅಂದರೆ ಒಗರವಾದಂತಹ ರುಚಿ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳ ಇವು ಪರಿಮಳಯುಕ್ತವಾದಂತಹ ಸಸ್ಯಗಳು. ಈ ಎಲ್ಲ ಒಂದು ಸಸ್ಯಗಳಿಗೆ ಇರುವಂತಹದು ಭೂಮಿ ಒಂದೇ, ನೆಲನೂ ಒಂದೇ, ಆಕಾಶವೂ ಒಂದೇ, ಆದರೆ ಈ ಒಂದು ನೀರು ಹಲವು ದ್ರವ್ಯಗಳನ್ನು ಕೂಡಿಕೊಂಡು ತನ್ನ ಪರಿ ಬೇರಾಗಿದೆ ಅನ್ನುವ ಮಾತನ್ನು ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ವಚನದಲ್ಲಿ ಅವರು ಎಷ್ಟೊಂದು ಆಲೋಚನೆಯನ್ನು ಮಾಡಿದ್ದು ಈಗಿನ ವಿಜ್ಞಾನಿಗಳು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದರೆ ಸಸ್ಯ ತಳಿಶಾಸ್ತ್ರದ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಭೂಮಿ ಎಂಬ ಶಬ್ದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಅವಾಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಭೂಮಿ ಅಂದರೆ ಕೇವಲ ಒಂದು ಮಣ್ಣು ಮಾತ್ರ ಅಲ್ಲ, ಅದೊಂದು ಪರಿಸರ. ಆ ಭೂಮಿಯ ಮೇಲೆ ಬೀಳುವಂತಹ ಮಳೆ, ಸೂರ್ಯನ ಬೆಳಕು ಅಥವಾ ಬಿಸಿಲು ಎಲ್ಲದರ ಒಟ್ಟು ಪರಿಣಾಮಕ್ಕೆ ಭೂಮಿ ಎಂದು ವಿಜ್ಞಾನ ಈಗೂ ಸಹ ವ್ಯಾಖ್ಯಾನಿಸುತ್ತೆ. ಅಕ್ಕ ಮಹಾದೇವಿ ತಾಯಿಯವರು ಆವಾಗಲೇ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಜಲವೂ ಒಂದೇ, ನೆಲನೂ ಒಂದೇ, ಆಕಾಶವೂ ಒಂದೇ ಎನ್ನುವಂತಹ ನುಡಿಮುತ್ತುಗಳು ಇದನ್ನು ಸಮರ್ಥಿಸುತ್ತವೆ. ನೀರು ಯಾವ ಪಾತ್ರೆಯಲ್ಲಿ ಸೇರುತ್ತದೆಯೋ ಆ ಆಕಾರವನ್ನು ಹೊಂದುತ್ತದೆ ಎಂಬುದಾಗಿ ವೈಜ್ಞಾನಿಕ ಸತ್ಯ ಇಲ್ಲಿ ಬಿಂಬಿತವಾಗಿದೆ. ಜಲವು ಹಲವು ದ್ರವ್ಯಗಳನ್ನು ಕೂಡಿ ತನ್ನ ಪರಿ ಬೇರಾಗುವ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿದ್ದರೇನು ತನ್ನ ಪರಿ ಬೇರೆ ಎಂಬ ಅಂಶವನ್ನು ಇಲ್ಲಿ ನಾವು ಮನಗಾಣ್ತೀವಿ. ಅಂದರೆ ದೇವನೊಬ್ಬ ನಾಮ ಹಲವು ಅನ್ನುವಂತಹ ಮಾತನ್ನೂ ಸಹ ಅಕ್ಕ ಮಹಾದೇವಿ ತಾಯಿಯವರು ಇಲ್ಲಿ ಹೇಳಿದ್ದಾರೆ. ಬಿತ್ತುವ ಭೂಮಿ, ಬಿತ್ತನೆಯ ಬೀಜಗಳ ಬಗ್ಗೆ ಅಣ್ಣ ಬಸವಣ್ಣನವರು ಅನನ್ಯವಾದ ವರ್ಣನೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಈ ಒಂದು ವಚನದಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಇತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವ ಇತ್ತು, ಆಚಾರವೆಂಬ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣ ಇತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಆಚಾರ ವಿಚಾರಗಳಿಂದ ಬೆಳೆದ ಭಕ್ತಿಯ ಪರಿಪೂರ್ಣ ಸ್ವರೂಪವನ್ನು ಇಲ್ಲಿ ವಿವರಿಸುತ್ತಿದ್ದಾರೆ. ಶ್ರದ್ಧಾಭಕ್ತಿಯನ್ನು ಎಲ್ಲ ಬೆಳೆಗೂ ಆಧಾರ ಮೂಲವಾದ ಭೂಮಿಗೆ ಹೋಲಿಸಿದ್ದಾರೆ. ಭಕ್ತಿ ಎಂಬುದು ಭೂಮಿ, ಇದರ ಮೇಲೆ ಗುರು ಎನ್ನುವಂತಹ ಬೀಜವನ್ನು ಮೊಳಕೆಯೊಡೆದು ಲಿಂಗ ಎನ್ನುವಂತಹ ಎಲೆಯಾಗುತ್ತದೆ. ಆ ಲಿಂಗ ಎನ್ನುವ ಎಲೆ ದೈವತ್ವದ ಕಲ್ಪನೆ ಅರಳಿ ಬೆಳೆಯುವುದನ್ನು ಸೂಚಿಸುತ್ತದೆ. ಈ ದೈವತ್ವದ ಪರಿಕಲ್ಪನೆ ಮೇಲೆ ವಿಚಾರ ಎನ್ನುವಂತಹ ಹೂವು ಅರಳುತ್ತದೆ. ಅಂದರೆ ಧರ್ಮದಲ್ಲಿ ವೈಚಾರಿಕ ವಿವೇಚನೆ ಅಗತ್ಯ ಎಂದು ಹೇಳುತ್ತಿದ್ದಾರೆ. ವಿಚಾರ ಒಂದೇ ಸಾಲದು, ಅದರ ಜೊತೆಗೆ ನಮ್ಮಲ್ಲಿ ಆಚಾರವು ಅಂದರೆ ಒಳ್ಳೆಯ ಒಂದು ನಡವಳಿಕೆಯೂ ಸಹ ಇರಬೇಕು. ಅದು ವಿಚಾರವನ್ನು ಸಾರ್ಥಕಗೊಳಿಸುವಂತಹ ಮುಂದಿನ ಹೆಜ್ಜೆ ಆಗುತ್ತದೆ. ಆದ್ದರಿಂದಲೇ ಆಚಾರವೆಂಬ ಕಾಯ ಇತ್ತು. ಹೂ ಉದುರಿ ಹೋಗದೆ ಕಾಯ ಆಗಬೇಕು ಅಂದಾಗ ಆಚಾರ ವಿಚಾರ ಎರಡೂ ಕೂಡಿ ಬೆಳೆಯಬೇಕು. ಬೆಳೆದ ಕಾಯಿ ಪೂರ್ಣಗೊಳ್ಳುವುದು ಅದು ಹಣ್ಣಾದಾಗ ಮಾತ್ರ. ಅದನ್ನೇ ನಿಷ್ಪತ್ತಿ ಎಂಬ ಹಣ್ಣು. ನಿಷ್ಪತ್ತಿ ಎಂಬ ಮಾತು ಸಹ ಇಲ್ಲಿ ಅರ್ಥವರ್ಥವಾಯಿತು. ಅದು ಮಾತಿಗೆ ಮೀರಿದ ಅನುಭಾವಿಕ ನಿಲುವು. ಅದನ್ನು ಲಿಂಗಾಂಗ ಸಾಮರಸ್ಯ ಎಂದು ಕರೆದಿದ್ದಾರೆ. ಭಕ್ತಿಯ ಸಾಧನೆ ಪಕ್ವವಾದ ಹಣ್ಣಾಗುತ್ತದೆ. ಆ ಹಣ್ಣು ಬೇರೆಯಾಗಿ ಆಗ ಉಳಿಯುವುದಿಲ್ಲ. ಲಿಂಗ ಸ್ವರೂಪವಾಗಿ ಲಿಂಗದಲ್ಲಿಯೇ ಬೆರೆಯುವಂತಹುದು. ಕೂಡಲ ಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂಬ ಮಾತು ಸಮರ್ಥಕವಾಗಿ ಅದನ್ನು ಚಿತ್ರಿಸುತ್ತದೆ. ಇಡೀ ಒಂದು ವಚನದಲ್ಲಿ ಅವರು ಸಾಧಕ ಜೀವನದ ಪೂರ್ಣವನ್ನು ಇಲ್ಲಿ ವಿವರಿಸಿದ್ದಾರೆ. ಅಂದರೆ ಆಧ್ಯಾತ್ಮಿಕವಾಗಿ ಸಾರ್ಥಕತೆಯನ್ನು ಹೊಂದಬೇಕಾದರೆ ಎಂತೆಂತಹ ಗುಣಗಳನ್ನು ಹೇಗೆ ನಾವು ಒಂದಾದ್ಮೇಲೆ ಒಂದನ್ನು ನಾವು ಅನುಭವಿಸಬೇಕು, ಹಾಗೆ ಲಿಂಗಾಂಗ ಸಾಮರಸ್ಯವನ್ನು ಪಡಿಬೇಕು ಅನ್ನುವಂತಹ ಮಾತುಗಳನ್ನು ಈ ಒಂದು ವಚನದಲ್ಲಿ ಈ ಹೂ ಹಣ್ಣು ಕಾಯಿ ಈ ಪರಿಸರದ ಉದಾಹರಣೆಯನ್ನು ಕೊಡುತ್ತಾ ನಮಗೆ ತಿಳಿ ಹೇಳಿದ್ದಾರೆ.
2: ಕೃಷಿಯ ಕುರಿತಾಗಿ ಕೂಡ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಕುಪ್ಸಾದವ್ರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11ಕ್ಕೆ ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಕರೆ ಮಾಡಿ 9686609627.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣವನು.
2: ಕೃಷಿಗೆ ಭೂಮಿ ಹಾಗೂ ಮಣ್ಣು ನಿಸರ್ಗದ ಮಳೆಯೇ ಪೂರಕ ಎಂಬುದಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದಲ್ಲಿ ಹೀಗೆ ನುಡಿಯುತ್ತಾರೆ. ದರೆ ಇಲ್ಲದೆ ಬೆಳೆಯಬಹುದೇ ಧಾನ್ಯವ? ಮಳೆ ಇಲ್ಲದೆ ನೋಡಬಹುದೇ ಬೆಳೆಗಳ? ಒಂದು ವಸ್ತುವಿಗಾದರೂ ದ್ವಂದ್ವವೇ ಬೇಕು. ನಮ್ಮ ಕಪಿಲ ಸಿದ್ಧನ ನೋಡುವಡೆ ಲಿಂಗ ಪೂಜೆ ಜಂಗಮ ದಾಸೋಹವೇ ಬೇಕು ಎಂಬುದಾಗಿ ಹೇಳುತ್ತಿದ್ದಾರೆ. ಹಾಗೆಯೇ ಅಲ್ಲಮ ಪ್ರಭುದೇವರು ಕೃಷಿ ಭೂಮಿನಲ್ಲಿ ಭೂಸಾರ ಮತ್ತು ಬೆಳೆಯ ಸಂರಕ್ಷಣೆಯ ಬಗ್ಗೆ ಹೇಳುತ್ತಾ ಆಧ್ಯಾತ್ಮವನ್ನು ಹೇಳುತ್ತಿದ್ದಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷಮ್ನ ನಾಳವೆಂಬ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಟದಲ್ಲೇ ಜಾಗುರವಿದ್ದು ಸಸಿಯ ಸಲಹಿದೆನು ಕಾಣ ಗೃಷೇಶ್ವರ. ಕೃಷಿ ವ್ಯವಸಾಯದಲ್ಲಿ ಮೊದಲು ನೆಲವನ್ನು ಗುದ್ದಲಿಯಿಂದ ಹಸನು ಮಾಡ್ಕೋಬೇಕು. ನಂತರ ಸುತ್ತಲೂ ಇದ್ದಂತಹ ಕಳೆಯನ್ನು ಕೀಳಬೇಕು. ಇಲ್ಲದೇ ಇದ್ದರೆ ಪೋಷಕಾಂಶಗಳು ನಾವು ಬಿತ್ತುವ ಬೀಜ ಅಥವಾ ಸಸಿಗೆ ಸಿಗೋದಿಲ್ಲ. ಅಲ್ಲಿರುವ ಹೆಂಟೆಗಳನ್ನು ಸಹ ನಾವು ಒಡೆದು ಸಮ ಮಾಡಬೇಕು. ಬೀಜವನ್ನು ಬಿತ್ತಬೇಕು. ನಂತರ ಬಾವಿ ಹಾಗೂ ರಾಟಾಳದಿಂದ ಭೂಮಿಗೆ ಅವಶ್ಯಕತೆ ಇರುವಷ್ಟನ್ನು ಮಾತ್ರ ನೀರನ್ನು ನಾವು ಹಾಯಿಸಬೇಕು. ನೀರಿನ ಒಂದು ಸದ್ಬಳಕೆ ಮಾಡಬೇಕು. ಆ ಮೂಲಕ ಮಣ್ಣಿನ ಫಲವತ್ತತೆಯ ಬಗ್ಗೆ ಗಮನ ಕೊಡಬೇಕು. ಬೀಜ ಮೊಳಕೆ ಹೊಡೆದು ಸಸಿಯಾದಾಗ ಅವುಗಳನ್ನು ಮೇಯಲು ದನಕರುಗಳು ಬರಬಹುದು. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಬೇಲಿಯನ್ನು ಹಾಕಿ ಸದಾ ಜಾಗೃತಿಯಿಂದ ಸಲಹಿದರೆ ಅದರಿಂದ ನಮಗೆ ಫಲ ಸಿಗುತ್ತೆ ಎಂದು ಬೆಳೆಯನ್ನು ಬೆಳೆಯುವ ಬಗೆಯನ್ನು ಕ್ರಮವಾಗಿ ಹೇಳ್ತಾ ಇದ್ದಾರೆ. ಹಾಗೆ ಆ ವಚನವನ್ನೇ ಆಧ್ಯಾತ್ಮಕ್ಕೆ ಹೀಗೆ ಹೋಲಿಸ್ತಾ ಇದ್ದಾರೆ. ಆಧ್ಯಾತ್ಮ ಜೀವನವೂ ಸಹ ಒಂದು ಬಗೆಯ ಕೃಷಿ. ಶರೀರ ಎಂಬ ಕ್ಷೇತ್ರದಲ್ಲಿ ಪಾರಮಾರ್ಥಿಕ ಬೆಳೆಯನ್ನು ಬೆಳೆಯುವ ಕ್ರಮ ಶರೀರವೇ ತೋಟ, ಮನಸ್ಸೇ ಗುದ್ದಲಿ. ಈ ಮನಸ್ಸೆಂಬ ಗುದ್ದಲಿ ಹಿಡಿದು ಭ್ರಾಂತಿ ಎನ್ನುವಂತಹ ಕಳೆಯನ್ನು ತೆಗೆದು ನಮ್ಮ ದೇಹವನ್ನು ಶುಚಿಗೊಳಿಸಬೇಕು. ಸಂಸಾರ ಮೋಹದ ಮಣ್ಣಿನ ಹೆಂಟೆಗಳನ್ನು ಒಡೆಯಬೇಕು. ನಂತರ ಬ್ರಹ್ಮ ಬೀಜವ ಬಿತ್ತಬೇಕು. ಸಹಸ್ರ ಚಕ್ರದ ಅಡಿಯಲ್ಲಿರುವ ಆಧಾರ ಚಕ್ರದಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ವಾಯುವಿನ ಮೂಲಕ ಎತ್ತಿ ಸುಷಮ್ನ ನಾಳದ ಮೂಲಕ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಆಗ ಪಂಚೇಂದ್ರಿಯಗಳೆಂಬ ದನಗಳು ಆ ಧಾನ್ಯವನ್ನು ತಿನ್ನಲು ಅಥವಾ ಸಸಿಯನ್ನು ಹಾಳು ಮಾಡುವ ಸಂಭವವಿರುತ್ತೆ. ಆದ್ದರಿಂದ ಅದಕ್ಕೆ ಸಮತೆ ಸೈರಣೆ ಎಂಬ ಬೇಲಿಯನ್ನು ಭದ್ರಪಡಿಸಿ ಸದಾ ಜಾಗೃತಿಯಲ್ಲಿ ಇದ್ದು ಆಧ್ಯಾತ್ಮಿಕ ಅನುಭವವನ್ನು ಪಡೆದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಈ ಒಂದು ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ.
3: ಭೂಮಿಯ ವಿವರಣೆಯನ್ನ ಒಕ್ಕಲಿಗ ಮುದ್ದಣ್ಣನವರು ಹೀಗೆ ಕೊಡ್ತಾ ಇದ್ದಾರೆ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು, ಹಿಂದೆ ಈಗರಲು, ಅಲ್ಲಿಂದ ಆಚೆ ಮಧ್ಯ ಭೂಮಿ, ಮೂರು ನೆಲದ ಭೂಮಿಯ 5 ಬೆಳೆದೆನೆ ಎಂದಡೆ ಇದಾರ ವಶವೂ ಅಲ್ಲ, ಕಾಮ ಭೀಮ ಜೀವದನ ದೊಡೆಯ ನೀನೇ ಬಲ್ಲೆ.
2: ಮುದ್ದಣ್ಣನ ಈ ವಚನವು ನೆಲದ ಗುಣಗಳನ್ನು ವಿಶ್ಲೇಷಿಸುತ್ತಾ ಆ ಆಧಾರದ ಮೇಲೆ ಆಧ್ಯಾತ್ಮಿಕ ಜ್ಞಾನವನ್ನು ಕಟ್ಟಿಕೊಡುವಂತಹ ವಿಶಿಷ್ಟ ವಚನ ಎನ್ನಬಹುದಾಗಿದೆ. ಇಲ್ಲಿ ಅವರು ತಾನು ಉಳುವ ಭೂಮಿಯ ಗುಣವನ್ನು ಮುಂದೆ ಮಾಡಿಕೊಂಡು ಮನಸ್ಸು ಎನ್ನುವಂತಹ ಭೂಮಿಯಲ್ಲಿ ತಾನು ಮಾಡಬೇಕಾದಂತಹ ಆಧ್ಯಾತ್ಮದ ಕೃಷಿಯ ಬಗ್ಗೆ ಹೇಳಿದ್ದಾರೆ. ಅವರು ಹೇಳಿರುವಂತಹ ರೀತಿಗೇ ಸೊಗಸು ಅದು. ಅಂತರಂಗದ ಬೇಸಾಯದ ವಿನೂತನ ಕಲ್ಪನೆ ಅನ್ನಬಹುದಾಗಿದೆ. ಈ ರೀತಿ 12ನೇ ಶತಮಾನದ ಶಿವಶರಣ ಶರಣೆಯರು ತಮ್ಮ ವಚನಗಳಲ್ಲಿ ಪರಿಸರದ ಬಗ್ಗೆ, ಭೂಮಿಯ ಬಗ್ಗೆ, ನೀರಿನ ಬಗ್ಗೆ, ಕೃಷಿಯ ಬಗ್ಗೆ ಯಾವ ರೀತಿ ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿಯೂ ಸಹ ತಮ್ಮ ವಚನಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆ ಎಲ್ಲ ವಚನಗಳನ್ನು ನಾವು ಅಧ್ಯಯನ ಮಾಡಿ ಅನುಸರಿಸಿದರೆ ನಾವು ಇಂದಿನ ಒಂದು ಈ ಪ್ರಕೃತಿಯನ್ನು ನಾವು ಉಳಿಸಿಕೊಳ್ಳಬಹುದಾಗಿದೆ, ಪರಿಸರವನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯ ಎಂಬುದಾಗಿ ಹೇಳುತ್ತಾ ನನ್ನ ಈ ಒಂದು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಚನಗಳಲ್ಲಿ ಶಿವಶರಣರು ಪರಿಸರ ಕುರಿತಾದಂತಹ, ಪರಿಸರದ ಕಾಳಜಿಯ ಕುರಿತಾದಂತಹ ಮಾತುಗಳನ್ನ, ಹಾಗೆ ಪರಿಸರವನ್ನ ನಾವೆಲ್ಲರೂ ಸಂರಕ್ಷಣೆಯನ್ನ ಮಾಡಬೇಕು, ಎಲ್ಲರೂ ಸಂರಕ್ಷಣೆಯನ್ನ ಮಾಡಿದಾಗ ಮಾತ್ರ ಪರಿಸರ ಉಳಿಯೋದಕ್ಕೆ ಸಾಧ್ಯ ಎಂಬುದನ್ನ 12ನೇ ಶತಮಾನದಲ್ಲಿಯೇ ತಿಳಿಸಿಕೊಟ್ಟಂತಹ ಶರಣರಿಗೆ ಸಹ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಭಾಗವಹಿಸಿ ಶಿವಶರಣರ ದೃಷ್ಟಿಯಲ್ಲಿ ಪರಿಸರ ಜಾಗೃತಿ, ಪರಿಸರ ಕಾಳಜಿಯ ಕುರಿತಾದಂತಹ ಅವರ ವಚನಗಳನ್ನು ತಿಳ್ಕೊಂಡ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಇರುವುದೊಂದೇ ಭೂಮಿ, ಆ ಭೂಮಿಯನ್ನ ರಕ್ಷಿಸೋಣ, ಹಾಗೆ ಪರಿಸರ ಸ್ನೇಹಿಯಾಗಿ ಬದುಕೋದಕ್ಕೆ ಪ್ರಯತ್ನಿಸೋಣ, ಪರಿಸರ ಸ್ನೇಹಿಯಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸ್ಥಿರವಲ್ಲವೀ ಲೋಕ, ಮರಣ ಶಯ್ಯಯದೆಂದು ತಿಳಿದೊಡಂ ರೋಗಿಯನು ಹರಣಮಿರುವನ್ನೆಗಂ ಪರಿಚರಿಸುವಂತೆ ಸ್ಥಿರವಲ್ಲವೀ ಲೋಕವಾದೊಡಮದುಳ್ಳನಕ ಚರಿಸು ನೀ ನಾಳಾಗಿ ಮಂಕುತಿಮ್ಮ. ಮರಣಶಯ್ಯಯದೆಂದು ತಿಳಿದೊಡಂ ರೋಗಿಯನು, ಮರಣಶಯ್ಯೆ ಅದು ಎಂದು ತಿಳಿದೊಡಂ ರೋಗಿಯನು, ಮರಣಶಯ್ಯಲ್ಲಿ ಇದಾನೆ ಆ ರೋಗಿ ಅಂತ ನಮಗೆ ಗೊತ್ತಾಗ್ತಾ ಇದ್ದ ಹಾಗೆ. ಹರಣಮಿರು ವನ್ನೆಗಂ, ಹರಣ ಅಂದರೆ ಪ್ರಾಣ ಇರುವ ಅಲ್ಲಿವರೆಗೂ, ಪರಿಚರಿಸುವಂತೆ ಉಪಚಾರ ಮಾಡೋ ಹಾಗೆ. ಸ್ಥಿರವಲ್ಲವೀ ಲೋಕ, ಈ ಲೋಕ ಸ್ಥಿರವಲ್ಲದ್ದು ಅಂತ ಗೊತ್ತಿದ್ರು. ಲೋಕವಾದೊಡ ಮದುಳ್ಳನಕ, ಲೋಕವು ಆದೊಡೆ ಅದು ಉಳ್ಳನಕ, ಅದು ಇರೋವರೆಗೂ, ಆ ಲೋಕ ಇರೋವರೆಗೂ. ಚರಿಸು ನೀ ನಾಳಾಗಿ ಮಂಕುತಿಮ್ಮ, ತೊಡಗಿಸಿಕೋ ನೀನು ಆಳಾಗಿ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಮರಣ ಶಯ್ಯೆಯು ಅದೆಂದು ತಿಳಿದೊಡಂ ರೋಗಿಯನು ಹರಣಂ ಇರುವನ್ನೆಗಂ ಪರಿಚರಿಸುವಂತೆ ಸ್ಥಿರವಲ್ಲವೀ ಲೋಕವು ಆದೊಡಂ ಅದು ಉಳ್ಳನಕ ಚರಿಸು ನೀನಾಳಾಗಿ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಮರಣ ಕಾಲದಲ್ಲಿರೋ ರೋಗಿಯನ್ನ ನಾವು ಕೊನೆಯ ತನಕ ಪರಿಪರಿಯಾಗಿ ಉಪಚಾರ ಮಾಡ್ತೀವಿ, ಸಾಯ್ತಾನೆ ಅಂತ ಕಡೆಗಾಣಿಸೋದಿಲ್ಲ. ಹಾಗೆ ಈ ಲೋಕ ಅಸ್ಥಿರ ಅಂತ ತಿಳಿದಿರೋದು ಸತ್ಯ. ಆದರೆ ಇರೋ ತನಕ ಬಾಳನ್ನು ಚೆನ್ನಾಗಿ ಬಾಳಲೇಬೇಕು. ನಮ್ಮ ಹತ್ತಿರದ ಸಂಬಂಧಿ ಒಬ್ಬರು ತುಂಬ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಗೆ ಸೇರ್ತಾರೆ. ಅತ್ಯಂತ ಪ್ರತಿಷ್ಠಿತವಾದ ಆಸ್ಪತ್ರೆಗೆ ಸೇರಿಸಲಾಗತ್ತೆ. ತೀವ್ರ ನಿಗಾ ಘಟಕದಲ್ಲಿ ಅವರ ಚಿಕಿತ್ಸೆ ನಡೆಯುತ್ತೆ. ಆದರೂ ಆರೋಗ್ಯ ಸುಧಾರಿಸಿದ ಹಾಗೆ ಕಾಣಿಸೋದಿಲ್ಲ. ಭಾರತದ ಮೂಲೆ ಮೂಲೆಗಳಿಂದ ಅತ್ಯಂತ ಪರಿಣಿತರಾದ ವೈದ್ಯರು ಬರ್ತಾರೆ. ಎಂತಹ ಸೌಲಭ್ಯ ಕೊಡೋದಕ್ಕೆ ಆಗಬಹುದೋ ಅದನ್ನೆಲ್ಲ ಕೊಡಲಾಗತ್ತೆ. ಸರ್ವ ಪ್ರಯತ್ನನೂ ಮಾಡ್ತಾರೆ. 2 ತಿಂಗಳಾದರೂ ಅವ್ರಿಗೆ ಎಚ್ಚರ ಆಗೋದೇ ಇಲ್ಲ. ಉಸಿರಾಡ್ತಾ ಇದ್ದದ್ದು ಅವರು ಯಂತ್ರದ ಮೂಲಕನೇ. ಆದರೂ ಅವರನ್ನು ಉಳಿಸಿಕೊಳ್ಳೋ ಯತ್ನ ನಡೆದೇ ಇತ್ತು. ವಿಧಿಯ ಪಾಶ ಯಂತ್ರಗಳ ಶಕ್ತಿನ ಮೀರಿದಾಗ ಬಾಹ್ಯ ಪ್ರಯತ್ನ ನಿಲ್ಲತ್ತೆ. ಆದರೆ ಕೊನೆಯ ಕ್ಷಣದವರೆಗೂ ಅವರನ್ನು ಬದುಕಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾನೇ ಇತ್ತು. ನೋಡಿ, ಈ ಜಗತ್ತಲ್ಲಿ ನಾವು ಇದ್ದೀವಿ ಅಂದಮೇಲೆ ಬದುಕಬೇಕು. ಇಲ್ಲಿನ ಕಷ್ಟಗಳ ಸರಮಾಲೆಯನ್ನು ಹೊತ್ತು ಇರಲೇಬೇಕಾಗತ್ತೆ. ಈ ಜೀವನ ಯಾವತ್ತಾದರೂ ಒಂದು ದಿವಸ ಕೊನೆ ಆಗತ್ತೆ. ಅಥವಾ ಈ ನಶ್ವರವಾದ ಬದುಕಿಂದ ಏನಾಗಬೇಕು ಅಂತ ಹೇಳೋರ್ಗೂ ಏನೂ ಕಡಿಮೆ ಇಲ್ಲ. ಅದು ಒಂಥರ ಒಣ ವೇದಾಂತ. ರೋಗಿ ಸಾಯೋ ತನಕ ವೈದ್ಯರು ಶುಶ್ರೂಷೆ ಮಾಡ್ತಾನೆ ಇರ್ತಾರ್ತಾನೆ. ಹಾಗೆ ಈ ಜೀವ ಮತ್ತು ದೇಹದ ಸಂಬಂಧ ಇರೋ ತನಕ ಬದುಕಲೇಬೇಕು. ಅನಾಸಕ್ತಿಯಿಂದ ಬದುಕೋದಕ್ಕಿಂತ ಸಾಯೋದೇ ಲೇಸು ಅಂತ ಹೇಳೋ ಹಾಗಿಲ್ಲ. ತನ್ನ ಕರ್ಮಶೇಷನ ಕಳೆಯೋದಕ್ಕೆ ಜೀವ ದೇಹಧಾರಣೆ ಮಾಡತ್ತೆ. ಕಷ್ಟ ಅಥವಾ ಸುಖಗಳನ್ನು ಅನುಭವಿಸೋ ಮೂಲಕನೇ ಕರ್ಮಶೇಷನ ಕಳೆಯೋದಕ್ಕೆ ಸಾಧ್ಯ. ಅಸಹನೀಯ ಕಷ್ಟಗಳನ್ನು ಅನುಭವಿಸುವಾಗ ಅಯ್ಯೋ ಈ ಜೀವನ ಸಾಕು ಸಾಕಾಗಿದೆ ಅಂತ ಬದುಕೋದನ್ನು ಮತ್ತೆ ಬದುಕಿನ ಜಂಜಾಟನ ಅನುಭವಿಸೋದನ್ನು ಬಿಟ್ಟರೆ ಕರ್ಮ ಕಳೆಯೋದು ಹೇಗೆ? ಹಾಗಾಗಿ ಬದುಕಲೇಬೇಕು, ಪ್ರಾಣ ಇರೋ ತನಕ ಬದುಕಲೇಬೇಕು. ಈ ದೇಹಕ್ಕೆ ಅವಶ್ಯಕ ಉಪಚಾರನ ಮಾಡ್ತಾ ಅದನ್ನು ಸುಸ್ಥಿತಿಯಲ್ಲಿಟ್ಕೊಂಡು ಜೀವನ ಪ್ರಯಾಣನ ಸುಗಮವಾಗಿಸಬೇಕು. ಮನುಷ್ಯನ ದೇಹದ ಹಾಗೆ ಈ ಲೋಕ ಕೂಡ ಸ್ಥಿರವಾಗಿಲ್ಲ. ಅದು ಯಾವಾಗಲೂ ವಿಕಾರಕ್ಕೆ ನಾಶಕ್ಕೆ ಒಳಪಡುವಂತಹದ್ದು. ಒಂದು ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಸಕಲ ಪ್ರಯತ್ನ ಮಾಡುವಂಥ ನಾವು ಈ ಅಸ್ಥಿರವಾದ ಲೋಕದಲ್ಲಿ ಹೇಗಿರಬೇಕು, ಏನು ಮಾಡಬೇಕು? ನಾವಿರೋವರೆಗೂ ಈ ಲೋಕ ಇದ್ದೇ ಇದೆ. ಹಾಗಾಗಿ ಲೋಕ ನಶ್ವರ ಅಂತ ತಿಳಿದವ್ರು ಹೇಳಿದ್ರು, ನಮಗೆ ಗೊತ್ತಿರೋ ಹಾಗೆ ನಾವಿರೋ ತನಕ ಅದು ಸತ್ಯನೇ. ಈ ಪ್ರಪಂಚದಲ್ಲಿ ಕೊಳಕಿದೆ ಕೆಡುಕಿದೆ ಅದೆಲ್ಲ ಸರಿ, ಆದರೆ ನಮಗಿರೋದು ಇದೊಂದೇ ಪ್ರಪಂಚ ಅಲ್ವಾ? ಅದನ್ನು ಬಿಟ್ಟು ಬೇರೆ ಇಲ್ಲ. ಹಾಗಾಗಿ ನಾವು ಪ್ರಪಂಚದ ಒಬ್ಬ ಪ್ರಾಮಾಣಿಕ ಸೇವಕ ಅಂದ್ಕೊಂಡು ನಮ್ಮ ಸಮಸ್ತ ಶಕ್ತಿ ಜ್ಞಾನ ಯುಕ್ತಿಗಳನ್ನು ಹಾಕಿ ಅದರ ಏಳ್ಗೆಗೆ ಶ್ರಮಿಸೋದೇ ನಮಗೆ ಸರಿಯಾದ ಮಾರ್ಗ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
10: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
14: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ.
15: ಶಿವಪೂಜೆಗೆ ಕರಡಿಗೆಯನ್ನ ಬಿಟ್ಟು ಬಂದ ಹಾಗೆ. ಈ ಗಾದೆಯನ್ನ ಈ ರೀತಿಯಲ್ಲಿ ನಾವು ಕೇಳಿರಲ್ಲ. ನಾವೆಲ್ಲ ಯಾವ ತರದಲ್ಲಿ ಕೇಳಿರ್ತೀವಿ ಅಂದ್ರೆ, ಶಿವಪೂಜೆಗೆ ಕರಡಿ ಬಿಟ್ಟರು ಅಂತಂದೇಳಿ. ಈ ಗಾದೆ ಹೇಳುವ ಅರ್ಥದಲ್ಲಿ ನಾವು ಅನ್ಕೊಂಡ್ರದೇನು ಅಂದ್ರೆ, ಶಿವನ ಪೂಜೆ ನಡೀತಾ ಇರತ್ತೆ, ಅಲ್ಲಿಗೆ ಕರಡಿ ಬರುತ್ತೆ, ಕರಡಿ ಬಂದು ಇಡೀ ಶಿವನ ಪೂಜೆನ ಹಾಳು ಮಾಡ್ತು ಅಥವಾ ಅಧ್ವಾನ ಮಾಡ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೀವಿ. ಆದ್ರೆ ಇದು ಶುದ್ಧ ತಪ್ಪಾಗಿದೆ. ಮೂಲ ಗಾದೆ ಹೇಳ್ತಕ್ಕಂಥದ್ದು ಏನಂದ್ರೆ, ಶಿವನ ಪೂಜೆಗೆ ಕರಡಿಗೆ ಅದನ್ನ ಬಿಟ್ಟು ಬಂದ್ರು ಅಂತೇಳಿ. ಇಲ್ಲಿ ಕರಡಿಗೆ ಅನ್ನೋ ಪದವನ್ನು ನಾವು ತಗೊಳ್ಬೇಕಿದೆ. ಕರಡಿಗೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದಾಗ ಕರಡಿ ಅಂತಕ್ಕಂಥ ಪ್ರಾಣಿಗೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಕರಡಿಗೆ ಅಂತಕ್ಕಂಥದ್ದು ಒಂದು ಪುಟ್ಟ ಡಬ್ಬಿ. ಇದರಲ್ಲಿ ಲಿಂಗವನ್ನು ಇಟ್ಟು ಪೂಜೆಯನ್ನ ಮಾಡ್ತಾರೆ. ಶಿವನನ್ನ ಆರಾಧಿಸ್ಕೊಂಡು ಬಂದಿರತಕ್ಕಂತಹ ಕೆಲವೊಂದಿಷ್ಟು ಜನಗಳು ಕರಡಿಗೆ ಅಂತಕ್ಕಂತಹ ಒಂದು ವಸ್ತುವನ್ನ ಕೊರಳಿಗೆ ಕಟ್ಕೊಳ್ತಾರೆ, ಅದರ ಒಳಗಡೆ ತಮ್ಮ ಇಷ್ಟ ಲಿಂಗವನ್ನ ಇಟ್ಟು ಪೂಜೆ ಮಾಡ್ತಾರೆ ಅಂತಂದೇಳಿ. ಆ ಪೂಜೆಯನ್ನು ಮಾಡಬೇಕಾದಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ, ಆ ಕರಡಿಗೆ ಅಂತಕ್ಕಂತಹ ಒಂದು ವಸ್ತು ಏನಿದೆ ಅದನ್ನ ಓಪನ್ ಮಾಡ್ತಾರೆ, ಅದ್ರ ಒಳಗಡೆ ಶಿವನ ಲಿಂಗ ಇರುತ್ತೆ, ಅದನ್ನ ಕೈಯ ಮೇಲೆ ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದು ಕರಡಿಗೆಯಲ್ಲಿ ಇರುವಂತಹ ಲಿಂಗ. ಆದರೆ ಶಿವನ ಪೂಜೆಗೆ ಬೇಕಾಗಿರ್ತಕ್ಕಂತಹ ಆ ಕರಡಿಗೆಯನ್ನೇ ಬಿಟ್ಟು ಬಂದರೆ ಹೇಗೆ ಅನ್ನುವ ಅರ್ಥದಲ್ಲಿ ಗಾದೆ ಇರೋದು. ಶಿವನ ಆರಾಧಕರೇ ಹೆಚ್ಚಾಗಿದ್ದಂತಹ ಒಂದು ಊರು, ಆ ಊರಲ್ಲಿ ಎಲ್ಲರೂ ಕೂಡ ಶಿವನನ್ನ ಆರಾಧಿಸ್ತಾ ಇದ್ರು. ಆ ಊರಿನಲ್ಲಿ ಶಿವನ ಅಪಾರವಾದಂತಹ ಭಕ್ತರು ಇದ್ರು. ಅದರಲ್ಲಿ ಧರ್ಮದಾಸ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಕೂಡ ಇದ್ದ. ಆತ ದಿನ ಬೆಳಗ್ಗೆದ್ದವನೇ, ಕರಾಗ್ರೆ ವಸತಿ ಲಕ್ಷ್ಮಿಯನ್ನ ಹೇಳಿ ಕೈನ ನೋಡಿಕೊಂಡು ತನ್ನ ದಿನನಿತ್ಯ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನಗಳನ್ನ ಮಾಡಿಕೊಂಡು ತದನಂತರ ಶಿವಪೂಜೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದ. ಎಲ್ಲ ಹೂಗಳನ್ನ ಅರ್ಪಿಸಿ ತಾನು ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ಅದಕ್ಕೆ ಬೋನವನ್ನು ಎಲ್ಲವನ್ನು ಕೂಡ ಸಮರ್ಪಿಸಿ ಭಗವಂತನನ್ನು ಮೆಚ್ಚಿಸ್ತಾ ಇದ್ದ. ಅದಾದಮೇಲೆ ತಾನು ತನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಿದ್ದ, ಎಲ್ಲರ ಜೊತೆ ಕೂಡ ಬೆರೀತಾ ಇದ್ದ. ಆತನಿಗೆ ಶಿವನ ಪೂಜೆಯನ್ನು ಮಾಡಿದರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅಂತಂದೇಳಿ ಈ ಇಷ್ಟಲಿಂಗದ ಪೂಜೆಯನ್ನು ಮಾಡಿದ ನಂತರದಲ್ಲಿ ಒಂದಿಷ್ಟು ಸಮಯ ಕಳೆದ ನಂತರದಲ್ಲಿ ಮತ್ತೆ ಆ ಕರಡಿಗೆ ಅಂತಕ್ಕಂತಹ ಆ ಡಬ್ಬಿಯ ಒಳಗಡೆ ಹಾಕಿ ಅದನ್ನು ಬಂಧನ ಮಾಡಿಕೊಂಡು ಕೊರಳಿಗೆ ಧರಿಸ್ತಕ್ಕಂಥದ್ದು. ಒಂದು ರೀತಿಯ ಹಾರ ಅಥವಾ ಸರ ಅಂತ ಅನ್ಕೊಂಡ್ರು ತಪ್ಪಿಲ್ಲ. ಹಾಗೆ ಕರಡಿಗೆಯಲ್ಲಿ ಶಿವ ಇರ್ತಾ ಇದ್ದ, ಶಿವ ತನ್ನ ಜೊತೆಗೆ ಸದಾ ಇರ್ತಾ ಇದ್ದ ಅಂತಂದೇಳಿ. ಒಮ್ಮೆ ಪೂಜೆಯನ್ನು ಮಾಡ್ದ, ಪೂಜೆಯನ್ನು ಮಾಡಿ ಮತ್ತೊಂದು ಕಾರ್ಯಕ್ಕೆ ಹೊರಡಬೇಕಾಗಿತ್ತು. ಹಾಗಾಗಿ ಪೂಜೆ ಮಾಡಿದ ತಕ್ಷಣವೇ ಆ ಕರಡಿಗೆಗೆ ಶಿವಲಿಂಗವನ್ನು ಹಾಕ್ಲಿಕ್ಕಾಗಲಿಲ್ಲ. ಆತ ಹೇಳ್ತಾನೆ, ಸಂಜೆ ಹೇಗಿರೋ ದೇವಸ್ಥಾನಕ್ಕೆ ಬರಬೇಕಲ್ಲ, ಅಲ್ಲಿಗೆ ಇದನ್ನು ಯಾರು ತಗೊಂಬನ್ನಿ ಅನ್ನೋ ಮಾತನ್ನು ಹೇಳ್ತಾನೆ. ಸರಿ, ಸಂಜೆ ದೇವಸ್ಥಾನದಲ್ಲಿ ದೊಡ್ಡ ಪೂಜೆಗಳು ನಡೀಲಿಕ್ಕೆ ಸಿದ್ಧವಾಗಿದೆ. ಈತನು ಕೂಡ ತಾನು ಇಷ್ಟಲಿಂಗದ ಪೂಜೆನ ಮಾಡಲಿಕ್ಕೆ ಅಂತ ನೋಡ್ತಾ ಇದ್ದ. ಶಿವನ ಪೂಜೆಯ ಸಮಯದಲ್ಲಿ ತಾನು ಕೂಡ ಕೈಯಲ್ಲಿ ತನ್ನ ಇಷ್ಟದ ಲಿಂಗವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದ. ಈತನ ಮನೆಯ ಸದಸ್ಯರು ಎಲ್ಲರೂ ಕೂಡ ಬರ್ತಾರೆ, ಎಲ್ಲರೂ ಖುಷಿಯಿಂದ ಬರ್ತಾರೆ, ಹೂವು ಹಣ್ಣು ಕಾಯಿ ಹಾರ ಎಲ್ಲ ತಗೊಂಬಂದಿದ್ದಾರೆ. ಆತ ಕೇಳ್ತಾನೆ, ಕರಡಿಗೆ ಎಲ್ಲಿ ಅಂತಂದೇಳಿ. ಆಮೇಲೆ ಅನ್ಕೊಳ್ತಾರೆ, ಅಯ್ಯೋ ಅದನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ ಅಂತಂದೇಳಿ. ಈಗ ನಾನು ಶಿವನ ಪೂಜೆ ಮಾಡಬೇಕು, ಶಿವನ ಪೂಜೆಗೆ ನೀವು ಕರಡಿಗೆಯನ್ನೇ ಬಿಟ್ಟು ಬಂದರೆ ಹೇಗೆ ನಾನು ಶಿವ ಪೂಜೆಯನ್ನು ಮಾಡೋದು ಅಂತಂದೇಳಿ ಆ ಧರ್ಮದಾಸ ಕೇಳ್ತಾನೆ. ಶಿವಪೂಜೆಗೆ ಕರಡಿಗೆಯನ್ನು ಬಿಟ್ಟು ಬಂದರೆ ಶಿವನನ್ನು ಪೂಜೆ ಮಾಡುವುದು ಹೇಗೆ ಅನ್ನೋದು ಈ ಗಾದೆ ಮಾತಿನ ಅರ್ಥ. ಇಲ್ಲಿ ಕರಡಿಗೆ ಅಂತಕ್ಕಂತಹ ಒಂದು ಪುಟ್ಟ ಡಬ್ಬಿ, ಅದರ ಒಳಗಡೆ ಇಷ್ಟಲಿಂಗವನ್ನು ಇಡ್ತಕ್ಕಂಥದ್ದು ಅಂತಂದೇಳಿ, ಆ ಡಬ್ಬವನ್ನೇ ಮರೆತು ಬಂದದ್ದಾದರೆ ಅದರೊಳಗಡೆ ಶಿವನ ಆ ಇಷ್ಟಲಿಂಗ ಇರತಕ್ಕಂಥದ್ದು, ಅದನ್ನು ಕೂಡ ನಾವು ಅಲ್ಲೇ ಇಟ್ಟು ಬಂದ್ವಿ ಅಂದರೆ ಹೇಗೆ ತಾನೇ ಶಿವನ ಪೂಜೆಯನ್ನು ನೆರವೇರಿಸಲಿಕ್ಕೆ ಸಾಧ್ಯ ಇದೆ ಅಂತಂದೇಳಿ ಈ ಗಾದೆ ತಿಳಿಸುತ್ತೆ. ಆದರೆ ಇವತ್ತಿಗೂ ನಾವು ಈ ಗಾದೆಯನ್ನು ಅಪಭ್ರಂಶವಾಗಿ ಬಳಸ್ತಾ ಇದ್ದೀವಿ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತಂದೇಳಿ ಯಾರಾದರೂ ಏನಾದ್ರು ಕೆಲಸವನ್ನು ಮಾಡಬೇಕಾದಾಗ ಅದನ್ನು ಹಾಳು ಮಾಡಿದರೆ ಅಥವಾ ಅದರಲ್ಲಿ ಏನಾದ್ರು ತೊಂದರೆ ಮಾಡಿದರೆ ಅದಕ್ಕೆ ಅಡಚಣೆಯನ್ನು ಉಂಟು ಮಾಡಿದರೆ ನಾವು ಆ ರೀತಿಯಲ್ಲಿ ಬಳಸ್ತಾ ಇದ್ದೀವಿ. ಆದರೆ ಅದು ಶುದ್ಧ ತಪ್ಪಾಗಿರುವಂಥದ್ದು, ಮೂಲತಃ ಇಲ್ಲವೇ ಇಲ್ಲ. ಬರ್ತಾ ಬರ್ತಾ ಜನಗಳ ಬಾಯಿಂದ ಬಾಯಿಗೆ ಅದು ಹರಡ್ತಾ ಹರಡ್ತಾ ಕರಡಿಗೆ ಅನ್ನುವ ವಸ್ತು ಬಿಡಿಸಿ ಕರಡಿ ಅದಕ್ಕೆ ಅಂತೇಳಿ ನಾವು ಮಾಡ್ಕೊಂಡಿದ್ವಿ. ಆ ಗಾದೆಯನ್ನು ಬಳಸೋದು ತಪ್ಪು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿವಪೂಜೆಗೆ ಕರಡಿಗೆ ಅದನ್ನು ಬಿಟ್ಟು ಬಂದ ಹಾಗೆ. ವೇಗವಾಗಿ ಹೇಳಬೇಕಾದಾಗ ಶಿವಪೂಜೆಗೆ ಕರಡಿಗೆಯನ್ನು ಬಿಟ್ಟು ಬಂದರು ಅನ್ನೋದು ಸರಿಯಾಗತ್ತೆ. ಈ ಗಾದೆಯ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.
1: ಧನ್ಯವಾದಗಳು ಸರ್. ಶಿವ ಪೂಜೆಗೆ ಕರಡಿಗೆ ಬಿಟ್ಟು ಬಂದಂತೆ ಎಂಬ ಗಾದೆ ಮಾತನ್ನ ತಿಳಿಸ್ಕೊಟ್ಟಂತ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಂತರದಲ್ಲಿ ಸಹ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
17: ಪೊನ್ನಜ್ಜಿ, ನಾರದರು ನಾರಾಯಣನ ಪರಮ ಭಕ್ತರು ಅಂತ ಹೇಳ್ತಾರೆ ಅಲ್ವಾ?
18: ತಮ್ಮ ಮಾತಿನ ತುದಿಗೆ ನಾರಾಯಣ ನಾರಾಯಣ ಅಂತ ಸೇರಿಸ್ತಾರೆ.
19: ಹಾಗಾಗಿ ಅವರು ನಾರಾಯಣನ ಪರಮ ಭಕ್ತರು. ಹೌದೇ ಹೌದು ಅಲ್ವಾ ಪೊನ್ನಜ್ಜಿ?
20: ಹೌದು, ಖಂಡಿತವಾಗಿ ಅವರು ನಾರಾಯಣನ ಶ್ರೇಷ್ಠ ಭಕ್ತರು. ಆದರೆ ಕೆಲವೊಂದು ಸಾರಿ ಅವರಿಗೆ ಗರ್ವ ಬರ್ತಾ ಇತ್ತು, ನನ್ನಂತ ಭಕ್ತ ಇನ್ಯಾರೂ ಇಲ್ಲ ಅಂತ.
19: ಹೌದಾ? ಅದ್ಯಾವ ಕತೆ?
20: ಬಹಳ ಸುಂದರವಾದ ಕತೆ ಅದು.
21: ನಾರದರು ಶ್ರೀಮನ್ ನಾರಾಯಣನ ಪರಮ ಭಕ್ತರು ಆಗಿದ್ರು. ಹಗಲು ರಾತ್ರಿ ಎಡೆಬಿಡದೆ ಶ್ರೀಹರಿಯ ನಾಮಸ್ಮರಣೆ ಮಾಡ್ತಾ ಜಗತ್ತಿನಲ್ಲೇ ಭಕ್ತ ಶ್ರೇಷ್ಠರು ಅಂತ ಅನ್ಸ್ಕೊಂಡಿದ್ರು. ತ್ರಿಲೋಕ ಸಂಚಾರಿಗಳಾದ ಇವರು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಶ್ರೀಹರಿಯ ನಾಮ ಜಪವನ್ನು ಕ್ಷಣಕಾಲ ಬಿಡದೆ ಮಾಡ್ತಾ ಇದ್ರು. ನಾರಾಯಣ ನಾರಾಯಣ ಅಂತ ತಮ್ಮ ಮಾತಿನ ತುದಿಗೆ ಗೋವಿಂದನ ಹೆಸರನ್ನು ಸೇರಿಸೋ ಅಷ್ಟು ಅಗಾಧ ಭಕ್ತಿ ಪ್ರೀತಿ ನಾರದರಿಗೆ ತನ್ನ ಆರಾಧ್ಯ ದೇವನ ಬಗ್ಗೆ ಇತ್ತು. ಅನುಕ್ಷಣವೂ ಅನುಗಾಲವೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಬಹಳ ಆನಂದದಿಂದ ಇದ್ದರು. ಹಾಗಾಗಿ ತ್ರಿಲೋಕದಲ್ಲಿ ಇಂತಹ ಭಕ್ತಾಗ್ರೇಸರ ಬೇರೆ ಯಾರೂ ಇಲ್ಲ ಅಂತ ಎಲ್ಲರೂ ಅವರನ್ನು ಬಹಳ ಕೊಂಡಾಡ್ತಾ ಇದ್ರು. ಅವರು ಎಲ್ಲೇ ಹೋದರೂ ಎಲ್ಲರೂ ಅವರನ್ನು ನಾರಾಯಣನಿಗೆ ಬಹಳ ಹತ್ತಿರದವರು ಇವರು ಅಂತ ಬಹಳ ಪ್ರೀತಿ ಮತ್ತು ಆದರಗಳಿಂದ ಅವರನ್ನು ಗೌರವಿಸ್ತಾ ಇದ್ರು. ಹೀಗಿರಬೇಕಾದ್ರೆ ನಾರದರಿಗೆ ಕ್ರಮೇಣ ತನ್ನದು ಉತ್ಕೃಷ್ಟವಾದ ಭಕ್ತಿ, ಇಡೀ ಜಗತ್ತಿನ ಸರ್ವಶ್ರೇಷ್ಠ ಭಕ್ತ ನಾನು ಅನ್ನೋ ಅಹಂಭಾವ ಮೂಡುತ್ತೆ. ತನಗಿಂತ ನಾರಾಯಣನಿಗೆ ಅತಿ ಹತ್ತಿರವಾದವರು ಇನ್ನೊಬ್ಬರು ಇಲ್ಲ ಅಂತ ಅವರು ಅಹಂಕಾರ ಪಡೋಕ್ಕೆ ಶುರು ಮಾಡ್ತಾರೆ. ನಾರದರಲ್ಲಾದ ಈ ಬದಲಾವಣೆಯನ್ನು ಶ್ರೀಹರಿ ಸೂಕ್ಷ್ಮವಾಗಿ ಗಮನಿಸ್ತಾನೆ. ನಾರದರ ಗರ್ವಭಂಗ ಮಾಡಲೇಬೇಕು, ಅದು ಅತಿ ಅವಶ್ಯಕ ಅಂತ ಆತ ತಿಳಿತಾನೆ. ಅದಕ್ಕಾಗಿ ಸರಿಯಾದ ಅವಕಾಶಕ್ಕಾಗಿ ಭಗವಂತ ಕಾಯ್ತಾ ಇದ್ದ. ಹೀಗಿರಬೇಕಾದ್ರೆ ಒಂದ್ಸಲ ನಾರದರ ಸವಾರಿ ವೈಕುಂಠಕ್ಕೆ ಚಿತ್ತೈಸುತ್ತೆ, ಅಂದರೆ ಅವರು ಅಲ್ಲಿಗೆ ಬರ್ತಾರೆ. ನಾರದರು ಈ ಬಾರಿ ನಾರಾಯಣನ ಬಾಯಿಂದ ತನ್ನ ಗುಣಗಾನವನ್ನು ಕೇಳೋಕೆ ಬಯಸ್ತಾರೆ. ಶೇಷ ಶಯನ್ನಾಗಿ ಮಲಗಿದ್ದ ಶ್ರೀಹರಿಯ ಪಾದಕ್ಕೆ ಅವರು ನಮಸ್ಕಾರವನ್ನು ಮಾಡ್ತಾರೆ. ಆಮೇಲೆ, ಜಗದ್ಗುರುವಾದ ನಾರಾಯಣನೇ, ನಿನ್ನನ್ನು ಕೇಳೋಕೆ ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಈ ಜಗತ್ತಿನಲ್ಲಿ ಸರ್ವೋತ್ತಮನಾದ ನಿನ್ನ ಭಕ್ತ ಯಾರು ಅಂತ ತಿಳಿಯೋಕೆ ನಾನು ಬಯಸ್ತೀನಿ. ಯಾರು ಅಂತ ಹೇಳಿ ನನ್ನ ಕೌತುಕವನ್ನು ತಣಿಸು ಅಂತ ವಿನಂತಿಸ್ತಾನೆ. ನಾರಾಯಣ ಖಂಡಿತವಾಗಿ ತನ್ನ ಹೆಸರನ್ನೇ ಹೇಳ್ತಾನೆ ಅಂತ ಅವರು ಅಂದ್ಕೊಂಡಿದ್ರು. ಆ ಕ್ಷಣವನ್ನು ಆನಂದ ಪಡಬೇಕು ಅಂತ ಅವರ ಮನಸ್ಸು ತವಕ ಪಡ್ತಾ ಇತ್ತು. ಆದರೆ ಶ್ರೀಹರಿ ಮಾತ್ರ ನಾರದರ ಗರ್ವಭಂಗಕ್ಕೆ ಇದೇ ತಕ್ಕುದಾದ ಸಮಯ ಅಂತ ತಿಳಿತಾನೆ. ಅವನು ಯೋಚನೆ ಮಾಡೋ ಹಾಗೆ ಕ್ಷಣ ಕಾಲ ಕಣ್ಣನ್ನು ಮುಚ್ಚಿ ಆಮೇಲೆ, ನಾರದ್ರೆ ಅದೋ ಅಲ್ಲಿ ನೋಡಿ, ಭೂಮಿಯಲ್ಲಿ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಆ ರೈತ, ಅವನೇ ನನ್ನ ಶ್ರೇಷ್ಠ ಭಕ್ತ ಅಂತ ಅಂದ್ಬಿಟ್ಟ.
0: ಅವನು ನಿಜವಾಗ್ಲೂ ವಿಷ್ಣು ಭಕ್ತನಾಗಿದ್ನ? ನಾರದ್ರಿಗೆ ಬುದ್ಧಿ ಕಲ್ಸಕ್ಕೆ ಹಾಗೆ ಹೇಳಿರ್ಬೇಕು ದೇವ್ರು.
21: ಇಲ್ಲ ಮಕ್ಕಳೇ, ಆ ರೈತ ನಿಜವಾಗ್ಲೂ ವಿಷ್ಣು ಭಕ್ತನಾಗಿದ್ದ. ನಾರದ್ರಿಗೆ ಭಗವಂತನ ಮಾತನ್ನ ಕೇಳಿ ಮರ್ಮಗಾತ ಆಗತ್ತೆ. ಅವರು ಅಲ್ಲಿಂದನೇ ಕೆಳಗೆ ಹಣಕಿ ನೋಡ್ತಾರೆ. ತ್ರಿಲೋಕ ಜ್ಞಾನಿಗಳು ಅವರು. ಅವರಿಗೆ ರೈತನ ದಿನಚರಿ ಸ್ಪಷ್ಟವಾಗಿ ಎದುರಿಗೆ ಬರುತ್ತೆ. ಆ ರೈತ ನಿಜವಾಗ್ಲೂ ವಿಷ್ಣು ಭಕ್ತ ಆಗಿದ್ದ. ಬೆಳಿಗ್ಗೆ ಎದ್ದಾಕ್ಷಣ ಹರಿಯ ನಾಮವನ್ನು 3 ಬಾರಿ ಉಚ್ಚರಿಸಿ, ಭಗವಂತ ಈ ದಿನವನ್ನೆಲ್ಲ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಇಂದಿನ ನನ್ನ ಒಳಿತು ಕೆಡುಕು ಏನೇ ಇದ್ರೂ ಅದು ನೀನು ಕೊಡೋ ಪ್ರಸಾದ, ನಾನು ಮಾಡೋ ದೈನಂದಿನ ಕೆಲಸಗಳೆಲ್ಲ ಕೂಡ ನಿನಗೆ ನಾನು ಅರ್ಪಿಸುವ ಪೂಜೆ, ನನ್ನ ಮೇಲೆ ಕೃಪೆಯನ್ನು ತೋರಿಸಿ ಕರುಣಿಸು ದೇವ ಅಂತ ಅನನ್ಯ ಭಕ್ತಿಯಿಂದ ಬೇಡಿ ತನ್ನ ದಿನನಿತ್ಯದ ಕೆಲಸದಲ್ಲಿ ಮುಳುಗ್ಬಿಟ್ಟ. ಮಧ್ಯಾಹ್ನ ಊಟದ ಹೊತ್ತಿಗೆ ಬುತ್ತಿಯನ್ನು ಬಿಚ್ಚುತ್ತಾನೆ. ಹೇ ದೇವ, ನೀನಿತ್ತ ಅನ್ನವನ್ನು ನೀನೇ ನೀಡಿದ ಈ ದೇಹಕ್ಕೆ ಉಣ್ಣಿಸ್ತಾ ಇದ್ದೀನಿ, ಆರೋಗ್ಯವನ್ನು ಕೊಟ್ಟು ಕಾಪಾಡು ತಂದೆ ಅಂತ ಹೇಳಿ ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮೈ ಮುರಿಯುವ ದುಡ್ತ, ಆ ಕೆಲಸ ಈ ಕೆಲಸ ಅಂತೆಲ್ಲ ಮಾಡ್ದ. ರಾತ್ರಿ ಮಲಗುವಾಗ, ಹೇ ದೇವನೇ, ಇವತ್ತು ನೀನು ನನಗೆ ಎಂತಹ ಅದ್ಭುತ ದಿನವನ್ನು ನೀಡಿದ್ಯಾ, ಹೊಟ್ಟೆ ತುಂಬ ಅನ್ನ ಕೊಟ್ಟೆ, ಕೈ ತುಂಬ ಕೆಲಸ ಕೊಟ್ಟೆ, ನಿನಗೆ ಅನಂತಾನಂತ ಧನ್ಯವಾದಗಳು, ಈ ರಾತ್ರಿಗೆ ಸುಖವಾದ ನಿದ್ದೆಯನ್ನು ಕೊಟ್ಟು ನನ್ನನ್ನು ಪಾಲಿಸುದೇವ ಅಂತ ಹೇಳಿ ಮಲಗಿ ನಿದ್ರಿಸ್ತಾನೆ. ನಾರದರಿಗೆ ಆಶ್ಚರ್ಯವಾಗುತ್ತೆ. ಹೌದು, ಈ ರೈತ ಭಗವಂತನ ಕೃಪೆಯನ್ನು ಬಯಸುವ ಭಕ್ತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಶ್ರೇಷ್ಠ ಭಕ್ತ ಇವನು ಹೇಗಾಗ್ತಾನೆ ಅಂತ ಅನಿಸುತ್ತೆ ನಾರದರಿಗೆ. ಅವರು, ನಾರಾಯಣ, ಖಂಡಿತವಾಗಿ ಆ ರೈತ ನಿನ್ನ ಭಕ್ತ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅದನ್ನು ನಾನು ಒಪ್ತೀನಿ. ಆದರೆ ಅಬ್ಬಬ್ಬಾ ಅಂದರೆ ದಿನಕ್ಕೆ 4-5 ಬಾರಿ ನಿನ್ನನ್ನು ಸ್ಮರಿಸ್ತಾನೆ ಅವನು. ಉಳಿದ ಸಮಯದಲ್ಲಿ ಲೋಕಾರೂಢಿಯಾದ ತನ್ನ ನಿತ್ಯದ ಕೆಲಸಗಳಲ್ಲಿ ಆತ ಮುಳುಗಿ ಹೋಗಿರ್ತಾನೆ. ಅವನು ಭಕ್ತಾಗ್ರೇಸರ ಹೇಗಾಗ್ತಾನೆ? ನಾನು ನೋಡು, ನಾನಾದರೂ ದಿನದ ಒಂದೂ ಕ್ಷಣವನ್ನು ಬಿಡದೆ ನಿನ್ನನ್ನೇ ಜಪಿಸ್ತಾ ಇರ್ತೀನಿ. ಕೂತಲ್ಲಿ ನಿತ್ತಲ್ಲಿ ಹೋದಲ್ಲಿ ಬಂದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀನಿ. ನನ್ನ ಜೀವನವೇ ನಿನಗಾಗಿ ಮುಡುಪಾಗಿದೆ. ಹೀಗಿರಬೇಕಾದ್ರೆ ನನಗಿಂತ ಶ್ರೇಷ್ಠ ಭಕ್ತ ಆ ರೈತ ಹೇಗಾಗ್ತಾನೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದರ ಹಿಂದಿನ ಮರ್ಮ ಏನು ಅಂತ ನನಗೆ ತಿಳಿಸ್ತೀಯಾ ಅಂತ ಅವರು ಬಹಳ ನಿರಾಶರಾಗಿ ಕೇಳ್ತಾರೆ. ಆಗ ವಿಷ್ಣು, ನಾರದ್ರೆ, ನೀವು ಶ್ರೇಷ್ಠ ಭಕ್ತರು ಅಂತ ಸಾಬೀತು ಮಾಡೋಕ್ಕೆ ನಾನೊಂದು ಕೆಲಸವನ್ನು ನಿಮಗೆ ಕೊಡ್ತೀನಿ. ಆ ಕೆಲಸದಲ್ಲಿ ನೀವು ಯಶಸ್ವಿ ಆದರೆ ಖಂಡಿತವಾಗಿಯೂ ನೀವೇ ನನ್ನ ಭಕ್ತ ಶ್ರೇಷ್ಠರಾಗ್ತೀರಾ ಅಂತ ಒಂದು ಪಂಥವನ್ನು ಅವರ ಮುಂದೆ ಇಡ್ತಾನೆ.
0: ಯಾವ ಪಂಥ ಅದು?
21: ಯಾವ ಪಂಥ ಅಂತ ಹೇಳ್ತೀನಿ ಕೇಳು. ವಿಷ್ಣು ಒಂದು ಮಿಳ್ಳೆ ತುಂಬ ಎಣ್ಣೆ ತುಂಬಿಸಿ, ನಾರದ್ರೆ, ಈ ಎಣ್ಣೆ ಮಿಳ್ಳೆ ಜೊತೆಗೆ ನೀವು ಇಡೀ ಭೂಲೋಕಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಬನ್ನಿ. ಆದರೆ ಒಂದು ಮಾತನ್ನು ಮಾತ್ರ ನೀವು ಗಮನದಲ್ಲಿಟ್ಕೋಬೇಕು, ಈ ಕಾರ್ಯದಲ್ಲಿ ಮಿಳ್ಳೆಲ್ಲಿರೋ ಒಂದು ಹನಿ ಎಣ್ಣೆ ಕೂಡ ಕೆಳಗೆ ಚೆಲ್ಲೋ ಹಾಗಿಲ್ಲ. ಈ ಪಂಥ ನಿಮಗೆ ಒಪ್ಪಿಗೆನಾ ಅಂತ ಕೇಳ್ದ. ನಾರದರು ಯೋಚನೆ ಮಾಡ್ತಾರೆ, ವಿಷ್ಣು ನನ್ನನ್ನು ಶ್ರೇಷ್ಠ ಭಕ್ತ ಅಂತ ಒಪ್ಕೊಳ್ಳೋಕ್ಕೆ ಯಾಕೋ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಭೂಲೋಕಕ್ಕೆ ಮಿಳ್ಳೆ ಜೊತೆಗೆ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ರೆ ಅವನು ಅನಿವಾರ್ಯವಾಗಿ ನನ್ನನ್ನು ಭಕ್ತಾಗ್ರೇಸರ ಅಂತ ಒಪ್ಕೊಳ್ಳೇಬೇಕು. ಇದೇನು ಮಹಾಕಾರ್ಯ! ನಾನು ಬಹಳ ಸುಲಭವಾಗಿ ಇದನ್ನು ಮಾಡಿಬಿಡಬಹುದು ಅಂತ ಅಂದ್ಕೊಂಡು, ಹಾಂ ಹಾಂ, ಇದು ಈ ಪಂಥವನ್ನು ನಾನು ಒಪ್ಕೊಂಡೆ ಅಂತ ಹೇಳ್ದ. ಆಮೇಲೆ ನಾರದರು ಎಣ್ಣೆ ಮಿಳ್ಳೆ ಹಿಡಿದು ಭೂಮಿಗೆ ಪ್ರದಕ್ಷಿಣೆ ಹಾಕೋಕ್ಕೆ ಹೊರಟರು. ಮಿಳ್ಳೆಯ ಬಾಯಿಯವರಿಗೆ ಎಣ್ಣೆ ತುಂಬಿ ತುಳುಕುವಂತಿತ್ತು. ಒಂದು ಹನಿ ಎಣ್ಣೆ ಬೀಳಿಸ್ದ ಹಾಗೆ ನಡೆಯೋದು ನಾರದರು ಅಂದುಕೊಂಡ ಹಾಗೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅವರು ಬಹಳ ಜಾಗ್ರತೆಯಿಂದ ತಮ್ಮೆಲ್ಲ ಗಮನವನ್ನು ಮಿಳ್ಳೆಯ ಮೇಲಿಟ್ಟು ಸಾವಧಾನವಾಗಿ ನಡೆಯೋಕೆ ಶುರು ಮಾಡಿದರು. ಮಿಳ್ಳೆ ಹಿಡ್ಕೊಂಡು ಪ್ರದಕ್ಷಿಣೆ ಬರೋದ್ರಲ್ಲಿ ಅವರಿಗೆ ಸಾಕು ಬೇಕಾಯಿತು. ಅಂತೂ ಇಂತೂ ಪ್ರದಕ್ಷಿಣೆ ಮುಗಿಸಿ ವಿಷ್ಣುವಿನ ಹತ್ರ ವಿಜಯದ ನಗು ನಗುತ್ತಾ ಸಮೀಪಿಸಿದ್ರು. ಪರಮಾತ್ಮ, ಇದೋ ನೋಡು, ಇಂತಹ ಕಷ್ಟ ಕೆಲಸವನ್ನ ನೀನು ಹೇಳ್ದಾಗೆ ಒಂದೂ ಹನಿ ಕೆಳಗೆ ಚೆಲ್ಲದೆ ಇರೋ ಹಾಗೆ ಪೂರೈಸಿದ್ದೀನಿ. ಈಗಲಾದರೂ ಒಪ್ಕೋ ನಂದು ಆ ರೈತನಿಗಿಂತ ಹೆಚ್ಚಿನ ಭಕ್ತಿ ಅಂತ. ನಾನೇ ನಿನ್ನ ಪರಮ ಭಕ್ತ ಅನ್ನೋದನ್ನು ಈಗಲಾದರೂ ಒಪ್ಕೋ ಅಂತ ಸಂಭ್ರಮದಿಂದ ಹೇಳ್ತಾರೆ. ಆಗ ನಾರಾಯಣ ಕಳ್ಳನಾಗಿ ನಕ್ಕೋ, ನಾರದ್ರೆ ಅದಕ್ಕೂ ಮುಂಚೆ ನೀವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಷ್ಟು ಸಲ ನನ್ನ ಹೆಸರನ್ನು ಜಪಿಸಿದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಿ ಅಂತ ತನ್ನ ಪ್ರಶ್ನೆಯನ್ನು ನಾರದರ ಮುಂದಿಟ್ಟ. ಆಗ ನಾರದರು ಯೋಚಿಸಿ ನೋಡ್ತಾರೆ. ಪ್ರದಕ್ಷಿಣೆಯನ್ನು ಒಂದು ಹನಿ ಎಣ್ಣೆ ಚೆಲ್ಲದೆ ಇರೋ ಹಾಗೆ ಹಾಕೋ ಬರಾಟೆಯಲ್ಲಿ ಅವರು ಒಂದ್ಸಲನೂ ನಾರಾಯಣನ ಹೆಸರನ್ನು ನೆನಪು ಮಾಡಿಕೊಂಡಿರಲಿಲ್ಲ. ಅವರು ಪೆಚ್ಚಾಗಿ ತಮ್ಮಂತಾವೇ ಸಮರ್ಥಿಸಿಕೊಳ್ತಾ, ನಾರಾಯಣ, ನೀನು ಒಂದು ಗುರುತರವಾದ ಕೆಲಸವನ್ನು ನಾನು ಕೊಟ್ಟಿದ್ದೆ, ಅದರಲ್ಲೇ ನಾನು ಮುಳುಗಿ ಹೋಗಿದ್ದೆ. ಆದರೆ ನಿನ್ನ ಭಕ್ತಿ ಸದಾ ನನ್ನ ಹೃದಯದಲ್ಲಿ ಇದೆ ಅನ್ನೋದು ನಿನಗೆ ಗೊತ್ತಿಲ್ವೇ? ಆ ಸಮಯದಲ್ಲಿ ನಾನು ನಿನ್ನ ನಾಮವನ್ನು ಸ್ಮರಣೆ ಮಾಡದೇ ಇದ್ದರೂ ಕೂಡ ನೀನು ಕೊಟ್ಟ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವ ಕಾರ್ಯದಲ್ಲಿದ್ದೆ ಅಂತ ಉತ್ತರ ಕೊಟ್ಟರು. ಆಗ ಶ್ರೀಕೃಷ್ಣ, ನಾರದ್ರೆ, ಸಂಸಾರ ಅನ್ನೋದು ಒಂದು ದೊಡ್ಡ ಭವಸಾಗರ, ಅದನ್ನು ನಿರ್ವಹಿಸಿಕೊಂಡು ಹೋಗೋದು ಒಂದು ಗುರುತರವಾದ ಕೆಲಸವಾಗಿದೆ. ಈ ಭವಸಾಗರವನ್ನು ಯಶಸ್ವಿಯಾಗಿ ದಾಟೋರು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ಅಂತಹ ದುರ್ಗಮವಾದ ಸಂಸಾರ ನೌಕೆಯನ್ನು ಹುಟ್ಟು ಹಾಕ್ತಾ ಇರಬೇಕಾದರೂ ಕೂಡ ಆ ರೈತ ಸಂಪೂರ್ಣ ಶರಣಾಗತನಾಗಿ ದಿನಕ್ಕೆ 4-5 ಬಾರಿ ನನ್ನ ಹೆಸರನ್ನು ಭಕ್ತಿಯಿಂದ ನೆನಪಿಸಿಕೊಳ್ತಾ ಇದ್ದ. ನೀವಾದರೂ ಬ್ರಹ್ಮಚಾರಿಗಳು, ಸಂಸಾರದ ಹೊಣೆಗಾರಿಕೆ ಕೊಂಚನೂ ಇರದ ನೀವು ನಾನು ಕೊಟ್ಟ ಒಂದು ಚಿಕ್ಕ ಕೆಲಸ ಮಾಡುವಾಗ ಒಮ್ಮೆ ಕೂಡ ನನ್ನನ್ನು ಸ್ಮರಿಸಲಿಲ್ಲ. ಈಗ ಹೇಳಿ, ಸಂಸಾರದ ಹೊರೆ ಹೊತ್ತ ರೈತನ ನಾಮಸ್ಮರಣೆಯ ಬಲ ಹೆಚ್ಚೋ ಅಥವಾ ಯಾವ ಜವಾಬ್ದಾರಿಯೂ ಇಲ್ಲದ ನೀವು ನಾನು ಕೊಟ್ಟ ಚಿಕ್ಕ ಕಾರ್ಯ ಮಾಡೋವಾಗ ನನ್ನನ್ನು ನೆನಪಿಸಿಕೊಳ್ಳಲಾಗದ ನಿಮ್ಮ ಭಕ್ತಿ ಹೆಚ್ಚೋ ಅಂತ ಅಂದ.
2: ಇದಪ್ಪ ಮಾತು.
3: ವಿಷ್ಣು ಒಳ್ಳೆ ಉದಾಹರಣೆ ಹೇಳಿ ನಾರದರ ಗರ್ವಭಂಗ ಮಾಡಿದ.
21: ನಾರದರಿಗೆ ವಿಷ್ಣುವಿನ ಮಾತಿಂದ ಬಾಯಿ ಕಟ್ಟಿದ ಹಾಗಾಗುತ್ತೆ, ತನ್ನ ತಪ್ಪಿನ ಅರಿವಾಗುತ್ತೆ, ಅಹಂಕಾರದಿಂದ ತನ್ನ ಭಕ್ತಿಯ ಶಕ್ತಿ ಕ್ಷಯಿಸುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅವರು ತಿಳ್ಕೊತಾರೆ. ಕಣ್ಣನ್ನು ತುಂಬಿಕೊಂಡು ನಾರಾಯಣನ ಪಾದಕ್ಕೆ ಎರಗಿ ತನ್ನ ತಪ್ಪಿಗೆ ಕ್ಷಮೆಯನ್ನ ಯಾಚಿಸ್ತಾರೆ. ಶ್ರೀಹರಿ ಪ್ರೀತಿಯಿಂದ ಅವರನ್ನು ಎತ್ತುತ್ತ, ನಾರದ್ರೆ, ಭಕ್ತಿ ಮಾರ್ಗದಲ್ಲಿ ಅಹಂಕಾರಕ್ಕೆ ಎಡೆ ಮಾಡಿಕೊಡಬಾರ್ದು, ಭಕ್ತಿ ಭಕ್ತಿಗಾಗಿ ಇರಬೇಕು, ಆಗ ಮಾತ್ರ ಅದು ಶ್ರೇಷ್ಠ ಭಕ್ತಿ ಆಗತ್ತೆ. ನಿಮ್ಮದು ಶ್ರೇಷ್ಠ ಭಕ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಅಹಂಕಾರ ಅದರಲ್ಲಿ ನುಸುಳಿದಾಗ ಅದು ಕಲುಷಿತಗೊಳ್ಳುತ್ತೆ ಅಂತ ನಾರದರನ್ನು ತಡವಿ ಸಂತೈಸ್ತಾರೆ. ನಾರಾಯಣ, ನನ್ನ ಗರ್ವ ಭಂಗ ಮಾಡಿ ನನ್ನನ್ನು ಉದ್ಧರಿಸಿದೆ ನೀನು ಅಂತ ನಾರದರು ಮನಸಾರೆ ನಾರಾಯಣನನ್ನು ವಂದಿಸ್ತಾರೆ.
22: ಮಾನವನ ಏಳಿಗೆಗೆ ಅಹಂಕಾರ ತಡೆಯುಂಟು ಮಾಡುತ್ತೆ.
3: ನಮಗೆ ಅರಿವಿಲ್ಲದ ಹಾಗೆ ನುಸುಳುವ ಅಹಂಕಾರವನ್ನ ಗುರುತಿಸಬೇಕು
23: ಮತ್ತೆ ಅದನ್ನ ನಾಶ ಮಾಡಬೇಕು.
21: ಅದಕ್ಕೆ ದಿನಾನು ನಮ್ಮ ಆತ್ಮಾವಲೋಕನ
24: ಮಾಡ್ಕೊಳ್ಬೇಕು.
16: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
10: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMS ನ ನಂದಿನಿ ಹಾಲು.

0: ಸಿಂಪಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ನೇಸರ ಸಂಸ್ಥೆ ಹಾಗೂ ಶರಣ್ಯ ಆರೈಕೆ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು 10:30 ಗಾಜನೂರಿನಲ್ಲಿರುವ ಶರಣ್ಯ ಜೀವ ವೈವಿಧ್ಯತಾ ಪಾರ್ಕ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶೇಷಾದ್ರಿಪುರಂ ಶಿವಮೊಗ್ಗ ಈ ಶಾಲೆಯಿಂದ 300 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜ್ಞಾನಸಾಗರ ನಾವೇ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಹೂವಯ್ಯಗೌಡ ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್, ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೆ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀಯುತ ಜಿಎಲ್ ಜನಾರ್ದನ್, ಪರಿಸರ ಅಧ್ಯಯನ ಕೇಂದ್ರದ ಖಜಾನ್ಸಿಗಳಾದ ಎಸ್ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣ್ಯ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಟಿಎಲ್ ಮಂಜುನಾಥ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಕಾರ್ಯಕ್ರಮದಲ್ಲಿ ನೇಸರ ಸಂಸ್ಥೆಯ ಕಾರ್ಯದರ್ಶಿಗಳಾದ ನೇಸರ ಮಂಜುನಾಥ್ ಹಾಗೂ ಗಾಜನೂರು ವಿಭಾಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ್ ಇವರು ಭಾಗವಹಿಸುವರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಕುರಿತಾದಂತಹ ಪೋಸ್ಟರ್ ರಚನಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಶರಣ್ಯ ಆವರಣದಲ್ಲಿ ಔಷಧೀಯ ಸಸ್ಯಗಳನ್ನ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:00 AM ಸಂಜೆ 4:30 PM ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಸುಪ್ರೀಂ ಕೋರ್ಟ್ ಅಧೀನದ ಕೇಂದ್ರದ ಸಮಿತಿಯು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಉದ್ದೇಶಿಸಿ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ಸಿಇಸಿ ಸದಸ್ಯರಾದ ಸುನಿಲ್ ಲಿಮಾಯೆ ಅವರು ಯೋಜನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳು, ಸಾರ್ವಜನಿಕರು, ಪರಿಸರವಾದಿಗಳು, ಕೆಪಿಸಿ ಅರಣ್ಯ ಇಲಾಖೆಯಿಂದ ಮಾಹಿತಿ ಪಡೆಯಲಾಗುವುದು ಎಂದು ತಿಳಿಸಿದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಪೂರ್ವದಲ್ಲಿ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಅವರು, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರ ನೇತೃತ್ವದ ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಯ ಸದಸ್ಯರಿಂದ ಆಕ್ಷೇಪಣೆಗಳನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಈಶ್ವರಪ್ಪನವರು ಶರಾವತಿ ಪಂಪ್ ಸ್ಟೋರೇಜ್ಗೆ ಸಂಬಂಧಿಸಿದ ಸ್ಥಳೀಯರು, ಪರಿಸರವಾದಿಗಳು, ವಿವಿಧ ಸಂಘಟನೆಗಳ ಪ್ರಮುಖರು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ 75,000 ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ ಎಂದು ಅವರ ಗಮನ ಸೆಳೆದರು. ಆದರೆ ಸುನಿಲ್ ಲಿಮಾಯಿ ಅವರು ಆಕ್ಷೇಪಣೆಗಳ ಬಗ್ಗೆ ತಮಗೆ ಮಾಹಿತಿ ಇಲ್ಲವೆಂದು ತಿಳಿಸಿದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ತಮಗೆ ಯಾವುದೇ ನಿರ್ದೇಶನ ಬಂದಿಲ್ಲ. ಆದರೆ ಅರಣ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ದೇಶದ ಯಾವುದೇ ಮೂಲೆಯಲ್ಲಿ ವಿವಾದ ಗೊಂದಲಗಳು ಎದುರಾದಲ್ಲಿ ಸಮಿತಿಯು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತದೆ. ಅಲ್ಲದೆ ಯೋಜನೆಗಳಿಗೆ ಸಂಬಂಧಿಸಿದವರು, ಸ್ಥಳೀಯರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಪಡೆಯಲಾಗುತ್ತದೆ. ಬಂಡೀಪುರ, ದಾಂಡೇಲಿ ಮತ್ತು ಭದ್ರಾ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿನ ವಿವಿಧ ಸಂಗತಿಗಳ ಪರಿಶೀಲನೆ ಬಳಿಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾಹಿತಿ ಪಡೆಯುವ ಸಲುವಾಗಿ ಬಂದಿದ್ದೇವೆ ಎಂದರು. ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕೆಪಿಸಿ ಅರಣ್ಯ ಇಲಾಖೆ, ಪರಿಸರ ಇಲಾಖೆ, ಸ್ಥಳೀಯ ನಿವಾಸಿಗಳು, ಸಂಘ ಸಂಸ್ಥೆಗಳ ಪರಿಸರವಾದಿಗಳ ಅಭಿಪ್ರಾಯಗಳನ್ನು ಪಡೆಯಲಾಗುವುದು. ಸಮಗ್ರ ಮಾಹಿತಿ ಕಲೆ ಹಾಕಿದ ಬಳಿಕ ಸಮಿತಿಗೆ ವರದಿ ಸಲ್ಲಿಸಲಾಗುವುದು. ನಿಯಮಾನುಸಾರ ಯಾವುದೇ ಯೋಜನೆಯ ಡಿಪಿಆರ್ ಸಿದ್ಧವಾದ ಬಳಿಕ ಸಾರ್ವಜನಿಕರಿಗೆ ಒದಗಿಸಬೇಕು. ಡಿಪಿಆರ್ ಮುಚ್ಚಿರುವುದಲ್ಲದೆ ಯೋಜನೆಗೆ ಅನುಮತಿ ಸಿಗುವ ಮುನ್ನವೇ ಟೆಂಡರ್ ಕರೆದಿರುವುದು ಸಹ ಕಾನೂನು ಬಾಹಿರ. ಈ ಸಂಗತಿಯನ್ನ ಸಿಇಸಿ ಮುಂದಿಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಹನುಮಂತಪ್ಪ, ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಕೆಇ ಕಾಂತೇಶ್, ಶ್ರೀಕಾಂತ್, ಪರಿಸರಕ್ಕಾಗಿ ನಾವು ಸಂಘಟನೆಯ ಪ್ರೊಫೆಸರ್ ಕೆಎಲ್ ಶ್ರೀಪತಿ, ಶೇಖರ್ ಗೌಳೇರ್, ಜನಾರ್ದನ್ ಪೈ, ಸುಬ್ಬಣ್ಣ, ಮಹಾದೇವಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ನಿಂದ ಜನ್ಮ ತಳೆದ ಈಶ್ವರವನವು ಇದೇ 2026 ಜೂನ್ 5 ಇಂದು 10 ವರ್ಷಗಳನ್ನ ಪೂರೈಸಿದ್ದು, ಈ ನಿಮಿತ್ತ ಈ ಬಾರಿಯ ವಿಶ್ವ ಪರಿಸರ ದಿನದಂದು ಈಶ್ವರವನದ ಪರಿಸರದಲ್ಲಿ ಮಿಯಾವಾಂಕಿ ಅರಣ್ಯ ಬೆಳೆಸುವ ವಿಶಿಷ್ಟ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ ನವ್ಯಶ್ರೀ ನಾಗೇಶ್ ಅವರು ಮಾತನಾಡುತ್ತಾ, ಈಶ್ವರವನದಲ್ಲಿ ಜೂನ್ 5 ಬೆಳಗ್ಗೆ 10 ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ನಗರದ ವಿವಿಧ ಶಾಲೆಯ ಸುಮಾರು 400 ಹೆಚ್ಚು ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳುವರು ಎಂದರು. ಇಲ್ಲಿ 2 ಪ್ರತ್ಯೇಕ ಸ್ಥಳಗಳಲ್ಲಿ 120 ಜಾತಿಯ 1,000 ಅಧಿಕ ಅಳಿವಿನಂಚಿನಲ್ಲಿರುವ ಮರಗಳೊಂದಿಗೆ ಇಂದು ದಟ್ಟವಾಗಿ ಅರಣ್ಯ ಬೆಳೆದು ನಿಂತಿದೆ. ಕಳೆದ 10 ಈ ಮರಗಳು ಮುಗಿಲೆತ್ತರಕ್ಕೆ ಬೆಳೆದು ಪರಿಸರ ಪ್ರಿಯರನ್ನ ಕೈಬೀಸಿ ಕರೆಯುತ್ತಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರವೂ ಸಹ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 100 ಕಡೆಗಳಲ್ಲಿ ಮಿಯಾವಾಂಕಿ ಅರಣ್ಯ ಬೆಳೆಸುವ ಯೋಜನೆಯನ್ನ ಘೋಷಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಘೋಷಣೆಯ ಬೆನ್ನಲ್ಲೇ ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯು ತನ್ನ ಸ್ವಂತ ಜಾಗದಲ್ಲಿ ಮಿಯಾವಾಂಕಿ ಅರಣ್ಯ ಬೆಳೆಸಲು ನಾಂದಿ ಹಾಡುತ್ತಿರುವುದು ವಿಶೇಷವೆನಿಸಿದೆ ಎಂದರು. ಮಿಯಾವಾಂಕಿ ಅರಣ್ಯ ಎಂಬ ಕಲ್ಪನೆಯು ಡಾಕ್ಟರ್ ಅಕಿರಾ ಮಿಯಾವಾಂಕಿ ಎಂಬ ಜಪಾನೀಸ್ ಸಸ್ಯಶಾಸ್ತ್ರಜ್ಞರ ಆವಿಷ್ಕಾರವಾಗಿದ್ದು, ಸ್ಥಳೀಯ ಜಾತಿಯ ಸಸ್ಯಗಳನ್ನ ಅತಿ ಕಡಿಮೆ ಜಾಗದಲ್ಲಿ ಕಡಿಮೆ ಅಂತರದಲ್ಲಿ ಬೆಳೆಸುವ ಮೈಕ್ರೋ ಅರಣ್ಯವು ಸಾಮಾನ್ಯಕ್ಕಿಂತ 10 ವೇಗವಾಗಿ, 30 ದಟ್ಟವಾಗಿ ಹಾಗೂ ಪ್ಲಾಂಟೇಶನ್ ಸಾಂಪ್ರದಾಯಿಕ ಜೀವ ವೈವಿಧ್ಯತೆಯನ್ನ ನೀಡಬಲ್ಲದಾಗಿದೆ. ಗಳಿಕೆಗಿಂತ 100 ಹೆಚ್ಚು ಜೀವ ವೈವಿಧ್ಯತೆ ನೀಡಬಲ್ಲದು ಎಂದರು. ಈಶ್ವರವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಚರಣೆಯನ್ನ ಪಸರಿಸುವತ್ತ ಆದ್ಯತೆ ನೀಡುತ್ತಿದ್ದು, ಪೂರ್ತಿ ವರ್ಷ ನಗರದ ಶಾಲಾ ಮಕ್ಕಳನ್ನ ಈಶ್ವರವನಕ್ಕೆ ಆಹ್ವಾನಿಸಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿದೆ. ಭವಿಷ್ಯದ ಜೀವನಕ್ಕೆ ಪ್ರಕೃತಿ ಸಂರಕ್ಷಣೆಯ ಮಹತ್ವ, ಪಶ್ಚಿಮ ಘಟ್ಟಗಳ ವಿಶೇಷತೆ, ನೀರಿನ ಮಿತ ಬಳಕೆ, ಗಿಡ ಮರಗಳ ಬಗ್ಗೆ ಮಾಹಿತಿ, ಪ್ರಕೃತಿಗೆ ಮಾರಕವಾಗಿರುವ ಪ್ಲಾಸ್ಟಿಕ್ ಬಳಕೆಯ ಸ್ವಯಂ ನಿಷೇಧ ಕುರಿತು ಜಾಗೃತಿ, ಪರಿಸರ ನಾಶಕ್ಕೆ ಕಾರಣವಾಗಿರುವ ವೈಭೋಗದ ಜೀವನ ಕ್ರಮಗಳ ಬಗ್ಗೆ ಕಡಿವಾಣ ಹಾಕುವ ಬಗ್ಗೆ ಮಾಹಿತಿ, ಸರಳ ಜೀವನಕ್ಕೆ ಪ್ರೇರೇಪಿಸುವುದು, ಊಟದಲ್ಲಿ ಆಹಾರ ಪದಾರ್ಥಗಳನ್ನ ವ್ಯರ್ಥವಾಗದಂತೆ ಮನವರಿಕೆ ಮಾಡುವುದು ಅಲ್ಲದೆ ಮೇಲ್ಕಂಡ ವಿಷಯಗಳ ಬಗ್ಗೆ ಮಕ್ಕಳಿಗೆ ಪ್ರಮಾಣ ವಚನ ಬೋಧನೆ ಇತ್ಯಾದಿ ಪರಿಸರ ಪ್ರಜ್ಞೆ ಮೂಡಿಸುವ, ಭವಿಷ್ಯದ ಪ್ರಜೆಗಳಲ್ಲಿ ಪರಿಸರದ ಮಹತ್ವ ಸಾರುವ ಅಮೂಲ್ಯ ಕಾರ್ಯಕ್ರಮಕ್ಕೆ ಈಶ್ವರವನ ಶ್ರಮಿಸುತ್ತಿದೆ ಎಂದರು. ಮುಂದಿನ ವಿವರ. 2026-27 ಸಾಲಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮ, ವಸತಿ ಶಾಲೆ ಹಕ್ಕಿಪಿಕ್ಕಿ ಕ್ಯಾಂಪ್, ಸದಾಶಿವಪುರ ಶಿವಮೊಗ್ಗ ಹಾಗೂ ಹಿರೇಮನೆ ಸಾಗರ, ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಗೌರವಧನ ಆಧಾರದ ಮೇಲೆ ತಾತ್ಕಾಲಿಕವಾಗಿ 1 ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಹಿಂದಿ ಮತ್ತು ಸಮಾಜ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕಾತಿ ಮಾಡಲಾಗುತ್ತಿದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಸಿ, ಡಿಎಡ್ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಎ, ಬಿಎಸ್ಸಿ, ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿರುತ್ತದೆ. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನ ಸೂಕ್ತ ದಾಖಲೆಗಳೊಂದಿಗೆ ಜೂನ್ 10 ಒಳಗೆ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇಂದಿರಾ ಪ್ರಕಾಶ್ ಅಕಾಡೆಮಿ, ಜಿಲ್ಲಾ ಶಿಕ್ಷಕರ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 6 ಸಂಜೆ 5 ವಿನೋಬ ನಗರದ ಕರಿಯಣ್ಣ ಬಿಲ್ಡಿಂಗ್ ಸಮೀಪವಿರುವ ಇಂದಿರಾ ಪ್ರಕಾಶ್ ಅಕಾಡೆಮಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಹ್ಯಾದ್ರಿ ಕಾಲೇಜಿನ ಉಪನ್ಯಾಸಕರಾದ ಪರಿಸರ ನಾಗರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಪದ ಸಾಲು ಪತ್ರಿಕೆಯ ಸಂಪಾದಕರಾದ ವೆಂಕಟೇಶ್ ಎಸ್ ಸಂಪ, ಕಥಾಗುಚ್ಚ ಸಾಹಿತ್ಯ ಬಳಗದ ಸುಮಾ ಕಳಸಾಪುರ ಭಾಗವಹಿಸುವರು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಶಿಕ್ಷಕರು ಹಾಗೂ ಕವಿಯತ್ರಿ ಅನಿತಾ ಸೂರ್ಯ ವಹಿಸುವರು. ಇದೇ ಸಂದರ್ಭದಲ್ಲಿ ಸುಮಾರು 15 ಕವಿಗಳು ಪರಿಸರ ಕುರಿತಾದ ಕವನ ವಾಚಿಸುವರು ಹಾಗೂ ಅಕಾಡೆಮಿ ವತಿಯಿಂದ ಆಯೋಜಿಸಿದ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಪರಿಸರ ಆಸಕ್ತರು ಭಾಗವಹಿಸಬೇಕು ಎಂದು ಇಂದಿರಾ ಪ್ರಕಾಶ್ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಕೋರಿದ್ದಾರೆ. ಮುಂದಿನ ವಿವರ. MRS ವಿದ್ಯುತ್ ಉಪಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು ಜೂನ್ 6 ಬೆಳಗ್ಗೆ 9 ಸಂಜೆ 6 ನಗರದ KR ಪುರಂ, ಗಾಂಧಿ ಬಜಾರ್, ನಾಗಪ್ಪಕೇರಿ, ಸಾವರ್ಕರ್ ನಗರ, BH ರಸ್ತೆ, ಲಷ್ಕರ್ ಮೊಹಲಾ, ಕೋಟೆ ರಸ್ತೆ, SPM ರಸ್ತೆ, ರಾಮಣ್ಣ ಶೆಟ್ಟಿ ಪಾರ್ಕ್, OBL ರಸ್ತೆ, ಮಹಾರಾಜ ರಸ್ತೆ, ಅಶೋಕ ರಸ್ತೆ, ತುಳಜಾ ಭವಾನಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ದೇಶದ ರಕ್ಷಣಾ ಸಿದ್ಧತೆಯನ್ನ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನ ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಯ ಸನ್ನಡತೆಯನ್ನ ಪರಿಶೀಲಿಸಲು ಇಂದು ಸಂಜೆ 5 ಅಣುಕು ಪ್ರದರ್ಶನ ಆಯೋಜಿಸಲಾಗಿದೆ. ಇದು ಕೇವಲ ಮುನ್ನೆಚ್ಚರಿಕೆ ಮತ್ತು ತರಬೇತಿಯ ಪ್ರದರ್ಶನವಾಗಿದ್ದು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಗುರುವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಕುರಿತು ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಅಣುಕು ಪ್ರದರ್ಶನದ ಪೂರ್ವಭಾವಿ ಸಿದ್ಧತೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ ಜಿಲ್ಲಾಧಿಕಾರಿಗಳು, 2026 ಸಾಲಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯವು ಸೂಚನೆ ನೀಡಿದ್ದು, ಈ ಸೂಚನೆ ಅನ್ವಯ ಇಂದು ಸಂಜೆ 5 ನಗರದ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿದೆ. ಆಕಸ್ಮಿಕ ವಾಯುದಾಳಿ ಅಥವಾ ತುರ್ತು ಪರಿಸ್ಥಿತಿ ಎದುರಾದಾಗ ಸಾರ್ವಜನಿಕರನ್ನ ಹೇಗೆ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಬೇಕು, ಗಾಯಾಳುಗಳಿಗೆ ತಕ್ಷಣದ ವೈದ್ಯಕೀಯ ನೆರವು ಹೇಗೆ ಒದಗಿಸಬೇಕು ಮತ್ತು ವಿವಿಧ ಇಲಾಖೆಗಳು ಹೇಗೆ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಎಂಬುದನ್ನ ಪ್ರಾಯೋಗಿಕವಾಗಿ ಪರೀಕ್ಷಿಸುವುದು ಈ ತಾಲೀಮಿನ ಮುಖ್ಯ ಉದ್ದೇಶವಾಗಿದೆ. ಈ ಅಣುಕು ಪ್ರದರ್ಶನವು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ನಾಗರಿಕ ರಕ್ಷಣಾ ಇಲಾಖೆ, ಸ್ವಯಂ ಸೇವಕರು, ಗೃಹ ರಕ್ಷಕರು, NCC ಹಾಗೂ ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ, KSRTC ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯಲಿದೆ. ಸೈರನ್ ಮುಳುಗುವಿಕೆಗೆ ಸಾರ್ವಜನಿಕರು ಗಾಬರಿಯಾಗಬೇಡಿ. ವೈಮಾನಿಕ ದಾಳಿಯ ಮುನ್ಸೂಚನೆ ನೀಡುವ 2 ಸೈರನ್ ಮುಳುಗಿಸಲಾಗುವುದು. ಸೈರನ್ ಸದ್ದು ಕೇಳಿದ ತಕ್ಷಣ ನಾಗರಿಕರು ಗಾಬರಿಯಾಗಬಾರದು. ಇದು ಕೇವಲ ತರಬೇತಿಯ ಪ್ರಕ್ರಿಯೆಯಾಗಿದ್ದು ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದು ಕೇವಲ ರಕ್ಷಣಾ ಸಿದ್ಧತೆಯ ಪರಿಶೀಲನೆಗಾಗಿ ನಡೆಸುವ ಕೃತಕ ಅಣುಕು ಪ್ರದರ್ಶನವಾದ್ದರಿಂದ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಆತಂಕ ಬೇಡವಾಗಿದ್ದು ಸಾರ್ವಜನಿಕರು ವೀಕ್ಷಿಸಬಹುದು ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ, ಇವತ್ತು ಒಂದು ವಿಶೇಷ ದಿನ ಇದೆ. ಏನ್ ದಿನ ಇರ್ಬೋದು ಗೊತ್ತಾಯ್ತಾ? ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ದಿನದ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳಿ? ಹೌದಲ್ವಾ, ಖಂಡಿತವಾಗ್ಲೂ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ವಿಶ್ವ ಪರಿಸರ ದಿನದ ಪ್ರೀತಿಯ ಶುಭಾಶಯಗಳು. ಪರಿಸರ ಇದ್ರೇನೆ ನಾವು. ಪರಿಸರದಿಂದ ನಮಗೆ ಸಾಕಷ್ಟು ಅನುಕೂಲ ಇದೆ, ಆದ್ರೆ ನಮ್ಮಿಂದ ಪರಿಸರಕ್ಕೆ ಏನು ಆಗ್ಬೇಕಾಗಿಲ್ಲ. ಆದ್ರೂ ಈ ಭೂಮಿ, ಈ ಪರಿಸರ ನಿಸ್ವಾರ್ಥವಾಗಿ ನಮಗೆ ಶುದ್ಧವಾದ ಗಾಳಿ, ನೀರು ಎಲ್ಲವನ್ನು ಕೂಡ ನೀಡ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ಇವತ್ತಿನ ದಿನ ವಿಶ್ವ ಪರಿಸರ ದಿನದ ಬಗ್ಗೆ ಮಾತನಾಡೋಣ. ಅದಕ್ಕಾಗಿ ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಆಸಕ್ತರು ಹಾಗೆ ಪರಿಸರ ಪ್ರೇಮಿನೂ ಆಗಿರುವಂತಹ ಶ್ರೀಯುತ ಶೇಖರ್ ಗೌಳಿಯರವರಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಸರ್ ನಮಸ್ತೆ.
9: ನಮಸ್ಕಾರ.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
9: ಧನ್ಯವಾದಗಳು.
8: ಹೇಗಿದ್ದೀರಾ ಶೇಖರ್ ಸರ್?
9: ಆರಾಮಾಗಿದ್ದೀರಾ
8: ಸರ್? ಮೊದಲನೇದಾಗಿ ನಿಮಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು.
9: ಧನ್ಯವಾದಗಳು.
8: ಓಕೆ, ಹಾಗಾದ್ಮೇಲೆ ವಿಶ್ವ ಪರಿಸರ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದಕ್ಕೂ ಮೊದಲು ಈ ದಿನ ಆಚರಿಸುವಂತಹ ಅವಶ್ಯಕತೆ ಇದೆಯಾ ಸರ್? ಈ ದಿನದ ಬಗ್ಗೆ ಹೇಳಿ ಸರ್.
9: ವಿಶ್ವ ಪರಿಸರ ದಿನಾಚರಣೆ ಅಂತಂದ್ರೆ ಪ್ರಪಂಚದ ಎಲ್ಲಾ ದೇಶಗಳು ಆಚರಣೆ ಮಾಡಲೇಬೇಕಾಗಿರುವ ದಿನ ಅಂದ್ರೆ ಇದು. ಯಾಕೆಂದ್ರೆ ನಾವು ಪ್ರಕೃತಿ ಅಥವಾ ಪರಿಸರ ಇಲ್ದೇನೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಮೇಲೇನೆ ಅವಲಂಬನೆ ಆಗಿದ್ದೇವೆ. ಅದಕ್ಕೆ ಒಂಚೂರು ಗಾಯ ಆದರೂ ಕೂಡ, ಪ್ರಕೃತಿಗೆ ತೊಂದರೆ ಆದರೂ ಕೂಡ, ಏನಾದರೂ ಪ್ರಕೃತಿಯಲ್ಲಿ ಏರುಪೇರುಗಳಾದರೂ ಕೂಡ ನಾವು ಅದನ್ನು ಸಂಭಾಳಿಸ್ಬೇಕಾಗತ್ತೆ, ಸಂರಕ್ಷಣೆ ಮಾಡಬೇಕಾಗತ್ತೆ. ಯಾಕೆ ಹೀಗಾಗುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಪ್ರಕೃತಿ ಹೇಗಿದೆ, ನಿನ್ನೆ ಪ್ರಕೃತಿ ಹೇಗಿತ್ತು, ನಾಳೆಯ ಪ್ರಕೃತಿ ಅಥವಾ ಪರಿಸರ ಹೇಗಿರುತ್ತೆ, ಇವೆಲ್ಲವುಗಳನ್ನು ನಾವು ಅವಲೋಕನ ಮಾಡಲೇಬೇಕಾಗಿದೆ. ನಾವು ಮಾತ್ರ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಜನಗಳು ಕೂಡ ಅವರವರ ಪ್ರಕೃತಿಯ ಅಥವಾ ಸಮಗ್ರ ಈ ಭೂಮಿಯ ಅವಲೋಕನವನ್ನು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ವಿಶ್ವ ಪರಿಸರ ದಿನದ ಅಗತ್ಯ ಇದೆ, ಆಚರಣೆ ಅಗತ್ಯ ಇದೆ.
8: ಖಂಡಿತವಾಗ್ಲೂ ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಪರಿಸರಕ್ಕೆ ಏನಾದರೂ ಗಾಯ ಆಯಿತು ಅಥವಾ ಏನಾದರೂ ಹಾನಿ ಆಯಿತು ಅಂದರೆ ಖಂಡಿತವಾಗ್ಲೂ ನಮ್ಮ ಮೇಲೇ ಪರಿಣಾಮ ಬೀರುವಂಥದ್ದು ಅಂತ. ಅದಕ್ಕಾಗಿ ಪರಿಸರ ದಿನ ಆಚರಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಿದ್ರೆ ಸರ್, ಈ ಒಂದು ವಿಶ್ವ ಪರಿಸರ ದಿನದ ಹಿನ್ನೆಲೆಯನ್ನ ಹೇಳ್ಬೋದಾ? ಯಾವಾಗಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಸರ್.
9: ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಆ ವಿಷಯದ ನಿನ್ನೆ, ಆ ವಿಷಯ ಇವತ್ತು, ಆ ವಿಷಯ ನಾಳೆ. ನಿನ್ನೆಯ ಪರಿಸರ ಅಥವಾ ಹಿಂದಿನ ಪರಿಸರ, ಇವತ್ತಿನ ಪರಿಸರ ಅಥವಾ ವರ್ತಮಾನದ ಪರಿಸರ, ನಾಳೆಯ ಪರಿಸರ ಅಥವಾ ಭವಿಷ್ಯದ ಪರಿಸರ, ಇವೆಲ್ಲವುಗಳನ್ನ ನಾವು ನೋಡಲೇಬೇಕು. ಒಂದನ್ನು ಬಿಟ್ಟು ಒಂದಿಲ್ಲ. ಬರೀ ನಿನ್ನೆ ಬಗ್ಗೆನೇ ಮಾತಾಡಿದ್ರೆ, ಬರೀ ಹಿಂದಿನ ಪರಿಸರದ ಬಗ್ಗೆ ಮಾತಾಡಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗೋಗುತ್ತೆ.
8: ಹೌದು ಸರ್,
9: ಅದು ಇತಿಹಾಸ ಆಗೋಗುತ್ತೆ. ಇವತ್ತು ಹೇಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ, ನಾಳೆ ಹೇಗಿರುತ್ತೆ ಅನ್ನೋದೇ ಯೋಚನೆ ಮಾಡಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಈಗ ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ, ಗಿಡಮರಗಳ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ. ಅದೇನಾದರೂ ಹಾಳಾಗಿದ್ದರೆ ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚನೆ ಮಾಡ್ತಾರೆ. ಆದರೆ ನಾವ್ಯಾರು ಕೂಡ ನಾವು ಮಾತನಾಡಿದ ಹಾಗೆ, ನಾವು ಯೋಚಿಸಿದ ಹಾಗೆ ನಡ್ಕೊಳ್ಳೋದಿಲ್ಲ ನಾವು. ಹಾಗಾಗಿ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ 1972 ಹೋಗ್ಬೇಕು ನಾವು. ಪರಿಸರ ದಿನ ಅಂದರೆ 1972 ಹೋಗ್ಬೇಕು.
10: ಓಕೆ,
9: ಅಷ್ಟು ಹಿಂದೆ ಹೋಗ್ಬೇಕು.
10: 1972
9: 1972ರಲ್ಲಿ ಸ್ವೀಡನ್ನಿನ ಸ್ಟಾಕ್ಹೋಮ್, ಯಾವಾಗಲೂ ಕೂಡ ಪ್ರಪಂಚದ ಶೃಂಗಸಭೆಗಳು ಅವೆಲ್ಲ ಸ್ವೀಡನ್ನಿನ ಸ್ಟಾಕ್ಹೋಮಲ್ಲಿ ಅಥವಾ ಸ್ವೀಡನ್ನಲ್ಲಿ ಅಥವಾ ಜಿನೇವಾದಲ್ಲಿ ಅಥವಾ ಬ್ರೆಜಿಲಿನ ರಿಯೋ ಡಿ ಜನೇರೋದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಅಲ್ಲಿ ನಡೆಯುತ್ತೆ. ಹಾಗಾಗಿ 72ರಂದು 1972ರ ಜೂನ್ 5 ತಾರೀಕಿನ 16 ತಾರೀಕುವರೆಗೂ, 5 ರಿಂದ 16 ತಾರೀಕಂದ್ರೆ ಸುಮಾರು 11 ದಿನಗಳ ಕಾಲ ಅಲ್ಲಿ ಒಂದು ಶೃಂಗಸಭೆ ನಡೀತು, ಒಂದು ಸಮ್ಮೇಳನ ನಡೀತು. ಅದು ಆರಂಭದ ಸಮ್ಮೇಳನ. ಸಮ್ಮೇಳನ ಅಂದರೆ ಚರ್ಚೆ ಮಾಡಲಿಕ್ಕೆ ಜನಗಳು ಸೇರಿದ್ರು. ಒಟ್ಟು 113 ದೇಶಗಳು ಒಟ್ಟಿಗೆ ಸೇರಿದ್ವು ಅವಾಗ 72ರಲ್ಲಿ. 10 ದಿನಗಳ ಕಾಲ ಚರ್ಚೆ ಮಾಡ್ತಾರೆ. ಈ ಚರ್ಚೆ ಮಾಡುವ ಹಿನ್ನೆಲೆಯಲ್ಲಿ ಈ ಪರಿಸರ ದಿನಾಚರಣೆಯ ಹಿಂದೆ ಒಬ್ಬ ಬಹಳ ಮುಖ್ಯವಾದ ವ್ಯಕ್ತಿ ಇದ್ದಾನೆ. ಅವನ ಹೆಸರು ಮೌರಿಸ್ ಸ್ಟ್ರಾಂಗ್ ಅಂತ ಹೇಳಿ.
10: ಮೌರಿಸ್ ಸ್ಟ್ರಾಂಗ್
9: ಅಂತ ಹೇಳಿ,
10: ಹೆಸರಲ್ಲೇ ಸ್ಟ್ರಾಂಗ್ ಇದೆ ಸರ್.
9: ಅವನು ಸ್ಟ್ರಾಂಗ್ ವ್ಯಕ್ತಿನೇ. ಅವನು ಈ ಪರಿಸರ ದಿನವನ್ನ ಆಚರಣೆ ಮಾಡೋದಕ್ಕೆ, ಜಾರಿಗೆ ತರೋದಕ್ಕೆ ಅತ್ಯಂತ ಪ್ರಮುಖವಾಗಿರುವ ಒಂದು ಜವಾಬ್ದಾರಿಯನ್ನು ವಹಿಸ್ತಾನೆ ಅವನು. ಅವನು ಕೆನಡಾ ದೇಶದವನು. ಅವನು ಶಾಲೆಗೆ ಹೋಗಿರಲ್ಲ. ಅವನು 14 ವರ್ಷ ಅಂತಂದ್ರೆ 8-9 ಕ್ಲಾಸಿಗೆ ಶಾಲೆ ಬಿಡ್ತಾನೆ. ಶಾಲೆಗೆ ಹೋಗೋದೇ ಇಲ್ಲ. ಮತ್ತೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಅವನು ಬದುಕ್ತಾ ಇರ್ತಾನೆ. ಅವನಿಗೆ ಈ ಕೆನಡಾದಲ್ಲಿದ್ದಾಗ, ಕೆನಡಾ ಅಮೇರಿಕಾ ಎರಡು ಹತ್ರ ಇವೆ, ಅಮೇರಿಕಾದ ಗಡಿಗೆ ಬರ್ತಾ ಇರ್ತಾನೆ, ಕೆನಡಾದಲ್ಲಿ ಓಡಾಡ್ತಾ ಇರ್ತಾನೆ, ಅಲ್ಲಿಯ ಪ್ರಕೃತಿನೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ನಾವೆಷ್ಟೋ ಸಾರಿ ನೋಡಿದ್ದೇವೆ ಸಸ್ಯಶಾಸ್ತ್ರದ ಪ್ರೊಫೆಸರ್ಗಳು, ಪ್ರಾಣಿಶಾಸ್ತ್ರದ ಪ್ರೊಫೆಸರ್ಗಳು, ಪರಿಸರ ವಿಜ್ಞಾನದ ಪ್ರೊಫೆಸರ್ಗಳು, ಸೆಲ್ ಬಯಾಲಜಿ ಕಲಿಸ್ತಕ್ಕಂಥವ್ರು, ಮೈಕ್ರೋಬಯಾಲಜಿ ಕಲಿಸ್ತಕ್ಕಂಥವ್ರು, ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಮೇಷ್ಟ್ರುಗಳು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಪ್ರಕೃತಿಯನ್ನು ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಲ್ಲ. ಆದರೆ ಈ ವ್ಯಕ್ತಿ ಮಾತ್ರ ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ.
10: ನೋಡಿ, ಶಾಲೆಗೆ ಸರಿಯಾಗಿ ಹೋಗದೇ ಇರುವಂತಹ ಒಬ್ಬ ವಿದ್ಯಾರ್ಥಿ ಪರಿಸರವನ್ನ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ
9: ಇರ್ತಾನೆ. ಯಾಕೆಂದ್ರೆ ಅವ್ನಿಗೆ ಮಾಡಕ್ ಯಾವ್ದು ಕೆಲಸ ಇರಲ್ಲ. ಅವನ ಕೆಲಸ ಕೂಲಿ ಕೆಲಸ, ವ್ಯಾಪಾರಿ ಕೆಲಸ. ಹೀಗಾಗಿ ಸಂಪೂರ್ಣ ಅವನಿಗೆ ಸಮಯ ಇರುತ್ತೆ ಪ್ರಕೃತಿಯನ್ನ ನೋಡಕ್ಕೆ. ಆವಾಗ ಪ್ರಕೃತಿಯನ್ನ ನೋಡ್ತಾ ಪ್ರಕೃತಿಯ ಅನೇಕ ಅವಾಂತರಗಳು, ಎಲ್ಲೋ ಸಮುದ್ರದಲ್ಲಿ ಒಂದು ಹಡಗು ಒಡೆದೋಗಿರುತ್ತೆ, ತೈಲ ಸೋರಿರುತ್ತೆ, ಅಲ್ಲಿ ಪಕ್ಷಿಗಳಿಗೆ ತೊಂದರೆ ಆಗಿರುತ್ತೆ, ಎಲ್ಲೋ ಗಿಡಮರಗಳನ್ನು ಕಡಿದಿರ್ತಾರೆ, ಬ್ರೆಜಿಲ್ನಲ್ಲಿ ಕಾಡು ಹೊತ್ತಿ ಉರಿತಾ ಇರುತ್ತೆ, ಎಲ್ಲೋ ಒಂದು ಟ್ಯಾಂಕರ್ ಕೆಳಗಡೆ ಬಿದ್ದಿರುತ್ತೆ, ರೈಲು ಅಪಘಾತ ಆಗಿರುತ್ತೆ, ಆಮೇಲೆ ಗಣಿಯಿಂದ ಹೊಗೆ ಹೊರಗಡೆ ಬರ್ತಾ ಇರುತ್ತೆ, ಕೈಗಾರಿಕೆಗಳಿಂದ ಹೊಗೆ ಹೊರಗಡೆ ಬರ್ತಾ ಇರುತ್ತೆ, ಅನೇಕ ವಾಹನಗಳಿಂದ ಮಾಲಿನ್ಯ ಉಂಟಾಗ್ತಾ ಇರುತ್ತೆ, ಗಟಾರಗಳು ತುಂಬಿ ತುಳುಕ್ತಾ ಇರುತ್ತೆ, ಎಲ್ಲ ಕಡೆ ಕಸ ಇರೋದನ್ನು ಗಮನಿಸ್ತಾನೆ, ಪ್ಲಾಸ್ಟಿಕ್ಕಿನ ಅವಾಂತರವನ್ನು ಗಮನಿಸ್ತಾನೆ. ಇವನ್ನೆಲ್ಲ ಗಮನಿಸ್ತಾ ಈ ಪ್ರಕೃತಿ ಇಷ್ಟೊಂದು ಹಾಳು ಮಾಡ್ತಾ ಇದ್ದೇವಲ್ಲ ನಾವು ಮನುಷ್ಯರು, ಈ ಪ್ರಕೃತಿಯ ನಾಶಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ 21ನೇ ಶತಮಾನದಲ್ಲಿ ಅಥವಾ ಮುಂದಿನ ದಶಕಗಳಲ್ಲಿ ಭೂಮಿ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಒಂದು ವಿಶ್ವಸಂಸ್ಥೆಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಯಲ್ಲ, ಅದಕ್ಕೆ ಸುದ್ದಿಯನ್ನು ಮುಟ್ಟಿಸ್ತಾನೆ. ಏನು ಸುದ್ದಿ ಮುಟ್ಟಿಸ್ತಾನೆ ಅಂದರೆ, ನಾವೆಲ್ಲ ಒಟ್ಟಿಗೆ ಸೇರಿ ಇಡೀ ಭೂಮಿಯ ಇಡೀ ಭೂಮಂಡಲದ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೆಲವೊಂದು ಸೂತ್ರಗಳನ್ನು ಕಂಡುಹಿಡಿಬೇಕಾಗಿದೆ, ಚರ್ಚೆ ಮಾಡೋಣ ಅಂತ ಹೇಳಿ. ಹಾಗಾಗಿ ಅವನು ಕರೆ ಕೊಟ್ಟಾಗ ಎಲ್ಲ ದೇಶಗಳು ಒಟ್ಟಾಗುತ್ತೆ. ಅವನೇ ಪ್ರಧಾನ ಕಾರ್ಯದರ್ಶಿ, ಈ ಪರಿಸರ ಚಳವಳಿಯ ಮೂಲ ಕಾರ್ಯಕರ್ತ ಆ ಮೌರಿಸ್ ಸ್ಟ್ರಾಂಗ್. ಅವನು ಕರೆ ಕೊಟ್ಟಾಗ ಎಲ್ಲರೂ ಒಪ್ಕೊಳ್ತಾರೆ. ಸ್ಟಾಕ್ಹೋಮ್ ಅಲ್ಲಿ 10 ದಿನಗಳ 11 ದಿನಗಳ ಕಾಲ ಅವರು ಚರ್ಚೆ ಮಾಡ್ತಾರೆ.
10: ಹಾಗಿದ್ರೆ ಆ ಒಂದು 8-10 ದಿನದಲ್ಲಿ ಏನ್ ಚರ್ಚೆ ಮಾಡಿದ್ರು, ಚರ್ಚೆ ಮಾಡಾದ್ಮೇಲೆ ಹೇಗೆ ಈ ಪರಿಸರ ದಿನ ಆಚರಣೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡ್ರು? ಈ ವಿಷಯದ ಬಗ್ಗೆ ಕೂಡ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಹಾಗೆ ಈ ದಿನದ ವಿಶೇಷತೆ ಕುರಿತು ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿವೃತ್ತ ಪ್ರಾಂಶುಪಾಲರು ಹಾಗೆ ಪರಿಸರ ಸ್ನೇಹಿ ಪರಿಸರ ಪ್ರೇಮಿಯಾಗಿರುವಂತಹ ಶ್ರೀಯುತ ಶೇಖರ್ ಗೌಳಿಯವರವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಶೇಖರ್ ಸರ್, ನೀವ್ ಹೇಳ್ತಾ ಇದ್ರಿ ಈ ಮೌರಿ ಸ್ಟ್ರಾಂಗ್ ಅನ್ನೋನು ಮೂಲತಃ ಈ ವಿಶ್ವ ಪರಿಸರ ದಿನವನ್ನ ಪ್ರಾರಂಭ ಮಾಡ್ದ ಅಂತ. ಅದಕ್ಕೂ ಮೊದಲು ಒಂದಿಷ್ಟು ದಿನಗಳು ಚರ್ಚೆ ಮಾಡಿದ್ರು ಪರಿಸರ ದಿನ ಆಚರಣೆ ಮಾಡಬೇಕೋ ಇಲ್ವೋ ಅನ್ನೋದ್ರ ಬಗ್ಗೆ ಅಂತ. ಹಾಗಿದ್ರೆ ಆ ಒಂದ್ 8-10 ದಿನ ಏನ್ ಚರ್ಚೆ ಮಾಡಿರ್ಬೋದು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
9: ಏನ್ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಇದೇ ನಾನು ಈಗಾಗಲೇ ಹೇಳಿದ ಹಾಗೆ, ಇಡೀ ಭೂಮಂಡಲದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು. ಕಲ್ಲಿದ್ದಲನ್ನ ಉರಿಸುವುದರಿಂದ, ತೈಲವನ್ನ ಉರಿಸೋದ್ರಿಂದ, ಕೈಗಾರಿಕೆಗಳು ಇದೇ ರೀತಿ ಹೊಗೆಯನ್ನ ಕಾರೋದ್ರ ಮೂಲಕ, ಎಲ್ಲ ವಾಹನಗಳು ಹೊಗೆಯನ್ನ ಕಾರೋದ್ರ ಮೂಲಕ, ಮತ್ತೆ ಗಿಡಮರಗಳನ್ನ ನೆಲಸಮ ಮಾಡೋದ್ರ ಮೂಲಕ, ಹೆಚ್ಚು ಕೃಷಿ ಮಾಡ್ತಾ ಮಾಡ್ತಾ ನಾವು ಪ್ರಕೃತಿಯನ್ನು ಹಾಳು ಮಾಡೋದ್ರ ಮೂಲಕ, ಮತ್ತೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹರಡೋದ್ರ ಮೂಲಕ ಈ ಭೂಮಿಯ ಸ್ವಾಸ್ಥ್ಯ ಏನಾಗ್ಬೋದು, ಈ ಭೂಮಿ ಏನಾಗ್ಬೋದು, ಅದಕ್ಕೆ ಪರಿಹಾರ ಏನು, ಎಲ್ಲ ದೇಶಗಳು ಏನ್ ಮಾಡಬೇಕಾಗಿದೆ ಅನ್ನೋದನ್ನ 10-11 ದಿನಗಳ ಕಾಲ ಅವರು ಚರ್ಚೆ ಮಾಡ್ತಾರೆ. ಆಮೇಲೆ ನಾವು ಒಂದು ದಿನ ಮೀಸಲಿಡೋಣ. ಅದು ಯಾವ ದಿನ ಆಗಿರ್ಬೋದು ಅಂದ್ರೆ June 5 ಅವ್ರು ಸೇರಿರ್ತಾರೆ. June 5 ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳಿ, ಯಾಕೆಂದ್ರೆ June 5 ಈಗ ನೋಡಿ, June 21 ವಿಶ್ವ ಯೋಗ ದಿನ ಆಚರಣೆ ಮಾಡ್ತಾರೆ.
10: ಹೌದು,
9: ಅವಾಗ ಸಮ್ಮರ್ ಸಾಲಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ, ಶರದ್ ಋತು ಸ್ಟಾರ್ಟ್ ಆಗುತ್ತೆ, ಅವಾಗ ಶಾಲೆಗಳು ಸ್ಟಾರ್ಟ್ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಒಂದು
10: ಸಮಯ
9: ಟೈಮ್ ಅದು. ಎಷ್ಟೋ ದೇಶಗಳಲ್ಲಿ ರಜೆ ಬಂದಿರುತ್ತೆ, ಹಾಗಾಗಿ ಆ ದಿನವನ್ನು ಆಚರಣೆ ಮಾಡ್ತಾರೆ. ಆಚರಣೆ ಮಾಡೋದ್ರ ಮೂಲಕ ಅವ್ರೇನು ಮಾಡ್ತಾರೆ, June 5 ಪ್ರತಿ ವರ್ಷ ನಾವು ಒಟ್ಟಿಗೆ ಸೇರಿ ಈ ಆಚರಣೆಯನ್ನು ಮಾಡೋದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಚರ್ಚೆಗಳನ್ನು ಮಾಡೋಣ ಅಂತ ಹೇಳಿ ಅವರು 1973 ಸ್ಟಾಕ್ಹೋಮಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಮೊಟ್ಟ ಮೊದಲು ಆರಂಭ
10: ಮಾಡ್ತಾರೆ. ಓಕೆ,
9: ಅವರ ಮುಖ್ಯ ಥೀಮ್ ಅವ್ರು ಏನು ಇಟ್ಕೊಳ್ತಾರೆ, ಒಂದೊಂದು ಥೀಮ್ ಇರಲಿ ಅಂತ ಹೇಳಿ ಈಗಲೂ ಕೂಡ ಒಂದೊಂದು ಥೀಮ್ ಇದೆ. ಈ ವರ್ಷದ 2026 ಥೀಮು ಇನ್ಸ್ಪೈರ್ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್ ಅಂತ ಹೇಳಿ ಆ ಥರ ಇದೆ. ಅವರು ಆ ಮೊದಲನೇ ಥೀಮ್ ಏನಂದರೆ ಓನ್ಲಿ ಒನ್ ಒಂದೇ ಒಂದು ಭೂಮಿ ಅಂತ.
10: ಹೌದು,
9: ಆಮೇಲೆ ಜನಗಳಿಗೆ ಹೇಳಬೇಕಾಗಿರುತ್ತೆ, ನೋಡಪ್ಪ ಇದು ಒಂದೇ ಮನೆ ನಮಗಿರೋದು, ಎರಡೆರಡು ಮೂರು ಮೂರು ಇಲ್ಲ, ಈ ಮನೆ ಹಾಳಾಗಿ ಹೋದ್ರೆ ಇನ್ನೊಂದು ಮನೆಗೆ ಹೋಗೋಣ ಅಂದರೆ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದೇ ಮನೆ ಇರೋದು, ಈ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋಣ, ಚೆನ್ನಾಗಿ ಇಟ್ಕೊಳ್ಳೋಣ. ಈ ಭೂಮಿನೂ ಒಂದೇ ಒಂದು ಗ್ರಹ, ಅನೇಕ 8-9 ಇರ್ಬೋದು, ಅಲ್ಲೆಲ್ಲೂ ಕೂಡ ಭೂಮಿ ಮೇಲಿರ್ತಕ್ಕಂಥ ಫ್ಯಾಸಿಲಿಟಿಗಳು ಸೌಲಭ್ಯಗಳು ಅಲ್ಲಿಲ್ಲ. ಹಾಗಾಗಿ ಓನ್ಲಿ ಒನ್ ಅರ್ತ್ ಅಂತ ಹೇಳಿ ಅವರು ಅದನ್ನು ಇಟ್ಕೊಂಡು ಆ ಥೀಮನ್ನು ಇಟ್ಕೊಂಡು ಯಾವ್ಯಾವ ದೇಶಗಳು ಏನು ಮಾಡಬೇಕು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನು ಮಾಡಬೇಕು, ಅದನ್ನು ಸೂತ್ರಗಳನ್ನು ಕಂಡುಹಿಡಿದು ಎಲ್ಲ ದೇಶಗಳಿಗೂ ರವಾನೆ ಮಾಡ್ತಾರೆ. ನೀವೇನೇನು ಮಾಡಬೇಕಾಗಿದೆ, ಓಝೋನ್ ಮಂಡಲ ತೆಳುವಾಗ್ತಾ ಇದೆ, ಅದಕ್ಕೆ ನಾವು ಡಿಪ್ಲೀಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್, ಈ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ನಾವು ಕಡಿಮೆ ಮಾಡಬೇಕಾಗಿದೆ, ಆಮೇಲೆ ನಾವು ಗಿಡಮರಗಳನ್ನು ಜಾಸ್ತಿ ಮಾಡಬೇಕು, ಗಿಡಮರಗಳನ್ನು ಕಡಿಯೋದನ್ನು ಕಡಿಮೆ ಮಾಡಬೇಕು, ಆಮೇಲೆ ನಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೈಗಾರಿಕೆಗಳಲ್ಲಿ ಮಾಲಿನ್ಯ ಉಂಟಾಗುತ್ತೆ, ಅವುಗಳನ್ನು ಕಡಿಮೆ ಮಾಡಬೇಕು, ವಾಹನಗಳನ್ನು ಬೇರೆ ಥರ, ಈಗ ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಸೌರಶಕ್ತಿಯಿಂದ ಉಳಿಸ್ತಕ್ಕಂಥ ದೀಪಗಳಿರ್ಬೋದು, ಎಲ್ಲವೂ ಕೂಡ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಬೇಕು ಅಂತ ಹೇಳಿ, ಹೀಗಾಗಿ ಅದನ್ನು ಪ್ರತಿ ವರ್ಷ ಯೋಚನೆ ಮಾಡ್ತಾ ಮಾಡ್ತಾ ಪರಿಸರ ದಿನಾಚರಣೆ ಈ ಥರ ನಡೆದು ಬಂದಿದೆ. ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ.
10: ಖಂಡಿತ ಸರ್, ಪರಿಸರ ದಿನಾಚರಣೆಯ ಇತಿಹಾಸದ ಬಗ್ಗೆ ತಿಳ್ಕೊಂಡು ತುಂಬಾನೇ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಆಗತ್ತೆ, ಕೆಲವೊಮ್ಮೆ ವಿದ್ಯೆಗಿಂತ ಬುದ್ಧಿ ತುಂಬಾ ಮುಖ್ಯ ಆಗತ್ತೆ. ಹಾಗೇನೆ ಮೌರಿ ಸ್ಟ್ರಾಂಗ್ ಅವರು ಪರಿಸರದ ಬಗ್ಗೆ ಕಾಳಜಿಯನ್ನ ನೀಡಿ ಒಂದು ಸ್ಟ್ಯಾಂಡ್ ತಗೊಂಡಿದ್ದಕ್ಕಾಗಿ ವಿಶ್ವ ಪರಿಸರ ದಿನ ಆಚರಣೆ ಆಗ್ತಾ ಇದೆ ಸರ್. ಹಾಗಿದ್ರೆ ನಾವೆಲ್ಲರೂ ಜನಸಾಮಾನ್ಯರು ಈ ಪರಿಸರ ದಿನವನ್ನ ಹೇಗೆಲ್ಲ ಆಚರಣೆ ಮಾಡಬಹುದು ಸರ್?
9: ಈಗ ಪರಿಸರ ದಿನಾಚರಣೆ ಇನ್ನೊಂದು ಎರಡು ದಿನ ಇದೆ ಅಂದ್ರೆ, ಈಗಾಗಲೇ ಅನೇಕ ಕಡೆ ಅರಣ್ಯ ಇಲಾಖೆಯವರು ಸಸಿಗಳನ್ನ ರೆಡಿ ಮಾಡ್ಕೊಳ್ತಾರೆ, ಗುಂಡಿಗಳನ್ನ ತೋಡಿಟ್ಕೊಳ್ತಾರೆ. ಆಮೇಲೆ ಶಾಲೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿ ತುಂಬ ಜನ ಹೆಸರಿಟ್ಕೊಂಡಿದ್ದಾರೆ, ಪರಿಸರ ರಮೇಶ್ ಅಂತ, ಪರಿಸರ ಪ್ರಕಾಶ ಅಂತ. ಹೀಗಾಗಿ ಬೇರೆ ಬೇರೆ ಎಲ್ಲರೂ ಕೂಡ ಪರಿಸರದ ಹೆಸರಿಟ್ಕೊಂಡಿದ್ದಾರೆ. ಮತ್ತು ಸಂಘಟನೆಗಳು, ಪರಿಸರಕ್ಕಾಗಿ ನಾವು, ಈ ಥರ ಪರಿಸರದ ಹೆಸರಿಟ್ಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳಿದ್ದಾವೆ. ಆಮೇಲೆ ಏನು ಹೆಸರಿಟ್ಕೊಳ್ದೇ ಕೆಲಸ ಮಾಡೋರು ಇದ್ದಾರೆ, ಹೆಸರಿಟ್ಕೊಂಡು ಹೆಸರು ಮಾಡೋರು ಇದ್ದಾರೆ, ಹೆಸರು ಇಟ್ಕೊಳ್ದೇ ಪರಿಸರಕ್ಕಾಗಿ ದುಡಿತಕ್ಕಂಥವರು ಇದ್ದಾರೆ. ಆದರೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ನಾಗೇಶ್ ಹೆಗಡೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಯಾಕೆಂದರೆ ಪ್ರತಿದಿನ ಪರಿಸರ ದಿನ ಅಂತ ಹೇಳಿ ನಾವು ಒಂದು ದಿನ ಮಾಡಿಬಿಡ್ತಕ್ಕಂಥದ್ದಲ್ಲ, ಪ್ರತಿದಿನವೂ ಕೂಡ ಮಾಡಬೇಕಾಗಿದೆ. ಪ್ರತಿನಿತ್ಯವೂ ಕೂಡ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಇಟ್ಕೋಬೇಕಾಗಿದೆ. ಪ್ರತಿನಿತ್ಯವೂ ಕೂಡ ನಾವು ಪರಿಸರ ದಿನದ ಮಹತ್ವವನ್ನು ಅರ್ತುಕೊಂಡು ನಾವು ಬದುಕಬೇಕಾಗಿದೆ ಅಂತ ಹೇಳಿ ಪರಿಸರ ದಿನಾಚರಣೆಯ ದಿನ ನಾವು ಸಸಿಗಳನ್ನು ನೆಡ್ತೇವೆ. ಸಸಿಗಳನ್ನ ನೆಡ್ತೇವೆ ಅಷ್ಟೇ, ಅದನ್ನ ಕಾಪಾಡ್ಕೊಂಡು ಹೋಗಲ್ಲ ನಾವು,
10: ಪೋಷಿಸಲ್ಲ ಸರ್ ಖಂಡಿತ.
9: ಬಹಳ ಜನ ಕಾಪಾಡ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಎಷ್ಟೋ ಕಡೆ ಈಗ ಸಸಿಗಳನ್ನ ನೆಡ್ತಾರ, ಅದಕ್ಕೆ ನೀರೇ ಇರಲ್ಲ, ನೀರು ತಂದಕ್ಕೆ ನೀರಿರಲ್ಲ, ನೀರೆಲ್ಲ ಬತ್ತೋಗಿರುತ್ತೆ, ಅಥವಾ ಮಳೆನೂ ಬಂದಿರಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸಸಿ ಹಾಕಿ ಫೋಟೋ ತೆಗೆಸ್ಕೊಳ್ತೇವೆ ಅಷ್ಟೇ. ಮತ್ತೆ ಭಾಷಣಗಳನ್ನ ಮಾಡ್ತವೆ, ಹೀಗ್ ಮಾಡ್ಬೇಕು ಅಂತವೆ, ಆಗ ಮಾಡ್ಬೇಕು ಅಂತವೆ, ಗಿಡಗಳನ್ನು ಕಡಿಬಾರ್ದು ಅಂತ ಹೇಳ್ತೇವೆ, ಗಿಡಗಳನ್ನ ಅವುಗಳನ್ನು ನೆಡಬೇಕು ಅಂತ ಹೇಳ್ತೇವೆ, ಎಷ್ಟೋ ನಾನಾ ನಮೂನಿಯ ಪರಿಹಾರಗಳನ್ನು ನಾವು ಕೊಡ್ತಾ ಹೋಗ್ತೇವೆ. 5ನೇ ತಾರೀಕು ಅಷ್ಟು ನಾವು ಸಂಭ್ರಮದಿಂದ ಅದನ್ನು ಆಚರಣೆ ಮಾಡ್ತೇವೆ. ಆಚರಣೆ ಮಾಡಿ 6ನೇ ತಾರೀಕಿಗೆ ಮರ್ತು ಬಿಡ್ತೇವೆ,
10: ಗಿಡ ಎಲ್ಲ ಬಾಡೋಗಿರುತ್ತೆ.
9: 6ನೇ ತಾರೀಕಿಗೆ ಪರಿಸರ ದಿನಾಚರಣೆಯನ್ನು ನಾವು ಮರ್ತು ಬಿಡ್ತೇವೆ. ಹೀಗಾಗಿ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಇದು, ಅದು ನಿತ್ಯನೂ ಕೂಡ ನಮ್ಮ ಬದುಕಿನ ಭಾಗ ಆಗಬೇಕು. ನಿತ್ಯನೂ ಕೂಡ ನಮ್ಮ ಪರಿಸರದ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ಬೋದು, ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮವೂ ಹೌದು, ಜನಗಳ ಕಾರ್ಯಕ್ರಮವೂ ಹೌದು. ಇದು ಎಷ್ಟೋ ಸಾರಿ ನಮ್ಮ ಕೂಗು ಸರ್ಕಾರಕ್ಕೆ ಹೇಳದೇ ಇಲ್ಲ, ನಾವೇನು ಹೇಳಿದ್ರು ಕೂಡ ಸರ್ಕಾರ ತಾನು ಮಾಡೋದೇ ಮಾಡುತ್ತೆ. ನೀವು ಅಲ್ಲಿ ಡ್ಯಾಮ್ ಕಟ್ಬಿಡಿ ಅಂದರೆ ನಾವು ಅವ್ರು ಕಟ್ತಾರೆ, ಈ ಕೆರೆಗಳನ್ನು ಮುಚ್ಚಬೇಡಿ ಅಂದರೆ ಕೆರೆಗಳನ್ನು ಮುಚ್ತಾರೆ, ಈ ಬಡಾವಣೆಗಳ ಅಗತ್ಯ ಇಲ್ಲ ಅಂದರೆ ಬಡಾವಣೆಗಳನ್ನು ಸೃಷ್ಟಿ ಮಾಡ್ತಾರೆ, ರಸ್ತೆ ಅಗಲ ಮಾಡಬೇಡಿ ಅಂದರೆ ರಸ್ತೆ ಅಗಲ ಮಾಡಿಕೊಂಡೇ ಹೋಗ್ತಾರೆ, ಯಾಕೆ ಅಗಲ ಮಾಡಿದ್ರಿ ಅಂದರೆ ನಿಮ್ಮ ಕಾರುಗಳಿಗೋಸ್ಕರ ಅಂತ ಹೇಳ್ತಾರೆ. ಆಮೇಲೆ ಬಸ್ಸುಗಳಿಗೂ ರಸ್ತೆಗಳು ಅಗಲ ಆಗುತ್ತೆ, ರೈಲು ಮಾರ್ಗಗಳು ಹೊಸ ಹೊಸ ರೈಲು ಮಾರ್ಗಗಳಾಗುತ್ತೆ. ಹೀಗಾಗಿ ಹೊಸ ಹೊಸ ಯೋಜನೆಗಳು ಪ್ರತಿ ವರ್ಷ ಬಂದೇ ಬರುತ್ತೆ, ಸರ್ಕಾರಕ್ಕೆ ನಾವು ಹೇಳೋಕ್ಕೆ ಆಗಲ್ಲ. ಅಲ್ಲಿನೂ ಕೂಡ ಪರಿಸರವನ್ನು ಓದಿರ್ತಕ್ಕಂಥ ಇಂಜಿನಿಯರ್ಸ್ ಇದ್ದಾರೆ, ನಗರಸಭೆಯಲ್ಲಿ ಇದ್ದಾರೆ, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇದ್ದಾರೆ, ವಿಧಾನಸೌಧದಲ್ಲಿದ್ದಾರೆ, ಅದಕ್ಕೆ ಒಂದು ದೊಡ್ಡ ಇಲಾಖೆನೇ ಇದೆ. ಎಂಟೆಕ್ ಮಾಡಿರೋರು, ಬಿ ಇ ಮಾಡಿರೋರು, ಸೂಪರ್ ಸ್ಪೆಷಾಲಿಟಿ ಸಬ್ಜೆಕ್ಟ್ಗಳನ್ನು ಓದಿರೋರು, ಅಷ್ಟು ಎಕ್ಸ್ಪರ್ಟ್ಗಳೆಲ್ಲ ಇದ್ದಾರೆ.
10: ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್,
9: ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅರಣ್ಯ ಇಲಾಖೆ ಇದೆ, ಸುಮಾರು ಇಲಾಖೆಗಳಿದ್ದಾವೆ, ಕಂದಾಯ ಇಲಾಖೆ ಇದೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ಒಬ್ಬೊಬ್ಬ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇರ್ತಾನೆ, ತಜ್ಞ ಇರ್ತಾನೆ, ಅವ್ರ ಗ್ರೂಪೇ ಇರುತ್ತೆ. ಅವ್ರು ಏನಾದರೂ ಒಂದು ಈ ಥರ ಈ ಗುಡ್ಡವನ್ನು ಕಡ್ದಾಕಿ ಇಲ್ಲೊಂದು ರಸ್ತೆ ಮಾಡೋಣ ಅಂದರೆ, ಭಾಳ ಒಳ್ಳೆ ಐಡಿಯಾ ಸರ್, ಇದು ಕಡ್ದಾಕ್ಬಿಡ್ಬೇಕಿದೆ, ಯಾಕೆ ಅಗತ್ಯ ಇದೆ ಸರ್? ನಾವು ಇಲ್ಲಿಂದ ನೇರವಾಗಿ ಕುಂದಾಪುರಕ್ಕೆ, ಹೊನ್ನಾವರಕ್ಕೆ ನಮ್ಮ ಬಸ್ಸುಗಳು ಹೋಗ್ಬಿಡ್ಬೇಕು ಸರ್, ರೈಲು ಹೋಗ್ಬಿಡ್ಬೇಕು ಸರ್, ಆವಾಗ ವ್ಯಾಪಾರ ಜಾಸ್ತಿ ಆಗುತ್ತೆ. ಅವರಿಗೆ ಧ್ವನಿ ಕೊಡಿಸ್ತಾನೆ ಅವನು. ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ನೂರಾರು ಪ್ರಾಣಿ ಪಕ್ಷಿಗಳಿದ್ದಾವೆ, ಅಲ್ಲೊಂದು ನದಿ ಹರಿಯುತ್ತೆ, ಅಲ್ಲೊಂದು ಜಲಪಾತ ಇದೆ, ಅಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಪ್ರಕೃತಿಯ ಸೌಂದರ್ಯ ಇದೆ, ಅದು ಉಳಿಸ್ಕೊಳ್ಳೋಣ ಸರ್. ಹೆಂಗೋ ಬಸ್ಗಳು ಹೋಗುತ್ತೆ, ರೈಲುಗಳು ಹೋಗುತ್ತೆ, ಜನ ಹೆಂಗೋ ಓಡಾಡ್ತಾರೆ, ಅವುಗಳಿಗೆ ತೊಂದರೆ ಆಗ್ಬೋದು, ಅದನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ. ಹೀಗಾಗಿ ಸರ್ಕಾರಿ ಯೋಜನೆಗಳು ಅಷ್ಟೊಂದು ಸಕ್ಸಸ್ ಆಗಲ್ಲ. ಮತ್ತು ನಾವು ರಾಜಕೀಯ ವ್ಯಕ್ತಿಗಳಿಗೆ ಏನೂ ಹೇಳೋಕ್ಕಾಗಲ್ಲ. ಕೆಲವು ದೇಶಗಳಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡೋರು ಒಂದು ವಿಷನ್ ಇರೋವನಿಗೆ, ಒಂದು ಪಕ್ಷಿ ನೋಟ ಇರಬೇಕು ಅವನಿಗೆ, ಪ್ರಕೃತಿ ಬಗ್ಗೆ, ಗಿಡ ಮರಗಳ ಬಗ್ಗೆ, ನದಿಗಳ ಬಗ್ಗೆ, ನೀರಿನ ಬಗ್ಗೆ, ಎಲ್ಲದರ ಬಗ್ಗೆನೂ ಕೂಡ ಅದನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಮತ್ತು ಸಸ್ಟೈನಬಿಲಿಟಿ ಅದರ ಸುಸ್ಥಿರತೆ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಅಂಥ ರಾಜಕಾರಣಿಗಳು ಬರ್ತಾರೆ. ಮತ್ತು ರಾಜಕಾರಣಿಗಳು ಅಷ್ಟೊಂದು ನಮಗೆ ಗೊತ್ತಿಲ್ಲಪ್ಪ ಅಂತಂದರೆ ಬೇಕಾದಷ್ಟು ಜನ ಇದ್ದಾರೆ ಹೇಳೋರು, ಅದನ್ನು ಕೇಳಿದ್ರು ಸಾಕು. ಹೀಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ಬೇಕಾದಷ್ಟಿದೆ. ಆಮೇಲೆ ಸುಸ್ಥಿರತೆ ಬಗ್ಗೆ ಸಸ್ಟೈನಬಿಲಿಟಿ ಅದ್ರ ಬಗ್ಗೆ ನಾವೆಲ್ಲ ಮಾತಾಡ್ತಾನೆ ಇದ್ದೀವಿ ಅದು ಆಗ್ತಾ ಇಲ್ಲ. ಆದ್ದರಿಂದ ನಾವು ತುರ್ತು ಪರಿಸ್ಥಿತಿ ಬರೋದಕ್ಕಿಂತ ಮೊದಲೇ ನಾವು ಅನೇಕ ಯೋಜನೆಗಳನ್ನು ಹಾಕೋಬೇಕು. ಏನಂದರೆ ನಾವು ನೀರನ್ನು ಸ್ಟೋರ್ ಸಂಗ್ರಹ ಮಾಡಬೇಕಾಗುತ್ತೆ. ಪ್ರತಿ ಮನೆಯಲ್ಲೂ ಕೂಡ
10: ನೀರು
9: ತಮಗೆ ಬೇಕಾಗಿರೋ ನೀರನ್ನು ಹೆಂಗಾರ ಮಾಡ್ಕೊಳ್ಳಿ, ಅವರು ಬಾವಿ ತೋಡ್ಕೊಂಡಾರ ತೋಡ್ಕೊಳ್ಳಿ, ಏನಾರ ಆಗಲಿ ಸ್ವಾವಲಂಬಿ ಆಗಿರಲಿ ಅವರು ನೀರು. ಆಮೇಲೆ ನೆಲವನ್ನು ಜಾಸ್ತಿ ನಾವು ಕಬಳಿಕೆ ಮಾಡೋದು ಬೇಡ. ಈಗ ಶಿವಮೊಗ್ಗ ಸಿಟಿ ಒಳಗಡೆ ಬೇಕಾದಷ್ಟು ಸೈಟ್ಗಳಿದ್ದಾವೆ, ಮತ್ತೆ ಬಡಾವಣೆಗಳನ್ನು ಮಾಡ್ಕೊಳ್ಳೋದು. ಅವು ಫಸ್ಟು ಆ ಸೈಟ್ಗಳಲ್ಲಿ ಆ ಮನೆ ಕಟ್ಕೋಬೇಕು, ಅವರು ಮನೆ ಆ ಜಾಗ ಕಟ್ಕೊಂಡ ಮೇಲೆ ನಾವು ಬಡಾವಣೆಗಳನ್ನು ಮಾಡಬೇಕು. ಇಲ್ಲ ಮೊದಲೇ ಎಲ್ಲ ಜಮೀನುಗಳನ್ನೆಲ್ಲ ನಾವು ಬಡಾವಣೆಗಳನ್ನು ಮಾಡಕ್ಕೆ ಹೊರಟಿದ್ದೇವೆ. ಹೀಗಾಗಿ ಕೃಷಿ ಕೂಡ ಅದು ವಿಸ್ತಾರ ಆಗ್ತಾನೇ ಇದೆ. ಹೀಗಾಗಿ ಎಲ್ಲವೂ ವಿಸ್ತಾರ ಆಗ್ತಾ ಈ ಭೂಮಿ ಮೇಲಿನ ಪ್ರಕೃತಿ ನಾಶ ಆಗ್ತಾ ಇದೆ. ಪ್ರಕೃತಿ ನಾಶ ಆಗೋದ್ರಿಂದ ಅದು ಎಲ್ಲ ನಮೂನೆಯ ಪ್ರಾಣಿ ಪಕ್ಷಿಗಳ ಬದುಕನ್ನು ಹಾಳು ಮಾಡುತ್ತೆ. ಮತ್ತು ಪ್ರಾಣಿ ಪಕ್ಷಿಗಳ ಸಂಘರ್ಷಕ್ಕೂ ಮನುಷ್ಯನ ಸಂಘರ್ಷಕ್ಕೂ ಅವೆರಡು ತಾಕ್ಲಾಟದಿಂದ ಭಾಳ ತುಂಬ ತೊಂದರೆ ಆಗುತ್ತೆ. ಹೀಗಾಗಿ ಅಂಥ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡೋದೇ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು.
10: ಖಂಡಿತ ಸರ್. ಅಂದರೆ ಈಗ ನಾವು ಮುಖ್ಯವಾಗಿ ಏನೆಲ್ಲ ಮಾಡಬಹುದು ಅನ್ನೋದಾದರೆ, ಈಗ ಸಾಮಾನ್ಯವಾಗಿ ಮನುಷ್ಯನಿಗೆ ನೀವು ಹೇಳಿದ್ರಿ ಸರ್ಕಾರ ಏನು ಮಾಡ್ಬೋದು ಅಥವಾ ಪರಿಸರ ತಜ್ಞರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಆದರೆ ನಾವು ಕಾಮನ್ ಮ್ಯಾನ್ ಅಂತ ಏನು ಕರಿತೀವಿ, ನಾವುಗಳು ಮುಖ್ಯವಾಗಿ ಏನು ಮಾಡಬಹುದು ಸರ್?
9: ನಾವು ಮಾಡೋದು ಭಾಳ ಮುಖ್ಯವಾದ ಕೆಲಸ ಇದೆ. ನಾವು ಮಾತಾಡ್ತೀವಿ, ನಮ್ಮ ಮನೆಯಿಂದನೇ ನಾವು ಎಲ್ಲವನ್ನು ಕೂಡ ಮಾಡ್ಕೊಳ್ಬೋದು.
10: ಹೌದು, ಬದಲಾವಣೆ ನಮ್ಮಿಂದ ಸಾಧ್ಯ
9: ಆಗಬೇಕು. ಯಾಕೆಂದರೆ ಈಗ ಒಬ್ಬ ಮನುಷ್ಯ ಮನೆ ಕಟ್ಟಬೇಕಾದ್ರೆ ಒಂದು ಇಂಚು ಜಾಗನೂ ಬಿಡಲ್ಲ, ಒಂದಿಂಚು ಜಾಗ ಬಿಡಲ್ಲ. ಹೀಗಾಗಿ ನಾವು ಉದ್ಯಾನವನ ಮಾಡೋದಿಲ್ಲ ಬಂತು. ಹೀಗಾಗಿ ಉದ್ಯಾನವನ ಮಾಡೋದೇ ಇಲ್ಲ. ಆದರೆ ಹೆಂಗೆ ಮನೆ ಕಟ್ಟಿರು ನೀನು, ನಿನ್ನ ಮನೆಯಲ್ಲೇ ಜಾಗಗಳು ಸಿಗುತ್ತೆ ನೀನು ಎಲ್ಲರ ಪಾಟ್ ಇಟ್ಕೊಳ್ಳೋಕ್ಕೆ, ಒಂದು ಸಸ್ಯ ಹಾಕ್ಕೊಳ್ಳೋಕ್ಕೆ. ಅಲ್ಲಿ ನೀವು ಕೆಲವು ಏನು ಬೇಕೋ ಅವು ಪೂಜೆಗೆ ಬೇಕಾಗಿರೋ ಹೂಗಳನ್ನಾದರೂ ಬೆಳ್ಕೊಳ್ಳಿ ನೀವು, ಅದು ಸಾಧ್ಯತೆ ಇದೆ. ಅದು ಟೆರಾಸ್ ಮೇಲೇ ನೀವು ಈ ಸೆಕೆಂಡ್ ಫ್ಲೋರೋ ಥರ್ಡ್ ಫ್ಲೋರೋ ಮೂರು ಫ್ಲೋರ್ ಮನೆ ಕಟ್ಟಿದ್ರೆ ನಾಲ್ಕನೇ ಫ್ಲೋರಲ್ಲೂ ಜಾಗ ಇರುತ್ತೆ. ಅಲ್ಲಿ ಮೇಲೆ ನೀವು ಅಲ್ಲಿಂದ ನೀರು ಸ್ಟೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಸೋಲಾರನ್ನು ಅಳವಡಿಸ್ಲಿಕ್ಕೆ ಸಾಧ್ಯತೆ ಇದೆ, ಅಲ್ಲಿ ಪಾಟ್ಗಳನ್ನು ಇಟ್ಟು ನಿಮಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೀರನ್ನು ನೀವು ಉಳಿಸ್ಲಿಕ್ಕೂ ಕೂಡ ಸಾಧ್ಯತೆ ಇದೆ, ಅದನ್ನೆಲ್ಲ ಮಾಡ್ಬೋದು. ಮತ್ತು ಮನೆ ತ್ಯಾಜ್ಯಗಳನ್ನು ನಾವು ಕಾಂಪೋಸ್ಟನ್ನಾಗಿ ಪರಿವರ್ತನೆ ಮಾಡ್ಬೋದು, ನೀರು ಉಳಿಸಿ ಮತ್ತು ನೀರಿನ ಮಿತವ್ಯಯ ಸಾಧಿಸ್ಬೋದು. ಆಮೇಲೆ ವಿದ್ಯುತ್ತನ್ನು ನಾವು ಉಳಿಸ್ಬೋದು. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಥಿಂಗ್ಸ್ ಏನಿದೆ ಆ ತ್ಯಾಜ್ಯಗಳನ್ನೆಲ್ಲ ಮರುಬಳಕೆ ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಪಕ್ಕದವ್ರಿಗೂ ಕೂಡ ಹಿಂಗೆ ಮಾಡಿ ಅಂತ ಕೂಡ ಹೇಳ್ಬೋದು. ಆ ಪಕ್ಕದವರು ನಾವೇನು ಪೈಪ್ ಇಟ್ಕೊಂಡು ರಸ್ತೆಗೆ ನೀರು ಬಿಡ್ತಾ ಇರ್ತಾರೆ, ರಸ್ತೆ ನೀರು ಬಿಡೋದ್ರಿಂದ ಟಾರ್ ಎಲ್ಲ ಕಿತ್ತೋಗುತ್ತೆ, ಸಿಮೆಂಟ್ ಎಲ್ಲ ಕಿತ್ತೋಗುತ್ತೆ, ಅದು ಯಾಕೆ ನೀರು ಅಷ್ಟೊಂದು ಬಿಡ್ತೀರಿ ಅಂತ ನಾವೆಲ್ಲ ಹೇಳ್ಬೋದು. ಹೀಗೆ ನಾವು ಅನೇಕ ಕೆಲಸಗಳನ್ನು ಮನೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಈ ಪರಿಸರ ದಿನಾಚರಣೆಯ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡ್ಬೋದು. ಬೀಜಗಳ ಸಂಗ್ರಹ ಸ್ಪರ್ಧೆ, ಬೀಜಗಳನ್ನು ತೊಗೊಂಬರ್ತಾರೆ ಮಕ್ಕಳೆಲ್ಲ. ಎಲ್ಲ ಬೀಜ ತೊಗೊಂಬನ್ನಿ ಅಂದರೆ ಅವ್ರವ್ರ ಮನೆಯಲ್ಲಿ ಏನಿದೆ ಕಾಳುಗಳನ್ನು ಬೀಜಗಳನ್ನು ತೊಗೊಂಬರ್ತಾರೆ. ಅಟ್ಲೀಸ್ಟ್ ಬೀಜಗಳನ್ನು ನಾವು ಸ್ಪರ್ಧೆ ಮಾಡಿದ್ರೆ ಎಷ್ಟು ನಮೂನಿ ಬೀಜಗಳನ್ನು ಒಂದು ಮಗು ತಂದಿದೆ ಅಂತ ಹೇಳಿ. ಎಲೆಗಳನ್ನು ತೊಗೊಂಬನ್ನಿ ಅಂತಂದರೆ ಎಲೆಗಳನ್ನು ತೊಗೊಂಬರ್ತಾರೆ. ಆಮೇಲೆ ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಗಳನ್ನು ಮಾಡಬೇಕಾದ್ರೆ ಒಲೆ ಹಚ್ಚದೇ ನೀವು ಅಡುಗೆ ಮಾಡಿ ಅಂತ ಹೇಳ್ಬೋದು. ಪಕ್ಷಿ ವೀಕ್ಷಣೆ ಮಾಡ್ತಾ ಪಕ್ಷಿಗಳನ್ನು ಗುರುತಿಸ್ಲಿಕ್ಕೆ ಹೇಳ್ಬೋದು. ಮರಗಳನ್ನು ವೀಕ್ಷಣೆ ಮಾಡುವ ಸ್ಪರ್ಧೆಗಳನ್ನು ಇಡ್ಬೋದು. ಹೀಗೆ ನಾನಾ ನಮೂನಿಯ ಸ್ಪರ್ಧೆಗಳನ್ನು ಮಕ್ಕಳಿಗೆ ನಾವು ಆ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವ್ರಿಗೆ ಮರಗಳ ಜ್ಞಾನ ಎಷ್ಟಿದೆ, ಪಶು ಪಕ್ಷಿಗಳ ಜ್ಞಾನ ಎಷ್ಟಿದೆ, ಹೆಣ್ಮಕ್ಕಳು ಎಷ್ಟು ಈ ಗ್ಯಾಸನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾರೆ, ಗ್ಯಾಸ್ ಇಲ್ಲದೆ ಇದ್ದರೆ ಹೆಂಗೆ ಅಡುಗೆ ಎಷ್ಟು ರುಚಿ ರುಚಿಯಾಗಿ ಮಾಡ್ಬೋದು, ಇಂಥ ಅನೇಕ ಸ್ಪರ್ಧೆಗಳನ್ನು ಮಾಡಿ ನಾವು ಕಾಳಜಿಯನ್ನು ಮೂಡಿಸಲಿಕ್ಕೆ ಸಾಧ್ಯತೆ ಇದೆ.
10: ಖಂಡಿತ ಸರ್. ನಾವುಗಳೆಲ್ಲ ಹೇಗೆ ಪರಿಸರವನ್ನು ಕಾಳಜಿ ಮಾಡಬಹುದು, ಸಂರಕ್ಷಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರಿ. ಹಾಗೆ ವಿಶ್ವ ಪರಿಸರ ದಿನದಂದು ಇದರ ಇಂಪಾರ್ಟೆನ್ಸ್ ಏನು, ಯಾಕೆ ಇದನ್ನು ಆಚರಣೆ ಮಾಡಬೇಕು ಈ ದಿನವನ್ನು ಅಂತ ಕೂಡ ಒಳ್ಳೆ ಮಾಹಿತಿನ ನೀಡಿದ್ರಿ. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮ ಕರೆಗೆ ಒಗ್ಗೊಟ್ಟು ಬಂದಿದ್ದಕ್ಕೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
9: ನಿಮಗೂ ಧನ್ಯವಾದಗಳು. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದೀರಿ, ಧನ್ಯವಾದಗಳು.
8: ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಪರಿಸರವನ್ನ ಸಂರಕ್ಷಿಸೋಣ, ಪರಿಸರವನ್ನ ಪ್ರೀತಿಸೋಣ, ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ರೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686098729.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
0: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756661.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘ

ಕೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಮಾಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ? ಸೊ ನಾವು ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ, ಲೈಫಲ್ಲಿ ಏನೋ ಬೇಜಾರಾಗಿದೆಯಪ್ಪ, ಏನೋ ಸ್ವಲ್ಪ ಚೇಂಜ್ ಬೇಕು ಲೈಫಲ್ಲಿ ಅಂತ ಹೇಳಿದ್ರೆ, ಹಾಗೆ ತುಂಬ ಖುಷಿಯಾಗಿದ್ದಾಗಲೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಕೆಲವರು ದೇವಸ್ಥಾನಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಹೋದರೆ, ಇನ್ನು ಕೆಲವರು ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋಗ್ತಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗೆ ಹೋಗೋದನ್ನು ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಿಮ್ಮನ್ನ ಎಲ್ಲ ರೀತಿಯ ಪ್ಲೇಸ್ಗಳಿಗೆ ಕೂಡ ಟ್ರಾವೆಲ್ ಮಾಡಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸೊ ಹಾಗೆ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಇವತ್ತು ಯಾವ ಪ್ಲೇಸ್ಗೆ ರಕ್ಷಿತಾ ಹೊಳ್ಳ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಸ್ನೇಹಿತರೆ, ಇವಾಗ ಮಳೆಗಾಲ ಆಗಿರೋದ್ರಿಂದ, ಮಳೆಗಾಲ ಅಂತಿದ್ದಾಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹೋಗೋದು ಅಂತ ಹೇಳಿದ್ರೆ ಫಾಲ್ಸ್ಗಳಿಗೆ ಅಲ್ವಾ? ಸೊ ಹಾಗಾಗಿ ನಾನು ಇವತ್ತು ನಿಮ್ಮನ್ನ ಒಂದು ಫಾಲ್ಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾವ ಫಾಲ್ಸ್ ಅದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಹಾಸನ ಜಿಲ್ಲೆಯ ಸಕಲೇಶಪುರದ ಬಳಿ ಇರುವಂತಹ ಮೂಕನ ಮನೆ ಎನ್ನುವಂತಹ ಒಂದು ಫಾಲ್ಸ್ ಅಥವಾ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಮೂಕನ ಮನೆ ಜಲಪಾತ ಸಕಲೇಶಪುರದಿಂದ 40 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಜೋಡಗದ್ದೆ, ಬಾಚನಹಳ್ಳಿ ಮತ್ತೆ ಮೂಕನ ಮನೆ ಅಂತ ಹೇಳಿ ಊರಿದೆ. ಅಲ್ಲಿ ಹೊಂಗಡ ಎನ್ನುವಂತಹ ಒಂದು ಹಳ್ಳ ಇದೆ. ಅಲ್ಲಿಂದ ಒಂದು ಪುಟ್ಟ ನದಿ ಹರಿದು ಬರುತ್ತೆ. ಆ ಒಂದು ನದಿಯನ್ನು ಹರಿದು ಬಂದು ಈ ಮೂಕನ ಮನೆ ಜಲಪಾತದಲ್ಲಿ ತುಮ್ಮಿಕ್ಕುತ್ತೆ. ತುಂಬಾ ವಿಶಾಲವಾಗಿರುವಂತಹ ಬಂಡೆಗಳ ಮಧ್ಯೆ ನೀರು ದುಮ್ಮಿಕ್ಕೋದನ್ನ ನೋಡೋದೇ ಒಂದು ಚಂದ ಅಂತ ಹೇಳಬಹುದು. ಹಾಗೆ ಇದು ಸುಮಾರು 45 ಅಡಿ ಎತ್ತರದಲ್ಲಿ ಇರುವಂತಹ ಒಂದು ಸುಂದರವಾಗಿರುವ ಜಲಪಾತ ಆಗಿದೆ. ಹಾಗೆ ಮಳೆಗಾಲದಲ್ಲಿ ಇಲ್ಲಿ ತುಂಬಾ ಜನ ಪ್ರವಾಸಿಗರು ಬರೋದನ್ನ ನೋಡಬಹುದಾಗಿದೆ. ತುಂಬಾನೇ ಸುಂದರವಾಗಿರೋ ಜಲಪಾತ ಕೂಡ ಇದಾಗಿದೆ. ಹಾಗಿದ್ರೆ ಈ ಒಂದು ಮೂಕನ ಮನೆ ಜಲಪಾತದ ಬಗ್ಗೆ, ಹಾಗೆ ಈ ಸ್ಥಳಕ್ಕೆ ಹೇಗೆ ಹೋಗ್ಬೇಕು, ಯಾವ ರೀತಿ ವ್ಯವಸ್ಥೆ ಇಲ್ಲಿ ಇದೆ, ಇದರ ಇತಿಹಾಸ ಏನು ಅನ್ನೋದನ್ನೆಲ್ಲ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಹಾಸನ ಜಿಲ್ಲೆಯ ಸಕಲೇಶಪುರದ ಬಳಿ ಇರುವಂತಹ ಮೂಕನ ಮನೆ ಜಲಪಾತದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಈ ಒಂದು ಜಲಪಾತ ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಮೂಕನ ಮನೆ ಜಲಪಾತದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಈ ಮೂಕನ ಮನೆ ಜಲಪಾತ ತುಂಬಾ ಸುಂದರವಾಗಿರುವಂತಹ ಜಲಪಾತ ಆಗಿದೆ. ಹಾಗೆ ಕೆಲವರು ಅನ್ಕೊಳ್ತಾ ಇರ್ತಾರೆ, ಎಲ್ಲಿ ಹೋದ್ರು ಜನ ತುಂಬಾ ಇರ್ತಾರಪ್ಪ ಅಂತ ಹೇಳಿ. ನೀವು ಯಾವ ಪ್ರಸಿದ್ಧ ಜಲಪಾತಗಳಿಗೆಲ್ಲ ಹೋದಾಗ ತುಂಬಾನೇ ಜನ ಇರ್ತಾರೆ, ಹಾಗೆ ನೀವು ಅಲ್ಲಿ ಅಷ್ಟಾಗಿ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ಜನ ಇರಬಾರ್ದು. ಹಾಗೆ ತುಂಬಾ ಸುಂದರವಾಗಿರೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಮೂಕನ ಮನೆ ಜಲಪಾತ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳಬಹುದು. ಇದು ಕಾಡಿನ ಮಧ್ಯೆ ಇರುವಂತಹ ಒಂದು ಸುಂದರವಾಗಿರುವ ಜಲಪಾತ ಆಗಿದೆ. ಹಾಗೆ ಇಲ್ಲಿ ಜನಸಂಖ್ಯೆ ಕೂಡ ಅಷ್ಟಾಗಿ ಜನ ಬರೋದಿಲ್ಲ. ಇದೊಂದು ರೀತಿಯ ಹಿಡನ್ ಪ್ಲೇಸ್ ಆಗಿರೋದ್ರಿಂದ ಜನ ಕೂಡ ಜಾಸ್ತಿ ಇರೋದಿಲ್ಲ. ಆದ್ರಿಂದ ನೀವು ಈ ಪ್ಲೇಸ್ಗೆ ಬಂದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡಬಹುದು ಅಂತಾನೆ ಹೇಳ್ಬಹುದು. ಈ ಒಂದು ಜಲಪಾತದಲ್ಲಿ ನೀರು 1-12 ಅಡಿ ಎತ್ತರದವರೆಗೆ ಮತ್ತೆ 50 ಅಡಿಗಳಷ್ಟು ಇದು ಹರಡಿದೆ ಅಂತಾನೆ ಹೇಳ್ಬಹುದು. ಹಾಗೆ ಇದು ಸುತ್ತಲೂ ಕೂಡ ಕಾಡಿರೋದ್ರಿಂದ ಒಂದು ರೀತಿಯ ರಮಣೀಯವಾಗಿರುವಂತಹ ಸ್ಥಳ ಇದಾಗಿದೆ ಅಂತಾನೆ ಹೇಳ್ಬಹುದು. ಹಾಗೆ ತುಂಬಾ ಶಾಂತವಾಗಿರುವಂತಹ, ಮನಸ್ಸಿಗೆ ಸಮಾಧಾನವನ್ನ ಕೊಡುವಂತಹ ಸ್ಥಳ ಈ ಒಂದು ಮೂಕನ ಮನೆ ಜಲಪಾತ ಅಂತಾನೆ ಹೇಳ್ಬಹುದು. ಮೂಕನ ಮನೆ ಜಲಪಾತಕ್ಕೆ ಹೋಗೋದು ರೂಟ್ ನೋಡೋದಾದ್ರೆ, ಮೂಕನ ಮನೆ ಜಲಪಾತ ಕರ್ನಾಟಕದ ಜೆಡಿ ಗದ್ದೆಯಲ್ಲಿದೆ. ಇದು ಬೆಂಗಳೂರಿನಿಂದ 160 ಮೈಲಿಗಳಷ್ಟು ದೂರ ಆಗುತ್ತೆ. ಸುಮಾರು 4 ಗಂಟೆ 35 ನಿಮಿಷಗಳು ಬೇಕಾಗುತ್ತೆ. ರಸ್ತೆಯ ಬದಿಯೇ ಈ ಒಂದು ಜಲಪಾತ ಸಿಗೋದಿಲ್ಲ, ಆದ್ರಿಂದ ನೀವು ಸ್ವಲ್ಪ ಟ್ರಕ್ಕಿಂಗ್ ನ ಕೂಡ ಮಾಡಬೇಕಾಗತ್ತೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಟ್ರಕ್ಕಿಂಗ್ ಮಾಡೋದು ಕಷ್ಟ ಅಂತಾನೆ ಹೇಳಬಹುದು. ಕಾಫಿ ತೋಟಗಳ ಮಧ್ಯೆ, ಹಾಗೆ ಎತ್ತರದ ಬೆಟ್ಟಗಳ ಮಧ್ಯೆ ನೀವಿಲ್ಲಿ ಚಾರಣವನ್ನ ಮಾಡಬೇಕಾಗುತ್ತೆ. ಹಾಗೆ ಸುಮಾರು 1-2 ಕಿಲೋಮೀಟರ್ಗಳಷ್ಟು ಚಾರಣ ಮಾಡಬೇಕು. ಇಳಿಜಾರಿನಲ್ಲಿ ಚಾರಣವನ್ನ ಮಾಡಬೇಕಾಗುತ್ತೆ. ನಂತರದಲ್ಲಿ ಬಂಡೆಗಳ ಮೇಲೆ ಹತ್ಕೊಂಡು ನಂತರ ನಿಮಗೆ ಜಲಪಾತ ಸಿಗುತ್ತೆ. ಸೊ ಹಾಗಾಗಿ ಇದೊಂಥರ ರೋಚಕ ಹಾಗೆ ಸಾಹಸಕಾರಿಯಾಗಿರುವಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ತುಂಬಾ ರೋಚಕವಾಗಿರುವಂತಹ ಟ್ರಕ್ಕಿಂಗ್ ನ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ತರ ಪ್ಲೇಸ್ಗೆ ನೀವೇನಾದ್ರು ಟ್ರಕ್ಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೊಂಥರ ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ, ಯಾವಾಗ್ಲೂ ಕೂಡ ನಿಮ್ಮ ನೆನಪಿನಲ್ಲಿ ಇರುತ್ತೆ ಅಂತಾನೆ ಹೇಳ್ಬಹುದು. ಸೊ ಈಗ ಈಸಿಯಾಗಿ ಟ್ರಕ್ ಮಾಡೋದು ನಮ್ಗೆ ಯಾವಾಗ್ಲೂ ಅಷ್ಟು ನೆನಪಿನಲ್ಲಿರೋದಿಲ್ಲ. ಈ ತರ ಯಾವ್ದಾದ್ರು ಸಾಹಸ ಪಟ್ಕೊಂಡು ಕಷ್ಟ ಪಟ್ಕೊಂಡು ಹೋಗಿರ್ತೀವಲ್ಲ, ಆ ಪ್ಲೇಸ್ಗಳೇ ನಮ್ಗೆ ಹೆಚ್ಚಾಗಿ ನೆನಪಿನಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಸಾಹಸ ಪ್ರಿಯರಾಗಿದ್ರೆ, ನಿಮಗೆ ಈ ರೀತಿಯ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಆಸೆ ಇದ್ರೆ ಮೂಕನ ಮನೆ ಜಲಪಾತ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು. ತುಂಬಾ ಮಳೆ ಇದ್ದಾಗ ನೀವು ನೀರಿನ ಬಳಿ ಹೋಗೋದಿಕ್ಕೆ ಆಗೋದಿಲ್ಲ, ಆದ್ರೆ ಮಳೆ ಕಡಿಮೆ ಇದ್ದಂತಹ ಟೈಮ್ನಲ್ಲಿ ನೀವು ಅಲ್ಲಿ ಹೋಗಿ ಸ್ನಾನವನ್ನ ಕೂಡ ಮಾಡಬಹುದು. ಹಾಗೆ ನೀರಿನಲ್ಲಿ ನೀವು ಆನಂದಿಸಬಹುದು ಅಂತಾನೆ ಹೇಳ್ಬಹುದು. ಮಳೆ ತುಂಬಾ ಇದೆ ಅಂತ ಹೇಳಿ ಟೈಮಲ್ಲಿ ಅಲ್ಲಿ ತುಂಬಾ ಮಿಸ್ಟ್ ಕೂಡ ಇರುತ್ತೆ, ಮಂಜು ಕವಿದ ವಾತಾವರಣ ಇರುತ್ತೆ. ಹಾಗೆ ಆ ಒಂದು ನೀರು ಬೀಳುವ ಶಬ್ದ, ಆ ಮಂಜು, ಆ ದೃಶ್ಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬಹುದು. ನೀವು ಯಾವುದೋ ಬೇರೆ ಲೋಕಕ್ಕೆ ಹೋದಂತಹ ಅನುಭವವನ್ನ ಈ ಒಂದು ಮೂಕನ ಮನೆ ಜಲಪಾತ ಕೊಡುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗ್ಲೇ ಹಾಸನ ಜಿಲ್ಲೆಯ ಸಕಲೇಶಪುರದ ಬಳಿ ಇರುವಂತಹ ಮೂಕನ ಮನೆ ಎನ್ನುವಂತಹ ಒಂದು ಜಲಪಾತದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೇನೆ ಈ ಒಂದು ಜಲಪಾತ ಯಾವ ರೀತಿ ಇದೆ, ಹಾಗೆ ಇಲ್ಲಿಗೆ ಯಾವ ರೀತಿ ಟ್ರಕ್ ಮಾಡಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಮೂಕನ ಮನೆ ಜಲಪಾತದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸ್ನೇಹಿತರೆ, ಸಕಲೇಶಪುರ ಅಂತಿದ ಹಾಗೆ ತುಂಬಾ ನೇಚರ್ ರಿಲೇಟೆಡ್ ಪ್ಲೇಸ್, ಹಾಗೆ ತುಂಬಾ ಸುಂದರವಾಗಿರುವಂತಹ ಒಂದು ತಾಣ ಅಂತಾನೆ ಹೇಳ್ಬೋದು. ಅದರಲ್ಲೂ ಸಕಲೇಶಪುರ ಮಧ್ಯದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿರುವ ಈ ಮೂಕನ ಮನೆ ಜಲಪಾತ ಅಂತೂ ಇನ್ನೂ ಅದ್ಭುತವಾಗಿದೆ. ಹಾಗೆ ಇಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳ್ತಾ ಇರುತ್ತೆ, ತಂಗಾಳಿಯ ಸದ್ದು ಕೇಳಿಸ್ತಾ ಇರುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ಮನಸ್ಸಿಗೆ ತುಂಬಾ ಮುದವನ್ನ ನೀಡುವಂತಹ ಪ್ಲೇಸ್ ಈ ಒಂದು ಮೂಕನ ಮನೆ ಜಲಪಾತವಾಗಿದೆ. ಹಾಗೆ ಇಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ವ್ಯವಸ್ಥೆ ಇರೋದಿಲ್ಲ. ನೀವು ಜಲಪಾತಕ್ಕೆ ಎಂಟರ್ ಆಗುವಂತಹ ದಾರಿಯಲ್ಲಿ ಕೂಡ ನಿಮಗೆ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಹೋಗೋದಾದ್ರೆ ಆದಷ್ಟು ಗುಂಪಿನಲ್ಲಿ ಹೋಗೋದು ಒಳ್ಳೇದು. ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಗುಂಪಿನಲ್ಲೇ ಇರೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ನಿಮಗೆ ರೂಟ್ ಮಿಸ್ ಆಯ್ತು ಅಂತ ಹೇಳಿದಾಗ ಮತ್ತೆ ದಾರಿಯನ್ನು ಹುಡುಕೋದು ಕಷ್ಟ ಆಗ್ಬೋದು, ಅಥವಾ ಒಬ್ರು ಏನಾದ್ರೂ ಮಿಸ್ ಆದ್ರೂ ಕೂಡ ದಾರಿ ಮಿಸ್ ಆಯ್ತು ಅಂದ್ರೂ ಕೂಡ ಹುಡುಕೋದು ಸ್ವಲ್ಪ ಕಷ್ಟವಾಗುತ್ತೆ. ಆದ್ರಿಂದ ಎಲ್ರು ಕೂಡ ಒಟ್ಟಿಗೆ ಇದ್ದು ಟ್ರಾವೆಲ್ ಮಾಡೋದು ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಟ್ರಾವೆಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ಮಾರ್ಗವನ್ನ ತಿಳಿದುಕೊಂಡು ಆಮೇಲೆ ಟ್ರಾವೆಲ್ ಮಾಡೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಇದು ಕಾಡಿನ ಮಧ್ಯೆ ನೀವು ಸಂಚರಿಸಬೇಕಾಗಿರೋದ್ರಿಂದ ದಾರಿ ಕರೆಕ್ಟ್ ಆಗಿ ತಿಳ್ಕೊಂಡು ಯಾರ ಬಳಿ ಆದ್ರೂ ಕರೆಕ್ಟ್ ಆದ ರೂಟನ್ನ ಒಮ್ಮೆ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಹತ್ತೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೇನೆ ನೀವು ಆದಷ್ಟು ಟ್ರಕ್ಕಿಂಗ್ ಶೂಗಳನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂಡೆಗಳ ಮೇಲೆ ಕೂಡ ನೀವು ಹತ್ತಬೇಕಾಗಿರೋದ್ರಿಂದ ಟ್ರಕ್ಕಿಂಗ್ ಶೂಗಳು ನಿಮಗೆ ತುಂಬಾ ಸಹಕಾರಿಯಾಗುತ್ತೆ. ಬೇರೆ ಗ್ರಿಪ್ ಇಲ್ಲದೆ ಇರೋ ಶೂಸು ಅಥವಾ ಸ್ಲಿಪ್ಪರು ಹಾಕೊಂಡು ಹೋಗ್ತೀವಿ ಅಂದಾಗ ನಿಮಗೆ ಆ ದಾರಿಯಲ್ಲಿ ಹೋಗುವುದು ಕಷ್ಟಕರ ಅಂತ ಅನಿಸ್ಬಹುದು. ಸೊ ಆದ್ರಿಂದ ಹಾಗೆ ನೀವು ಹೋಗುವಾಗ ಆದಷ್ಟು ನೀವು ಟ್ರಕ್ಕಿಂಗ್ ಮಾಡಬಲ್ಲೆ ಅಂತ ಇದ್ರೆ ಮಾತ್ರ ಹೋಗ್ಬೇಕಾಗುತ್ತೆ. ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗೋದ್ರಿಂದ ನೀವು ನಿಮಗೆ ಆ ಕೆಪಬಿಲಿಟಿ ಇದ್ರೆ ಮಾತ್ರ ಹೋಗಿ, ಇಲ್ಲ ಅಂತ ಹೇಳಿದ್ರೆ ರಿಸ್ಕ್ ತಗೊಂಡು ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯ ಅಂಗಡಿಗಳು ಅಥವಾ ತಿಂಡಿ ತಿನಿಸುಗಳು ಕೂಡ ಸಿಗೋದಿಲ್ಲ. ಸೊ ನೀವು ಹೋಗ್ಬೇಕಾದ್ರೇ ಎಲ್ಲಾ ರೀತಿಯ ಏನು ಬೇಕೋ ಅದನ್ನೆಲ್ಲ ತಗೊಂಡು ಹೋಗೋದು ಒಳ್ಳೇದು. ಹಾಗೆ ತುಂಬಾ ಲಗೇಜ್ನ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಬೇಡಿ. ಈಗ ಬೆಟ್ಟ ಹತ್ತೋದಕ್ಕೆ ನಿಮಗೆ ವಾಟರ್ ಬಾಟಲ್ ಇರ್ಬೋದು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಹೋಗಿ, ಬೇರೆ ಎಕ್ಸ್ಟ್ರಾ ಏನೋ ಇಟ್ಕೊಂಡು ಹೋಗುವಂಥ ರಿಸ್ಕ್ನ ತಗೋಬೇಡಿ. ಸೊ ಯಾಕೆ ಅಂತ ಹೇಳಿದ್ರೆ ತುಂಬ ಹತ್ತೋದಕ್ಕೆ ಇರೋದ್ರಿಂದ ನೀವು ಹತ್ತೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ನೀವೇನಾದರೂ ಲಗೇಜ್ನ ಕ್ಯಾರಿ ಮಾಡ್ತೀರಾ ಅಂದರೆ ಅದು ತುಂಬ ಕಷ್ಟವಾಗುತ್ತೆ. ಜೊತೆಗೆ ನಾನು ಯಾವಾಗಲೂ ಹೇಳೋ ಹಾಗೆ ನೀವೇನಾದರೂ ಪ್ಲಾಸ್ಟಿಕ್ ಕವರ್ಸ್ನೋ ತಿಂಡಿ ಕವರ್ಸ್ನೋ ರ್ಯಾಪರ್ಸ್ನೋ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಎಸಿಬೇಡಿ. ದಯವಿಟ್ಟು ನೀವು ಯಾವ ಬ್ಯಾಗ್ನಲ್ಲಿ ತಗೊಂಡು ಹೋಗಿರ್ತಾರೋ ಅದರಲ್ಲೇ ಎಲ್ಲೋನ ತುಂಬಿಕೊಂಡು ಡಸ್ಟ್ಬಿನ್ನಲ್ಲೋ ಎಲ್ಲಾದರೂ ಒಂದು ಕಡೆ ಸೂಕ್ತವಾದ ರೀತಿ ಅದನ್ನು ವಿಲೇವಾರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಕಾಡು ಪ್ರದೇಶ ಆಗಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಕೂಡ ತುಂಬ ಇರ್ತವೆ. ಸೊ ಅವುಗಳು ಎಲ್ಲೊಂದು ಕಡೆ ಆಹಾರವನ್ನು ಅರಿಸಿ ಬಂದಂತಹ ಟೈಮ್ನಲ್ಲಿ ಈ ರೀತಿಯಾಗಿ ಬೇರೆ ನೀವು ಎಸ್ದಂತಹ ಪ್ಲಾಸ್ಟಿಕ್ ಕವರಲ್ಲಿ ಇದ್ದಂತಹ ಏನೋ ಚೂರು ಪಾರು ತಿಂಡಿಯನ್ನು ತಿನ್ನೋದಕ್ಕೆ ಹೋಗಿ ಪ್ಲಾಸ್ಟಿಕ್ ಅನ್ನು ತಿನ್ನುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಇದು ಭೂಮಿಗೆ ಕೂಡ ಅಪಾಯಕಾರಿ ಆಗಿರೋದ್ರಿಂದ ಆದಷ್ಟು ನೀವು ಏನೇ ಕವರ್ಸ್ನ ತಗೊಂಡು ಹೋಗ್ತೀರಾ ಅಂದರೂ ಕೂಡ ನೀವು ಅದನ್ನು ಹಾಗೆ ವಾಪಸ್ ತೆಗೆದುಕೊಂಡು ಬನ್ನಿ. ಹಾಗೆ ಸ್ವಚ್ಛತೆಯನ್ನು ಕಾಪಾಡೋದು ಕೂಡ ತುಂಬ ಮುಖ್ಯವಾಗುತ್ತೆ. ಜೊತೆಗೆ ನೀವು ಈ ಪ್ಲೇಸ್ಗೆ ಹೋಗ್ತೀರಾ, ಇನ್ನು ಯಾವೆಲ್ಲ ಸುತ್ತಮುತ್ತಲೂ ಪ್ಲೇಸ್ ಇದೆ ಅಂತ ಹೇಳಿದ್ರೆ, ಈ ಸಕಲೇಶಪುರ ಸುತ್ತಮುತ್ತಲೇ ಎರಡು ಮೂರು ಜಲಪಾತಗಳನ್ನು ನೀವು ನೋಡಬಹುದಾಗಿದೆ. ಮಂಜೈನಹಳ್ಳಿ ಜಲಪಾತ ಅಂತ ಇದೆ, ಇದು ಕೂಡ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲೇ ಇರುವಂತಹ ಒಂದು ಜಲಪಾತವಾಗಿದೆ. ಹಾಗೆ ಇದು 20 ಅಡಿ ಎತ್ತರ ಇರುವಂತಹ ಒಂದು ಜಲಪಾತವಾಗಿದೆ. ಹಾಗೆ ಹಾಡ್ಲು ಜಲಪಾತ ಅಂತ ಹೇಳಿದೆ, ಇದು ಕೂಡ ಸಕಲೇಶಪುರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಜಲಪಾತವಾಗಿದೆ. ಹಾಗೆ ದೋಣಿಗಲ್ಲು ಜಲಪಾತ ಕೂಡ ಇದೆ, ಇದು ಹಾಸನ ಜಿಲ್ಲೆಯ ಪುಟ್ಟ ಗ್ರಾಮವಾಗಿರುವಂತಹ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಜಲಪಾತವಾಗಿದೆ. ಇದು ಸಕಲೇಶಪುರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹಾಗಾಗಿ ನೀವು ಈ ಪ್ಲೇಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 3-4 ಆಪ್ಷನ್ ಇದೆ ಜಲಪಾತಗಳಿಗೆ ಹೋಗ್ತೀರಾ ಅಂತ ಹೇಳಿದ್ರೆ. ಸುತ್ತಮುತ್ತಲೇ 4 ಜಲಪಾತಗಳಿರೋದ್ರಿಂದ ನೀವು ಯಾವ ಜಲಪಾತಕ್ಕೆ ಬೇಕಿದ್ರೂ ಹೋಗಬಹುದಾಗಿದೆ. ಹಾಗೆ ಎಲ್ಲವೂ ಕೂಡ ತುಂಬ ಸುಂದರವಾಗಿರುವಂತಹ ರಮಣೀಯವಾಗಿರುವಂತಹ ಜಲಪಾತವಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಸಕಲೇಶಪುರ ಹೋಗ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮಗೆ ಒಂದು ಎರಡು ಮೂರು ದಿನ ಸ್ಟೇ ಆಗಿ ಸುತ್ತಮುತ್ತಲು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ನೀವು ಹೋಗಬಹುದು. ಅಷ್ಟು ಪ್ಲೇಸ್ಗಳು ಸಕಲೇಶಪುರದಲ್ಲಿ ಇದೆ. ಹಾಗೆ ಈ ಒಂದು ಮೂಕನ ಮನೆ ಜಲಪಾತದ ಕುರಿತಾದಂತಹ ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686972799 86809962279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ತುಂಬಾ ಟ್ರಾವೆಲಿಂಗ್ ಮಾಡ್ತೀರಾ, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೂಡ ಹೇಳ್ಕೊಳ್ಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅದ್ರ ಬಗ್ಗೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕವಾಗಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗೆ ನೀವು ಕೂಡ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಸೊ ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಬಾಯ್. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, KP ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳಿದ್ದಾರೆ, ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗವಂತ. ಖಂಡಿತ ಅಲ್ವಾ ಸ್ನೇಹಿತರೆ? ಈ ಮಾತನ್ನು ಕೇಳೋಕೆ ತುಂಬ ಸರಳ ಅನಿಸುತ್ತೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅನ್ನುವಂತಹ ಮಾತು ಕೇಳೋದಕ್ಕೆ ತುಂಬ ಸರಳ ಅನಿಸುತ್ತೆ. ಆದರೆ ಅದರ ಬಗ್ಗೆ ಯೋಚನೆ ಚಿಂತನೆ ಮಾಡಿದಾಗ ಗೊತ್ತಾಗತ್ತೆ ಅದರ ಒಂದು ಆಳ ಮತ್ತು ಅರ್ಥ. ಅಂದಾಗೆ ಸ್ನೇಹಿತರೆ, ಇನ್ನು ಕನ್ನಡ ಸಾಹಿತ್ಯದಲ್ಲಿ ಈ ಪರಿಸರ ಮತ್ತು ಪ್ರಕೃತಿಯ ಆರಾಧನೆಗೆ ಪ್ರಾಚೀನ ಇತಿಹಾಸವಿದೆ ಕೂಡ. ಈ ಕಾವ್ಯ, ಕಾದಂಬರಿ ಹಾಗೂ ಜಾನಪದ ಸಾಹಿತ್ಯವು ಕೂಡ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಬಿಂಬಿಸುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಕೃತಿಯ ರಕ್ಷಣೆ ಮತ್ತು ಜಾಗೃತಿ ಮೂಡಿಸುವಲ್ಲಿ ಸಾಹಿತ್ಯವು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಜಾನಪದ ಸಾಹಿತ್ಯಕ್ಕೆ ಅಂತ ಬಂದಾಗ ಈ ಹಾಡುಗಳ ಮೂಲಕ, ಹಸಿಚಿತ್ತಾರದ ಮೂಲಕ, ಗಾದೆಗಳ ಮೂಲಕ ಪ್ರಕೃತಿಯನ್ನು ಆರಾಧಿಸಲಾಗುತ್ತೆ. ಮಳೆ, ಬೆಳೆ, ಕಾಡು, ನದಿಗಳ ಬಗ್ಗೆ ಜನಪದರು ಅಪಾರ ಕಾಳಜಿಯನ್ನು ತೋರಿಸಿದ್ದಾರೆ ಕೂಡ. ಹಾಗೆ ನಮ್ಮ ಕವಿಪುಂಗವರು ಕೂಡ ಪ್ರಕೃತಿಯ ಒಟ್ಟೊಟ್ಟಿಗೆ ಕೂಡ ಜೀವಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರು ಇರ್ಬೋದು, ಬೇಂದ್ರೆ ಅವರು ಇರ್ಬೋದು, ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಇರ್ಬೋದು, ಇನ್ನು ಸಾಕಷ್ಟು ಮಹಾನ್ ಕವಿಗಳು ಪ್ರಕೃತಿಯ ಒಟ್ಟಿಗೆ ಪ್ರೀತಿಯ ಒಡನಾಟವನ್ನು ಇಟ್ಕೊಂಡು ಸಾಕಷ್ಟು ಕತೆ ಕಾದಂಬರಿಗಳನ್ನು ಬರೆದವರು ಉಂಟು. ರಾಷ್ಟ್ರಕವಿ ಕುವೆಂಪು ಅವರ ಮಲೆನಾಡಿನ ಚಿತ್ರಗಳಿರ್ಬೋದು, ಮಲೆಗಳಲ್ಲಿ ಮದುಮಗಳು, ಹಾಗೆ ಅವರ ಕವನಗಳಲ್ಲಿ ಮಲೆನಾಡಿನ ಪ್ರಕೃತಿಯ ಸೌಂದರ್ಯ ಎದ್ದು ಕಾಣತ್ತೆ ಕೂಡ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಈ ಪರಿಸರ ಮಾಲಿನ್ಯ, ಜಾಗತಿಕ ತಾಪಮಾನದ ಬಗ್ಗೆ ಕವನ ಸಂಕಲನಗಳು ಕೂಡ ಸಾಕಷ್ಟು ಸಾಹಿತ್ಯ ರೂಪದಲ್ಲಿ ಪ್ರಕಟವಾಗಿವೆ. ಈ ಪರಿಸರ ವ್ಯವಸ್ಥೆಯ ಮೂಲಕ, ಪರಿಸರ ಶಿಕ್ಷಣದ ಮೂಲಕ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡುವಂಥದ್ದು ಸಾಹಿತ್ಯದ ಉದ್ದೇಶವಾಗಿದೆ. ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಹಾಗೂ ನದಿ ಅರಣ್ಯಗಳನ್ನು ಉಳಿಸಲು ಸಾಹಿತಿಗಳು ಕೂಡ ನಿರಂತರವಾಗಿ ಧ್ವನಿ ಎತ್ತಿದ್ದಾರೆ ಕೂಡ. ಜೊತೆಗೆ ಸ್ನೇಹಿತರೆ, ನಮ್ಮ ಸಂಸ್ಕೃತಿಯ ಹಬ್ಬಗಳು ಕೂಡ ಪರಿಸರವನ್ನು ಪೂಜೆ ಮಾಡ್ತವೆ. ಅಷ್ಟೇ ಅಲ್ಲದೆ ಸಾಹಿತ್ಯ ಮತ್ತು ಪರಿಸರವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕನ್ನಡದ ಹಿರಿಯ ಕವಿಗಳು ಮತ್ತು ಸಾಹಿತಿಗಳು ಪ್ರಕೃತಿಯನ್ನು ಕೇವಲ ಸೌಂದರ್ಯದ ಆರಾಧನೆಯಾಗಿ ಮಾತ್ರ ನೋಡದೆ ಅದರ ಸಂರಕ್ಷಣೆ ಮತ್ತು ಮಾನವನ ನಂಟಿನ ಬಗ್ಗೆ ಆಳವಾದ ಚಿಂತನೆಗಳನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಬರಹದ ಮೂಲಕ ಕೊಟ್ಟಿದ್ದಾರೆ ಕೂಡ. ಸೊ ಅಂದಾಗೆ ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಇಂದು ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ನ ಅಡಿಯಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅಂದಾಗೆ 2026ರ ಥೀಮ್ ಏನಾಗಿದೆಪ್ಪ ಅಂದರೆ ಕ್ಲೈಮೇಟ್ ಆಕ್ಷನ್ ಅನ್ನುವಂಥದ್ದು ಈ ವರ್ಷದ ಥೀಮ್ ಆಗಿದೆ ಕೂಡ. ಇಂತಹ ವಿಶೇಷ ದಿನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಹಿತಿಗಳಾದ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಮತ್ತು ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಇದ್ದಾರೆ. ತಡ ಮಾಡೋದು ಬೇಡ, ವಿಶ್ವ ಪರಿಸರ ದಿನದ ಬಗ್ಗೆ ಯಾವೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಇಂದಿರಾ ಪ್ರಕಾಶ್ ಮೇಡಮ್ ಅವರು ವಿಶ್ವ ಪರಿಸರ ದಿನದ ಕುರಿತು ಏನೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನು ಕೇಳೋಣ.
7: ಎಲ್ಲರಿಗೂ ನಮಸ್ಕಾರ. ಇಂದು FM ರೇಡಿಯೋ ಶಿವಮೊಗ್ಗದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿರುವುದು ನನಗೆ ತುಂಬ ಸಂತೋಷ ಮತ್ತು ಭಾವುಕವಾದ ಕ್ಷಣವಾಗಿದೆ. ಮೊದಲಿಗೆ FM ರೇಡಿಯೋ ಶಿವಮೊಗ್ಗ ತಂಡದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ, ಗೌರವ ಮತ್ತು ಆತ್ಮೀಯ ಆಹ್ವಾನ ನನ್ನ ಹೃದಯವನ್ನು ಸ್ಪರ್ಶಿಸಿದೆ. ಹಾಗೆ RJ ಮಹಾಲಕ್ಷ್ಮಿಯವರಿಗೂ ಸಹ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಮಾತಿನ ಸೌಂದರ್ಯ, ನಗುವಿನ ಆತ್ಮೀಯತೆ ಮತ್ತು ನೀಡಿದ ಪ್ರೋತ್ಸಾಹ ನನಗೆ ತುಂಬ ಪ್ರೇರಣೆಯನ್ನು ನೀಡಿದೆ. ರೇಡಿಯೋ ಅಂದರೆ ಕೇವಲ ಧ್ವನಿಯಲ್ಲ, ಅದು ಸಾವಿರಾರು ಹೃದಯಗಳನ್ನು ಸಂಪರ್ಕಿಸುವ ಭಾವನೆಯ ಸೇತು. ಆ ಭಾವನೆಯ ಒಂದು ಭಾಗವಾಗಲು ಅವಕಾಶ ನೀಡಿದ ನಿಮಗೆ ನಾನು ಸದಾ ಋಣಿ. ನನ್ನ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಶ್ರೋತೃಗಳಿಗೂ ಹೃದಯಪೂರ್ವಕ ಪ್ರೀತಿ ಮತ್ತು ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಮತ್ತು ಬೆಂಬಲವು ನಮ್ಮಂಥವರ ನಿಜವಾದ ಶಕ್ತಿ. ಮರಗಳು ಉಸಿರು ಕೊಡುತ್ತವೆ, ಪ್ರಕೃತಿ ಬದುಕು ಕೊಡುತ್ತದೆ, ಅಂತಹ ನಮ್ಮ ಪರಿಸರವನ್ನು ಕಾಪಾಡ

0: ಮಾಡುವ ಜವಾಬ್ದಾರಿ ಕುರಿತು ಇಂದು ನಿಮ್ಮ ಜೊತೆ ಮಾತನಾಡಲಿದ್ದೇನೆ. ಪ್ರಕೃತಿ ಮಾತೆಯ ಮೌನ ಪಾಠ. ಜೂನ್ 5 ವಿಶ್ವ ಪರಿಸರ ದಿನ ಎಂದು ಎಲ್ಲರೂ ಸಹ ಆಚರಿಸುತ್ತೇವೆ. ಈ ದಿನ ಕೇವಲ ಒಂದು ಆಚರಣೆಯ ದಿನ ಅಲ್ಲ, ನಾವು ಉಸಿರಾಡುವ ಗಾಳಿಗೆ, ಕುಡಿಯುವ ನೀರಿಗೆ, ನೆರಳನ್ನು ಒದಗಿಸತಕ್ಕಂಥ ಮರಗಳಿಗೆ, ಜೀವ ತುಂಬುವ ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸತಕ್ಕಂಥ ದಿನ ಇದಾಗಿದೆ. ಪ್ರಕೃತಿ ಅವಳು ಮಾತಾಡೋದಿಲ್ಲ, ಆದರೆ ಪ್ರತಿಯೊಂದು ಹಸಿರು ಎಲೆಯಲ್ಲೂ ಸಹ ತನ್ನ ಪ್ರೀತಿಯನ್ನು ಬರೆದಿಟ್ಟಿದ್ದಾಳೆ. ಬೆಳಗಿನ ಮಂಜಿನ ಹನಿಯಲ್ಲಿ ಅವಳ ಮಮತೆ ಇದೆ, ಹಕ್ಕಿಗಳ ಕಲರವದಲ್ಲಿ ಸಹ ಅವಳ ಸಂಗೀತ ಇದೆ, ಮಳೆಯ ಹನಿಗಳಲ್ಲಿ ಅವಳ ಆಶೀರ್ವಾದ ಇದೆ, ನದಿಗಳ ಹರಿವಿನಲ್ಲಿ ಅವಳ ಜೀವನಾಡಿಯೇ ಇದೆ. ಪ್ರಕೃತಿ ಎಷ್ಟು ಅದ್ಭುತ ಶಿಕ್ಷಕಿ ಅಲ್ವಾ. ಅವಳು ಮಾತಾಡದೆ ಬದುಕಿನ ಸತ್ಯಗಳನ್ನು ಕಲಿಸ್ತಾಳೆ. ಬಿಸಿಲು ಹೆಚ್ಚಾದಾಗ ಮರಗಳು ಕುಗ್ಗೋದಿಲ್ಲ, ಮಳೆ ಬಂದು ತಂಪಾಗಿ ಫಲ ಕೊಟ್ಟರೂ ಸಹ ಅವು ಬೀಗೋದಿಲ್ಲ. ತಮ್ಮ ನೆರಳಿಗೆ ಯಾರು ಬಂದರೂ ಯಾರು ಬರಲಿಲ್ಲ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ನಾವು ಹಾಕೋದಿಲ್ಲ. ಹೊಂಗೆ ಮರದ ಕೆಳಗೆ ನಿಂತರೂ ತಂಪು ನೀಡುತ್ತವೆ, ಮಾವಿನ ಮರ ಸಿಹಿ ಹಣ್ಣನ್ನು ಕೊಡುತ್ತೆ. ಹಾಗೆ ಬೇವಿನ ಮರ ಕಹಿಯಾಗಿದ್ದರೂ ಸಹ ಔಷಧೀಯ ಗುಣದಿಂದ ಬದುಕಿಗೆ ಉಪಕಾರವನ್ನು ಮಾಡುತ್ತೆ. ಯಾವ ಮರವೂ ಕೂಡ ನನ್ನ ಬಳೆ ಬಂದಿಲ್ಲ ಎಂದು ಕೊರಗೋದಿಲ್ಲ. ಅವುಗಳ ನಿಷ್ಕಲ್ಮಶ ಪ್ರೀತಿಯೇ ಎಲ್ಲರಿಗೂ ತಂಪಾದ ಗಾಳಿ, ಸುಂದರ ಹೂವು, ಸಿಹಿ ಹಣ್ಣುಗಳನ್ನು ನೀಡಿ ಕಣ್ಣುಗಳಿಗೆ ತಂಪನ್ನು, ಮನಸ್ಸಿಗೆ ಇಂಪನ್ನು ಸಹ ನೀಡ್ತವೆ. ಪ್ರಕೃತಿ ಯಾರನ್ನು ಭೇದಿಸುವುದಿಲ್ಲ, ಬಡವನ ಶ್ರೀಮಂತನ ಎಂದು ನೋಡಲಿಲ್ಲ. ಆಕಾಶ ಮಳೆಯನ್ನೆಲ್ಲರ ಮೇಲೂ ಸಹ ಸುರಿಸುತ್ತೆ. ಆಕಾಶ ಮಳೆಯನ್ನು ಎಲ್ಲರ ಮೇಲೂ ಸುರಿಸುತ್ತೆ. ಇವರು ಬಡವರು, ಇವರು ಶ್ರೀಮಂತರು, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಆ ಥರ ಏನು ಮೇಲೂ ಕೇಳು ನೋಡೋದಿಲ್ಲ ಅಲ್ವಾ. ಹಾಗೆ ಗಾಳಿ ಎಲ್ಲರಿಗೂ ಸಹ ಉಸಿರನ್ನು ಕೊಡುತ್ತೆ. ಸೂರ್ಯ ಎಲ್ಲರಿಗೂ ಬೆಳಕನ್ನು ನೀಡ್ತಾನೆ. ಒಮ್ಮೆ ನೆನಪಿಸ್ಕೊಳ್ಳಿ, ಬಿರುಕು ಬಿಟ್ಟ ಭೂಮಿಗೆ ಮೊದಲ ಮಳೆ ಬಿದ್ದಾಗ ಎಷ್ಟು ಮಣ್ಣಿನ ಪರಿಮಳ ಹರಡುತ್ತೆ ಅಲ್ವಾ. ಆ ಪರಿಮಳದಲ್ಲಿ ಬದುಕಿನ ನಂಬಿಕೆ ಅಡಗಿದೆ. ಆ ಹಸಿರಿನಲ್ಲಿ ಭೂಮಿಯ ನಗು ಸಹ ಅಡಗಿದೆ. ಹಲಸಿನ ಹಣ್ಣಿನ ಪರಿಮಳ ದೂರದಲ್ಲಿದ್ದರೂ ಸಹ ನಾನು ಇಲ್ಲಿದ್ದೇನೆ ಎಂದು ಹೇಗೆ ತಿಳಿಸುತ್ತೆ ಅಲ್ವಾ. ಹಾಗೆ ಮಲ್ಲಿಗೆಯ ಹೂವು ಸಹ ತನ್ನ ಸುವಾಸನೆಯ ಮೂಲಕ ಮನಸ್ಸನ್ನು ಸೆಳೆಯುತ್ತೆ. ಅದೇ ರೀತಿ ಮನುಷ್ಯನ ವ್ಯಕ್ತಿತ್ವವೂ ಸಹ ಇರಬೇಕು. ತನ್ನ ಒಳ್ಳೆಯತನ, ತನ್ನ ನಡತೆ, ತನ್ನ ಪ್ರೀತಿ ತಾನೇ ಮಾತನಾಡುವಂತಿರಬೇಕು. ಯಾರಾದರೂ ಬಂದು ನಮ್ಮನ್ನು ಬೆಳೆಸುತ್ತಾರೆ ಎಂದು ಕಾಯುವುದಕ್ಕಿಂತ ಮರದಂತೆ ಬೇರು ಬಿಟ್ಟು ಬೆಳೆಯಬೇಕು. ಮಣ್ಣೊಳಗೆ ಎಷ್ಟು ಕಷ್ಟವಿದ್ದರೂ ಗಿಡ ಮೇಲಕ್ಕೆ ಬೆಳೆಯುತ್ತದೆ. ಕಲ್ಲುಗಳ ನಡುವೆ ಹುಟ್ಟಿದ ಗಿಡವು ಬೆಳಕಿನ ಕಡೆಗೆ ತಿರುಗಿ ಬದುಕನ್ನು ಹುಡುಕುತ್ತೆ. ಅದೇ ಪ್ರಕೃತಿಯ ಧೈರ್ಯ ಅಲ್ವಾ. ಆದರೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡುಗಳು ಕಡಿದು ಹೋಗ್ತಾ ಇದ್ದಾವೆ, ನದಿಗಳು ಮಲಿನವಾಗ್ತಾ ಇದ್ದಾವೆ, ಗಾಳಿ ವಿಷವಾಗ್ತಾ ಇದೆ, ಪಕ್ಷಿಗಳ ಹಾಡು ನಿಧಾನವಾಗಿ ಮೌನವಾಗಿ ಬರ್ತಾ ಇದೆ. ಮರಗಳನ್ನು ಕಡಿಯುವ ಕೈಗಳು ಹೆಚ್ಚಾಗ್ತಾ ಇದ್ದಾವೆ, ಆದರೆ ಮರ ನೆಡುವ ಹೃದಯಗಳು ಕಡಿಮೆಯಾಗ್ತಿದ್ದಾವೆ. ನಾವು ಪ್ರಕೃತಿಯನ್ನು ಕಾಪಾಡಬೇಕು ಎಂದು ಹೇಳ್ತೇವೆ ಹೊರತು, ನಿಜವಾಗಿ ಹೇಳಬೇಕಂದ್ರೆ ಪ್ರಕೃತಿಯನ್ನು ಅಲ್ಲ, ನಮ್ಮ ಭವಿಷ್ಯವನ್ನೇ ನಾವು ಕಾಪಾಡಬೇಕಾಗಿದೆ. ಒಂದು ಮರ ನೆಡೋದು ಅಂದರೆ ಕೇವಲ ಗಿಡವೊಂದನ್ನು ನೆಡೋದಲ್ಲ, ಮುಂದಿನ ಪೀಳಿಗೆಗೆ ಉಸಿರನ್ನು ಉಡುಗೊರೆಯಾಗಿ ನೀಡ್ತಕ್ಕಂಥದ್ದು. ಒಂದು ಹನಿ ನೀರನ್ನು ಉಳಿಸೋದು ಎಂದರೆ ಬದುಕನ್ನು ಉಳಿಸೋದು ಅಂತ ಅರ್ಥ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು ಅಂದರೆ ಭೂಮಿಯ ನೋವನ್ನು ಕಡಿಮೆ ಮಾಡುವುದು ಎಂದು. ಪ್ರಕೃತಿ ಮಾತೆ ನಮಗೆ ಎಲ್ಲವನ್ನ ಕೊಟ್ಟಿದ್ದಾಳೆ, ನೀರು, ಗಾಳಿ, ಆಹಾರ, ಆಶ್ರಯ, ಬದುಕು. ಆದರೆ ಅವಳು ಕೇಳೋದು ಒಂದೇ ಒಂದು, ನನ್ನನ್ನು ನಾಶ ಮಾಡಬೇಡ ಅಂತಕ್ಕಂಥ ಒಂದು ಮೌನವಾದ ಮನವಿ. ಪ್ರಕೃತಿಯ ಈ ಸಹನೆ, ಪ್ರೀತಿ, ನಿಸ್ವಾರ್ಥತೆ ಪ್ರತಿಯೊಬ್ಬರೂ ಸಹ ಅಳವಡಿಸಿಕೊಳ್ಬೇಕಾದ ಗುಣ. ಮರದಂತೆ ಕೊಡುವ ಗುಣ ಇರಲಿ, ನದಿಯಂತೆ ಹರಿಯುವ ಹೃದಯವಿರಲಿ, ಭೂಮಿಯಂತೆ ಸಹಿಸುವ ಮನಸ್ಸಿರಲಿ, ಹೂವಿನಂತೆ ಪರಿಮಳ ಹರಡುವ ವ್ಯಕ್ತಿತ್ವ ಇರಲಿ, ಈ ವಿಶ್ವ ಪರಿಸರ ದಿನದಂದು ನಾವು ಕೇವಲ ಗಿಡ ನೆಡುವ ಪ್ರತಿಜ್ಞೆಯನ್ನಷ್ಟೇ ಮಾಡದೆ ಪ್ರಕೃತಿಯ ಗುಣಗಳನ್ನು ನಮ್ಮ ಬದುಕಿನಲ್ಲೂ ಬೆಳೆಸುವ ಸಂಕಲ್ಪ ಮಾಡೋಣ. ಪ್ರಕೃತಿಯನ್ನು ಪ್ರೀತಿಸೋಣ, ಹಸಿರನ್ನು ಉಳಿಸೋಣ, ಮರದಂತೆ ಬದುಕೋಣ, ಹೂವಿನಂತೆ ಪರಿಮಳ ಹರಡೋಣ. ಈ ಒಂದು ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು FM ಶಿವಮೊಗ್ಗ ರೇಡಿಯೋದವರಿಗೆ.
1: ನಿಮಗೂ ಕೂಡ ಧನ್ಯವಾದಗಳು ಇಂದಿರಾ ಪ್ರಕಾಶ್ ಮೇಡಮ್, ಪ್ರಕೃತಿಯ ಒಂದು ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸ್ನೇಹಿತರೆ, ಮಹಾನ್ ಕವಿ ಒಬ್ಬರ ಮಾತು ಇಂತಿದೆ, ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತಲೂ ಭೀಕರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಖಂಡಿತ ಅಲ್ವಾ, ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಪ್ರಕೃತಿ ನಮಗೆ ಎಷ್ಟು ಮುಖ್ಯ ಅಂತ ತಿಳಿಯುತ್ತೆ. ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು,
3: ಆಹಾರವೇ ಔಷಧಿ, ಅಡುಗೆ ಮನೆಗೆ

0: ಔಷಧಾಲಯ, ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ವಿಶೇಷತೆ ಕುರಿತು ಇಂದಿರಾ ಪ್ರಕಾಶ್ ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಕೂಡ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕುಸುಮ ಮೇಡಮ್ ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ.
7: ನಮಸ್ತೆ ಮಹಾಲಕ್ಷ್ಮಿ, ಶುಭೋದಯ. ಆತ್ಮೀಯ ಶ್ರೋತೃ ಮಿತ್ರರಿಗೆಲ್ಲ ಶುಭೋದಯ. ಇಂದು ನಾನು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಲು ಬಯಸುತ್ತೇನೆ. ಅದೇನೆಂದರೆ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನ ಎಂದು ಆಚರಿಸುವುದು ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಈ ದಿನದ ಸ್ವಲ್ಪ ಮಾಹಿತಿಯೊಂದಿಗೆ ಇಂದಿನ ವಿಶೇಷತೆಯನ್ನು, ಪರಿಸರದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾಳಜಿಯನ್ನು ತೋರಿಸುವಂತಹ ಒಂದಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಈ ಪರಿಸರಕ್ಕೆ ಸಂಬಂಧಿಸಿದಂತೆ ನಮ್ಮ ಅಮೂಲ್ಯವಾದಂತಹ ಕವಿ ಸಾಹಿತಿ HS ವೆಂಕಟೇಶ್ ಮೂರ್ತಿಯವರ ರಚನೆ 2 ಗೀತೆಗಳನ್ನು ಕೂಡ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಹಸಿರು ಭೂಮಿ ನಮ್ಮ ಜವಾಬ್ದಾರಿ ಅಲ್ವೇ? ಹಸಿರಾದಂತಹ ಭೂಮಿ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಏಕೆ ಅಂತೀರಾ? ನಮ್ಮ ಬದುಕಿಗೆ ಉಸಿರು ನೀಡುವ ಮರಗಳು, ನದಿಗಳು, ಗಾಳಿ, ಮಣ್ಣು ಮತ್ತು ಪ್ರಕೃತಿಯ ಮಹತ್ವವನ್ನು ಅರಿತುಕೊಳ್ಳುವಂತಹ ದಿನವಾಗಿದೆ. ಆದ್ದರಿಂದ ನಾವು ಈ ಒಂದು ಪರಿಸರವನ್ನು ನಾವು ಇರಬೇಕು ಅಂದರೆ ಪ್ರಕೃತಿ ಉಳಿದರೆ ಮಾತ್ರ ಬದುಕು ಉಳಿಯುತ್ತದೆ ಎನ್ನುವ ಸಂದೇಶದೊಂದಿಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು HS ವೆಂಕಟೇಶ ಮೂರ್ತಿಯವರ ಒಂದು ಪರಿಸರ ಭಕ್ತಿಗೀತೆಯೊಂದಿಗೆ ಪ್ರಾರಂಭಿಸುತ್ತೇನೆ.

0: ಅದ್ಭುತವಾದಂತಹ ಈ ರಚನೆಯಲ್ಲಿ ಪರಿಸರದ ಇದನ್ನು ಪರಿಸರ ಭಕ್ತಿಗೀತೆ ಅಂತಲೇ ಕರೀತಾರೆ. ಎಷ್ಟು ಒಂದು ಪ್ರಾಮುಖ್ಯತೆ ಇದೆ, ಒಂದು ಮರದಿಂದ ಒಂದು ಪ್ರಕೃತಿಯನ್ನು ಎಷ್ಟು ನಮಗೆ ಜೀವನದಲ್ಲಿ ನಮಗೆ ಬದುಕನ್ನು ನೀಡುತ್ತೆ ಒಂದು ಅಂಥೇಳಿ ಈ ಒಂದು ರಚನೆಯಲ್ಲಿ ನಮ್ಮ ಕವಿಗಳು ತಿಳಿಸಿದ್ದಾರೆ. ಈ ಪ್ರಕೃತಿ ಉಳಿದರೆ ಬದುಕು ಉಳಿಯುತ್ತದೆ ಅಂತ ನಾನು ಹೇಳಿದೆ ಮೊದಲೇನೆ. ಅದಕ್ಕೋಸ್ಕರನೇ ಈ ಪ್ರಕೃತಿ ಅಂದರೆ ಮರ ಗಿಡಗಳು, ಕಾಡುಗಳು, ಹಸಿರುಗಳು, ಪ್ರತಿಯೊಂದು ಕೂಡ ಹಸಿರಾಗಿದ್ದರೆ ಮಾತ್ರ ನಮ್ಮ ಬದುಕು ಹಸಿರಾಗಿರುತ್ತದೆ ಅಲ್ವಾ. ಹಾಗಾಗಿ ಇನ್ನು ಪರಿಸರ ದಿನಾಚರಣೆಯ ಬಗ್ಗೆ ಒಂದಷ್ಟು ಮಾಹಿತಿ, ಏನು ಎತ್ತ ಯಾವ ರೀತಿ ಇದನ್ನು ಆಚರಣೆ ಮಾಡ್ತಾರೆ, ಇದರಿಂದ ನಮಗೇನೇನು ಅನಾಹುತಗಳು ತೊಂದರೆಗಳು ಅಂತ ನೋಡೋಣ. ಪರಿಸರ ದಿನಾಚರಣೆ ಹಿನ್ನೆಲೆ ನಾವು ತಿಳ್ಕೋಬೇಕು ಅಂದರೆ 1972 ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಸಮ್ಮೇಳನದ ನಂತರ 1973 ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನದ ಉದ್ದೇಶ ಪರಿಸರದ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಅಲ್ವಾ. ನಾವು ಜಾಗೃತಿಯಾಗಿ ಎಷ್ಟು ಸಂರಕ್ಷಣೆಯಿಂದ ನಾವು ಪರಿಸರವನ್ನು ಕಾಪಾಡ್ತೇವೋ ಅಷ್ಟು ನಮ್ಮನ್ನು ಕಾಪಾಡುತ್ತೆ ಪರಿಸರ ಅನ್ನೋ ಒಂದು ಜಾಗೃತಿ ಈ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ಇರಬೇಕಾಗಿದೆ. ಈ ಒಂದು ಜಾಗೃತಿ ಮೂಡಿಸುವಂತಹ ಒಂದು ದಿನ ಈ ಒಂದು ಪರಿಸರ ದಿನಾಚರಣೆ ದಿನ ಮಾಡಲಾಗುತ್ತೆ. ಆಚರಿಸುವಂಥ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಇಂದು ಜಗತ್ತು ಎದುರಿಸುತ್ತಿರುವ ದೊಡ್ಡ ಸವಾಲುಗಳು ಏನಪ್ಪ ಅಂದರೆ ಹವಾಮಾನ ಬದಲಾವಣೆ, ಅರಣ್ಯ ನಾಶ, ಪ್ಲಾಸ್ಟಿಕ್ ಮಾಲಿನ್ಯ, ನೀರಿನ ಕೊರತೆ, ವಾಯುಮಾಲಿನ್ಯ, ಇವೆಲ್ಲವೂ ಕೂಡ ಇದು ಮಾನವ ಅತಿಯಾದ ಸ್ವಾರ್ಥದ ಪರಿಣಾಮವಾಗಿ ನಾವು ಇಂದು ಎದುರಿಸಬೇಕಾಗಿರುವಂಥ ದೊಡ್ಡ ಸವಾಲುಗಳು, ನಮಗೆ ನಾವೇ ತಂದುಕೊಂಡಿರುವಂತಹ ಸಮಸ್ಯೆಗಳು ಅಂದರೆ ಖಂಡಿತ ತಪ್ಪಾಗಲ್ಲ. ಒಂದು ಮರ ಕಡಿಲಿಕ್ಕೆ ಕೆಲವೇ ನಿಮಿಷಗಳು ಸಾಕು, ಆದರೆ ಅದೇ ಮರ ಬೆಳೆದು ನೆರಳು ನೀಡಲಿಕ್ಕೆ ವರ್ಷಗಳೇ ಬೇಕಾಗುತ್ತೆ. ನಾವು ಬಳಸುವ ಪ್ರತಿಯೊಂದು ಪ್ಲಾಸ್ಟಿಕ್ ಚೀಲ ಇರ್ಬೋದು, ಅತಿಯಾಗಿ ವ್ಯರ್ಥ ಮಾಡುವಂತಹ ನೀರು ಇರ್ಬೋದು, ಮರಗಳನ್ನು ನಾಶ ಮಾಡುವಂಥದ್ದಿರಬಹುದು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಬಂದರೆ ನಾವು ಎಷ್ಟು ಜೀವನದಲ್ಲಿ ವ್ಯರ್ಥ ಮಾಡ್ತಾ ಇದ್ದೇವೆ, ನಾವು ಹೇಗೆ ಬೆಳೆದು ನಿಂತ ಮರಗಳನ್ನು, ನೆರಳು ನೀಡುವಂತಹ ಮರಗಳನ್ನು ಕಡಿತಾ ಇದ್ದೇವೆ, ಅರಣ್ಯ ನಾಶ ಮಾಡ್ತಾ ಇದ್ದೇವೆ. ನಾವು ಕಾಂಕ್ರೀಟ್ ಒಂದು ನಗರವನ್ನಾಗಿಸಲು ಪ್ರತಿಯೊಂದನ್ನು ನಮ್ಮ ಸ್ವಾರ್ಥಕ್ಕೆ ನಾವೆಲ್ಲ ಬಳಸ್ಕೊಳ್ತಾ ಇರೋದು. ಇಂದು ನಾವು ಎದುರಿಸುತ್ತಿರುವ ದೊಡ್ಡ ಸವಾಲುಗಳ ಜೊತೆಗೆ ಮುಂದಿನ ಪೀಳಿಗೆಗೆ ತುಂಬ ತುಂಬ ಅಪಾಯವನ್ನು ನಾವೇ ತಂದಿಟ್ಟು ಹೋಗ್ತೀವೇನೋ ಅನ್ನಬಹುದಾಗಿದೆ. ಪ್ರಕೃತಿಯನ್ನು ಪ್ರೀತಿಸುವುದು ಅಂದರೆ ನಮ್ಮ ಬದುಕನ್ನು ನಾವು ಪ್ರೀತಿಸುವುದು, ಕಾಪಾಡಿಕೊಳ್ಳುವುದು, ಸಂರಕ್ಷಣೆ ಮಾಡಿಕೊಳ್ಳುವುದು.
1: ಖಂಡಿತವಾಗ್ಲೂ ನಿಮ್ಮ ಮಾತುಗಳು ಅಕ್ಷರಶಃ ನಿಜ. ಪ್ರಕೃತಿಯನ್ನು ಪ್ರೀತಿಸೋದಂದ್ರೆ ನಮ್ಮ ಬದುಕನ್ನು ನಾವು ಪ್ರೀತಿಸಿದಾಗೆ. ಯಾಕಪ್ಪ ಅಂದರೆ ಪ್ರಕೃತಿಯಿಂದಲೇ ನಾವು ಸ್ನೇಹಿತರ. ನಮ್ಮ ಬದುಕು ಚೆನ್ನಾಗಿದೆ ಅಂದರೆ ಅದಕ್ಕೆ ಪ್ರಕೃತಿ ಮಾತನೇ ಕಾರಣ. ನಿಜ ಅಲ್ವಾ? ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಧಗೆ ಎದರೆ ಹೆಚ್ಚುತ್ತಿದೆ ಭೂಮಿಯ ತಾಪ. ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ. ಧಗೆ ಎದರೆ ಕಾವ್ಯಧಾರೆ, ಭೂಮಿಯ ತಾಪ ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮ ಮ್ಯಾಡಮ್ ಅವರು ವಿಶ್ವ

0: ಪರಿಸರ ದಿನದ ಕುರಿತು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಕೃತಿ ಇದ್ರೇ ನಾವು ಅನ್ನುವಂತಹ ವಿಷಯವನ್ನು ತಿಳಿಸಿದರು. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಗಳನ್ನು ಅವರಿಂದ ಕೇಳೋಣ.
1: ಇನ್ನು ಜನಜಾಗೃತಿಗಾಗಿ ನಾವೇನ್ ಮಾಡ್ಬೋದು? ಮರಗಳ ನೆರಳಿನಲ್ಲಿ ಜೀವನದ ನೆಮ್ಮದಿ ಇದೆ, ನದಿಗಳ ಹರಿವಿನಲ್ಲಿ ಭೂಮಿಯ ಸಂತೋಷ, ಪ್ರಕೃತಿಯ ಮಡಿಲೇ ಮಾನವನ ಬದುಕು. ಅದನ್ನು ಉಳಿಸುವುದು ಕೂಡ ನಮ್ಮ ಕರ್ತವ್ಯ ಕೂಡ ಆಗಿದೆ, ಆದ್ಯ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಿಲ್ಲ. ನಾವು ಪರಿಸರ ರಕ್ಷಣೆಗೆ ಕೆಲವೊಂದಷ್ಟು ನಾವು ನಮ್ಮ ಕೈಲಾದ ಒಂದಷ್ಟು ಮಾಡ್ಬೋದಾಗಿರುವಂಥದ್ದು ಅಂದರೆ ಪ್ರತಿ ವರ್ಷ ಕನಿಷ್ಠ ಒಂದೊಂದು ಗಿಡ ನೆಡ್ಬೋದಾಗಿದೆ. ಮತ್ತು ಪ್ಲಾಸ್ಟಿಕ್, ಪ್ರತಿಯೊಂದಕ್ಕೂ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೇವೆ, ಅದನ್ನು ಕಡಿಮೆ ಮಾಡೋದು. ಅನಾವಶ್ಯಕವಾಗಿ ನೀರನ್ನು ವ್ಯರ್ಥ ಮಾಡೋದನ್ನು ನಿಲ್ಲಿಸೋದು, ಅಂದರೆ ನೀರನ್ನು ಮಿತವಾಗಿ ಬಳಸಬೇಕಾಗಿರುತ್ತೆ. ಕಸವನ್ನು ಮನೆಯಿಂದಲೇ ಬೇರ್ಪಡಿಸಿ ಅದನ್ನು ಬರುವಂತಹ ಗಾಡಿಗೆ ವಿಲೇವಾರಿ ಮಾಡುವುದು ಕೂಡ, ಎಲ್ಲೆಂದರಲ್ಲಿ ಕಸ ಚೆಲ್ಲೋದು ಅದನ್ನೆಲ್ಲ ಕೂಡ ನಾವು ಮಾಡದಂತೆ ನಾವು ನೋಡ್ಕೊಳ್ಬೋದಾಗಿದೆ. ಇನ್ನು ಅನಾವಶ್ಯಕವಾಗಿ ಎಲ್ಲ ಕಡೆ ಲೈಟ್ ಉರಿಸೋದು, ವಿದ್ಯುತ್ ಉಳಿತಾಯ ಮಾಡುವುದು, ಪರಿಸರ ಜೀವನ ಶೈಲಿಯನ್ನು ನಾವು ಅನುಸರಿಸುವುದು, ಈ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಾವು ಪ್ರಕೃತಿಗೆ ದೊಡ್ಡ ಕೊಡುಗೆ ಕೊಟ್ಟಂತಾಗುತ್ತೆ. ಈ ಒಂದು ಸಣ್ಣ ಬದಲಾವಣೆಯಿಂದನೇ ದೊಡ್ಡ ಪರಿಣಾಮವನ್ನು ಕೂಡ ತರ್ಬೋದಾಗಿದೆ. ಹಾಗಾಗಿ ಪ್ರತಿ ವರ್ಷನೂ ಕೂಡ ಒಂದೊಂದು ಗಿಡ ಅಂದರೆ ಇದನ್ನೆಲ್ಲ ಜನಜಾಗೃತಿ ಅಂದರೆ ಚಿಕ್ಕ ಮಕ್ಕಳಿಂದ ಶಾಲೆ ಕಾಲೇಜುಗಳಿಂದನೇ ಕೂಡ ಈ ಪ್ರಕೃತಿಯನ್ನು ಪ್ರೀತಿಸುವ ಬಗ್ಗೆ ಆಗಿರ್ಬೋದು, ಮರಗಿಡಗಳನ್ನು ನೆಡುವ ಬಗ್ಗೆ ಆಗಿರ್ಬೋದು, ಪಕ್ಷಿಗಳಿಗೆ ಮನೆ ಮುಂದೆ ನೀರಿಡುವುದು, ಬಂದಂಥ ಪ್ರಾಣಿಗಳಿಗೆ ನೀರನ್ನು ಇಡುವಂತಹ ಒಂದು ಕೆಲಸ ಅಂದರೆ ಪ್ರಕೃತಿನ ಸ್ನೇಹಿತನಂತೆ ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು ನಮ್ಮ ಕೈಲಾದಷ್ಟು ಮಟ್ಟಿಗೆ. ಈ ರೀತಿ ಮಾಡ್ತಾ ಬಂದರೆ ಖಂಡಿತ ನಾವು ಪ್ರಕೃತಿಗೆ ಒಂದು ನಮ್ಮ ಕೈಲಾದಂಥ ಚಿಕ್ಕ ಒಂದು ಕಾಣಿಕೆ ಅಂತಲೇ ಹೇಳ್ಬೋದು. ಭೂಮಿ ನಮ್ಮ ಸ್ವತ್ತು ಅಲ್ಲ, ಅದು ಮುಂದಿನ ಪೀಳಿಗೆಯಿಂದ ಪಡೆದಂತಹ ಸಾಲ. ಅದನ್ನು ಹಸಿರಾಗಿಸಿಯೂ ಸುಂದರವಾಗಿಯೂ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ. ಹಾಗಾಗಿ ಈ ವಿಶ್ವ ಪರಿಸರ ದಿನಾಚರಣೆಯಂದು ಒಂದು ಸಂಕಲ್ಪ ಮಾಡಿಕೊಳ್ಬೇಕು, ನಮ್ಮಷ್ಟಕ್ಕೆ ನಾವೇ ಮಾಡಿಕೊಳ್ಬೇಕು, ಯಾರ ಒತ್ತಡ ಇಲ್ಲದಂತೆ ಮಾಡಿದರೆ ಈ ಒಂದು ಪ್ರಕೃತಿಯನ್ನು ಸಂರಕ್ಷಿಸುವಂತಹ ಕೆಲಸ ಅದು ಸ್ವಸಹಾಯವಾಗಿ ಸ್ವಹಿತಕ್ಕಾಗಿ ಮಾಡ್ಕೊಳ್ಬೇಕಾಗಿರೋಂಥ ಕೆಲಸ ಎಲ್ಲಿ ಜಾಗ ಇರುತ್ತೋ ಅಥವಾ ನೆಟ್ಟಂತಹ ಮರಗಳನ್ನು ಅಲ್ಲಿ ಗಿಡಗಳನ್ನು ಇಡುವುದಾಗಲಿ ಅಥವಾ ನೆಟ್ಟಂಥ ಗಿಡಗಳಾಗಿ ನೀರು ಉಣಿಸಿ ಕೈಲಾದಷ್ಟು ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿರೋವಂಥ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ದಿವಸ ನಾವು ಇಂತಹ ಒಂದು ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ನಾವು ಮಾಡಿದರೆ ನಾವು ಪ್ರಕೃತಿಯನ್ನು ಪ್ರೀತಿಸಿದಂತಾಗುತ್ತೆ, ಪ್ರಕೃತಿ ನಮಗೆ ಜೀವನ ಕೊಡುತ್ತೆ, ನಾವು ಏನು ಪ್ರಕೃತಿಗೆ ಕೊಡಬೇಕಾಗಿಲ್ಲ, ಪ್ರಕೃತಿನೇ ನಮ್ಮನ್ನು ಕಾಪಾಡುತ್ತೆ. ಇಂತಹ ಒಂದು ಕೆಲಸವನ್ನು ನಾವೆಲ್ಲ ಈ ಒಂದು ಪರಿಸರ ದಿನಾಚರಣೆ ದಿವಸ ಮಾಡಬಹುದು, ನಮ್ಮ ಕೈಲಿ ಸಾಧ್ಯವಿದೆ ಅಂತ ಹೇಳ್ತೇನೆ. ಪರಿಸರದಿಂದ ಮಾನವನಿಗೆ ಹಾಗೂ ಎಲ್ಲ ಜೀವಿಗಳಿಗೆ ಅನೇಕ ಅನೇಕ ಅನುಕೂಲಗಳು ದೊರೆಯುತ್ತವೆ. ಹಾಗಾಗಿ ಇದರ ಬಗ್ಗೆನೂ ಕೂಡ ನಮ್ಮ ಕವಿ ವೆಂಕಟೇಶ ಮೂರ್ತಿಯವರು ಒಂದು ರಚನೆ ಮಾಡಿದ್ದಾರೆ. ಈ ಒಂದು ರಚನೆಯಲ್ಲಿ ಮಾನವನಿಗೂ ಕಾಡಿಗೂ ಪರಿಸರಕ್ಕೂ ಮರಗಿಡಗಳಿಗೂ ವನಕ್ಕೂ ಎಷ್ಟು ನಂಟಿದೆ, ಎಷ್ಟು ಸಂಬಂಧ ಇದೆ ಅನ್ನೋದನ್ನು ವಿವರಿಸಿದ್ದಾರೆ. ನೋಡೋಣ.

0: ಈ ಒಂದು ರಚನೆಯಲ್ಲಿ ಎಷ್ಟೊಂದು ನಮಗೆ ಪರಿಸರದಿಂದ ಆಗುವಂತಹ ಅನುಕೂಲಗಳೇನೇನು ಅಂತ ಎಲ್ಲ ಒಂದು ವಿವರಣೆ ನಾವು ನೋಡ್ಬೋದಾಗಿದೆ. ಶುದ್ಧವಾದ ಗಾಳಿನ ಕೊಡುತ್ತೆ ಮರಗಳು, ಅದರಿಂದ ನಾವು ಜೀವನ ನಡೆಸ್ತೇವೆ. ಆಹಾರ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸೂರ್ಯನ ಒಂದು ಬೆಳಕು ಬೇಕಾಗುತ್ತೆ, ಮರಗಳಿಂದ ನೆರಳು ತಂಪು ವಾತಾವರಣ ಸಿಗುತ್ತೆ, ಮತ್ತು ಸಮತೋಲನವಾಗಿ ಪರಿಸರವನ್ನು ಪ್ರಾಣಿ ಪಕ್ಷಿಗಳಿದ್ದರೆ ಮಾತ್ರ ಕಾಪಾಡೋಕ್ಕಾಗುತ್ತೆ. ಇಷ್ಟೆಲ್ಲ ಅನುಕೂಲ ಇದೆ ಒಂದು. ಹಾಗಾಗಿ ಪರಿಸರ ಉಳಿದರೆ ಜೀವನ ಉಳಿಯುತ್ತದೆ ಎನ್ನುವ ಒಂದು ಮಾತು ಎಲ್ಲರಲ್ಲೂ ನೆನಪಿಟ್ಟುಕೊಂಡು ನಾವು ಪರಿಸರವನ್ನು ಆದಷ್ಟು ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಅಂತ ಹೇಳಲು ಈ ಸಂದರ್ಭದಲ್ಲಿ ನಾನು ತುಂಬ ಖುಷಿ ಪಡ್ತೇನೆ. ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋಣ ಈ ಒಂದು ದಿನ ಎಂದು ಹೇಳುತ್ತಾ, ಈ ಒಂದು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಒಂದೆರಡು ಪರಿಸರ ಗೀತೆಗಳನ್ನು ತಿಳಿಸಲು ಅವಕಾಶ ನೀಡಿದಂತಹ ನಮ್ಮ ಶಿವಮೊಗ್ಗ ಬಾನುಲಿ ಕೇಂದ್ರಕ್ಕೂ ಮತ್ತು ಆರ್ ಜೆ ಮಹಾಲಕ್ಷ್ಮಿ ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ವಂದನೆಗಳು.
1: ನಿಮಗೂ ಕೂಡ ಧನ್ಯವಾದಗಳು ಕುಸುಮ ಮೇಡಮ್. ವಿಶ್ವ ಪರಿಸರ ದಿನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಸ್ವವಿವರವಾಗಿ ತಿಳಿಸ್ಕೊಟ್ರಿ. ಸ್ನೇಹಿತರೆ, ನಾವೇನು ಆಳವಾಗಿ ಈ ಪರಿಸರದ ಬಗ್ಗೆ ಅಧ್ಯಯನ ಮಾಡೋದು, ರಿಸರ್ಚ್ ಮಾಡೋದು, ಸಂಶೋಧನೆ ಮಾಡೋದೇನು ಬೇಕಾಗಿಲ್ಲ. ಈ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಈ ಪಂಚಭೂತಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅವುಗಳನ್ನು ಬಿಟ್ಟು ನಮಗೆ ಇರೋಕ್ಕಾಗಲ್ಲ ಅಂತ. ಈ ಕಾರಣಕ್ಕೆ ನಾವು ಪ್ರಕೃತಿಯನ್ನು ದೈವ ಸ್ವರೂಪದಲ್ಲಿ ನೋಡೋದು. ಅಂದಾಗೆ ಸ್ನೇಹಿತರೆ, ಪ್ರಕೃತಿಯ ಕಣ ಕಣದಲ್ಲೂ ಕೂಡ ದೈವ ಇದ್ದಾರೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣವಾಗತ್ತೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ. ಅಶ್ವತ ಬೇರಿನಲ್ಲಿ ಬ್ರಹ್ಮದೇವರ ಸ್ವರೂಪ, ಮಧ್ಯಭಾಗದಲ್ಲಿ ವಿಷ್ಣುವಿನ ಸ್ವರೂಪ, ತುದಿಯಲ್ಲಿ ಶಿವನ ಸ್ವರೂಪ, ಅಂತಹ ಅಶ್ವತ ವೃಕ್ಷಕ್ಕೆ ಎಷ್ಟು ನಮನ ಸಲ್ಲಿಸಿದ್ರೂ ಕಡಿಮೆನೆ. ಅಂದಾಗೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಕೂಡ ನೆಲೆಸಿದ್ದಾರೆ ಅನ್ನುವಂತಹ ನಂಬಿಕೆ. ಸೊ ಇದಾಗಿತ್ತು ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಗೂ, ಕುಸುಮ ಮೇಡಮ್ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
7: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 ರಿಂದ 50,000 ವರೆಗೆ ಸೂಪರ್ ಎನ್

0: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಎಲ್ಲರದ್ದು ತಿಂಡಿ ಆಯಿತು ಅಂತಲೂ ಅನ್ಕೊಳ್ತೀನಿ. ಸೊ ಇವತ್ತು June 5 ವಿಶ್ವ ಪರಿಸರ ದಿನಾಚರಣೆ. ನಿಮ್ಮೆಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ನಮಗೆ ಉಸಿರು ಕೊಡೋ, ಹಸಿರು ಕೊಡುವ ನಮ್ಮ ಭೂಮಿ ತಾಯಿಗೆ ಥ್ಯಾಂಕ್ಸ್ ಹೇಳೋ ದಿನ ಅಲ್ವಾ ಸ್ನೇಹಿತರೆ? ಗಿಡ ನೋಡೋದೆ ಬರೀ ಇವತ್ತಿನ ಮಾತ್ರ ಸೀಮಿತವಾಗಬಾರ್ದು. ಗಿಡ ನೆಡೋದು ಅಥವಾ ಗಿಡವನ್ನು ಪ್ರೀತಿ ಮಾಡೋದು ಇವತ್ತಿಗಷ್ಟೇ ಸೀಮಿತ ಅಂತ ಆಗಬಾರ್ದು. ಪರಿಸರ ಪ್ರೇಮಿ ನಮ್ಮ ದಿನನಿತ್ಯದ ಹವ್ಯಾಸವಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪರಿಸರದ ಚಲನಚಿತ್ರ ಗೀತೆಗಳು, ಹಾಗೆ ಮಣ್ಣಿನ ವಾಸನೆ ಇರೋ ಸಖತ್ ಜಾನಪದ ಗೀತೆಗಳನ್ನು ನೀವು ಹಾಡ್ಬೋದು. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ 11 ನಮ್ಮ ಲೈವ್ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಗೆಯ ಧರೆ ಕಾವ್ಯ ಧಾರೆ ಕವಿಗೋಷ್ಠಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ 11 ಪ್ರಸಾರವಾಗ್ತದೆ, ತಪ್ಪದೆ ಕೇಳಿ ಅಂತ ಹೇಳ್ತಾ ಸೊ ಕಾರ್ಯಕ್ರಮವನ್ನು ಶುರು ಮಾಡೋಣ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವರು ಯಾವ ಪರಿಸರದ ಹಾಡನ್ನು ಹೇಳ್ತಾರೆ, ಹಾಡ್ತಾರೆ ಅಂತ ಈಗ ನಾವು ಕೇಳೋಣ. ಹಲೋ ಹಲೋ,
1: ಹಾಯ್,
0: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಮೋನಿಕಾ ಅವರೇ. ತಿಂಡಿ ಆಯ್ತಾ?
1: ಬೇಗ ಸಿಕ್ಬಿಟ್ಟಲ್ಲ ಇವತ್ತು
0: ಅಲ್ವಾ?
1: ಆಯ್ತು, ಚಪಾತಿ, ಟೊಮೆಟೊ ಗೊಜ್ಜು. ನಿಮ್ದು?
0: ನಮ್ದು ಇವತ್ತು ಏನಿವತ್ತು? ಪುಳಿಯೋಗರೆ.
1: ಪುಳಿಯೋಗರೆ?
0: ಏ ಸಾರಿ ಸಾರಿ, ಪುಳಿಯೋಗರೆ ಅಲ್ಲ, ದೋಸೆ.
1: ಯಾಕೆ ಕನ್ಫ್ಯೂಷನ್?
0: ನೆನ್ನೆ ಪುಳಿಯೋಗರೆ, ಎಸ್, ಇವತ್ತು ದೋಸೆ.
1: ನನಗೆ ಕಾಲ್ ಸಿಕ್ಕಿದೆ, ನಾನು ಫಸ್ಟ್ ಟೈಮ್ ಸಿಕ್ಬಿಡ್ತಲ್ಲ, ಬಹಳ ದಿನ ಆಗಿತ್ತು.
0: ಓಕೆ,
1: ನಾನು ಕನ್ಫ್ಯೂಷನ್ ಆಗ್ಬೇಕಾಗಿತ್ತು, ನೀವ್ ಯಾಕೋ
0: ಕನ್ಫ್ಯೂಷನ್. ಓಕೆ, ಎಸ್, ಮೋನಿಕಾ ಅವರೇ, ಇವತ್ತಿನ ದಿನ ಹೇಗಿದೆಪ್ಪ ಪರಿಸರ ನಿಮ್ಮ ಕಡೆಯಲ್ಲಿ?
1: ತಂಪು ತಂಪು, ಕೂಲ್ ಕೂಲ್
0: ಕೂಲ್. ಓಕೆ,
1: ನಮ್ ಹಾಸನ ಹೆಂಗೆ ಗೊತ್ತಾ? ಬಿಸಿಲು ಇರುತ್ತೆ, ತುಂಬಾನೇ ಸೆಕೆ ಅನ್ನಷ್ಟು. ಒಂದು ಎರಡು ದಿನ ಮಳೆ ಬಂದ್ರೆ ಸಾಕು,
0: ತಣ್ಣಗಾಗ್ಬಿಡುತ್ತೆ.
1: ಒಂದ್ ವಾರದಿಂದ ಮಳೆ ಬಂತ, ಹಂಗಾಗಿ ಇವತ್ ಬೆಳಗ್ಗೆಯಿಂದ ಬಿಸಿಲು, ಸೂರ್ಯ ಬಂದೇ ಇಲ್ಲ, ಮಳೆ ಅಡ್ಡ ಬಂದ್ಬಿಟ್ಟಿದೆ. ತಣ್ಣಗಿದೆ ವಾತಾವರಣ.
0: ಶಿವಮೊಗ್ಗ, ಶಿವಮೊಗ್ಗ ಕೂಡ ಅಷ್ಟೇ, ಇವತ್ತು ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದೆ, ಕೂಲ್ ಆಗಿದೆ. ಓಕೆ ಮೋನಿಕಾ ಅವರೇ, ಇವತ್ತು ಪರಿಸರದ ಗೀತೆಯನ್ನ ಹಾಡ್ಬೋದಪ್ಪ?
1: ಪರಿಸರದ ಗೀತೆ, ಪರಿಸರದ ಒಂದು ಕಾಳಜಿ ಎಲ್ಲರೂ ಇರ್ಬೇಕು, ಇವತ್ ಮಾತ್ರ ಅಲ್ಲ ಶ್ವೇತಾ.
0: ಓಕೆ,
1: ಪ್ರತಿ ದಿನ ಪ್ರತಿ ಕ್ಷಣನು ನಾವು ಪರಿಸರದ ಕಾಳಜಿ ಪ್ರತಿಯೊಬ್ರು ವಹಿಸ್ತಿದ್ರೆ ಇಷ್ಟೊಂದು ಏನು ಅಪವಿತ್ರ ಆಗ್ತಾ ಇರ್ಲಿಲ್ಲ. ಪರಿಸರ ಪಲ್ಯೂಟ್ ಮಾಡಿರೋದೆ ಪ್ರಾಣಿ ಪಕ್ಷಿಗಳು, ನೋಡಿ ಪ್ರಾಣಿ ಪಕ್ಷಿಗಳು ಎಂದೂ ಮಾಡಲ್ಲ, ಪಲ್ಯೂಷನ್ ಮಾಡಿರೋದೇ ನಾವು
0: ಅಲ್ವಾ.
1: ಆದಷ್ಟು ಪರಿಸರ ಕಡೆ ಗಮನ ಕೊಡ್ಲೇಬೇಕು, ಅರಣ್ಯ ನಾಶ ಮಾಡಬಾರ್ದು, ಮರ ಗಿಡಗಳನ್ನ ಆದಷ್ಟು ಬೆಳೆಸಕ್ ಪ್ರಯತ್ನ ಮಾಡ್ಬೇಕು. ಜೊತೆಗೆ ಪ್ಲಾಸ್ಟಿಕ್ ಅಥವಾ ಇನ್ನೇನೋ ಒಂದು ತ್ಯಾಜ್ಯಗಳನ್ನ ಭೂಮಿಗೆ ಎಸೆಯೋ ಅಂದ್ರೆ ಆಚೆ ಎಸೆಯೋದು ಅಥವಾ ಹೊಳೆಗೆ ಎಸೆಯೋದು ಇದೆಲ್ಲ ಮಾಡಬಾರ್ದು. ಆದಷ್ಟು ನಮ್ಮ, ಯಾಕಂದ್ರೆ ನಮ್ ಜಾಗ ಇದು, ನಾವು ವಾಸಿಸುವ ಭೂಮಿ, ಇರೋದೇ ಒಂದ್ ಭೂಮಿ. ಅದನ್ನ ಈಗ ನಮ್ಮನೆ ನಾವ್ ಹಂಗ್ ಗಲೀಜ್ ಮಾಡ್ಕೊಂತೀವ ಇಲ್ಲ ಅಲ್ವಾ? ಹಾಗೇನೆ ನಮ್ಮನೆ ಹಿಂಗ್ ನೀಟಾಗಿ ಇಟ್ಕೋತೀವಿ, ನಮ್ಮ ಪರಿಸರನು ಹಂಗೆ ನೀಟಾಗಿ ಇಟ್ಕೊಂಡ್ರೆ ಪ್ರತಿಯೊಬ್ರು ಈ ಒಂದು ಪರಿಸರ ದಿನಕ್ಕೆ ಒಂದು ಅರ್ಥ ಬರುತ್ತೆ.
0: ಖಂಡಿತ ಖಂಡಿತ ಮೋನಿಕಾ ಅವರೇ.
1: ಓಕೆ, ಪಾಡ್ತೀನಿ.

ಜಲ ಜಲ ಜಲ ಹರಿವ ನೀರ ಧಾರೆ, ಪಳ ಪಳ ಪಳ ಹೊಳೆವ ಕೋಟಿ ತಾರೆ. ಜಲ ಜಲ ಜಲ ಹರಿವ ನೀರ ಧಾರೆ, ಪಳ ಪಳ ಪಳ ಹೊಳೆವ ಕೋಟಿ ತಾರೆ. ಸಂಜೆ ಮುಗಿಲ ಸಾಲು ಸಾವಿರ ಜರಿ ಸೀರೆ, ಸಂಜೆ ಮುಗಿಲ

0: ಸೂಪರ್ ಸೂಪರ್ ಸೂಪರ್ ಮೋನಿಕಾ ಅವರೇ, ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ.
0: ಓಕೆ, ಹಾಸನದಿಂದ ಮೋನಿಕಾ ಅವರು ಪರಿಸರದ ಗೀತೆಯನ್ನು ಸುಂದರವಾಗಿ ಹಾಡಿದ್ದಾಯಿತು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು?

0: ಇಲ್ಲಿಂದ ಕರೆ ಮಾಡ್ತಾ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ಮಹೇಶ್ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ ಓಕೆ ಮಹೇಶ್ ಅವರೇ,
1: ಹೇಳಿ.
0: ನಿಮ್ಮ ಮನೆ ಹತ್ರ ಯಾವೆಲ್ಲ ಗಿಡಗಳನ್ನ ಹಾಕಿದ್ದೀರಾ?
1: ನಮ್ಮ ಮನೆ ಹಿಂದ್ಗಡೆ ಸುಮಾರು ಗಿಡಗಳು, ಹೂವಿನ ಗಿಡ ಜಾಸ್ತಿ ಇದೆ ಮೇಡಮ್.
0: ಓಕೆ,
1: ನನಗೂ ತುಂಬಾ ಆಸೆ ಇದು ಗಿಡ ಎಲ್ಲ ಇದ್ ಮಾಡ್ಬೇಕು ಅಂತ, ಆದ್ರೆ ನನಗೂ ಟೈಮ್ ಸಿಗ್ತಾ ಇಲ್ಲ. ಈ ಸಲ ನೋಡ್ಬೇಕು, ಯಾಕಂದ್ರೆ ಮಗ ಸ್ಟಾರ್ಟಲ್ಲ, ಈಗ ಹಚ್ಬೇಕು.
0: ಯಾಕಂದ್ರೆ
1: ಮತ್ ಬೇಸಿಗೆಯಲ್ಲಿ ನೀರು ಅದು ಸಿಗಲ್ಲ. ಮಳೆಗಾಲ ಆದ್ರೆ ಈಗ ಜೂನ್ ಅಲ್ಲಿ ಹಾಕ್ಬಿಟ್ರೆ ಮೇಡಮ್ ಇದು ಬರುತ್ತೆ ಮೇಡಮ್,
0: ಚೆನ್ನಾಗಿ ಬರುತ್ತೆ ಗಿಡಗಳು.
1: ಹೌದು
0: ಹೌದು,
1: ಅಂದ್ರೆ ನೀರ್ ಹಾಕಿ ಇದಿರಲ್ಲ ಮೇಡಮ್ ನವೆಂಬರ್ ಡಿಸೆಂಬರ್ ವರೆಗೂ. ಹಾಗಾಗಿ
0: ಓಕೆ ಮಹೇಶ್ ಅವರೇ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಮೇಡಮ್ ಒಂದು ಸಾಂಗ್ ಹೇಳ್ಬಿಟ್ಟು ಮೇಡಮ್, ಪರಿಸರದ್ದು ಒಂದು. ಕನ್ನಡ ನಾಡಿನ ಸುಂದರ ಹಸಿರನ್ನು ಎಂದಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆ ಹೆಸರನ್ನು

0: ಗಿಡವೇ ನಾಡಿನ ಸಂಪತ್ತು, ಗಿಡವನ್ನು ಕಡಿದರೆ ಆಪತ್ತು. ಈ ಸಾಂಗ್ ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಮಹೇಶ್ ಅವರು. ಎಸ್, ಮಹೇಶ್ ಅವರು ಕೂಡ ಒಂದು ಪರಿಸರದ ಗೀತೆಯನ್ನ ತುಂಬ ಚೆನ್ನಾಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ಕಾರ.
1: ನಮಸ್ಕಾರ,
2: ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ಓಕೆ, ಬ್ರಹ್ಮಾನಂದ
2: ಶ್ವೇತಾ ಮೇಡಮ್ ಅವರ ಮಾತಾಡ್ತಿರೋದು?
1: ಹೌದು, ನಾನೇ.
2: ಇವತ್ತು ವಿಶ್ವ ಪರಿಸರ ದಿನ, ತುಂಬಾ ಸಂತೋಷದ ದಿನ, ಯಾಕಂದ್ರೆ ಪರಿಸರ ಇಲ್ಲದೆ ಮಾನವ ಇಲ್ಲ.
1: ಹೌದು,
2: ನಮಗೆ ಮೂಲ ಪರಿಸರನೇ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವು ಪರಿಸರ ಸಂರಕ್ಷಣೆ ಮಾಡೋದರ ಜೊತೆಗೆ ನಮ್ಮ ಒಂದು ಯುವ ಪೀಳಿಗೆಗೂ ಸಹ ಅದರ ಮಹತ್ವವನ್ನು ತಿಳಿಸ್ಕೊಟ್ಟು ಅದು ನಿತ್ಯ ನಿರಂತರವಾಗಿ ಪರಿಸರ ಸಂರಕ್ಷಣೆಯೊಂದಿಗೆ ನಮ್ಮ ಜೀವನ ಸುಗಮವಾಗಿ ಇರುವಂತೆ ನಾವೆಲ್ಲ ನೋಡ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಮೇಡಮ್, ನೀವು ಚಿತ್ರಗೀತೆ ಜನಪದ ಗೀತೆ ಅಂದಿದ್ರಿ, ನನಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಭಾವಗೀತೆ ನೆನಪಾಗ್ತಾ ಇದೆ. ಅದು ಪ್ರಕೃತಿ ಮತ್ತು ಮಾನವನಿಗೆ ಸಂಬಂಧಿಸಿದ್ದು, ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಮಾವು ನಾವು ಬೇವು ನಾವು, ನೋವು ನಲಿವು ನಮ್ಮವು, ಹೂವು ನಾವು ಹಸಿರು ನಾವು, ಬೇವು ಬೆಲ್ಲ ನಮ್ಮವು, ಹೊಸತು ಹರುಷ ಹೊಸತು ವರುಷ ಹೊಸತು ಬಯಕೆ ನಮ್ಮವು, ತಳಿರ ತುಂಬಿದಾಸೆಯೆಲ್ಲ ಹರಕೆಗೆಲ್ಲ ನಮ್ಮವು, ಮಾವು ನಾವು ಬೇವು ನಾವು, ನೋವು ನಲಿವು ನಮ್ಮವು, ಹೂವು ನಾವು ಹಸಿರು ನಾವು, ಬೇವು ಬೆಲ್ಲ ನಮ್ಮವು, ಬಂಜೆ ನೆಲಕ್ಕೆ ನೀರ ನೋಡಿ ಹೊಳೆಯ ದಿಕ್ಕ ಬದಲಿಸಿ, ಕಾಡ ಕಡೆದು ದಾರಿ ಮಾಡಿ ಬೆಟ್ಟ ಸಾಲ ಕದಡಿಸಿ, ಹಿಮಾಚಲದ ನೆತ್ತಿಯಲ್ಲಿ ಧ್ವಜವನಿಟ್ಟು ಬಂದೆವು, ಧ್ರುವಗಳಲ್ಲಿ ಹೆಜ್ಜೆ ಊರಿ ಹೊಸ ನೆಲಗಳ ಕಂಡೆವು, ಮಾವು ನಾವು ಬೇವು ನಾವು, ನೋವು ನಲಿವು ನಮ್ಮವು, ಹೂವು ನಾವು ಹಸಿರು ನಾವು, ಬೇವು ಲ ನಮ್ಮವು, ಬಾಣ ಸೆರೆಯ ಕಲ್ಪಲತೆಗೆ ನಮ್ಮ ಕಿಡಿಯ ಮುತ್ತಿಗೆ, ಮುಗಿಯಬಹುದು ನಾಳೆಯೊಳಗೆ ದೇವತೆಗಳ ಗುತ್ತಿಗೆ, ಹೆಜ್ಜೆಗೊಂದು ಹೊಸ ಯುಗಾದಿ ಚೆಲುವು ನಮ್ಮ ಜೀವನ, ನಮ್ಮ ಹಾದಿ ಹೋಗನಾದಿ ಪಯಣವೆಲ್ಲ ಪಾವನ, ಮಾವು ನಾವು ಬೇವು ನಾವು, ನೋವು ನಲಿವು ನಮ್ಮವು, ಹೂವು ನಾವು ಹಸಿರು ನಾವು, ಬೇವು ಬೆಲ್ಲ ನಮ್ಮವು, ಹೊಸತು ಹರುಷ ಹೊಸತು ವರುಷ ಹೊಸತು ಬಯಕೆ ನಮ್ಮವು, ತಳಿರ ತುಂಬಿದಾಸೆಯೆಲ್ಲ ಹರಕೆಗೆಲ್ದ ನಮ್ಮವು. ಮೇಡಮ್, ಇದು ಪ್ರಕೃತಿ ಮತ್ತು ಮಾನವನ ಅಭಿವೃದ್ಧಿ ಸಂಬಂಧ ಸಂರಕ್ಷಣೆ ಎಲ್ಲ ಬರುತ್ತೆ ಹಾಡಲ್ಲಿ ಮೇಡಮ್.
1: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ.
2: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಬ್ರಹ್ಮಾನಂದ ಸರ್ ಅವರು ತುಂಬ ಚೆನ್ನಾಗಿ ಹಾಡಿದರು. ಕೆ ಎಸ್ ನರಸಿಂಹಸ್ವಾಮಿ ಅವರು ರಚನೆ ಮಾಡಿರುವಂತಹ ಹಾಡನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಅವರೇ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತಾ ಮೇಡಮ್.
1: ಓಕೆ,
3: ದೋಸೆ ತಿನ್ಕೊಂಬಂದಿರಿ.
1: ಸೂಪರ್ ಸೂಪರ್. ಓಕೆ,
3: ನಿಮ್ದು ದೋಸೆ?
1: ಹೌದು, ಕರೆಕ್ಟ್. ಓಕೆ,
3: ಬಗ್ಗೆ ಮಾತಾಡ್ಲಿಕ್ಕೆ ಬೇಜಾರು ಬಿಡ್ರಿ ಮೇಡಮ್, ಜನ ಅರ್ಥನೆ ಮಾಡ್ಕೊಳಲ್ಲ.
1: ಎಷ್ಟು ಹೇಳಿದ್ರು
3: ಹೇಳಿದ್ರು ಅಷ್ಟೇ ಅರ್ಥನೆ ಇರುತ್ತೆ. ನಮ್ಮಂತಾರನೋ, ನಮ್ಮನೇಲಿ ಒಂದ್ಸಲ ನಮ್ಮನೆಯವ್ರಿಗೂ ನಮಗೂ ಜಗಳನೆ ಆಗಿತ್ತು ಮೇಡಮ್, ಅಷ್ಟು ನಾವು ಪರಿಸರ ಪ್ರೇಮಿ. ನಾನು ನನ್ ಮಗಳು ಎಲ್ಲೋ ಫಂಕ್ಷನ್ ಗೆ ಹೋದಾಗ ಒಂದ್ ಐಸ್ ಕ್ರೀಮ್ ತಿಂದು ಮನೆಗ್ ತಂದು ಡಸ್ಟ್ ಬಿನ್ಗೆ ಹಾಕ್ತಿವಿ ಅಂತ, ನಾವು ಅವ್ರು ಅಲ್ಲಿಂದ ಮನೆಗ್ ತಂದು ಹಾಕದೇನು ಅಂತ, ಅವ್ರೆಲ್ಲಾರು ಎಸಿರಿ ಅಂತ, ನಾವ್ ಎಸಿಯಲ್ಲ ಅಂತ. ಕಾರ್ದಕ್ಕೂ ಜಗಳಾಡ್ಕೊಂಡ್ ಬಂದಿದ್ವಿ, ಅಷ್ಟು ಪರಿಸರ ಪ್ರೇಮಿ ಮೇಡಮ್ ನಾವು.
1: ಖುಷಿ ಆಯ್ತು, ಒಂದು ಒಬ್ರು ಮನೇಲಿ ಫಾಲೋ ಮಾಡ್ಬಿಟ್ರೆ ಸಾಕು ಮೇಡಮ್, ಸಾರ್ಥಕ ಅಂತ ಹೇಳ್ಬೋದು.
3: ಕಸದ ಗಾಡಿ ನೋಡಿದ್ರೆ ಪಾಪ ಅನ್ಸ್ಬಿಡುತ್ತೆ, ಜನ ಎಷ್ಟೇ ಸಿತಾರ ಕಸ ಅಂದ್ರೆ.
1: ಓಕೆ,
3: ಮನೆಯಿಂದ ಕವರ್ ತಗೊಂಡ್ ಹೋಗಲ್ಲ ತರಕಾರಿ ತರ್ಲಿಕ್ಕೆ ಏನಂದಕ್ಕಾದ್ರು, ಮತ್ತೆ ಹೆಂಗನು ಕೊಡ್ತಾರೆ ಅಂದ್ರೆ ಹೆಂಗನು ಕೊಡ್ತಾರೆ ಅಂಗಡಿಯಿಂದ ಅಂತ.
1: ಹೆಂಗನು
3: ತರಕಾರಿ ತಗೊಂಡ್ರೆ ಕೊಟ್ಟೆ ಕೊಡ್ತಾರೆ ಅವ್ರೇನು ಅಂತ. ನಮ್ಮನೆಲ್ಲ ಆತರ ಇಲ್ಲ ಮೇಡಮ್, ತರಕಾರಿಗೆ ನಮ್ಮನೆಯವ್ರ ಬೈಕ್ ಅಲ್ಲಿ ಒಂದ್ ಸ್ವಲ್ಪ, ನನ್ ಮಗಳ ಗಾಡಿಯಲ್ಲಿ ಕಾಲ್ ರೆಡಿ ಕವರ್ಗಳು ಇಟ್ಟಿರ್ತೀವಿ, ಅದ್ರಲ್ಲೇ ತರ್ಬೇಕು.
1: ಕವರ್
3: ತಂದ್ರು ಅಂದ್ರೆ ನಮ್ಮನೆ ಜಗಳ, ಅವತ್ತಿನ ದಿನ ಹೊಸ ಕವರ್ ತಗೊಂಬಂದಿರಿ ಅಂತ.
1: ಕಲ್ಪನಾ ಅವರೇ, ಇವಾಗ ಪರಿಸರದ ಗೀತೆಯನ್ನ ಹಾಡ್ಬೋದಾ?
3: ನಂಗೆ ಆಡಿಗಿಂತ ಮಾತು ತುಂಬಾ ಇಷ್ಟ. ನಂಗೆ ನೆನ್ನೆ ಸಂಜೆ ಸಿಗ್ಲಿಲ್ಲ ಕಾಲು, ಆದ್ರೂ ಆಡ್ತೀನಿ ಮೇಡಮ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಕದಿರೆ ಹುತ್ತುಂಗತ ಬೆಳಕಿನಲ್ಲಿ ನಿತ್ಯ ಹರಿದೊರಣದಲ್ಲಿ ತೇಗ ಗಂಧ ತಲುಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಲ್ಪನಾ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು, ಪರಿಸರದ ಪ್ರೇಮಿ ಅಂತಾನು ಕೂಡ ಹೇಳ್ತಾ ಇದ್ರು. ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವಂತಹ ಒಂದು ಜೋಗದ ಸಿರಿ ಬೆಳಕಿನ ಒಂದು ಹಾಡಿನ ಮೂಲಕ ನಮ್ಮ ಕಲ್ಪನಾ ಅವರು ಪರಿಸರದ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್.
4: ಪರಿಸರ ದಿನದ ಶುಭಾಶಯಗಳು.
1: ಓಕೆ, ನಿಮಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಮೀನಾ ಮೇಡಮ್, ನೀವು ಪರಿಸರದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
4: ಅದೇ ಮೇನ್ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಡಿಮೆ
1: ಮಾಡ್ಬೇಕು. ಓಕೆ,
4: ಹೇಳ್ತೇನೆ.
1: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
4: ಪರಿಚಿತ ಫಿಲ್ಮ್ದು.
1: ಓಕೆ, ಹಾ

0: ఈ బెటకు విన్నానా ఈ సొగసు అయ్యారా ఉత్సాహ ఉల్లాస చైతన్య ఆనంద.
1: ಓಕೆ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಾವು ಓಡಿಸ್ಕೊಂಡು ಹೋಗ್ಬೇಕು, ಪ್ರಕೃತಿ ನೋಡಿದ್ರೆ ಎಷ್ಟೊಂದು ಆನಂದ ಆಗ್ತದೆ. ನೀರಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಎಲ್ಲ ಎಸೆಯೋದನ್ನ ಕಡಿಮೆ
1: ಮಾಡ್ಬೇಕು. ಓಕೆ ಓಕೆ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮೀನಾ ಅವರು ಪರಿಚಿತ ಚಿತ್ರದಿಂದ ಒಂದು ಪರಿಸರದ ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
2: ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಕುಸುಮಾ ಅವರೇ, ನೀವ್ ಇಲ್ಲೇ ಇದ್ದೀರಪ್ಪ?
2: ಸಾರಿ ಸರ್,
1: ಋಷಿ ನಗರದಲ್ಲೇ ಇದ್ದೀರ, ಸಿಗ್ಬೇಕಿತ್ತಲ್ಲ ಲೈನ್ ಬೇಗ.
2: ಹೌದಲ್ವಾ, ಸಾರಿ.
1: ಓಕೆ ಕುಸುಮಾ ಅವರೇ,
2: ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮಗೆ ಮತ್ತೆ ಎಲ್ಲ ಮಿತ್ರರಿಗೂ.
1: ಓಕೆ ಮಾ ಓಕೆ.
2: ಇದು ಹಸಿರನ್ನ ವರ್ಣನೆ ಮಾಡುವಂತಹ ಹಾಡು, ನಾಗಮಂಡಲ ಚಿತ್ರದ್ದು.
1: ಓಕೆ

0: ಏನಿಲ್ಲ, ನಿಮ್ಮ ಫುಲ್ ಏನೋ ಮೆಲೋಡಿ ಸಾಂಗ್ ಹೇಳ್ತಾ ಇದ್ರಿ, ಹಾಗಾಗಿ ಪಾಸ್ ಆದೆ ನಾನು.
1: ಪರಿಸರದಲ್ಲಿ
0: ಖಂಡಿತ ಖಂಡಿತ ಕುಸುಮ ಅವರೇ, ಎಸ್ ಥ್ಯಾಂಕ್ ಯು.
1: ಚೆನ್ನಾಗಿದೆ ಈ ಸಾಹಿತ್ಯ
0: ಅಲ್ವಾ? ಹೌದು,
1: ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ.
0: ಎಸ್,
1: ಅವಕಾಶಕ್ಕಾಗಿ ಧನ್ಯವಾದಗಳು ಶ್ವೇತಾ.
0: ಓಕೆ ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ಕುಸುಮ ಅವರು ನಾಗಮಂಡಲ ಚಿತ್ರದಿಂದ ಪರಿಸರ ಹಸಿರು ಹಸಿರು ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗಮಂಡಲ ಮೂವಿಯಲ್ಲಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ ಕರೆ ಕಟ್ ಆಯ್ತು, ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್.
2: ಆರಾಮಿದ್ದೀರಿ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
2: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
0: ನಾಷ್ಟ ಆಯ್ತಾ?
2: ಅಂದಾಗ ಮಾತ್ರ ನಾವು ಯಾಕತ್ ಕೇಳಿ ಎಲ್ಲಿ ಆದ್ರೂ ಯಾವ ಭಾಷೆ ಏನ್ ಮಾತಾಡ್ತಾರಪ್ಪ ಅನ್ನೋದೊಂದು ಅರು ಇರ್ಬೇಕು ಮೇಡಮ್.
0: ಖಂಡಿತ ಖಂಡಿತ,
2: ಅದ್ರ ಸಲುವಾಗಿ ಯಾಕತ್ ಕೇಳಿದ್ರೆ ಇರ್ಬೇಕು. ನಾವು ಅದ್ರ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಮಾತಾಡ್ತೀವಿ ನಾವು.
0: ಸೂಪರ್ ಸೂಪರ್,
2: ನಮಗೇನು ಎಲ್ಲಾ ಭಾಷೆ ಮಾತಾಡಕ್ ಬರುತ್ತೆ ಮೇಡಮ್? ನಿಮಗೆ ಕನ್ನಡ ಮಾತಾಡಕ್ ಬರುತ್ತೆ ಅದ್ರ ನಮ್ಮ ಭಾಷೆನೂ ಎಲ್ಲರೂ ಕಲಿಬೇಕಲ್ಲ ಮೇಡಮ್.
0: ಖಂಡಿತ ನೋಡಿ, ಇವಾಗ ನಾನು ನಿಮ್ ಜೊತೆ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನು ಕೂಡ ಕೆಲವೊಂದು ಪದಗಳನ್ನ ಕಲಿತಾ ಇದ್ದೀನಿ ನಾನು.
2: ಯಾಕಂದ್ರೆ ಮೇಡಮ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇಕಲ್ಲ ನಮಗೂ.
0: ಖಂಡಿತ. ಓಕೆ ಶಿವಶರಣ ಸರ್,
2: ಕನ್ನಡ ಮತ್ತು ಅದು ಮತ್ತೆ ಬೇರೆ ಭಾಷೆ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ ಮೇಡಮ್.
0: ಹೌದೌದು. ಓಕೆ,
2: ನಾವು ಅಪ್ಪಟ ಕನ್ನಡ ಅಭಿಮಾನಿಗಳು ಮೇಡಮ್.
0: ಓಕೆ ಸರ್. ಸರ್, ಇವತ್ತಿನ ಪರಿಸರ ದಿನದ ಒಂದು ಸಂದರ್ಭದಲ್ಲಿ ನೀವು ಯಾವ ಗೀತೆಯನ್ನ ಹಾಡ್ತೀರಾ?
2: ಮೇಡಮ್,
0: ಪರಿಸರದ ದಿನದ ಅಂಗವಾಗಿ ನೀವು ಪರಿಸರ ಗೀತೆಯನ್ನ ಹಾಡಬಹುದು, ಜಾನಪದ ಆಗಿರಬಹುದು ಅಥವಾ ಯಾವ್ದಾದ್ರು ಪರಿಸರ ಗೀತೆಯನ್ನ. ಹೌದು ಹೌದು,
2: ಎಷ್ಟು ಬರುತ್ತೆ ಅಷ್ಟು ಹಾಡ್ತೀನಿ ಮೇಡಮ್.
0: ಹಾಡಿಪ್ಪ ಹಾಡಿ.
2: ಒಂದು ರಣವೀರದಿಂದ ಹಾಡ್ತೀನಿ ನೋಡ್ರಿ. ಯಾರು ನೀನು ಸುಂದರ ಚೆಲುವೆ, ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಆ ಪ್ರೇಮಿ ನಿನ್ನೊಡಲಲ್ಲಿವೋ ನಾಡುವೆನು, ಬಾ ಪ್ರೇಮಿ ನಿನ್ನೊಡಲಲ್ಲಿ ತೇಲಾಡುವೆನು. ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಉಲ್ಟಾಪಲ್ಟಾ ಆಗಿರಬಹುದು ಮೇಡಮ್.
0: ಓಕೆ, ಎಸ್ ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಶಿವಶರಣ ಸರ್ ಅವರು ರಣಧೀರ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ ಶ್ವೇತಾ.
0: ನಮಸ್ತೆ ಶಾಂತಾ ಮೇಡಮ್. ತಿಂಡಿ ಆಯ್ತಾ?
3: ತಿಂಡಿ ತಿನ್ಬೇಕು, ಚಪಾತಿ, ಆಮೇಲೆ ಇದು ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ವಿ.
0: ಸೂಪರ್ ಸೂಪರ್.
3: ತಿಂಡಿಲ್ಲ, ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ, ಎಫ್ ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
0: ಓಕೆ, ನಿಮ್ಗೂ ಕೂಡ ಶುಭೋದಯ, ಹಾಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು.
3: ಥ್ಯಾಂಕ್ ಯು. ಎಲ್ಲರೂ ವಿಶ್ವ ಪರಿಸರನ ನಾವೆಲ್ಲ ಕಾಪಾಡೋಣ, ಎಲ್ಲ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಫಸ್ಟ್ ನಮ್ಮ ಸ್ಟೇಟ್ ನಮ್ಮ ಡಿಸ್ಟಿಕ್ ಇನ್ನ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡೋಣ ಎಲ್ಲರೂ ಸೇರಿ.
0: ಖಂಡಿತ, ಸ್ಟೇಟ್ ಅನ್ನಕ್ಕಿನ್ನ ನಮ್ಮೂರು ಫಸ್ಟ್ ಅಲ್ವಾ?
3: ನಮ್ಮೂರು ನಮ್ಮ ಡಿಸ್ಟಿಕ್ ಅಂತ.
0: ಖಂಡಿತಪ್ಪ ಖಂಡಿತ.
3: ಯಾರು ಪ್ಲಾಸ್ಟಿಕ್ ಅಂದ್ರೆ ಅಯ್ಯೋ ಬಹಳ ಕಷ್ಟ ಇದೆ ಶ್ವೇತಾ, ಸುಡೋದಿಲ್ಲ ಏನಿಲ್ಲ.
0: ಹೌದು ಅಲ್ಲ, ನಾವು ಜಾಗೃತಿ ಕಾರ್ಯಕ್ರಮ ಎಷ್ಟೊಂದ್ ಸರಿ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ನಡೆಯೋದು ನಡೀತಾನೆ ಇರುತ್ತೆ, ಬೇಜಾರಾಗತ್ತೆ, ಬಟ್ ಆದ್ರೂ ನಮ್ಮ ಪ್ರಯತ್ನ ಪಡೋಣ ಅಲ್ವಾ?
3: ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಡೆದ್ರೆ ಏನ್ ಕೆಲಸ ಆಗಲ್ಲ.
0: ಹೌದು ಶಾಂತ ಅವರೇ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಹಾಡ್ತಾ ಇದ್ದೀನಿ.
0: ಹಾಡಿ

ಹಸುರಿನ ಬನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಅಹಹಾ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಹೋಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲ.

0: ಗೌಡಿ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ಶಾಂತ ಅವರು ಗಂಧದ ಗುಡಿ ಚಿತ್ರದಿಂದ ಸೂಪರ್ ಆಗಿರುವಂತಹ ಹಾಡನ್ನ ಹಾಡಿದ್ದಾಯ್ತು. ಈ ಒಂದು ಗೀತೆಯನ್ನ ಯಾರು, ನಮ್ಮ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹಾಗೆ ಗೀತ ರಚನೆ ಬಂದ್ಬಿಟ್ಟು ಚಿ ಉದಯ್ ಶಂಕರ್ ಅವರು ರಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298. ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಬೆಳಗ್ಗೆ 11 ಗಂಟೆಗೆ ತಪ್ಪದೇ ಆಲಿಸಿ ಪ್ರಕೃತಿಯ ನೋವಿಗೆ ಕಾವ್ಯ ಸಿಂಚನ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಸರದ ಗೀತೆಗಳನ್ನು ಹಾಡಬಹುದು ಅಂತ ತಿಳಿಸಿದೆ. ಹಾಗಾದರೆ ಬನ್ನಿ, ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
8: ಹಲೋ,
1: ನಮಸ್ತೆ.
8: ನಮಸ್ತೆ
1: ವೇದಾ ಮೇಡಮ್. ಚಾ ಆಯ್ತಾ? ನಮ್ದಿವತ್ತು ದೋಸೆ. ಮಾಮೂಲು ಖಾಲಿ ದೋಸೆ. ಖಂಡಿತ ಖಂಡಿತ, ಹೌದು. ಓಕೆ ವೇದಾ ಮೇಡಮ್, ಇವತ್ತು ಪರಿಸರದ ಗೀತೆಯನ್ನ ಹಾಡಬಹುದು.
8: ರಮೇಶ್ ಚಂದ್ರನ್ ಅವ್ರು ಹಾಡಿರೋದು.
1: ಓಕೆ,

0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಓಕೆ ಓಕೆ, ವೇದಾ ಶೆಟ್ಟಿ ಮೇಡಮ್ ಅವರು ಕಾಳವಾರದಿಂದ ಕರೆ ಮಾಡಿ ನನ್ನ ನಮ್ಮ ಪ್ರೀತಿಯ ಶಾಶ್ವತ ಅನ್ನೋ ಒಂದು ಆಲ್ಬಮ್ ಸಾಂಗ್ನ ಹಾಡಿದ್ದಾಯ್ತು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಸಿಕ್ಕಿದೆ ಮರರೆ, ಮಾತನಾಡಿ. ಕರೆ ಕಟ್ಟಾಯಿತು. ಓಕೆ, ನೆಕ್ಸ್ಟ್ ಕಾಲರ್ನ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ
1: ಮೇಡಮ್,
0: ನಮಸ್ತೆ.
1: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
0: ಓಕೆ ಸುಧಾ ಮೇಡಮ್, ನಾಷ್ಟ ಆಯ್ತಾ?
1: ಹಾ ಮೇಡಮ್, ಚಪಾತಿ ಬದನೆಕಾಯಿ ಪಲ್ಯ ಶಿಕರಣಿ ಆಯ್ತು.
0: ಸೂಪರ್ ಸೂಪರ್. ಓಕೆ, ಇವತ್ತು ಪರಿಸರ ಗೀತೆಯನ್ನ ಹಾಡ್ತೀನಿ
1: ಮೇಡಮ್.

0: ಕಿರೆಯಲಿ ರವಿ ತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ಸುಧಾ ಅವರು ರಶ್ಮಿ ಚಿತ್ರದಿಂದ ಒಂದು ಪರಿಸರದ ಗೀತೆ ಇಬ್ಬನಿ ತಬ್ಬಿದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್
1: ನಮಸ್ತೆ.
2: ಪರಿಸರ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ.
1: ಓಕೆ, ನಿಮಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಓಕೆ ಮೇಡಮ್, ನಿಮ್ಮ ಮನೆ ಸುತ್ತಮುತ್ತ ಪರಿಸರ ಹೇಗಿದೆ?
2: ಎಲ್ಲಿ ಮೇಡಮ್ ತಿಳ್ಕೊಂತಾರೆ, ಸುತ್ತಮುತ್ತ ಪೇಪರ್ ಅದನ್ನು ಗಾಡಿ ಬರ್ತೈತೆ, ಒಂದ್ ಬಕೆಟ್ ಒಂದ್ ಚೀಲದಲ್ಲಿ ಇಟ್ಕೊಂಡು ಅಕ್ಕ ಇದು ಇಲ್ಲ ಇಷ್ಟ ಹೇಳಿ ನಮ್ ಮೇಲೆ ಜಗಳಕ್ ಬರ್ತಾರೆ. ನಿಮ್ಗೇನು ಮನೆ ಮುಂದೆ ಆಟಾಡಿದ್ದೀರ್ತಾರೆ. ಮತ್ತೆ ನಮ್ ಶಾಲೆದೊಂದು ನೆನಪು ಅಂತೀವ ತಮ್ಮಲ್ಲಿ, ಶಾಲೆಯಲ್ಲಿ ಇದ್ದಾಗ ನಾನು ಯಾವಾಗ್ಲೂ ಮೇಡಮ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಮ್ಯಾಚ್ ಬಾಕ್ಸ್ ಮಾಡ್ಕೊಂತಿದ್ದೆ. ಅಲ್ಲಿ ಕಸದಕ್ಕೆ ಇದಕ್ಕೆಲ್ಲ ಬೆಂಕಿ ಹಾಕಿಸ್ತಿದ್ದೆ ನಾನೇನೆ. ನಮ್ಮ ಮ್ಯಾಚ್ಗಳು ಏ ಹೋಗ್ರೋ ಸರೋಜ ಮಿಸ್ ಹತ್ರ ಬೆಂಕಿ ಪದ್ಮ ಯಾವಾಗ್ಲೂ ಇರ್ತೈತಿ, ಅವ್ರು ಬೀಡಿ
1: ಹಾನಿ
2: ಬಂತು. ಆಮೇಲೆ ಮಕ್ಳು ಎಲ್ಲರ ನೀರು ಸುರಿಯಕ್ ಬಿಡ್ಬೇಡಿ, ಬೇಗ ಆಫ್ ಮಾಡ್ಬಿಡಿ ಅಂತ ಹೇಳಿದ್ನ. ಬಿದ್ಗೆ ನೀರು ತುಂಬಕ್ಕೆ ಬಿಡ್ತಿರ್ಲಿಲ್ಲ ಮೇಡಮ್, ಹೋಗೋಗ ಆಫ್ ಮಾಡ್ಬಿಡೋರು. ಮೇಡಮ್ ನಿಮ್ ಮಕ್ಳು ಬಂದ್ಬಿಟ್ಟು ನೀರೇ ತುಂಬಕ್ ಬಿಡಲ್ಲ ಮೇಡಮ್ ಅಂತ ಬಂದ್ ಅಡಿ ಹೇಳೋರು. ಇಲ್ಲ ಅವ್ರು ಹೇಳಕ್ ಕರೆಕ್ಟ್, ನೀವು ಸುರಿಯಕ್ ಬಿಟ್ಟು ಹೋಗ್ತೀರಾ ತಪ್ಪಲ್ವಾ ಅಂತಿದ್ದೆ.
1: ಅದೊಂದು
2: ನೆನಪು ಬಂತು ಇವತ್ತು
1: ಮೇಡಮ್.
2: ಹಾಡೋಣ
1: ಹಾಡಿಪ.
2: ಇದು ಗೀತ ರಚನೆ ಬಿಂಡಿ ರಾಜ ಅವ್ರದು. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಈ ನೆಲ ಈ ಜಲ ಈ ಕಾಡು ಜುಣು ಜುಣು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಣರಿ ಬಗೆ ಬಗೆ ಒಗೆಯನು ಗುಣಿ ಮಲಿನ ಗುಣಿಸದಿರಿ ಕಣರಿ ಸಾಕು ಇನ್ನು ಸಾಕು ಈ ತಪ್ಪತಿದ್ದ ಬೇಕು. ಈ ನೆಲ ಈ ಜಲ ಈ ಕಾಡು ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು.

0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಭದ್ರಾವತಿಯಿಂದ ಸರೋಜ ಮೇಡಮ್ ಅವರು ಕರೆ ಮಾಡಿ ತುಂಬ ಸುಂದರವಾದ ಒಂದು ಪದ್ಯ, ಪರಿಸರ ಜಾಗೃತಿ ಕವಿತೆ ಅಂತಲೇ ಹೇಳ್ಬೋದು. ಹೆಚ್ ಗುಂಡಿರಾಜ್ ಅವರು ರಚಿಸಿರುವಂತಹ ಗೀತೆಯನ್ನು ಸರೋಜ ಮೇಡಮ್ ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ ಸೌಮಿ ಅವರೇ, ನಾಷ್ಟ ಆಯ್ತಾ?
2: ನಾಷ್ಟ ಆಯ್ತು ರೀ, ಆರಾಮಿದ್ದೀರಿ?
1: ಸೂಪರ್ ಆಗಿದ್ದೀವಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ಗೀತೆಯನ್ನ ಹಾಡ್ಬೋದು ಹಾಡಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
2: ಈಗ ಬಂದೆ ಮೇಡಮ್ ಹೊರಗಡೆ.
1: ಹಾ, ಓಕೆ.
2: ಕರುಣಾಮಯಿ ಫಿಲ್ಮ್.
1: ಹಾ, ಓಕೆ.
2: ಮಾವಿನ ಹೊಟ್ಟೆಯಿಂದ ಮಾವಿನ ಮರ ಹುಟ್ಟಿ ಕಾಲವು ಎಂದು ಹೋಯಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕಾಯಿ ತುಂಬಿ

0: ఈ స్వర్గ సుఖవేగ్య ఆయితు. ಊರು ಹೇಗೆಂದು ಕೂಡ ಜನರು ಹೇಗೆಂದು ಇಂದು ಅರಿತೇ ನನ್ನ ಅಣ್ಣಯ್ಯ. ಊರು ಹೇಗೆಂದು ಕೂಡ ಜನರು ಹೇಗೆಂದು ಇಂದು ಅರಿತೇ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಹೆಣ್ಣಿನ ಅಂದದಲ್ಲಿ ಬೇರೇನು ಬೇಕೇ ಇಲ್ಲ, ಹೆಣ್ಣೆ ಅವರ ದೇವರು. ಸಾಕಿದ ಅಪ್ಪ ಅಮ್ಮ ಇನ್ನೇಕು ಬೇಕು ತಮ್ಮ, ಯಾರನ್ನ ಇವರು ಕಾಣರು. ಓಕೆ ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ನಮಸ್ತೆ ಮೇಡಮ್, ಅಲ್ಲಿ ಮಾವಿನ ಹೊಟ್ಟೆ ಅಂತ ಹೇಳಿ ಮಾವಿನ ಗಿಡ ಬಂತು ಅಂತ ಹೇಳಿ ಆಯ್ಕೆ ಮಾಡಿದೆ.
1: ಓಕೆ ಓಕೆ, ಥ್ಯಾಂಕ್ ಯು.
0: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ಸೌಮ್ಯ ಅವರು ಕರುಣಾಮಯಿ ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಕನ್ನಡ ರೇಖಾ ಗಣೇಶಿಗೆ ಹೆಟ್ಟಿ.
1: ಓಕೆ,
2: ಶಿವಮೊಗ್ಗದಿಂದ.
1: ಓಕೆ ರೇಖಾ ಅವರೇ.
2: ಹಾ ಹೇಳಿ ಮೇಡಮ್.
1: ಹೇಗಿದ್ದೀರಾ?
2: ಫೈನ್ ಮ್ಯಾಮ್.
1: ಓಕೆ ರೇಖಾ ಅವರು, ಹಾ ಹೇಳಿಪ.
2: ನೀವ್ ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ.
2: ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ ಮೇಡಮ್.
1: ಓಕೆ, ಇವತ್ತು ಸಿಕ್ತು.
2: ಹಾ, ನಿಮ್ಮ ಸ್ಮೈಲಿಂಗ್ ವಾಯ್ಸ್ ತುಂಬಾನೇ ಇಷ್ಟ ನನಗೆ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ರೇಖಾ ಅವರೇ?
2: ಹಾ ಮ್ಯಾಮ್, ಪರಿಸರ ದಿನಾಚರಣೆ ಶುಭಾಶಯಗಳು
1: ತಮಗೂ ಕೂಡ.
2: ಎರಡು ಲೈನ್ ಹೇಳ್ತೀನಿ.
1: ಹಾ ಹಾಡಿಪ.

0: ಮೇಡಮ್ ಲೈನ್ ಸಿಕ್ಕಿದ ಖುಷಿಗೆ ಹಾಗ ಮುಂದ್
1: ಬರ್ತಿಲ್ಲ. ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಓಕೆ ಬೈ.
1: ಎಸ್, ರೇಖಾ ಅವರು ಕರೆ ಮಾಡಿ ಪರಿಸರದ ಗೀತೆಯನ್ನ ಹಾಡಿದ್ರು. ಕರೆ ಸಿಕ್ಕಿರೋದ್ರಿಂದ ನನಗೆ ಮುಂದಿನ ಸಾಲು ಬರ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ರು. ಎಸ್, ಇಟ್ಸ್ ಓಕೆ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯಿತು. ಸ್ನೇಹಿತರೆ, ಪರಿಸರ ಪರಿಸರ ಅಂತ ಹೇಳಿದ ಕೂಡಲೇ ನಮಗೆ ಕಣ್ಮುಂದೆ ಬರೋದು ಹಸಿರು ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಕಾಂಕ್ರೀಟ್ ರೋಡ್ಗಳು ಅಂತಲೂ ಹೇಳ್ತಾರೆ. ಹಾಗಾಗಿದೆ ಈಗಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಾವಿರೋ ಈ ಭೂಮಿ, ನಾವು ಉಸಿರಾಡೋ ಗಾಳಿ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ನಮಗೆ ನೆರಳು ಕೊಡುವ ಮರ ಗಿಡಗಳು, ನಮ್ಮ ಜೊತೆಗಿರೋ ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಸೇರಿದರೆ ಮಾತ್ರ ಪರಿಸರ ಅಂತಲೇ ಹೇಳ್ಬೋದು. ಸೊ ಇನ್ನು ಆಳವಾಗಿ ಹೇಳಬೇಕಪ್ಪ ಅಂತಂದ್ರೆ, ಪರಿಸರ ಅಂತಂದ್ರೆ ಕೇವಲ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳಲ್ಲ, ಓಕೆನಾ, ಅದು ನಮ್ಮ ಜೀವನದ ಮೂಲ ಮುಖಾಂತರ ಏನು, ನಾವು ದಿನ ನಾವು ಪರಿಸರ ಮಧ್ಯದಲ್ಲೇ ನಾವು ಬದುಕ್ತಾ ಇರೋದ್ರಿಂದ ಅದರ ಮಧ್ಯದಲ್ಲಿ ನಾವು ಹೇಗೆ ಆದಷ್ಟು ಪ್ಲಾಸ್ಟಿಕ್ಸ್ ಬಳಕೆ ಮಾಡ್ದೇನೆ ಹಸಿರಾಗಿ ಉಸಿರನ್ನ ನಾವು ಉಸಿರಾಡಬೇಕು, ಹಸಿರಿನ ಉಸಿರು ತಗೊಳ್ಬೇಕು ನಾವು. ಸೊ ಹಾಗಾಗಿ ನಮ್ಮ ಪರಿಸರ ಕಾಳಜಿನ ನಾವೇ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವರೇ.
2: ಹೌದ, ಆರಾಮದ್ರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವೆಲ್ಲ ಆರಾಮದೇವ್ರಿ ಮೇಡಮ್.
1: ಓಕೆ, ನವಾಜ್ ಅವ್ರ ನಾಷ್ಟ ಆಯ್ತಾ?
2: ನಾಷ್ಟ ಆಯ್ತ್ರಿ ಮೇಡಮ್, ಜೋಳದ ರೊಟ್ಟಿ ರೀ, ಇದ್ರ ಬದನೆಕಾಯಿ ಪಲ್ಯ.
1: ಬದನೆಕಾಯಿ ಪಲ್ಯ, ಓಕೆ ಸೂಪರ್.
2: ನಿಮ್ದೇನಾಯ್ತ್ರಿ ನಾಷ್ಟ ಇವತ್ತ?
1: ದೋಸೆ.
2: ದೋಸೆ?
1: ನವಾಜ್ ಅವರೇ ಇವತ್ತು ಪರಿಸರದ ಗೀತೆಯನ್ನ ಹಾಡ್ಬೋದು. ಹಾಗೆ ನಿಮ್ಮ ಕಡೆ
2: ಹಾಡ್ಬೇಕು ನೋಡ್ರಿ ಮೇಡಮ್, ನಾವ್ ಒಂದ್ ಗಂಧದ ಗುಡಿದ ಒಂದ್ ಎರಡ್ ಸಾಲ ಹಾಡಿ ಬಿಡ್ತೀನಿ.
1: ಹಾಡಿ ಹಾಡಿ.
2: ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಹಸಿರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು, ಅಂದದ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಹಿರಿಯರು ಮಾಡಿದ ಪುಣ್ಯವೋ? ಓಹೋಹೋ, ನಾವಾಡುವ ನುಡಿಯೇ ಕನ್ನಡ ನುಡಿ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ. ಓಕೆ, ಬಿಜಾಪುರ್ನಿಂದ ನವಾಜ್ ಅವರು ಕರೆ ಮಾಡಿ ಗಂಧದ ಗುಡಿ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು ಅಂತಾನೆ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ ಪರಿಸರ ರಕ್ಷಿಸೋದು ನಮ್ಮ ಕೈಯಲ್ಲಿರುತ್ತೆ ಅಂತ. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ಜೈವಿಕ ಮತ್ತು ಅಜೈವಿಕ, ಅಂದರೆ ಬಯೋಟಿಕ್ ಮತ್ತು ಎಬಯೋಟಿಕ್ ಅಂತ ಹೇಳ್ತೀವಿ, ಆ ಘಟಕಗಳ ನಡುವಿನ ಆ ಸುಂದರವಾದ ಬ್ಯಾಲೆನ್ಸನ್ನೇ ಬ್ಯಾಲೆನ್ಸ್ ಮಾಡೋದೇ ಪರಿಸರ ಅಂತಲೇ ಹೇಳ್ಬೋದು. ಪ್ರಕೃತಿ ನಮಗೆ ಬದುಕೋಕೆ ಎಲ್ಲನೂ ಕೊಟ್ಟಿದೆ, ಯಾವುದೇ ಬಿಲ್ ಕೇಳದೆ ಅಲ್ವಾ, ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರಕೃತಿ ನಮಗೆ ಎಲ್ಲ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆದರೆ ಅದನ್ನು ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ನಮಗೆ ಎಲ್ಲನೂ ಕೊಟ್ಟಿರುವಂತಹ ಪರಿಸರಕ್ಕೆ ನಾವು ವಾಪಸ್ ಏನು ಕೊಡ್ತಾ ಇದ್ದೀವಿ? ಕಾಂಕ್ರೀಟ್ ಕಾಡುಗಳನ್ನು ಕೊಡ್ತಾ ಇದ್ದೀವಿ ಅಲ್ವಾ, ಪ್ಲಾಸ್ಟಿಕ್ ಕಸದ ರಾಶಿ ಕೊಡ್ತಾ ಇದ್ದೀವಿ, ಆಮೇಲೆ ಕಲುಷಿತದೊಂದಿಗೆ ನದಿಗಳ ಉಸಿರಾಟವನ್ನು ನಾವು ಕಸಿದುಕೊಳ್ತಾ ಇದ್ದೀವಿ. ಇದೆಲ್ಲ ಸರಿನಾ ಅಂತ ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಎಸ್, ಮುಂದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣಿ ಅವರೇ.
3: ಹೌದು ಮೇಡಮ್,
1: ಜಯಂತ್. ಓಕೆ, ನಾಷ್ಟ ಆಯ್ತಾ ಸರ್?
3: ನಾಷ್ಟ ಆಯ್ತು ಮೇಡಮ್, ಇಡ್ಲಿ ಮತ್ತೆ ಅವರೇಕಾಯಿ ಇದು ಮಾಡಿದ್ರು ಮೇಡಮ್, ಅವರೇಕಾಯ್ದು
1: ಸಾರು. ಓಕೆ, ಇವತ್ತು ವಿಶ್ವ ಪರಿಸರ ದಿನ.
3: ಹೌದು ಮೇಡಮ್.
1: ಹೇಗ ಆಚರಿಸ್ತಿದ್ದೀರಾ ಬೆಂಗಳೂರು?
3: ಮಗನಿಗೆ ಗಿಡ ಕೊಟ್ಟು ಕಳ್ಸಿದೀನಿ ಮೇಡಮ್, ಇದ್ರಲ್ಲಿ ಸ್ಕೂಲ್ಗೆ ಅಂತ ಹೇಳಿ.
1: ಓಕೆ ಸೂಪರ್.
3: ಇಲ್ಲೇ ಇದ್ರ ಮೇಲೆ ರೋಡ್ ಮೇಲೆ ಬಂದಿತ್ತು ಪಾಟ್ ಅಲ್ಲಿ. ನಾವು ಇದು ಪ್ಲಾಸ್ಟಿಕ್ ಯಾವ್ದೇ ಅದ ಐಟಮ್ ತಗೊಳಲ್ಲ ಮೇಡಮ್, ಏನಿದ್ರು ಇದ್ರದ್ದು ಏನೋ ಮಣ್ಣಿಂದ ಆದ್ರೆ ತಗೊಳ್ತೀನಿ ಮೇಡಮ್.
1: ಓಕೆ ಓಕೆ,
3: ಆ ತರ ಇದ್ರೆ ಚೆನ್ನಾಗಿರುತ್ತೆ.
1: ಅದನ್ನ ಖಂಡಿತ ಸೂಪರ್ ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಮೇಡಮ್, ನಾನು ಪೋಲಿ ಹುಡುಗ ಚಿತ್ರದ ಅಂತ ಹೊಡಿದಿನಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ವಾಣಿ ಜಯರಾಮ್ ಮಾಡಿರೋದು ಅಂತ ಹೊಡಿದಿನಿ.
1: ಓಕೆ ಓಕೆ, ಹಾಡಿಪ್ಪ.
3: ಸೂರ್ಯನ ಇದು ಹಾಡ್ಬೋದಲ್ವಾ ಮೇಡಮ್?
1: ಹಾಡಿ ಸರ್, ಹಾಡಿ.
3: ಆ ಸೂರ್ಯನ ಸುತ್ತೋದು ಈ ಭೂಮಿ ಕಣು, ಈ ಭೂಮಿಯ ಎಂದೆಂದು ಸುತ್ತೋದು, ಈ ಭೂಮಿಯ ಎಂದೆಂದು ಸುತ್ತೋದು ಈ ಪ್ರೀತಿ ಕಣು, ಪ್ರೀತಿ ಸುತ್ತ ನಾವು ಬದುಕೋಣ. ಆ ಸೂರ್ಯನ

0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಆಡ್ಬೋದಾಯ್ತಲ್ವಾ ಮೇಡಮ್ ಈ ಗೀತೆ?
0: ಅನ್ಕೊಳ್ತೀನಿ,
1: ಯಾಕಂದ್ರೆ ಪ್ರಕೃತಿ ನಿಯಮ
0: ಖಂಡಿತ. ಓಕೆ, ಎಸ್, ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣಿಯವರು ಪೋಲಿ ಹುಡುಗ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು ಅಂತ ಅನ್ಕೊಳ್ತಾ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. 11 ಗಂಟೆಗೆ ನೀವು ವಿಶೇಷವಾದ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ಬಹುದು ಅಂತ ಹೇಳ್ತಾ, ಎಸ್, ಇವತ್ತು ಸಾಕಷ್ಟು ನಮ್ಮ ಕೇಳುಗರು ಪರಿಸರದ ಗೀತೆಗಳನ್ನ ಹಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಹಾಗೆ ಬರೀ ಹಾಡೋದಷ್ಟೇ ಅಲ್ಲ, ನೀವು ಕೂಡ ಪರಿಸರವನ್ನ ಆದಷ್ಟು ಕಾಪಾಡೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
10: ನಮಸ್ಕಾರ ಮೇಡಮ್ ಅವ್ರ.
0: ನಮಸ್ತೆ,
10: ನಾ ರಮೇಶ್ ಶರ್ನಾರ್ ಮಾತಾಡ್ತೀನಿ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿಂದ.
0: ಓಕೆ ರಮೇಶ್ ಸರ್, ನಾಷ್ಟ ಆಯ್ತಾ?
10: ಆಯ್ತ್ರಿ ಮೇಡಮ್.
0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ಗೀತೆಯನ್ನ ಹಾಡಬಹುದು.
10: ಹೌದ್ರಿ ಮೇಡಮ್, ಎಲ್ಲರೂ ಸುಂದರವಾಗಿ ಪ್ರಸ್ತುತ ಪಡಿಸಿದ್ರೆ ಕೇಳಾಕತ್ತೀವ್ರಿ. ನಾನು ಒಂದ್ ಜನಪದ ಗೀತೆ ಹಾಡ್ತೇನ್ರಿ ಮೇಡಮ್.
0: ಹಾಡಿಪ್ಪ, ಹಾಡಿ.
10: ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ. ಮಾತನಾಡನ್ನಯ್ಯ ಮಾತನಾಡೋ, ಏ ಮುದ್ದು ಏ ಗಿಳಿಯ ಮಾತನಾಡೋ. ಬಾಕ್ಲಲ್ ಬಾಜಾರಿ ಮರ ಮಾತನಾಡೋ, ಹಿತ್ಲಲ್ ಹಿತ್ಲೇ ಮರ ಮಾತನಾಡೋ. ಬಾಕ್ಲಲ್ ಬಾಜಾರಿ ಮರ ಮಾತನಾಡೋ, ಹಿತ್ಲಲ್ ಹಿತ್ಲೆ ಮರ ಮಾತನಾಡೋ ಕೋಗಿಲ್ ಹಂಗ ಕೂಗ್ತಿಯಲ್ಲೋ ಮಾತನಾಡೋ ಮಾತನಾಡನ್ನಯ್ಯ ಮಾತನಾಡೋ ಏ ಮುದ್ದು ಏ ಗಿಳಿಯ ಮಾತನಾಡೋ ಸುತ್ತಮುತ್ತ ಸೂರಿಪಾನ ಮಾತನಾಡೋ ನಟ್ಟ ನಡುವೆ ಸುಂದರ ಪಾಠ ಮಾತನಾಡೋ ಸುತ್ತಮುತ್ತ ಸೂರಿಪಾನ ಮಾತನಾಡೋ ನಟ್ಟ ನಡುವೆ ಸುಂದರ ಪಾಠ ಮಾತನಾಡೋ ಕೋಗಿಲ್ ಹಂಗೆ ಕೂಗ್ತಿಯಲ್ಲೋ ಮಾತನಾಡೋ ಮಾತನಾಡನ್ನಯ್ಯ ಮಾತನಾಡೋ ಏ ಮುದ್ದು ಏ ಗಿಳಿಯ ಮಾತನಾಡೋ ಮಾತನಾಡನ್ನಯ್ಯ ಮಾತನಾಡೋ ಏ ಮುದ್ದು ಏ ಗಿಳಿಯ ಮಾತನಾಡೋ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಕರೆ ಮಾಡೋದಕ್ಕೆ.
10: ನಮಸ್ಕಾರ ಮೇಡಮ್, ಅವಕಾಶಕ್ಕೂ ಧನ್ಯವಾದ.
0: ಓಕೆ ಓಕೆ. ಎಸ್, ರಮೇಶ್ ಅವರು ಜಾನಪದ ಗೀತೆಯನ್ನ ಹಾಡಿದಾಯ್ತು. ತುಂಬಾ ಚೆನ್ನಾಗಿ ಸುಂದರವಾಗಿ ಗಿಣಿ ಬಗ್ಗೆ ಹಾಡಿದ್ರು. ಸೊ ನಮ್ ಎತ್ತೆತ್ತ ನೋಡಿದ್ರು ಅವಾಗೆಲ್ಲ ಆ ಗಿಣಿಗಳು ಕಾಣ್ತಾ ಇದ್ವು. ಸಂಜೆ ಆದ ಕೂಡಲೇ ಅವ ಮನೆಗಳಿಗೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೆ. ಬಟ್ ಇವಾಗ ಹುಡುಕ್ಬೇಕಾಗಿದೆ, ಎಲ್ಲೋ ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ಎಲ್ಲೋ ಒಂದೋ ಎರಡೋ ಗಿಳಿಗಳ ಏನು ಅವುಗಳ ಹಾಡುಗಳನ್ನು ಕೇಳೋದಕ್ಕೆ ಖುಷಿ ಆಗತ್ತೆ, ಕೀ ಕೀ ಅಂತ. ಬಟ್ ಇವಾಗ ನಮ್ಮ ಸಿಟಿ ಕಡೆಯಲ್ಲಿ ಕಂಪ್ಲೀಟಾಗಿ ಬಂದಾಗ ಹೋಗ್ಬಿಟ್ಟಿದೆ. ಯಾವಾಗೋ ಒಂದ್ಸರಿ ಮಾತ್ರ ನಾನು ಗಿಣಿಯನ್ನು ನೋಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಸ್ನೇಹಿತರೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಪರಿಸರದ ಗೀತೆಯನ್ನು ಹಾಡ್ಬೋದು, ಸಿನಿಮಾ ಗೀತೆ ಆಗಿರ್ಬೋದು ಅಥವಾ ಜಾನಪದ ಗೀತೆ, ಭಾವಗೀತೆ, ಯಾವುದಾದ್ರೂ ಒಂದು ಪರಿಸರ ಗೀತೆಯನ್ನು ಹಾಡಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
11: ಹಲೋ,
0: ನಮಸ್ತೆ.
11: ನಮಸ್ತೆ ಅಮ್ಮ. ನಮಸ್ತೆ.
0: ನಮಸ್ತೆ ನಾರಾಯಣಪ್ಪ ಸರ್, ತಿಂಡಿ ಆಯ್ತಾ?
11: ತಿಂಡಿ ಆಯ್ತ್ರಿ. ತಿಂಡಿ ಆಯ್ತು, ತುಂಬಾ ಹೊತ್ತಾತ ತೋಟದಲ್ಲಿದ್ದೆ, ರೇಡಿಯೋ ಕೇಳ್ತಾ ಇದ್ದೆ. ಪರಿಸರದ ಮೇಲೆ ನೀವು ಕಾರ್ಯಕ್ರಮ ತಂದಿದ್ದು ತುಂಬಾ ಸಂತೋಷ ಆಯ್ತು.
0: ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
11: ನಮಗೆ ಸ್ವಲ್ಪ ಈ ಬರೀ ಅಭ್ಯಾಸ ಇದೆ ಅಂದ್ಮೇಲೆ ಅದೇ ಒಂದ್ ಮರದ ವಿಚಾರದಲ್ಲಿ ಒಂದ್ ಎರಡು ಸಾಲು ಹಾಡು ಹೇಳ್ಬಿಡೋಣ ಅಂತ.
0: ಹಾಡಿಪ್ಪ ಹಾಡಿ.
11: ಹೇಳ. ಹಸಿರು ಮರ ಹಸಿರು ಮರ, ನಾನು ಹಸಿರು ಮರ ಹಸಿರು ಮರ, ದೇವ ಕೊಟ್ಟ ನಿಮಗೆ ವರ, ಕಡಿಯಬ್ಯಾಡಿರೋ ನನ್ನ ಕಡಿಯಬ್ಯಾಡಿರೋ, ಕಡಿಯಬ್ಯಾಡಿರೋ ನನ್ನ ನೆಟ್ಟು ಬೆಳೆಸಿರೋ. ಹಸಿರು ಮರ ಹಸಿರು ಮರ, ನೀನು ಹುಟ್ಟಿದ

ಪಂಚವಾದೆನು ಹಸಿರು ಮರ ಹಸಿರು ಮರ ದೇವ ಕೊಟ್ಟ ನಿನಗೆ ವರ ನೀನು ಉಳುವ ಭೂಮಿಯಲ್ಲಿ ನೇಗಿಲಾದೆನು ಉತ್ತಿ ಬೆಳೆವ ಭೂಮಿಯಲ್ಲಿ ಕುಂಟೆಯಾದೆನು ಬೆಳೆವ ಪೈರು ಮನೆಗೆ ತರಲು ಗಾಡಿಯಾದೆನು ಪೈರ ತಂದು ಒಳಗೆ ಇಡಲು ಕಣಜವಾದೆನು ಹಸಿರು ಮರ ಹಸಿರು ಮರ ಹಸಿರು ಮರ ಹಸಿರು ಮರ ಬಿಸಿಲಿನಲ್ಲಿ ಹೋಗುವಾಗ ನೆರಳು ಆದೆನು ನೀನು ಕೊಯ್ದು ತಿನ್ನುವ ಹಣ್ಣು ಆದೆನು ನಿಮ್ಮ ಮನೆಯ ಗೋಡೆಯಲ್ಲಿ ತೊಲೆಯುವಾದೆನು ಮನೆಯ ಮೇಲೆ ಹಂಚಿನ ಮರವು ಹಂಚಿನ ಮಾಡುವಾದೆನು ಹಸಿರು ಮರ ಹಸಿರು ಮರ ದೇವ ಕೊಟ್ಟ ನಿನಗೆ ವರ ಬೆನ್ನು ಬಗ್ಗಿ ನಡೆಯುವಾಗ

0: ಸುಟ್ಟು ಬೂದಿ ಮಾಡಲು ಸೌದೆಯಾದೆನೋ. ಹಸಿರು ಮರ ಹಸಿರು ಮರ, ನಾನು ಹಸಿರು ಮರ ಹಸಿರು ಮರ, ದೇವ ಕೊಟ್ಟ ನಿನಗೆ ವರ. ಕಡಿಯಬ್ಯಾಡಿರೋ ಬದಲು ನೆಟ್ಟು ಬೆಳೆಸಿರೋ, ಕಡಿಯಬ್ಯಾಡಿರೋ ನೆಟ್ಟು ನೆಟ್ಟು ಬೆಳೆಸಿರೋ ನನ್ನ. ಥ್ಯಾಂಕ್ ಯು ಅಮ್ಮ.
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಅವಕಾಶಕ್ಕಾಗಿ ಧನ್ಯವಾದಗಳು.
1: ಓಕೆ, ನಾರಾಯಣಪ್ಪ ಸರ್ ಅವರು ನ್ಯಾಮತಿಯಿಂದ ಕರೆ ಮಾಡಿ ಹಸಿರು ಮರ ಹಸಿರು ಮರ, ಇದೊಂದು ಪೋಯಮ್ ಅಂದ ಪದ್ಯ ಅಂತಾನೆ ಹೇಳ್ಬೋದು. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಒಂದು ಪದ್ಯದ ಗೀತೆಯನ್ನ, ಪರಿಸರದ ಗೀತೆಯನ್ನ ತುಂಬ ಚೆನ್ನಾಗಿ ಹಾಡಿದ್ರು ನಾರಾಯಣಪ್ಪ ಸರ್ ಅವರು. ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ
2: ಸತೀಶ್, ವಿದ್ಯಾನಗರ.
1: ಓಕೆ ಸತೀಶ್ ಸರ್, ತಿಂಡಿ ಆಯ್ತಾ?
2: ಹಾ, ತಿಂಡಿ ಆಯ್ತು ಮೇಡಮ್, ಚಪಾತಿ.
1: ಓಕೆ ಸೂಪರ್.
2: ಹಾ ಮೇಡಮ್,
1: ಇವತ್ತು ವಿಶ್ವ ಪರಿಸರ ದಿನ.
2: ಹೌದು ಮೇಡಮ್, ಹೌದು.
1: ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪರಿಸರದ ಬಗ್ಗೆ?
2: ಮೇಡಮ್, ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ರೂಢಿಸ್ಕೋಬೇಕು ಮೇಡಮ್.
1: ಖಂಡಿತ,
2: ಕ್ಲೀನ್ ಆಗಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಫಸ್ಟ್ ನಮ್ಮ ಮನೆ, ಆಮೇಲೆ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲಾ ಕ್ಲೀನ್
1: ಇರ್ತದೆ,
2: ಪೂರ್ತಿ ಮಾಡಕ್ ಅಂತೂ ಆಗಲ್ಲ ನಮ್ ಕೈಯಲ್ಲಿ. ನಮ್ಮ ಸುತ್ತಮುತ್ತ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ.
1: ಓಕೆ ಸೂಪರ್ ಸೂಪರ್ ಸರ್. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಒಂದು ಹಾಡ್ತೀನಿ ಮೇಡಮ್, ಜೀವನದಿ ಒಂದು ಹಾಡ್ತೀನಿ ಮೇಡಮ್.
1: ಹಾಡಿ ಸರ್.
2: ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ, ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಕೊಡಗಲಿ ನೀ ಹುಟ್ಟಿ ಅರಿಯುವೆ ನಲಿವಿಂದ, ತರುತಲಿ ಎಲ್ಲೆಲ್ಲೂ ಆನಂದ, ಹಸುರಿನ ಬೆಳೆ ತಂದು ಕುಡಿಯುವ ಜಲ ತಂದು, ಚೆಲ್ಲುವೆ ನಗೆ ಎಂಬ ಶ್ರೀಗಂಧ, ತುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲ್ಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ, ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀನೆ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ.
1: ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್ ಸತೀಶ್ ಅವರು ಕನ್ನಡ ನಾಡಿನ ಜೀವನದಿ ಜೀವನದಿ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯಿತು. ಎಷ್ಟು ಸುಂದರವಾದ ಹಾಡು ಅಂತಂದರೆ, ದಕ್ಷಿಣ ಭಾರತದ ಪ್ರಮುಖ ನದಿಯಾದ ಕಾವೇರಿಯನ್ನು ಕರ್ನಾಟಕದ ಜೀವನದಿ ಅಂತ ಕರೀತಾರೆ. ಸೊ ಈ ಒಂದು ಪರಿಸರದ ಒಂದು ನದಿಯ ಬಗ್ಗೆ ಹಾಡನ್ನು ಸತೀಶ್ ಅವರು ಹಾಡಿದರು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಹಾಡ್ತಾ ಇದ್ದೀರಾ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ಯಾರಿದು? ಮಾತಾಡಿ ಮಾತಾಡಿ, ಪರವಾಗಿಲ್ಲ. ಹಲೋ, ಹಲೋ, ನಿಮ್ಮ ಹೆಸರೇನು? ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಇವತ್ತು ಅದು ನಾನು ಹೇಳ್ತಾ ಇರುವ ಹಾಗೆ, ಇವತ್ತು ಜೂನ್ 5 ಕೈ ಮುಗಿದು ಹೋಗಬಾರ್ದು. ಏನಕ್ಕೆ ಅಂತಂದರೆ, ಬರೀ ಪರಿಸರವನ್ನು ಪ್ರೀತಿಸೋದು ಸರಿ, ಇವತ್ತೊಂದು ದಿವಸಕ್ಕೆ ನಾವು ಓ ಹೌದಪ್ಪ ಇವತ್ತು ನಾವು ಗಿಡ ನೆಟ್ಟಿದ್ವಿ ಅದಕ್ಕೆ ಅಂತಂದ್ಬಿಟ್ಟು ಕೆಲವರೆಲ್ಲ ಪೋಸಿಗೆಲ್ಲ ನಾವು ನೋಡ್ತಾ ಇರ್ತೀವಿ, ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇರ್ತಾರೆ. ಅದು ಒಂದೊಂದು ಸರಿ ಕೆಲವು ಸರಿ ಅದು ಕಂಟಿನ್ಯೂಷನ್ ಮಾಡಿದ್ರೆ ಚೆಂದ, ಬಟ್ ಅವತ್ತಿನ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಪ್ರತಿದಿನ ಗಿಡಗಳಿಗೆ ನೀರು ಹಾಕೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸುಂದರವಾದ ಸ್ವಚ್ಛವಾದ ಪರಿಸರವನ್ನು ಗಿಫ್ಟ್ ಆಗಿ ಕೊಡೋಣ, ಏನಂತೀರಾ? ಸೊ ಇವತ್ತು ಇವತ್ತೇ ನಿಮ್ಮ ಮನೆ ಮುಂದೆ ಅಥವಾ ಕೈ ತೋಟದಲ್ಲಿ ಒಂದು ಸಣ್ಣ ಗಿಡ ನೆಟ್ಟು ಅದನ್ನ ಪೋಷಿಸುವ ಶಪಥ ಮಾಡಿ ಅಂತ ಹೇಳ್ಬೋದು. ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಗಿದೆ. ಇಷ್ಟೊತ್ತು ನನ್ನ ಜೊತೆ ಇಡೀ ಶೋನ ನೀವು ನಿಮ್ಮ ಒಂದು ಇಷ್ಟವಾದ ಪರಿಸರದ ಗೀತೆಗಳನ್ನು ಹಾಡಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಸೊ ಮತ್ತೊಂದು ಸರಿ ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿದ್ದಾಯಿತು ಅಂತ ಹೇಳ್ತಾ ಇವತ್ತು ನಮ್ಮ ಕಾರ್ಯಕ್ರಮ 11 ಗಂಟೆಗೆ ನಮ್ಮ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಅದನ್ನು ದಯವಿಟ್ಟು ಕೇಳಿ ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಧಗೆಯದರೆ ಕಾವ್ಯಧಾರೆ ಸ್ಪರ್ಧೆಯ

0: ಚಲಿಸುತ್ತಿವೆ ಚುಕ್ಕಿಗಳು ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಭಾಷೆ ಮತ್ತು ಸಂಸ್ಕೃತಿಯ ಅಂತಃ ಸಂಬಂಧಗಳು, ಕೋಟಾ ಉಪಭಾಷೆಯನ್ನ ಅನುಲಕ್ಷಿಸಿ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಹಲವು ಲೇಖನಗಳು ಹಾಗೂ ಅನುವಾದಿತ ಬರಹವನ್ನ ಪ್ರಕಟಿಸಿರುವ ಇವರು ಅಂಕಣಕಾರರಾಗಿ, ಸಾಹಿತ್ಯ ಭಾಷಣಕಾರರಾಗಿ ಮತ್ತು ರಂಗಕರ್ಮಿಯಾಗಿ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ತೀರ್ಪುಗಾರರ ನುಡಿಗಳನ್ನ ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು

0: ಭಾರತೀ ದೇವಿ ಅವರು ಮೂಲತಃ ಮೂಡಬಿದರೆಯವರಾಗಿದ್ದು ಪ್ರಸ್ತುತ ಹೊಳೆಹೊನ್ನೂರು ಪದವಿ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಹೊಳೆ ನರಸೀಪುರ ಹೋಮ್ ಸೈನ್ಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು. ಇವರ ಪ್ರಮುಖ ಕೃತಿಗಳಲ್ಲಿ ನಿಲ್ಲಿಸಬೇಡ ಕಾಯುವುದನ್ನು ಹಾಗೂ ಮಹಿಳೆ ಮತ್ತು ದೇಹ ರಾಜಕಾರಣ ಸೇರಿವೆ. ಚಲಿಸುತ್ತಿವೆ ಚುಕ್ಕಿಗಳು ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಭಾಷೆ ಮತ್ತು ಸಂಸ್ಕೃತಿಯ ಅಂತಃ ಸಂಬಂಧಗಳು, ಕೋಟಾ ಉಪಭಾಷೆಯನ್ನ ಅನುಲಕ್ಷಿಸಿ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಹಲವು ಲೇಖನಗಳು ಹಾಗೂ ಅನುವಾದಿತ ಬರಹವನ್ನ ಪ್ರಕಟಿಸಿರುವ ಇವರು ಅಂಕಣಕಾರರಾಗಿ, ಸಾಹಿತ್ಯ ಭಾಷಣಕಾರರಾಗಿ ಮತ್ತು ರಂಗಕರ್ಮಿಯಾಗಿ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಭಾರತಿ ಪ್ರಕಾಶ್. ಸ್ವರಚಿತ ಕಾವ್ಯಧ್ವನಿ, ಇದರ ಶೀರ್ಷಿಕೆ ಭೂ ಒಡಲು. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ಐಷಾರಾಮಿ ಜೀವನಕ್ಕಾಗಿ ಕಾಡನ್ನು ಕಡಿದು ನಾಶ ಮಾಡಿದೆ. ಭೂಗರ್ಭಕ್ಕೆ ಕೈ ಹಾಕಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ದರೆ ನಿಗಿನಿಗಿ ಕೆಂಡದಂತಾಗಿದೆ. ಇದರಿಂದ ಅಕಾಲಿಕ ಮಳೆ ಆಗುತ್ತಿದೆ. ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸುತ್ತಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ನನ್ನ ತಾಯಿ ನನ್ನನ್ನು ಎಚ್ಚರಿಸಲು ಸುನಾಮಿ ಭೂಕುಸಿತ ಭೂಕಂಪಗಳಿಂದ ಎಚ್ಚರಿಸಿದರು. ಆದರೆ ನಾನು ಎಷ್ಟು ಹಠಮಾರಿ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ಕರಗುತ್ತಿದೆ ಹಿಮ ಏರುತ್ತಿದೆ ಸಮುದ್ರ. ಮಾನವನ ಆಸೆಗೆ ಪ್ರಕೃತಿಯೇ ಬಲಿಯಾಗುತ್ತಿದೆ. ಉಸಿರಾಡಲು ಪರದಾಡುವಂತಾಗಿದೆ. ನನ್ನ ಆಸೆ ದುರಾಸೆಗೆ ಮಿತಿ ಇಲ್ಲವಾಗಿದೆ. ಮನೆಗೊಂದು ಗಿಡ ನೆಡಿ ಊರಿಗೊಂದು ವನ ಬೆಳೆಸಿ. ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ. ಭೂಮಿ ತಾಯಿಯನ್ನು ಹಸಿರಿನಿಂದ ಕಂಗೊಳಿಸೋಣ. ಹಸಿರಿನಿಂದ ಕಂಗೊಳಿಸೋಣ. ಭೂಮಿಯ ತಾಪ

0: ಹವಾಮಾನದ ಬಗ್ಗೆ ಸುರಕ್ಷಿತ ಕವನ ಹೇಳಲು ಅವಕಾಶ ಮಾಡಿಕೊಟ್ಟಂಥ ರೇಡಿಯೋ ಶಿವಮೊಗ್ಗಕ್ಕೂ ನನ್ನ ಎಲ್ಲ ಪ್ರೀತಿ ಕೇಳುಗರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಜಿ ಭಾಸ್ಕರ್. ಬೆಂಗಳೂರಿನ ಕೆಂಗೇರಿ ಉಪನಗರದಿಂದ ಕವನ ವಾಚನವನ್ನು ಮಾಡುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಅಳಲು. ನಾನು ಹೇಗೆ ಧರೆಯ ಕೊಟ್ಟಿದ್ದೆ ನಿಮಗೆ, ಏನು ಗೈದಿರಿ ನನ್ನನ್ನು ಕೊನೆಗೆ? ಸೇವಿಸುವಿರೇ ಕಲುಷಿತ ನೀರನು ಗಾಳಿಯನು, ತಾಳುವಿರೇ ನೀವೆನ್ನೆಯ ರುದ್ರ ರೂಪವನು. ನಿಮ್ಮ ಅಗತ್ಯತೆಗಳಿಗೆ ನಾನಿದ್ದೇನೆ, ದುರಾಸೆಗಳಿಗಲ್ಲ. ನಿಮ್ಮ ಸ್ವಾತಂತ್ರ್ಯದ ದುರುಪಯೋಗ ಸಲ್ಲ. ನಿಮ್ಮ ಆರೋಗ್ಯದ ಮೂಲವನ್ನು ಮರೆತಿರುವಿರೇ, ಅನಾರೋಗ್ಯದ ಸರಮಾಲೆಯನ್ನು ಧರಿಸುವಿರೇ. ಸಾಧನಗಳ ವೃದ್ಧಿಸಿ ಸಾಧನೆ ಎಂದಿರಿ, ಇದ್ದ ಮರಗಳನ್ನು ನೆಲಸಮಗೈದಿರಿ, ಬಿಸಿಲ ಬೇಗೆಯ ಜಗಕ್ಕೆ ತುಂಬಿದಿರಿ, ನದಿ ಕೆರೆಗಳಿಗೆ ಗಾಳಿಗೆ ಬಣ್ಣವನ್ನು ತುಂಬಿದಿರಿ. ಇನ್ನಾದರೂ ನನ್ನನ್ನು ಮೂಲ ರೂಪಕ್ಕೆ ಒಯ್ಯಿರಿ, ಹಸಿರೆ ಉಸಿರೆಂಬುದನ್ನು ನೆನೆಯುತ್ತೀರಿ, ನನ್ನ ಕಂಬನಿಯ ಧಾರೆಯ ತೊಡೆಯಿರಿ, ನನ್ನ ಉಳಿವು ನಿಮ್ಮ ಉಳಿವೆಂಬುದನ್ನು ಮರೆಯದಿರಿ, ನನ್ನ ಉಳಿವು ನಿಮ್ಮ ಉಳಿವೆಂಬುದನ್ನು ಮರೆಯದಿರಿ. ಧನ್ಯವಾದಗಳು.
2: ಇಂದು ವಿಶ್ವ ಪರಿಸರ ದಿನಾಚರಣೆ, ಇದರ ಪ್ರಯುಕ್ತ ನನ್ನದೊಂದು ಕವನ. ಕವನದ ಶೀರ್ಷಿಕೆ ಉಸಿರಾಡಲಿ ಭೂಮಿ. ಹಸಿರ ಉಸಿರು ನಿಂತ ಮೇಲೆ ಬದುಕು ಎಲ್ಲಿಯದು? ಹಸಿರ ಉಸಿರು ನಿಂತ ಮೇಲೆ ಬದುಕು ಎಲ್ಲಿಯದು? ಗಿಡದ ನೆರಳು ಅಳಿದ ಮೇಲೆ ತಂಪು ಎಲ್ಲಿಯದು? ನೂರು ಕನಸ ಹೊತ್ತ ಭೂಮಿ ಬಸವಳಿದು ನಿಂತಿದೆ. ನೂರು ಕನಸ ಹೊತ್ತ ಭೂಮಿ ಬಸವಳಿದು ನಿಂತಿದೆ. ಮಾನವನ ಆಸೆಗೆ ಬಲಿಯಾಗಿ ಸೊರಗಿ ಹೋಗಿದೆ. ಕಾಂಕ್ರೀಟ್ ಕಾಡಿನ ನಡುವೆ ಕಂದಕ ತೋಡದಿರು, ಕಾಂಕ್ರೀಟ್ ಕಾಡಿನ ನಡುವೆ ಕಂದಕ ತೋಡದಿರು, ಅಮೃತ ಉಣಿಸುವ ಮಣ್ಣಿಗೆ ವಿಷವ ಹರಿಸದಿರು. ಹರಿಯುವ ನದಿಯ ಸೆಲೆಗೆ ಅಣೆಕಟ್ಟ ಕಟ್ಟದಿರು, ಹರಿಯುವ ನದಿಯ ಸೆಲೆಗೆ ಅಣೆಕಟ್ಟು ಹಾಕದಿರು, ನಿನಗೆ ಜೀವ ನೀಡುವ ಪ್ರಕೃತಿಯನ್ನ ಸಾಯಿಸದಿರು. ಮತ್ತೆ ಚಿಗುರಲಿ ಕಾಡು, ಮತ್ತೆ ಚಿಗುರಲಿ ಕಾಡು, ಹಕ್ಕಿಗಳ ಹಾಡು ಕೇಳಲಿ, ಕಲುಷಿತ ಗಾಳಿಯ ನಡುವೆ ಶುದ್ಧ ಗಾಳಿ ತೇಲಲಿ. ಒಂದು ಗಿಡವ ನೆಟ್ಟು ನೋಡು ಪ್ರೀತಿಯ ಹಸ್ತದಿ, ಒಂದು ಗಿಡವ ನೆಟ್ಟು ನೋಡು ಪ್ರೀತಿಯ ಹಸ್ತದಿ, ನಗುತ್ತಲಿರಲಿ ಈ ವಸುಧೆ, ನಗುತ್ತಲಿರಲಿ ಈ ವಸುಧೆ ಮುಂದಿನ ಪೀಳಿಗೆಯ ಹಾದಿಯಲಿ. ಬಾ ಪಣ ತೊಡೋಣ, ಬಾ ಪಣ ತೊಡೋಣ, ನಾವಿಂದು ಜಗವ ಉಳಿಸಲು, ದರೆಯ ಮಡಿಲಲ್ಲಿ ಹಸಿರ ನಗಿಯನ್ನು ಚೆಲ್ಲಲು. ನೆಲದ ದಾಹ ತಣಿಯಲಿ ಮಳೆಯ ಸಿಂಚನವಾಗಲಿ, ನೆಲದ ದಾಹ ತಣಿಯಲಿ ಮಳೆಯ ಸಿಂಚನವಾಗಲಿ, ನಮ್ಮ ಪ್ರೀತಿಯ ಈ ಭೂಮಿ ಮತ್ತೆ ಉಸಿರಾಡಲಿ, ನಮ್ಮ ಪ್ರೀತಿಯ ಈ ಭೂಮಿ ಮತ್ತೆ ಉಸಿರಾಡಲಿ. ಅವಕಾಶಕ್ಕಾಗಿ ಧನ್ಯವಾದಗಳು.
3: ನಮಸ್ಕಾರ. ನಾನು ಡಾಕ್ಟರ್ ಕೆ ಜಿ ವೆಂಕಟೇಶ್, ಕ್ರಾಂತಿಕಿಡಿ ಪತ್ರಿಕೆಯ ಸಂಪಾದಕ ಹಾಗೂ ನಿವೃತ್ತ ಪ್ರಾಧ್ಯಾಪಕ. ಪರಿಸರದ ಬಗ್ಗೆ ನಾನು ಬರೆದಂಥ ಕವನ ಪ್ರಕೃತಿ ವಿಕೃತಿ. ಹೇ ಹುಲು ಮಾನವ, ಹೇ ಹುಲು ಮಾನವ, ನೀನೊಬ್ಬ ಹುಳು ನರ. ಪ್ರಕೃತಿ ಎಂಬ ಮಾತೆಯನ್ನು ನಾಶವಾಗಿಸಿ ಪರಿಸರ ಕೆಡಿಸಿ ನಿನ್ನ ಸಾವಿಗೆ ನೀನೇ ಕಾರಣನಾದೆ. ಕ್ಷಮೆಯ ದರಿತ್ರಿ ಅವಳು, ಮಗನೆಂಬ ಮಮಕಾರದಿ ಕ್ಷಮಿಸುವಳು. ಪೊರೆದಾತೆಯನ್ನೇ ಮಸಣಕ್ಕೆ ದೂಡಿದರೆ ಮೃತ್ಯು ಬಂದು ಹೊತ್ತೊಯ್ಯುವಾಗ ಪಾಶದಿಂದ ನಿನ್ನ ಬಿಡಿಸುವವರಾರು? ಪರಿಸರದ ಹಾನಿ, ಪರಿವಾರದ ಹಾನಿ, ಬಹಿರಂಗ ಸ್ವಚ್ಛತೆ ಇಲ್ಲದೆ ಅಂತರಂಗವ ಸ್ವಚ್ಛವಾಗುವುದು ಹೇಗೆ? ಕಾಡಿಗೆ ಬೆಂಕಿ ಹೆಚ್ಚಿ ಕಾಡುಗಿಚ್ಚು ಹಬ್ಬಿಸಿದರೆ ಎದೆಯ ಗೂಡು ಹೊಗೆ ತುಂಬಿ ನಾಶವಾಗದೆ? ಹಸಿರು ಗಿಳಿ, ನೀಲಿ ನವಿಲು ಈಗ ಕಾಣುತ್ತಿಲ್ಲ. ಬಣ್ಣದ ಹಾವು, ಹಾರುವ ಜಿಂಕೆ ಈಗಿಲ್ಲ. ಉಕ್ಕಿದ ಗಂಗೆ ಬತ್ತಿದೆ, ಶ್ರೀಗಂಧ ಕೊರಡಾಗಿದೆ. ಗೋವಿಗಿಲ್ಲ ಮೇವು, ಗುಬ್ಬಿಗಿಲ್ಲ ಗೂಡು. ಮಂದ ಮಾರುತವಿಲ್ಲ, ಉಸಿರಾಡಲು ಗಾಳಿಯಿಲ್ಲ. ಹಾಳು ಬಿದ್ದ ನೆಲ, ಬೀಳು ಬಿದ್ದ ಹೊಲ, ಬೋಳು ಬಿದ್ದ ಗುಡ್ಡ, ಜ್ಯೋತಿ ಬಿದ್ದ ಗಡ್ಡ. ಕಳೆದು ಹೋಗಿದ್ದೇವೆ ಕತ್ತಲ ಜಗತ್ತಿನಲ್ಲಿ. ಕಟುಕನ ಕೊಡಲಿ, ಗರಗಸದ ಹಲ್ಲುಗಳು, ನಿತ್ಯ ನಿದ್ದೆಗೆಡಿಸುವ ಹುಸಿ ಹುಸಿ ಕನಸುಗಳು, ನಿತ್ಯ ನಿದ್ದೆಗೆಡಿಸುವ ಹಸಿ ಹುಸಿ ಕನಸುಗಳು.
4: ನನ್ನ ಹೆಸರು ಮಂಜುಳಾ ಆರಾಧ್ಯ ಅಂತ, ಪರಿಸರ ಸ್ನೇಹಿ, ಶಿವಮೊಗ್ಗದವ್ರು ನಾನು. ಜಾಗತಿಕ ತಾಪಮಾನ ಈ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ, ಓದ್ತೀನಿ ಕೇಳಿ. ಜಾಗತಿಕ ತಾಪಮಾನ ಇದು ಶೀರ್ಷಿಕೆ. ಆಧುನಿಕ ಬರ ಓಡುತ್ತಿರುವ ಜನಮನ, ಇರುವುದ ಬಿಟ್ಟು ಹೊಸದು ಪಡೆಯುವ ಮನ, ಹಸಿರೇ ಉಸಿರಾಗಿದ್ದ ಸೃಷ್ಟಿಯ ಆ ಕಾಲಮಾನ ಮರೆಯಾಗಿ ಕಾಡುತ್ತಿಹುದು ಎಲ್ಲರ ಅನುದಿನ. ಮಿತಿ ಇಲ್ಲದೆ ಹೆಚ್ಚಾದ ಮನುಜನ ವರಮಾನ, ಹೆಚ್ಚಾಗಿ ಸಾಗುತ್ತಿದೆ ಸಾಧನೆಯ ದುರಭಿಮಾನ. ತೋಟ ಗದ್ದೆಗಳು ನಶಿಸಿ ಬಂದ ಗಗನಚುಂಬಿ ನಿವೇಶನ, ಇನ್ನೂ ಪ್ರಯತ್ನಿಸೋಣ ಸುಂದರ ಪ್ರಕೃತಿ ಜೀವನ. ವಾರಕ್ಕೊಮ್ಮೆಯಾದರೂ ಬಳಕೆಯಾಗದಿರಲಿ ವಾಹನ, ವಾಯುಮಾಲಿನ್ಯ ತಿಳಿಯಾಗಲು ಕೊಡೋಣ ಗಮನ. ಬಳಸೋಣ ಒಟ್ಟಿಗೆ ಪ್ರಯಾಣ ಮಾಡುವ ವಾಹನ, ಇತಿಮಿತಿಯಲ್ಲಿ ಬಳಸುವಂತಾಗಲಿ ಇಂಧನ. ದಿನದಿಂದ ದಿನಕ್ಕೇರುತ್ತಿದೆ ಜಾಗತಿಕ ತಾಪಮಾನ, ಜಲ ವಾಯು ಮಾಲಿನ್ಯದ ವೈಪರೀತ್ಯದ ಋತುಗಾನ. ಪ್ರಯತ್ನಿಸೋಣ ಮುಂದಾಗಿ ಜೀವನ ಶೈಲಿ ಪುರಾತನ, ಯಶಸ್ಸಿನತ್ತ ಸಾಗಲಿ ನಮ್ಮೆಲ್ಲರ ಅಭಿಯಾನ. ಇದು ಒಂದು ಜಾಗತಿಕ ತಾಪಮಾನ ಬಗ್ಗೆ, ನಾವು ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಬರೆದಿರೋದು. ಇನ್ನೊಂದು ಅದೇ ರೀತಿಯ ಜಾಗತಿಕ ತಾಪಮಾನ ಅನ್ನೋ ಶೀರ್ಷಿಕೆಯಲ್ಲಿ ಮತ್ತೊಂದು ಕವನ. ನೆತ್ತಿಸೊಡೋ ಬಿಡಿಸಿಲು ಕೊಡುತ್ತಿದೆ ನೇಸರ, ನಡೆದಾಡಿ ಅಲೆದಾಡಿ ನಾ ಕಂಡ ಪರಿಸರ, ದೇಹದ ತಾಪಮಾನ ಏರಿ ಮನಸ್ಸಿಗೆ ಬೇಸರ, ಕಾಲ ಕಳೆಯಲು ಶುರು ಮಾಡಿದೆ ಸಂಚಾರ, ನಡೆದು ನಡೆದು ನಾ ಸಾಗಿದೆ ಬಲು ದೂರ, ವನ ಸಿರಿಗಳ ನೋಡಲು ಅದಷ್ಟು ಮನೋಹರ, ಬಾಯಾರಿದಾಗ ಕುಡಿಯಲು ಹುಡುಕಿದೆ ತುಂಗೆಯ ನೀರ, ಹಾಗೇ ನೋಡಿದೆ ಅಭಿವೃದ್ಧಿಗೊಂಡ ನಮ್ಮೂರ, ಕಿವಿಗಪ್ಪಳಿಸುವ ಕರ್ಕಶ ಶಬ್ದಗಳ ಅಬ್ಬರ, ಆಧುನಿಕತೆಯ ಬರದಲ್ಲಿ ಕೃತಕ ಪರಿಸರ, ಕಾರ್ಖಾನೆಗಳ ವಿಷವಾಯು ನಿಲ್ಲಿಸಿದೆ ಸ್ವಚ್ಛ ಉಸಿರ, ತಿನ್ನುವುದು ರಾಸಾಯನಿಕ ಗೊಬ್ಬರದ ವಿಷಾಹಾರ, ಮನುಷ್ಯನಿಂದ ಪ್ರಕೃತಿ ನಾಶ ತುಂಬ ಕ್ರೂರ, ಅಭಿವೃದ್ಧಿ ನೆಪದಲ್ಲಿ ಕಾಡುಗಳ ಸಂಹಾರ, ಜಾಗತಿಕ ತಾಪಮಾನ ಏರಿ ಕಾದಿದೆ ಗಂಡಾಂತರ, ಪ್ರಕೃತಿ ನಾಶ ಮಾಡುವ ಮನುಷ್ಯನೇ ಎಚ್ಚರ ಎಚ್ಚರ. ಇನ್ನು ಮತ್ತೊಂದು ಕವನ ಏನಂದರೆ, ಹಸಿರು ಲೋಕವ ಮತ್ತೆ ಕಟ್ಟೋಣ. ಯಾಕಂದರೆ ಈಗ ಏನು ತೊಂದರೆ ಅನ್ನೋದನ್ನು ಹೇಳಿದ್ವಿ, ಈಗ ಮತ್ತೆ ಕಟ್ಟೋದು ಹೇಗೆ ಹಸಿರು ಲೋಕವನ್ನು ಅನ್ನೋದ್ರ ಬಗ್ಗೆ ಮತ್ತೊಂದು ಕವನ. ಹಸಿರು ಹೊದಿಕೆಯ ಬೆಟ್ಟಗಳ ನೋಟ, ಹೂವ ಮಧು ಹೀರುವ ದುಂಬಿಗೆ ರಸದೂಟ, ಕೋಗಿಲೆಯ ಮಂಜುಳಗಾನ ಇಂಪಿನಾಟ, ಅದೇ ಪ್ರಕೃತಿಯ ಸುಂದರ ಸ್ವರ್ಗಕ್ಕೆ ಓಟ. ಇಂದು ಆ ಸ್ವರ್ಗವೇ ಕಾಣದಾಗಿದೆ, ಬಿಸಿಲಿನ ತಾಪಕ್ಕೆ ಭೂಮಿ ನಡುಗುತ್ತಿದೆ, ಒಣಗಿದ ನದಿಗಳು ನೋವಿನಿಂದ ನರಳುತ್ತಿವೆ, ಮುಗ್ಧ ಗಿಡ ಮರಗಳೆಲ್ಲ ನಿಸ್ಸಹಾಯಕವಾಗಿವೆ, ಪಕ್ಷಿ ಪ್ರಾಣಿ ಜೀವನವು ಪಡೆಯ ಪೀಡಿತ, ಕಾಡಿನಿಂದ ಪ್ರಾಣಿಗಳು ಪಟ್ಟಣಕ್ಕೆ ಹೆಜ್ಜೆ ಹಾಕುತ್ತ, ಜೀವ ಜಲವೆಲ್ಲ ಜರ್ಜರಿತ ಸ್ಥಿತಿ ಇರುತ್ತ, ಕರಗುತ್ತಿದೆ ಕಾನನವು ಪರಿತಪಿಸಿ ದುಃಖಿತವಾಗಿ, ಬನ್ನಿ ನಾವೆಲ್ಲ ತಂಪಿಗಾಗಿ ಕೈಜೋಡಿಸೋಣ, ಹಸಿರು ಲೋಕವನ್ನು ಮತ್ತೆ ಕಟ್ಟೋಣ, ಭೂಮಿಯ ಉಳಿವಿಗೆ ಸಂಕಲ್ಪ ಮಾಡೋಣ, ಮರ ನೆಟ್ಟು ಪ್ರಕೃತಿಗೆ ಉಸಿರು ಬರಿಸೋಣ. ಇದು ನಮ್ಮ ಈಗಿನ ಜಗತ್ತಿಗೆ ತಾಪಮಾನಕ್ಕೆ ನಾವು ಮಾಡಬೇಕಾದಂಥ ನಮ್ಮ ಪ್ರಯತ್ನ ಅನ್ನೋದನ್ನು ಹೇಳ್ತಾ ನನ್ನ ಈ ಒಂದು ಕೊಟ್ಟಿರುವಂಥ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಸರಿ ಆಯ್ತಾ ಕವನ.
5: ನಮಸ್ತೆ. ಕವಿತೆಯ ಶೀರ್ಷಿಕೆ ಧಗೆಯ ಧರೆ, ಕಾವ್ಯಧಾರೆ, ತಂಪಾದ ಧರೆಯ ಒಡಲೊಳಗೆ ನುಸುಳಿದ ಕೆಂಪಾದ ಧಗೆಯ ಕಿಡಿಗಳು, ಸುಡುವ ಜ್ವಾಲೆಯ ರಣತಂತುಗಳು, ಸುಡುವ ಜ್ವಾಲೆಯ ರಣತಂತುಗಳು, ವರ್ಣಮಯ ಕಾಂಕ್ರೀಟ್ ಅರಮನೆಯಲ್ಲಿ, ವರ್ಣಮಯ ಕಾಂಕ್ರೀಟ್ ಅರಮನೆಯಲ್ಲಿ, ಆಗೊಂದು ಗಿಡಮರ ಬಳ್ಳಿಗಳ ರಸದ ಉತಣದಿ, ಆಗೊಂದು ಗಿಡಮರ ಬಳ್ಳಿಗಳ ರಸದ ಉತಣತಿ, ನದಿ ಝರಿಗಳ ಸಂಗಮದ ಉದಕವು, ನದಿ ಝರಿಗಳ ಸಂಗಮದ ಉದಕವು, ಪಶು ಪಕ್ಷಿಗಳ ನಿಸರ್ಗಧಾಮದ ಕಣಿವೆಯು, ಪಶು ಪಕ್ಷಿಗಳ ನಿಸರ್ಗಧಾಮದ ಕಣಿವೆಯು, ಪ್ರಕೃತಿಯಲ್ಲಿ ಒಂದಾದ ಭಾವಬಿಂದುಗಳು, ಪ್ರಕೃತಿಯಲ್ಲಿ ಒಂದಾದ ಭಾವಬಿಂದುಗಳು, ಈಗೊಂದು ನವನವೀನ ಧಾವಂತದ ಹೆಜ್ಜೆಗಳು, ಈಗೊಂದು ನವನವೀನ ಧಾವಂತದ ಹೆಜ್ಜೆಗಳು, ಬಹು ಮಹಡಿಗಳ ಕಾರಂಜಿಯ ಸಿಂಚನವು, ಬಹು ಮಹಡಿಗಳ ಕಾರಂಜಿಯ ಸಿಂಚನವು, ಹಾವು ಏಣಿ ಆಟದ ಬಾಳ ಕಂದಕಗಳು, ಹಾವು ಏಣಿ ಆಟದ ಬಾಳ ಕಂದಕಗಳು, ವಿಸ್ತಾರಗೊಳ್ಳುತ್ತಿರುವ ಆಧುನಿಕತೆಯ ಭಂಗಿಗಳು, ವಿಸ್ತಾರಗೊಳ್ಳುತ್ತಿರುವ ಆಧುನಿಕತೆಯ ಭಂಗಿಗಳು, ನೋಡು ನೋಡುತ್ತಲೇ ಬೆತ್ತಲಾದ ಕೆರೆ ಕಟ್ಟೆಗಳು, ನೋಡು ನೋಡುತ್ತಲೇ ಬೆತ್ತಲಾದ ಕೆರೆ ಕಟ್ಟೆಗಳು, ನೆಲೆಯಿಲ್ಲದ ಕ್ರೂರ ಮೃಗಗಳ ಚೀತ್ಕಾರಗಳು, ನೆಲೆಯಿಲ್ಲದ ಕ್ರೂರ ಮೃಗಗಳ ಚೀತ್ಕಾರಗಳು, ಅಸೂಯೆಯ ಯುದ್ಧದ ಕರಿಕಾರ್ಮೋಡಗಳು, ಅಸೂಯೆಯ ಯುದ್ಧದ ಕರಿಕಾರ್ಮೋಡಗಳು, ಒಡೆದು ಉರುಳಿಸಿವೆ ಮಾನವೀಯತೆಯ ಗಂಧವನ್ನು, ಹೊಡೆದು ಉರುಳಿಸಿವೆ ಮಾನವೀಯತೆಯ ಗಂಧವನ್ನು, ನಗ್ನ ಸತ್ಯದಲ್ಲಿ ತಾ ಮಾಡಿದ ತಪ್ಪುಗಳು, ನಗ್ನ ಸತ್ಯದಲ್ಲಿ ತಾ ಮಾಡಿದ ತಪ್ಪುಗಳು, ಇಂಚು ಇಂಚಾಗಿ ಕೊಲ್ಲುತ್ತಿರುವ ಸತ್ವವನು, ಇಂಚು ಇಂಚಾಗಿ ಕೊಲ್ಲುತ್ತಿರುವ ಸತ್ವವನು, ಸರಿಪಡಿಸಲಾರದಂತಹ ದ್ರೋಹಗಳು, ಸರಿಪಡಿಸಲಾರದಂತಹ ದ್ರೋಹಗಳು, ಧರೆಗೆ ಇಟ್ಟ ಕಾಡ್ಗಿಚ್ಚಿನ ನಂಜು, ಧರೆಗೆ ಇಟ್ಟ ಕಾಡ್ಗಿಚ್ಚಿನ ನಂಜು, ಉರುಳಾಗಿದೆ ಧಗೆ ಕ್ಷಮಾ ಧರಿತ್ರಿಯ ಧರೆಗೆ, ಉರುಳಾಗಿದೆ ಧಗೆ ಕ್ಷಮಾ ಧರಿತ್ರಿ ಧರೆಗೆ, ನಿನ್ನ ದೊಂಬರಾಟದ ಕುಣಿಕೆಯಲ್ಲಿ, ನಿನ್ನ ದೊಂಬರಾಟದ ಕುಣಿಕೆಯಲ್ಲಿ. ಧನ್ಯವಾದಗಳು.
6: ತಾಪಮಾನ ಕುರಿತಾದ ಕವನ ರಚನೆ ದೇವನೂರು ಅಚ್ಯುತರಾವ್, ಸಾಹಿತಿ, ಸಂಪನ್ಮೂಲ ವ್ಯಕ್ತಿ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ, ಸಾಗರ, ಶಿವಮೊಗ್ಗ. ಶೀರ್ಷಿಕೆ ಭವಿಷ್ಯದ ಬೆಂಕಿ ಚೆಂಡು. ಹೆಚ್ಚುತ್ತಿದೆ ಭೂರಮೆಯ ಮೇಲಣ ಮಾನವ ದೌರ್ಜನ್ಯ, ಹೆಚ್ಚುತ್ತಿದೆ ಭೂರಮೆಯ ಮೇಲಣ ಮಾನವ ದೌರ್ಜನ್ಯ, ಕಾಣುತ್ತಿಲ್ಲ ಸಾಕಿ ಸಲಹುವ ಈ ತಾಯ ಮೇಲಣ ಸೌಜನ್ಯ, ಕಾಣುತ್ತಿಲ್ಲ ಸಾಕಿ ಸಲಹುವ ಈ ತಾಯ ಮೇಲಣ ಸೌಜನ್ಯ. ಅವಿರತವಾಗಿ ನಡೆದಿದೆ ಪ್ರಕೃತಿ ನಾಶದ ಮಾರಣ ಹೋಮ, ಅವಿರತವಾಗಿ ನಡೆದಿದೆ ಪ್ರಕೃತಿ ನಾಶದ ಮಾರಣ ಹೋಮ, ಎಲ್ಲೆಲ್ಲೂ ತಲೆ ಎತ್ತಿದ ಗಗನ ಚುಂಬಿ ಕಾಂಕ್ರೀಟ್ ಕಾಡಿನ ಸಮಾಗಮ, ಅತಿ ಆಸೆಗೆ ನಲುಗಿದೆ ಮರಮುಟ್ಟುಗಳು ನೆಲಸಮ, ಅತಿ ಆಸೆಗೆ ನಲುಗಿದ ಮರಮುಟ್ಟುಗಳು ನೆಲಸಮ, ದೈತ್ಯ ಯಂತ್ರಾಗಾರಗಳು ಉಗುಳುತ್ತಿವೆ ಧೂಮ ಧೂಮ್ ಧೂಮ್ ಧೂಮ್ ಎಂದು, ದೈತ್ಯ ಯಂತ್ರಾಗಾರಗಳು ಉಗುಳುತ್ತಿವೆ ಧೂಮ ಧೂಮ್ ಧೂಮ್ ಧೂಮ್ ಎಂದು, ಜನಸಂಖ್ಯೆಗೂ ಮಿಗಿಲಾದ ವಾಹನಗಳು ವಿಷಕಾರಿ ಅನಿಲ ಸೂಸುತ್ತ ನಿಂದು, ಬಿರಿಯುತ್ತಿವೆ ಬಾಂಬುಗಳು ಧರೆಯ ಅಂತರಾಳವ ಹೊಕ್ಕು, ಬಿರಿಯುತ್ತಿವೆ ಬಾಂಬುಗಳು ಧರೆಯ ಅಂತರಾಳವ ಹೊಕ್ಕು, ದೇಶ ದೇಶಗಳ ನಡುವಿನ ಮಿತಿ ಮೀರಿದ ಆಂತರಿಕ ಸೊಕ್ಕು, ತುಂಬುತ್ತಿವೆ ನಿಸರ್ಗಕ್ಕೆ ವಿಷಾನಿಲದ ಆಗರವ ಕಕ್ಕು, ನಿರಂತರ ಸಾಗಿದೆ ಭೂದೇವಿ ಮೇಲಣ ಭೀಕರ ಕೃತ್ಯ, ನಿರಂತರ ಸಾಗಿದೆ ಭೂದೇವಿ ಮೇಲಣ ಭೀಕರ ಕೃತ್ಯ, ತಾಪಮಾನದ ಏರಿಕೆಯಲ್ಲಿ ಕರಗಿದೆ ಓಜೋನ್ ಪದರ ನಿತ್ಯ, ತಾಪಮಾನದ ಏರಿಕೆಯಲ್ಲಿ ಕರಗಿದೆ ಓಜೋನ್ ಪದರ ನಿತ್ಯ, ನಲುಗಿದ ವಸುಂಧರೆ ಬೆಂಕಿ ಚೆಂಡಾಗಿ ನಿಲ್ಲಲಿದ್ದಾಳೆ ಸತ್ಯ, ನಲುಗಿದ ವಸುಂಧರೆ ಬೆಂಕಿ ಚೆಂಡಾಗಿ ನಿಲ್ಲಲಿದ್ದಾಳೆ ಸತ್ಯ, ಇರುವುದೊಂದೇ ಭೂಮಿ ಅರಿಯದೆ ಹೋದರೆ, ಇರುವುದೊಂದೇ ಭೂಮಿ ಅರಿಯದೆ ಹೋದರೆ ಭಯಾನಕ ಭೀಭತ್ಸ್ಯ, ಜೀವರಾಶಿಯ ಸರ್ವನಾಶ ನೆನೆಸಿಕೋ ಮನುಜ ಭವಿಷ್ಯ, ಜೀವರಾಶಿಯ ಸರ್ವನಾಶ ನೆನೆಸಿಕೋ ಮನುಜ ಭವಿಷ್ಯ. ನಮಸ್ಕಾರ.
7: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಜಿಎಸ್ ಗಾಯತ್ರಿ. ನಾನು ಹರಿಹರದ ಬಾಪೂಜಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ರೇಡಿಯೋ ಶಿವಮೊಗ್ಗ FM ವತಿಯಿಂದ ಏರ್ಪಡಿಸಿದ ಧಗೆಯ ಧರೆ ಕಾವ್ಯಧಾರೆ ಕವಿಗೋಷ್ಠಿಯಲ್ಲಿ ಆ ಕವನವನ್ನು ನಾನು ಈಗ ವಾಚನ ಮಾಡುತ್ತಿದ್ದೇನೆ. ಎಲ್ಲರೂ ಆಲಿಸಿ, ಹರಸಿ, ಹಾರೈಸಿ. ನನ್ನ ಕವನದ ಶೀರ್ಷಿಕೆ ಬೆಂಗದಿರ ತಾಪ. ಬಿಸಿಲ ಧಗೆಯ ತಾಳಲಾರೆ, ತೃಷೆಯ ದಾಹ ಸಹಿಸಲಾರೆ, ಕರುಣೆ ತೋರಿ ಮಳೆಯ ಸುರಿಸು ವರುಣದೇವನೇ. ಬಿಸಿಲ ಧಗೆಯ ತಾಳಲಾರೆ, ತೃಷೆಯ ದಾಹ ಸಹಿಸಲಾರೆ, ಕರುಣೆ ತೋರಿ ಮಳೆಯ ಸುರಿಸು ವರುಣದೇವನೇ. ಮರಗಿಡಗಳು ಒಣಗುತ್ತಿಹವು, ದನ ಕರುಗಳು ಸೊರಗುತ್ತಿಹವು, ನದಿ ತೊರೆಗಳು ಬತ್ತುತ್ತಿಹವು ಬಿಸಿಲ ತಾಪಕ್ಕೆ. ಮರಗಿಡಗಳು ಒಣಗುತ್ತಿಹವು, ದನ ಕರುಗಳು ಸೊರಗುತ್ತಿಹವು, ನದಿ ತೊರೆಗಳು ಬತ್ತುತ್ತಿಹವು ಬಿಸಿಲ ತಾಪಕ್ಕೆ. ಇದಕ್ಕೆ ಏನು ಕಾರಣವು, ಮನುಜ ಕುಲದ ಸ್ವಾರ್ಥತನವು ಎಂಬ ಸತ್ಯ ತಿಳಿಯಬೇಕು ನಾವು ಎಲ್ಲರೂ. ಇದಕ್ಕೆ ಏನು ಕಾರಣವು, ಮನುಜ ಕುಲದ ಸ್ವಾರ್ಥತನವು ಎಂಬ ಸತ್ಯ ತಿಳಿಯಬೇಕು ನಾವು ಎಲ್ಲರೂ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮರಗಿಡಗಳ ಕಡಿಯುತ್ತಿಹೆವು, ಪರಿಸರದ ನಾಶಕ್ಕೆಲ್ಲ ನಾವೇ ಕಾರಣ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮರಗಿಡಗಳ ಕಡಿಯುತ್ತಿಹೆವು, ಪರಿಸರದ ನಾಶಕ್ಕೆಲ್ಲ ನಾವೇ ಕಾರಣ. ಮರವಿಲ್ಲದೆ ಮಳೆ ಬರದು, ಮಳೆ ಇಲ್ಲದೆ ಬೆಳೆ ಬೆಳೆಯದು, ಬೆಳೆ ಇಲ್ಲದೆ ಜೀವಕುಲವು ಉಳಿಯಲಾರದು. ಮರವಿಲ್ಲದೆ ಮಳೆ ಬರದು, ಮಳೆ ಇಲ್ಲದೆ ಬೆಳೆ ಬೆಳೆಯದು, ಬೆಳೆ ಇಲ್ಲದೆ ಜೀವಕುಲವು ಉಳಿಯಲಾರದು. ದಿನ ದಿನವೂ ಹೆಚ್ಚುತ್ತಿರುವ ಸೂರ್ಯ ತಾಪದಿಂದ ಇಂದು ಬಾಯಾರಿ ಬಳಲುತ್ತಿಹುದು ಜೀವ ಸಂಕುಲ. ದಿನ ದಿನವೂ ಹೆಚ್ಚುತ್ತಿರುವ ಸೂರ್ಯ ತಾಪದಿಂದ ಇಂದು ಬಾಯಾರಿ ಬಳಲುತ್ತಿಹುದು ಜೀವ ಸಂಕುಲ. ನೀರಿಗಾಗಿ ಹಾತೊರೆಯುವ ಪ್ರಾಣಿ ಪಕ್ಷಿಗಳಿಗೆ ದಿನವೂ ಮನೆಯ ಮುಂದೆ ನೀರನ್ನಿಟ್ಟು ದಾಹ ತಣಿಸುವ. ನೀರಿಗಾಗಿ ಹಾತೊರೆಯುವ ಪ್ರಾಣಿ ಪಕ್ಷಿಗಳಿಗೆ ದಿನವೂ ಮನೆಯ ಮುಂದೆ ನೀರನ್ನಿಟ್ಟು ದಾಹ ತಣಿಸುವ. ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ. ಮುನಿಸಿಕೊಂಡೆ ಏಕೆ ನೀನು ನಮ್ಮ ತಪ್ಪು ಕ್ಷಮಿಸು ಇನ್ನು, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ, ನೆರಳ ನೀಡಿ ಶಾಂತನಾಗು ಸೂರ್ಯದೇವನೇ. ಧನ್ಯವಾದಗಳು.
0: ನಮಸ್ತೆ, ನನ್ನ ಹೆಸರು ಮಧು ಕಾರಗಿ. ಕವಿತೆಯ ಶೀರ್ಷಿಕೆ ವರ್ತಮಾನ. ಖಾಲಿ ಕೆರೆ, ಒಣಗಿದ ಬೆಳೆ, ಹಸಿವು ಭವ್ಯ ಭವಿಷ್ಯತ್ತು. ಹಸಿರಿನ ಗೆಳೆಯ ನಿದ್ರೆ ಮಾಡುತ್ತಿಲ್ಲ, ತಲೆದಿಂಬಿಗೂ ನೆಮ್ಮದಿ ಹಾಳಾಗಿದೆ. ಸಾಲವೋ ಶೂಲವೋ ಎದೆ ಮೇಲೆ ಹಾಕಿಕೊಂಡು ನೆಲ ಕೋರಿಸಿದರೆ ಹನಿ ನೀರು ಬೀಳುವುದಿಲ್ಲ. ಕೆಟ್ಟ ಬರಗಾಲ. ಮನೆಯಾಕೆಯ ಅಕ್ಕಿಡಬ್ಬಿಯ ಪುಡಿಗಾಸು ಮಕ್ಕಳ ಫೀಸಿಗೋ ಬಟ್ಟೆ ಬರೆಗೋ ನಡುವೆ ಖಾಲಿ ಸಕ್ಕರೆ ಡಬ್ಬಿಯ ಕಥೆಯೊಂದು ಅನಾಥವಾಗಿ ಬಿದ್ದಿದೆ. ನೆಂಟರಾರೂ ಮನೆಗೆ ಬರದಿರಲಪ್ಪ ಎಂಬ ದೀನ ಪ್ರಾರ್ಥನೆಯೊಂದು ದಿನವೂ ದೇವರ ಮನೆಯಲ್ಲಿ ಸಲ್ಲುತ್ತದೆ. ಕೇಳುವಾತನಿಗೆ ಕೇಳಿದ್ದೆ ಅನುಮಾನವಿದೆ. ಮಧುಕಾರಗಿ ಕೆರವಡಿ. ಧನ್ಯವಾದಗಳು.
4: ನನ್ನ ಹೆಸರು ಮಂಜುಳಾ ಆರಾಧ್ಯ ಅಂತ, ಪರಿಸರ ಸ್ನೇಹಿ, ಶಿವಮೊಗ್ಗದವ್ರು ನಾನು. ಜಾಗತಿಕ ತಾಪ.
8: ನಮಸ್ಕಾರ, ನನ್ನ ಹೆಸರು ಎಚ್ ಮಂಜುಳಾ, ಚಿತ್ರದುರ್ಗ. ಧಗೆಯದರೆ ಕಾವ್ಯಧಾರೆ, ಪರಿಸರದ ತಾಪಮಾನ ಕುರಿತು ಕವಿತೆ. ನನ್ನ ಕವನದ ಶೀರ್ಷಿಕೆ ಬಿಸಿಲಿನ ಬೆಂಗಾವು. ಋತುಚಕ್ರ ಉರುಳುವುದು, ಕಾಲಕಾಲಕ್ಕೆ ಎಲ್ಲವೂ ಬದಲಾಗುವುದು. ಬಿಸಿಲಿನ ಬೆಂಗಾವು ಮೂಡುವುದು ಒಂದು ಕಾಲವಾಗಿರುವುದು. ಬೇಸಿಗೆಯ ತಾಪದ ಧಗೆ ಇಂದು ವಿಪರೀತವಾಗಿರುವುದು. ಇದರ ಫಲಿತಾಂಶ ಪ್ರಕೃತಿಯೇ ಏರುಪೇರಾಗಿರುವುದು. ನದಿ ಕೆರೆ ಕೊಳ ಹಳ್ಳ ಬಾವಿಗಳು ಬತ್ತುತ್ತಿವೆ. ಹಸಿರು ತಾಣಗಳು ಒಣಮರಗಳ ಬೀಡಾಗುತ್ತಿವೆ. ಪ್ರಾಣಿ ಪಕ್ಷಿ ಜೀವ ಸಂಕುಲಗಳು ತಮ್ಮ ರಕ್ಷಣೆಗೆ ಪರದಾಡುತ್ತಿವೆ. ಇಡೀ ಜೀವ ಸಂಕುಲವೇ ವಾತಾವರಣದ ಏರುಪೇರಿನ ವೈಪರೀತ್ಯಕ್ಕೀಡಾಗುತ್ತಿವೆ. ಇಳೆ ಬಿರುಬಿಸಿಲಿನಿಂದ ಸುಡುತ್ತಿದೆ. ಪರ್ವತಗಳು ಹಿಮಗಡ್ಡೆಗಳು ಕರಗಿ ನೀರಾಗಿ ಹರಿಯುತ್ತಿದೆ. ಸಮುದ್ರದ ನೀರು ಸುಡುವ ಬಿಸಿ ನೀರಾಗಿದೆ. ಈ ಎಲ್ಲಾ ತಾಪಕ್ಕೆ ಪ್ರಕೃತಿ ಸೊರಗುತ್ತಿದೆ. ಮಳೆರಾಯ ಭೂಮಿಗೆ ಬರಲು ಅಂಜುತ್ತಿರುವನೇನೋ ಎಂದೆನಿಸುತ್ತಿದೆ. ಅಂಜುತ್ತಿರುವನೇನೋ ಎಂದೆನಿಸುತ್ತಿದೆ. ವಿಪರೀತ ಬಿಸಿಲಿನ ನರ್ತನ ಹೊಸದ

0: ಕೊಂಡ ರೋಗಕ್ಕೆ ಸೋಪಾನ, ಬಿಸಿಲಿನ ತಾಪ, ಭೂಕಂಪನದ ರೂಪ, ಈ ತಾಪದ ದಗೆ ಜ್ವಾಲಾಮುಖಿಯ ಸ್ವರೂಪ, ಈ ಇಳೆಯ ತಂಪಿಗೆ ಬೇಕು ಮಳೆ, ಅದಕ್ಕೆ ಆ ಸುರಗಂಗೆಯೇ ಇಳಿದು ತೊಳೆಯಬೇಕು ಈ ಬಿಸಿಲಿನ ವೈಪರೀತ್ಯದ ಕೊಳೆ, ಈ ದಗೆಯ ವೈಪರೀತ್ಯದ ಕೊಳೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ದಗೆಯ ದರೆ ಕಾವ್ಯಧಾರೆ ಕವಿಗೋಷ್ಠಿಗೆ ನಾ ಬರೆದ ಹಾಗೂ ವಾಚಿಸುತ್ತಿರುವ ಕವನ ಶೀರ್ಷಿಕೆ ಸುಡದೇ ಬಿಡುವುದೇ ತಾಪಮಾನ. ಮರಗಿಡಗಳನ್ನು ಕಡಿದು, ದರೆಗಳನ್ನು ಕೊರೆದು, ಭೂಮಿಯನ್ನು ಬಗೆದು, ಪ್ರಕೃತಿಯನ್ನು ನಾಶ ಮಾಡಿದರೆ ಸುಡದೇ ಬಿಡುವುದೇ ತಾಪಮಾನ. ಜಲಗಳನ್ನು ಮಲಿನಗೊಳಿಸಿ, ಎಲ್ಲೆಲ್ಲೂ ಪ್ಲಾಸ್ಟಿಕ್ ಕೆಸೆದು, ಜಮೀನನ್ನು ಸೈಟಾಗಿಸಿ, ರಾಜಕಾಲುವೆಯನ್ನು ಕವಳಿಸಿದರೆ ಸುಡದೇ ಬಿಡುವುದೇ ತಾಪಮಾನ. ಕೆರೆಗಳನ್ನು ಬಡಾವಣೆ ಮಾಡಿ, ಅಭಿವೃದ್ಧಿಗಾಗಿ ಕಾಡನ್ನು ಕಡಿದು, ವಾಯು ಮಾಲಿನ್ಯ ಹೆಚ್ಚಿಸುತ್ತಾ ಅಟ್ಟಹಾಸದಿ ಮೆರೆಯುವಾಗ ಸುಡದೇ ಬಿಡುವುದೇ ತಾಪಮಾನ. ದಿನದಿಂದ ದಿನಕ್ಕೆ ಏರುತ್ತಲಿರುವ ಬಿಸಿಲ ದಗೆಗೆ ಬಸವಳೆದಿದೆ ಜೀವಗಳು, ತಂಪೆರೆಯಲೆಂದು ಹಾತೊರೆದಿದೆ ಮನಗಳು, ಇನ್ನಾದರೂ ಪ್ರಕೃತಿಯನ್ನು ಉಳಿಸದಿದ್ದರೆ ಸುಡದೇ ಬಿಡುವುದೇ ತಾಪಮಾನ, ಸುಡದೇ ಬಿಡುವುದೇ ತಾಪಮಾನ. ಧನ್ಯವಾದಗಳು.
2: ನಮಸ್ಕಾರ, ನನ್ನ ಹೆಸರು ರಾಧಾ ಹನುಮಂತಪಟ್ಟಿ ಹರಿಹರ. ರೇಡಿಯೋ ಶಿವಮೊಗ್ಗ FM ಇವರಿಂದ ಕವನ ವಾಚನ ಸ್ಪರ್ಧೆಗಾಗಿ ವಿಷಯ ದಗೆಯ ದರೆ ಕಾವ್ಯಧಾರೆ. ಶೀರ್ಷಿಕೆ ಒಡಲೊಳಗೆ ದಗೆ ದಗೆಯು. ಎಲ್ಲಿ ನೋಡಿದರಲ್ಲಿ ದರೆಯು ನಿಗಿನಿಗಿ ಕೆಂಡದಂತೆ ಸುಡುತ್ತಿರೆ. ಬೇಸಿಗೆಯ ಬಿಸಿಲಿನ ಬೇಗೆಗೆ ಭೂತಾಯಿಯ ಒಡಲೊಳಗೆ ದಗೆದಗೆಯು. ನದಿ ಹಳ್ಳ ಕೊಳ್ಳಗಳೆಲ್ಲ ಬರಿದಾಗಿ ಪ್ರಾಣಿ ಪಕ್ಷಿಗಳು ಆಹಾರ ನೀರಿಗಾಗಿ ಚಡಪಡಿಸುತ್ತಿಹ ಮೂಲವೇ ಮನುಜನ ಹಣದ ದಗೆದಗೆಯು. ಮನುಜನ ಸ್ವಾರ್ಥಕ್ಕೆ ಪರಿಸರದ ಸಂಪತ್ತನ್ನೇ ಲೂಟಿ ಮಾಡುತ್ತಿರೆ. ಸೂರ್ಯನು ಕೋಪದಿಂದ ಕೆಂಪು ಕಿರಣಗಳನ್ನು ಬೆಂಕಿಯಂತೆ ಬಿಡುವಾಗ ಈ ದರೆಯ ದಗೆದಗೆಯು. ದ್ವೇಷ ಮತ್ಸರದಿಂದ ರಾಷ್ಟ್ರಗಳ ನಡುವೆ ಯುದ್ಧವೇ ನಡೆದು ಹೋಗಿ ಬಾಂಬ್ಗಳ ಸ್ಫೋಟಿಸಿ ಇಡೀ ಭೂಮಂಡಲವೇ ನಡುಗಿ ನಡುಗಿ ಎಲ್ಲೆಡೆ ಸ್ಫೋಟದ ದಗೆದಗೆಯು. ಸ್ಫೋಟದ ದಗೆಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರು ನಲುಗಿದರೂ ದುರಾಸೆಯ ಮನಸ್ಸು ಇನ್ನೂ ದಗೆದಗೆಯು. ಪ್ರಕೃತಿಯು ವಿಕೋಪಕ್ಕೆ ತಿರುಗಿ ಅಂತರ್ಜಾಲವೇ ಕುಸಿದು ಸಕಲ ಜೀವಿಗಳ ಕುಲಕ್ಕೆ ಸಂಕಟ ತಂದರೂ ನಿಲ್ಲದು ಮನುಜರ ಹಣದ ದಗೆದಗೆಯು. ಪ್ರಕೃತಿಯ ವಿಕೋಪಕ್ಕೆ ತಿರುಗಿ ಅಂತರ್ಜಾಲವೇ ಕುಸಿದು ಸಕಲ ಜೀವಿಗಳ ಕುಲಕ್ಕೆ ಸಂಕಟ ತಂದರೂ ನಿಲ್ಲದು ಮನುಜರ ಹಣದ ದಗೆದಗೆಯು. ಧನ್ಯವಾದಗಳು.
3: ಇಂದು ವಿಶ್ವ ಪರಿಸರ ದಿನಾಚರಣೆ, ಇದರ ಪ್ರಯುಕ್ತ ನನ್ನದೊಂದು ಕವನ. ಶ್ರೀಮತಿ ರೇಖಾ ಹುಲಿಗೆರೆ, ಸಹ ಶಿಕ್ಷಕಿ, ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಹೊಳೆಹೊನ್ನೂರು. ಕವನದ ಶೀರ್ಷಿಕೆ ಧರೆಯ ಧಗೆ. ಬಿರಿಯುವ ನೆಲದಲ್ಲಿ ಬಿಸಿಯ ಉಸಿರು, ಮರೆಯಾಗಿ ಹೋಗಿದೆ ಹಚ್ಚ ಹಸಿರು, ಮರೆಯಾಗಿ ಹೋಗಿದೆ ಹಚ್ಚ ಹಸಿರು. ಸುಡುವ ಸೂರ್ಯನ ಕೆಂಡದ ನೋಟ, ಬಾಡಿ ಹೋಗಿದೆ ಪ್ರಕೃತಿಯ ತೋಟ, ಬಾಡಿ ಹೋಗಿದೆ ಪ್ರಕೃತಿಯ ತೋಟ. ಕೆರೆ ಕೊಳ್ಳಗಳು ಬತ್ತಿದವು ಇಂದು, ಹಕ್ಕಿ ಪಕ್ಷಿಗಳ ಆಕ್ರಂದನ ಅಂದು, ಹಕ್ಕಿ ಪಕ್ಷಿಗಳ ಆಕ್ರಂದನ ಅಂದು. ನೆರಳನು ನೀಡುವ ಮರಗಳ ಕಡಿತ, ಭೂತಾಯಿಗೀಗ ಬಿಸಿಲಿನ ಬಡಿತ, ಭೂತಾಯಿಗೀಗ ಬಿಸಿಲಿನ ಬಡಿತ. ಗಿಡವನು ನೆಡೆದ ನರನ ದಾಹಕ್ಕೆ ಬಲಿಯಾಗಿದೆ ಧರೆ ಪ್ರತಿ ಹೆಜ್ಜೆಗೂ ಏಕೆ, ಬಲಿಯಾಗಿದೆ ಧರೆ ಪ್ರತಿ ಹೆಜ್ಜೆಗೂ ಏಕೆ. ತಂಪಿನ ಗಾಳಿ ವಿಷವಾಗಿ ಹರಡಿದೆ, ಧರೆಯ ಧಗೆಯು ಮಿತಿಮೀರಿ ಬೆಳೆದಿದೆ, ಧರೆಯ ಧಗೆಯು ಮಿತಿಮೀರಿ ಬೆಳೆದಿದೆ. ಏಳುವ ಮುನ್ನ ಕಾಲವು ಮಿಂಚಿ, ಮರಗಳ ಬೆಳೆಸೋಣ ಕಾಳಜಿ ಹಂಚಿ, ಮರಗಳ ಬೆಳೆಸೋಣ ಕಾಳಜಿ ಹಂಚಿ. ಮಳೆಯನು ಕರೆವ ಹಸಿರನು ಉಳಿಸೋಣ, ಧರೆಯ ಕಾವನು ಇಂದೇ ತಣಿಸೋಣ, ಧರೆಯ ಕಾವನು ಇಂದೇ ತಣಿಸೋಣ. ಧನ್ಯವಾದಗಳು.
4: ನನ್ನ ಹೆಸರು ರುದ್ರೇಶ್ ಆಚಾರ್ ಸೂಗೂರು, BGS ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ದಗೆಯ ದರೆ ಕಾವ್ಯಧಾರೆ. ಸುಡುತಿಹದು ದರೆಯ ಎದೆ ಇಂದು ಪರಿಸರದ ಸಮತೋಲನವ ಮರೆತ ಮೇಲೆ ಗಿಡ ಮರಗಳ ಕಡಿದು ಬೆಳೆಸಿದೆವು ನಾವು ಕಾಂಕ್ರೀಟ್ ಕಾಡುಗಳ ಕ್ರೂರ ಮಾಲೆ. ದಗೆಯ ದರೆ ಕಾವ್ಯಧಾರೆ. ನದಿಗಳು ಬತ್ತಿವೆ, ಕೆರೆಗಳು ಒಣಗಿವೆ, ಹಿಮದ ಬೆಟ್ಟಗಳು ಕರಗಿ ನೀರಾಗಿವೆ. ಪಶು ಪಕ್ಷಿಗಳ ಆಕ್ರಂದನ ಕೇಳದಾಗಿದೆ, ಮಾನವನ ಅತಿ ಆಸೆಗೆ ಪ್ರಕೃತಿ ಬಲಿಯಾಗಿದೆ. ದಗೆಯ ದರೆ ಕಾವ್ಯಧಾರೆ. ಜಾಗತಿಕ ತಾಪದ ಉರಿ ನಾಲಿಗೆಗೆ ತಲ್ಲಣಗೊಂಡಿದೆ ಇಡೀ ಜೀವಜಾಲ. ನಾಳೆಯ ಶಿಶುವಿನ ಭವಿಷ್ಯಕ್ಕೆ ಇಂದು ಬೆಸೆದಿದೆ ವಿಷದ ಕಪ್ಪು ಜಾಲ. ದಗೆಯ ದರೆ ಕಾವ್ಯಧಾರೆ. ಹೇಳಿರೋ ಕವಿಗಳೇ, ಎತ್ತಿರೋ ಲೇಖನಿ, ಅಕ್ಷರದ ರೂಪದಿ ಅರಿಯಲಿ ಎಚ್ಚರದ ದಾರೆ. ಬರಡಾದ ಭೂಮಿಗೆ ಹಸಿರಿನ ಒದಕೆ ಆಸಲು, ನಮ್ಮ ಕವಿತೆಯೇ ಆಗಲಿ ಮೊದಲ ಮಳೆಗಾರೆ. ದಗೆಯ ದರೆ ಕಾವ್ಯಧಾರೆ. ಪ್ರಕೃತಿಯ ಉಳಿಸಿರಿ, ಜಗತ್ತನ್ನು ಬೆಳೆಸಿರಿ, ಇದೇ ನಮ್ಮ ಕಾವ್ಯದ ನವಮಂತ್ರ. ದಗೆಯ ದರೆಗೆ ಅಕ್ಷರದ ತಂಪು ನೀಡಲು ಸಜ್ಜಾಗಲಿ ಹಿಂದೆ ನಮ್ಮ ಅಂತರಂಗದ ತಂತ್ರ. ದಗೆಯ ದರೆ ಕಾವ್ಯಧಾರೆ. ದಗೆಯ ದರೆ ಕಾವ್ಯಧಾರೆ. ಧನ್ಯವಾದಗಳು.
5: ಪ್ರಕೃತಿಯ ಕಣ್ಣೀರು ಒಂದು ಎಚ್ಚರಿಕೆಯ ಪಾಠ. ರಚನೆ ಶ್ರೀದೇವಿ ಕಳ್ಳಂಬೆಳ್ಳ. ನೆಲ ಬೀರಿದಿದೆ, ಜಲ ಬತ್ತಿದೆ, ಗಾಳಿ ಕೆಂಡವಾಗಿದೆ. ನೆಲ ಬೀರಿದಿದೆ, ಜಲ ಬತ್ತಿದೆ, ಗಾಳಿ ಕೆಂಡವಾಗಿದೆ. ಮಾನವನ ಅತಿ ಆಸೆಗೆ ಪ್ರಕೃತಿ ಇಂದು ಬೆಂದಿದೆ. ಮಾನವನ ಅತಿ ಆಸೆಗೆ ಪ್ರಕೃತಿ ಇಂದು ಬೆಂದಿದೆ. ತಣ್ಣಗಿದ್ದ ಹಿಮರಾಶಿ ಅಳುತ್ತಾ ಕರಗಿ ನೀರಾಗಿದೆ. ತಣ್ಣಗಿದ್ದ ಹಿಮರಾಶಿ ಅಳುತ್ತಾ ಕರಗಿ ನೀರಾಗಿದೆ. ಜೀವಜಾಲದ ಉಸಿರು ನಿಲ್ಲುವ ಭೀತಿ ಮೂಡಿದೆ. ಜೀವಜಾಲದ ಉಸಿರು ನಿಲ್ಲುವ ಭೀತಿ ಮೂಡಿದೆ. ಧರೆಯ ಮೈಮೇಲೆಲ್ಲ ಮನುಷ್ಯ ಮಾಡಿದ ಗಾಯ, ಕಡಿದಷ್ಟು ಬೆಳೆಯುತ್ತಿದ್ದ ಕಾಡು ಇಂದು ಮಾಯ. ಋತುಮಾನದ ಚಕ್ರವೇ ಅಳಿತಪ್ಪಿ ಓಡುತ್ತಿದೆ. ಕಾಲವಲ್ಲದ ಕಾಲದಿ ಪ್ರಳಯದ ಮುನ್ಸೂಚನೆ ನೀಡುತ್ತಿದೆ. ಕಾಲವಲ್ಲದ ಕಾಲದಿ ಪ್ರಳಯದ ಮುನ್ಸೂಚನೆ ನೀಡುತ್ತಿದೆ. ಗೂಡು ಕಳೆದುಕೊಂಡ ಹಕ್ಕಿಗಳು ಬಾನಿನಲ್ಲಿ ಅಲೆದಿವೆ. ಕುಡಿಯಲು ನೀರಿಲ್ಲದ ಪ್ರಾಣಿಕುಲ ತತ್ತರಿಸುತ್ತಿದೆ. ಕುಡಿಯಲು ನೀರಿಲ್ಲದ ಪ್ರಾಣಿಕುಲ ತತ್ತರಿಸುತ್ತಿದೆ. ನಾಳೆಗಳ ಕನಸು ಬಿತ್ತಬೇಕಾಗಿದ್ದ ಮಣ್ಣು ಸುಡುತ್ತಿದೆ. ನಾಳೆಗಳ ಕನಸು ಬಿತ್ತಬೇಕಾದ ಮಣ್ಣು ಸುಡುತ್ತಿದೆ. ಮಾನವನ ಅತಿಯಾಸೆಗೆ ಅಡಿಪಾಯವೇ ಕುಸಿಯುತ್ತಿದೆ. ಮಾನವನ ಅತಿಯಾಸೆಗೆ ಅಡಿಪಾಯವೇ ಕುಸಿಯುತ್ತಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸುಮ್ಮನೆ ಕುಳಿತು ಫಲವೇನು? ಸಮಸ್ಯೆಗಳ ಸುಳಿಯಲ್ಲಿ ಸುಮ್ಮನೆ ಕುಳಿತು ಫಲವೇನು? ಪೃಥ್ವಿಯ ಕಣ್ಣೀರು ಒರೆಸುವ ಕೈಗಳು ನಾವಾಗೋಣವೇನು? ಪೃಥ್ವಿಯ ಕಣ್ಣೀರು ಒರೆಸುವ ಕೈಗಳು ನಾವಾಗೋಣವೇನು? ಬೆಂದ ಭೂಮಿಯ ಎದೆಯಲ್ಲಿ ಮತ್ತೆ ಮಲೆನಾಡ ನಿರ್ಮಿಸೋಣ. ಬೆಂದ ಭೂಮಿಯ ಎದೆಯಲ್ಲಿ ಮತ್ತೆ ಮಲೆನಾಡ ನಿರ್ಮಿಸೋಣ. ಬನ್ನಿ ಒಟ್ಟಾಗಿ ಹಿಂದೆ ಹೊಸ ಪಥವನ್ನು ರೂಪಿಸೋಣ. ಬನ್ನಿ ಒಟ್ಟಾಗಿ ಹಿಂದೆ ಹೊಸ ಪಥವನ್ನು ರೂಪಿಸೋಣ. ದೂರದಿಂದ ಯಾರೋ ಬಂದು ಕಾಯುವರೆಂಬ ಭ್ರಮೆ ಬೇಡ. ದೂರದಿಂದ ಯಾರೋ ಬಂದು ಕಾಯುವರೆಂಬ ಭ್ರಮೆ ಬೇಡ. ಈ ಧರೆ ನಮ್ಮದು, ಇದರ ರಕ್ಷಣೆ ಪರರ ಹೊಣೆಯಲ್ಲ. ಬರಿಯ ಭಾಷಣದ ಸುರಿ ಮಳೆಗಿಂತ ಕ್ರಿಯೆಯೇ ಧ್ವನಿ ಲೇಸು. ಬರೀ ಭಾಷಣದ ಸುರಿ ಮಳೆಗಿಂತ ಕ್ರಿಯೆಯ ಧ್ವನಿ ಲೇಸು. ಜಾಗೃತವಾಗಲಿ ನಿನ್ನಲಿ ಪರಿಸರ ಪ್ರೇಮದ ಹೊಸ ಬಿರುಸು. ಪ್ರಕೃತಿಯು ಮುನಿದರೆ ಉಳಿಯದು ನಿನ್ನ ಅಹಂಕಾರದ ಸೌಧ. ಪರಿಸರ ಉಳಿಸುವುದೇ ನಿನ್ನ ಪರಮ ಧರ್ಮದ ಸೌಧ. ಜಾಗೃತಗೊಂಡು ಹಿಂದೆ ಕೈಜೋಡಿಸು ಎಲ್ಲರ ಜೊತೆಗೆ. ಸುಂದರ ಭೂಮಿಯ ಕಾಣಿಕೆ ನೀಡೋಣ ಮುಂದಿನ ಪೀಳಿಗೆಗೆ. ಸುಂದರ ಭೂಮಿಯ ಕಾಣಿಕೆ ನೀಡೋಣ ಮುಂದಿನ ಪೀಳಿಗೆಗೆ. ಯಂತ್ರಗಳ ಆರ್ಭಟದಿ ನಿಸರ್ಗದ ಧ್ವನಿ ಅಡಗದಿರಲಿ, ನಾಶದ ಹಾದಿಯಲ್ಲಿ ನಮ್ಮ ಪಯಣ ಸಾಗದಿರಲಿ. ಒಂದು ಕೈ ಕೊಡಲಿ ಹಿಡಿಯುವ ಮುನ್ನ ನೂರು ಗಿಡ ಬೆಳೆಸೋಣ, ಬೆಂದು ಹೋದ ಈ ಭೂಮಿಗೆ ಹಸಿರ ಹೊದಿಕೆ ತೊಡಿಸೋಣ. ದಿನವೂ ಬಳಸುವ ಪ್ಲಾಸ್ಟಿಕ್ಕನ್ನು ಹಿಂದೆ ದೂರ ಮಾಡೋಣ, ದಿನವೂ ಬಳಸುವ ಪ್ಲಾಸ್ಟಿಕ್ಕನ್ನು ಹಿಂದೆ ದೂರ ಮಾಡೋಣ. ಕಸದ ರಾಶಿಯಲ್ಲಿ ವಿಷವ ಬಿತ್ತದೆ ಗೊಬ್ಬರವನ್ನೇ ಮಾಡೋಣ. ಸೌರಶಕ್ತಿಯ ಬಳಸಿ ವಿದ್ಯುತ್ ಶಕ್ತಿಯ ಮಿತವ್ಯಯ ಮಾಡೋಣ. ಶಕ್ತಿಯ ಉಳಿತಾಯದಿ ಭೂಮಿಯ ತಾಪಕ್ಕೆ ಮದ್ದು ಮಾಡೋಣ, ಶಕ್ತಿಯ ಉಳಿತಾಯದಿ ಭೂಮಿಯ ತಾಪಕ್ಕೆ ಮದ್ದು ಮಾಡೋಣ. ತಿಮ್ಮಕ್ಕನ ಬೆವರ ಹನಿಗಳು ನಮಗೆ ಪಾಠವಾಗಲಿ, ತಿಮ್ಮಕ್ಕನ ಬೆವರ ಹನಿಗಳು ನಮಗೆ ಪಾಠವಾಗಲಿ. ನೆಟ್ಟ ಪ್ರತಿ ಸಸಿಯು ಬದುಕಿನ ಭರವಸೆಯ ಬೆಳಕಾಗಲಿ, ನೆಟ್ಟ ಪ್ರತಿ ಸಸಿಯು ಬದುಕಿನ ಭರವಸೆಯ ಬೆಳಕಾಗಲಿ. ಮನೆಗೊಂದು ಮರ ಮನಕ್ಕೊಂದು ಕರುಣೆ ಇರಲಿ. ಪ್ರಕೃತಿಯೇ ದೇವರು ಸೇವೆಯೇ ಪೂಜೆ ಎಂಬುದು ಧ್ಯೇಯವಾಗಲಿ, ಪ್ರಕೃತಿಯೇ ದೇವರು ಸೇವೆಯೇ ಪೂಜೆ ಎಂಬುದು ಧ್ಯೇಯವಾಗಲಿ. ಇಂದು ಹಸಿರು ಕ್ರಾಂತಿಯ ಆಂದೋಲನ ಮಾಡೋಣ, ಇಂದು ಹಸಿರು ಕ್ರಾಂತಿಯ ಆಂದೋಲನ ಮಾಡೋಣ. ಪ್ಲಾಸ್ಟಿಕ್ ಮುಕ್ತ ನೆಲ ವಿಷಮುಕ್ತ ಗಾಳಿ ಪಡೆಯೋಣ, ಪ್ಲಾಸ್ಟಿಕ್ ಮುಕ್ತ ನೆಲ ವಿಷಮುಕ್ತ ಗಾಳಿ ಪಡೆಯೋಣ. ಒಂದು ಹನಿ ನೀರು ಅಮೃತವೆಂದು ಕಾಪಿಡೋಣ, ಒಂದು ಹನಿ ನೀರು ಅಮೃತವೆಂದು ಕಾಪಿಡೋಣ. ಬೆಂದು ಹೋದ ಧರೆಯ ಮೇಲೆ ತಂಪಿನ ಹನಿ ಎರೆಯೋಣ, ಬೆಂದು ಹೋದ ಧರೆಯ ಮೇಲೆ ತಂಪಿನ ಹನಿ ಎರೆಯೋಣ. ನಾವು ನೀಡುವ ಹಸಿರು ಮುಂದಿನ ಪೀಳಿಗೆಯ ಉಸಿರು, ನಾವು ನೀಡುವ ಹಸಿರು ಮುಂದಿನ ಪೀಳಿಗೆಯ ಉಸಿರು. ಮಣ್ಣನ್ನು ಪ್ರೀತಿಸದವನಿಗೆ ಇಲ್ಲ ಇತಿಹಾಸದ ಹೆಸರು, ಮಣ್ಣನ್ನು ಪ್ರೀತಿಸದವನಿಗೆ ಇಲ್ಲ ಇತಿಹಾಸದಲ್ಲಿ ಹೆಸರು. ಪ್ರಕೃತಿಯ ಕಣ್ಣೀರು ಪಾಠವಾಗಿ ಈ ಧರೆಯನ್ನು ಕಾಪಾಡೋಣ, ಪ್ರಕೃತಿಯ ಕಣ್ಣೀರು ಪಾಠವಾಗಿ ಈ ಧರೆಯನ್ನು ಕಾಪಾಡೋಣ. ಸುಡುತ್ತಿರುವ ಜಗತ್ತನ್ನು ಮತ್ತೆ ಸ್ವರ್ಗವಾಗಿಸೋಣ, ಸುಡುತ್ತಿರುವ ಜಗತ್ತನ್ನು ಮತ್ತೆ ಸ್ವರ್ಗವಾಗಿಸೋಣ. ಅಗತ್ಯಕ್ಕಿಂತ ಅತಿಯಾದ ಬಳಕೆ ಪ್ರಕೃತಿಗೆ ಭಾರ, ತ್ಯಾಜ್ಯ ಮುಕ್ತ ಬದುಕೆ ಈ ಭೂಮಿಗೆ ಹೂವಿನ ಹಾರ. ಸೌರಶಕ್ತಿ ಪವನಶಕ್ತಿ ಮನೆ ಮನೆ ಬೆಳಗಲಿ, ಇಂಧನ ಹೊಗೆಯಾಡದ ಹಸಿರು ಹಾದಿ ನಮ್ಮದಾಗಲಿ. ಬರಿಯ ಚಿಂತೆಯಲ್ಲಿ ಕಾಲ ಕಳೆಯದಿರು ಓ ಮನುಜ, ಪರಿಹಾರದ ಹಾದಿಯಲ್ಲಿ ಇಡು ನೀ ಮೊದಲ ಹೆಜ್ಜೆಯ. ಸುಡುವ ಭೂಮಿಯ ಬಿರುಕಿಗೆ ಅರಿವಿನ ನೀರೆರೆಯೋಣ, ನಾಶದ ಅಂಚಿನಲ್ಲಿರುವ ಜೀವ ಜಾಲವ ಕಾಯೋಣ. ಬಾನಿನಿಂದ ಬೀಳುವ ಮಳೆಹನಿಯ ಭೂಮಿಯ ಒಳಗೆ ಇಳಿಸೋಣ, ಬಾನಿನಿಂದ ಬೀಳುವ ಮಳೆಹನಿಯ ಭೂಮಿಯ ಒಳಗೆ ಇಳಿಸೋಣ. ಬತ್ತಿದ ಬಾವಿ ಕೆರೆಕಟ್ಟೆಗಳಿಗೆ ಮರು ಜೀವ ತುಂಬೋಣ, ಬತ್ತಿದ ಬಾವಿ ಕೆರೆ ಕಟ್ಟೆಗಳಿಗೆ ಮರು ಜೀವ ತುಂಬೋಣ. ವ್ಯರ್ಥವಾಗಿ ಹೋಗುವ ಹನಿ ನೀರನ್ನೂ ಉಳಿಸಿ ಉಳುವ ಯೋಗಿಗೆ ನೀಡೋಣ, ವ್ಯರ್ಥವಾಗಿ ಹೋಗುವ ಹನಿ ನೀರನ್ನೂ ಉಳಿಸಿ ಉಳುವ ಯೋಗಿಗೆ ನೀಡೋಣ. ಜಲಮೂಲಗಳ ಶುದ್ಧಿಯ ಮಾಡಿ ಪ್ರಕೃತಿಯ ದಾಹವನ್ನು ತಣಿಸೋಣ, ಜಲಮೂಲಗಳ ಶುದ್ಧಿಯ ಮಾಡಿ ಪ್ರಕೃತಿಯ ದಾಹವ ತಣಿಸೋಣ. ಭೂಮಿಯ ಅಂತರ್ಜಲದ ಒರತೆ ಭತ್ತದಂತೆ ಮಾಡು, ಬಾಡಿಗೆ ಪಡೆದ ಮನೆಯಲ್ಲ ಇದು ನಮ್ಮದೇ ಅರಮನೆ ನೋಡು, ಬಾಡಿಗೆ ಪಡೆದ ಮನೆಯಲ್ಲ ಇದು ನಮ್ಮದೇ ಅರಮನೆ ನೋಡು. ನೀರನ್ನು ವ್ಯರ್ಥ ಮಾಡದೆ ಮಿತ ಬಳಕೆ ಮಾಡು, ಭವಿಷ್ಯದ ದಾಹವ ತಣಿಸುವ ಭಗೀರಥನಾಗು ಇಂದು ನೀನು, ಭವಿಷ್ಯದ ದಾಹವ ತಣಿಸುವ ಭಗೀರಥನಾಗು ಇಂದು ನೀನು. ಕಲುಷಿತ ಮಾಡದೆ ನದಿಯನ್ನೇ ದೇವರೆಂದು ಆರಾಧಿಸೋಣ, ಕಲುಷಿತ ಮಾಡದೆ ನದಿಯನ್ನೇ ದೇವರೆಂದು ಆರಾಧಿಸೋಣ. ಮುಂದಿನ ಪೀಳಿಗೆಗೆ ನದಿ ಎಂಬ ಅಮೃತವನ್ನೇ ಆಸ್ತಿಯಾಗಿ ಮಾಡೋಣ, ಮಳೆ ಕೊಯ್ಲಿನ ಮೂಲಕ ಭೂಮಿಯ ಬಾಯಾರಿಕೆ ತಣಿಸೋಣ. ಮಳೆ ಕೊಯ್ಲಿನ ಮೂಲಕ ಭೂಮಿಯ ಬಾಯಾರಿಕೆ ತಣಿಸೋಣ. ಭೂಮಿಯ ಗರ್ಭಪಾತ ಮಾಡದೆ ಕಾಪಿಡೋಣ. ಭೂಮಿಯ ಗರ್ಭಪಾತ ಮಾಡದೆ ಕಾಪಿಡೋಣ. ಹೊಗೆಯುಗುಳುವ ಯಂತ್ರಗಳ ನಿಯಂತ್ರಣ ಮಾಡೋಣ. ಹೊಗೆಯುಗುಳುವ ಯಂತ್ರಗಳ ನಿಯಂತ್ರಣ ಮಾಡೋಣ. ಪವನಶಕ್ತಿ ಸೌರಶಕ್ತಿಯ ಹೆಚ್ಚಿಸೋಣ. ಪ್ಲಾಸ್ಟಿಕ್ ಎಂಬ ಪೆಡಂಭೂತವ ಬೇರು ಸಹಿತ ಕಿತ್ತೆಸೆಯೋಣ. ಸರಳ ಬದುಕು ಸಹಜ ಪದ್ಧತಿಯ ನಮ್ಮ ಮಂತ್ರವಾಗಿಸೋಣ. ಸರಳ ಬದುಕು ಸಹಜ ಪದ್ಧತಿಯ ನಮ್ಮ ಮಂತ್ರವಾಗಿಸೋಣ. ಇದು ಕೇವಲ ಮಾತಲ್ಲ, ಇದು ಕೇವಲ ಮಾತಲ್ಲ, ಎದೆಯಾಳದ ಪ್ರತಿಜ್ಞೆಯಾಗಲಿ. ಮಕ್ಕಳಿಗಾಗಿ ನಾವು ನೀಡುವ ಶ್ರೇಷ್ಠ ಆಸ್ತಿ ಇದಾಗಲಿ. ನಾವೇ ಬಿತ್ತಿದ ವಿಷವ ನಾವೇ ಅಮೃತವ ಮಾಡೋಣ. ನಾವೇ ಬಿತ್ತಿದ ವಿಷವ ನಾವೇ ಅಮೃತವ ಮಾಡೋಣ. ನಡುಗುತ್ತಲಿರುವ ಈ ಧರೆಯನ್ನು ಮತ್ತೆ ನಂದನವನವನ್ನಾಗಿಸೋಣ. ನಡುಗುತ್ತಲಿರುವ ಈ ಧರೆಯನ್ನು ಮತ್ತೆ ನಂದನವನವನ್ನಾಗಿಸೋಣ. ಧನ್ಯವಾದಗಳು.
6: ದಗೆಯ ಧರೆ ಕಾವ್ಯಧಾರೆ ಪ್ರಥಮ ಬಹುಮಾನ ಬುದ್ಧಿ ಲತಾಶ್ರೀ ಈಶ್ವರ್, ದ್ವಿತೀಯ ಬಹುಮಾನ ದಗೆಯ ಧರೆ ಜಿಬಿ ನೂರ್ಜಹಾನ್ ಬೇಗಂ, ತೃತೀಯ ಬಹುಮಾನ ಅಳಿಯುವುದೆಮ್ಮ ಪೀಳಿಗೆ ಪಾರ್ವತಿ ಪುತ್ರ ಶತ್ರುಘ್ನ ರಾಮ್, ಸಮಾಧಾನಕರ ವರ್ತಮಾನ ಮಧು ಕಾರಗಿ, ಕರ್ಮ ನಿರ್ಮಲಾ ಭಾರದ್ವಾಜ್, ಅರಿವು ಮೂಡಿಸಿ ಬಿಂದು ಬಿ, ದಗೆಯ ಧರೆ ದೇವಿಕಾ ಚಿಕ್ಕಮಗಳೂರು, ಪ್ರಕೃತಿಯ ಕಣ್ಣೀರು ಶ್ರೀದೇವಿ ಕಳ್ಳಂಬೆಳ್ಳ, ಬೆಂಗದಿರ ತಾಪ ಜಿಎಸ್ ಗಾಯತ್ರಿ, ಅಳಲು ಡಾಕ್ಟರ್ ಬಿಜಿ ಭಾಸ್ಕರ್, ಭುವಿಯೇ ಬೆಂಕಿಯುಂಡೆ ಬಸವರಾಜ್, ಪ್ರಕೃತಿ ವಿಕೃತಿ ಡಾಕ್ಟರ್ ಕೆಜಿ ವೆಂಕಟೇಶ್, ಮರ ಪಲ್ಲವಿ. ಕವನ ವಾಚನವನ್ನ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
14: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.

ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲು ಇಲಾಖೆ ಸೇರಿ ಹಲವಾರು ಜನರು ಪ್ರಯತ್ನಿಸುತ್ತಿದ್ದು ವಿಜ್ಞಾನವನ್ನು ಹಾಡಿನ ಮೂಲಕ ಜನಪ್ರಿಯಗೊಳಿಸಲು ಪ್ರಯತ್ನಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಗುತ್ತದೆ. ಈ ಹಾಡು ಸಾಹಿತ್ಯ ರಚನೆಯನ್ನು ವೀರೇಂದ್ರ ಪಾಟೀಲ್ ಅವರು ಮಾಡಿದ್ದಾರೆ. ಇದರ ಉಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸಿಕೊಳ್ಳಬೇಕೆಂದು ಆಶಿಸುತ್ತೇವೆ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗಿ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: How to make the heterogeneous mess that we have today take a decision in common and marginal.

ಜೈಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1924 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆ ವಿಕಾಸ ಎನ್ನುವ ಒಂದು ಸಂಶೋಧನಾ ಪ್ರೌಢ ಪ್ರಬಂಧವನ್ನು ಮಂಡಿಸ್ತಾರೆ. ಈ ಪ್ರೌಢ ಪ್ರಬಂಧವನ್ನ ಬರೋಡಾದ ಮಹಾರಾಜರಾದಂತಹ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಣೆ ಮಾಡ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದಂತಹ ಎಡ್ವಿನ್ ಆರ್ ಎ ಸೆಲಿಗ್ಮನ್ ಅವರು ಈ ಪ್ರೌಢ ಪ್ರಬಂಧಕ್ಕೆ ಒಂದು ಮುನ್ನುಡಿಯನ್ನ ಬರೆಯುತ್ತಾರೆ. ಈ ಮುನ್ನುಡಿಯನ್ನ ಈ ದಿನ ನಾನು ಓದಲಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್ ತಮ್ಮ ಉತ್ಕೃಷ್ಟ ಪ್ರಬಂಧದಲ್ಲಿ ಚರ್ಚಿಸಿರುವ ಸಮಸ್ಯೆಯು ಜಗತ್ತಿನ ಎಲ್ಲೆಡೆ ಆಸಕ್ತಿ ಕೆರಳಿಸುವ ಒಂದು ಸಮಸ್ಯೆಯಾಗಿದೆ. ಮೊದಲಿನಿಂದಲೂ ಕೇಂದ್ರೀಯ ಮತ್ತು ಸ್ಥಾನೀಯ ಸರ್ಕಾರಗಳು ಕರಭಾರ ಒರೆಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವಷ್ಟೇ. ಒಂದು ರಾಜಕೀಯ ವ್ಯವಸ್ಥೆ ಹುಟ್ಟಿಕೊಂಡ ತಕ್ಷಣ ಯುದ್ಧ ಕಾರ್ಯಗಳಿಗಾಗಿಯೂ ಸ್ಥಾನೀಯ ಸಂರಕ್ಷಣೆ ಮತ್ತು ಅನುಕೂಲಕ್ಕಾಗಿಯೂ ಕೇಂದ್ರೀಯ ಮತ್ತು ಸ್ಥಾನೀಯ ಸರ್ಕಾರಗಳು ವೆಚ್ಚ ಮಾಡುತ್ತವೆ. ಇದಾಗಿ ಬಹಳ ಕಾಲದ ಮೇಲೆ ಕೇಂದ್ರೀಯ ಮತ್ತು ಸ್ಥಾನೀಯಗಳ ನಡುವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದನ್ನು ಪ್ರಾಂತೀಯ ಎಂದು ಕರೆದು ಅಧ್ಯಯನ ಮಾಡಿದ್ದಾರೆ. ಭಾರತದಲ್ಲಿ ಇದಕ್ಕೆ ಸ್ಥಾನೀಯ, ಪ್ರಾಂತೀಯ ಮತ್ತು ಸಾಮ್ರಾಜ್ಯ ಸಂಬಂಧಿ ವೆಚ್ಚ ಎನ್ನುತ್ತೇವೆ. ಜರ್ಮನಿಯಲ್ಲಿ ಇದನ್ನೇ ಸ್ಥಾನೀಯ, ರಾಜ್ಯ ಮತ್ತು ಸಾಮ್ರಾಜ್ಯ ಸಂಬಂಧಿ ವೆಚ್ಚವೆನ್ನುತ್ತಾರೆ. ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಸ್ವಿಟ್ಜರ್ಲೆಂಡಿನಲ್ಲಿ ಸ್ಥಾನೀಯ, ರಾಜ್ಯ ಮತ್ತು ಫೆಡರಲ್ ವೆಚ್ಚವೆಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇದು ಸ್ಥಾನೀಯ, ರಾಜ್ಯ ಮತ್ತು ಕಾಮನ್ವೆಲ್ತ್ ವೆಚ್ಚವಾಗುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾನೀಯ, ಪ್ರಾಂತೀಯ ಮತ್ತು ಫೆಡರಲ್ ವೆಚ್ಚವೆಂದು ಇದಕ್ಕೆ ಹೆಸರು. ಫ್ರಾನ್ಸಿನಲ್ಲಿ ಸ್ಥಾನೀಯ, ಇಲಾಖಾ ಮತ್ತು ಸಾಮಾನ್ಯ ವೆಚ್ಚ ಎನ್ನುತ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ಉದಾಹರಣೆ ಕೊಡುವುದಾದರೆ ಅಲ್ಲಿ ಇನ್ನೂ ಒಂದು ಬಗೆಯ ವೆಚ್ಚದ ವಿಭಾಗ ತೋರಿಬರುತ್ತದೆ. ಅದನ್ನು ಸಾಮ್ರಾಜ್ಯ ವೆಚ್ಚವೆಂದು ಕರೆಯಬಹುದು. ಸರ್ಕಾರ ನಿರ್ವಹಿಸುವ ಕೆಲಸ ಕಾರ್ಯಗಳು ಬದಲಾದಂತೆ ಈ ವಿವಿಧ ವರ್ಗದ ವೆಚ್ಚಗಳು, ಸ್ವರೂಪಗಳು, ಮಹತ್ವವು ಬದಲಾಗುತ್ತದೆ. ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಯ ದೆಸೆಯಿಂದಾಗಿ ಕಾಲಕ್ರಮೇಣ ರಾಜಕೀಯ ಸಂರಚನೆಗಳು ಮತ್ತು ಆಡಳಿತಾತ್ಮಕ ಕ್ರಿಯಾವಿಧಿಗಳು ಬದಲಾವಣೆ ಪಡೆಯುವಾಗ ಈಗಾಗುವುದು ಸ್ವಾಭಾವಿಕ. ಕೆನಡಾ, ಅರ್ಜೆಂಟೈನಾ, ಬ್ರೆಜಿಲ್ ಅಂತ ದೇಶಗಳಲ್ಲಿ ಕೇಂದ್ರ ಸರ್ಕಾರವೇ ಪ್ರಾಂತೀಯ ಘಟಕಗಳನ್ನು ಸೃಷ್ಟಿ ಮಾಡುತ್ತದೆ. ಅಮೆರಿಕ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಪರಮಾಧಿಕಾರವುಳ್ಳ ರಾಜ್ಯಗಳು ಫೆಡರಲ್ ಸರ್ಕಾರವನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಲವು ದೇಶಗಳಲ್ಲಿ ಈ ಎರಡರ ನಡುವಿನ ಘಟಕದ ಮಹತ್ವ ಕೇಂದ್ರೀಯ ಸ್ಥಾನೀಯ ಘಟಕಗಳಿಗಿಂತ ಕ್ಷೀಣವಾಗಿರುತ್ತದೆ. ಕೆಲವು ದೇಶಗಳಲ್ಲಿ ಅದು ಬಲಗೊಳ್ಳುತ್ತಾ ಹೋಗುವುದೂ ಉಂಟು. ಆಧುನಿಕ ಪ್ರಜಾಪ್ರಭುತ್ವಗಳಲ್ಲಿ ತೆರಿಗೆಯ ಭಾರ ಹೆಚ್ಚಿದಂತೆ ಹಾಗೂ ಸರ್ಕಾರದ ಅಭಿವೃದ್ಧಿ ಪರ ಚಟುವಟಿಕೆಗಳು ಹೆಚ್ಚಾದಂತೆ ಇಂಥ ವಿವಿಧ ಸರ್ಕಾರಗಳ ಕಾರಭಾರವನ್ನು ಹಂಚಿಕೊಡುವ ಅಗತ್ಯ ತೀವ್ರತರವಾಗಿರುತ್ತದೆ. ನಿಗದಿತ ಆದಾಯವೆಂದು ಅಂಬೇಡ್ಕರ್ ಹೆಸರಿಸಿರುವ ವಿಷಯ ಕಾರಭಾರ ವಿತರಣೆಯಲ್ಲಿ ಯಾವುದನ್ನು ಆಯ್ದುಕೊಳ್ಳಬೇಕೆಂಬ ಸಮಸ್ಯೆಯ ಕಡೆಗೆ ಗಮನಹರಿಸುತ್ತದೆ. ಇದಕ್ಕಾಗಿ 3 ಮೂಲಭೂತ ಮಾರ್ಗಗಳನ್ನು ಅನುಸರಿಸಬಹುದೆಂದು ಕಾಣುತ್ತದೆ. ಮೊದಲನೆಯದಾಗಿ ಕೇಂದ್ರ ಇಲ್ಲವೇ ಪ್ರಾಂತೀಯ ಸರ್ಕಾರಗಳಲ್ಲಿ ಒಂದು ಇನ್ನೊಂದನ್ನು ನಡೆಸಿಕೊಡಬಹುದು. ಹಿಂದಿನ ಕಾಲದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಜರ್ಮನಿಯಲ್ಲಿ ಕೇಂದ್ರಗಳನ್ನು ರಾಜ್ಯಗಳು ನಡೆಸಿಕೊಡುವ ದೃಶ್ಯ ಕಂಡರೆ ಇತ್ತೀಚೆಗೆ ಕೆನಡಾ, ಆಸ್ಟ್ರೇಲಿಯಾಗಳಲ್ಲಿ ತದ್ವಿರುದ್ಧವಾದ ದೃಶ್ಯ ಕಾಣಿಸಿಕೊಂಡಿದೆ. ಎರಡನೆಯದಾಗಿ ಪ್ರತ್ಯೇಕ ಆದಾಯದ ಬಾಬುಗಳನ್ನು ಈ ಎರಡರ ನಡುವೆ ಹಂಚಿಕೊಡಬಹುದು. ಉದಾಹರಣೆಗೆ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಿನಲ್ಲಿ ಈಚೆಗಿನ ತನಕವೂ ಫೆಡರಲ್ ಸರ್ಕಾರ ಅಪ್ರತ್ಯಕ್ಷ ತೆರಿಗೆಗಳನ್ನು ಆಕರಣೆ ಮಾಡುತ್ತಿತ್ತು. ರಾಜ್ಯಗಳು ಪ್ರತ್ಯೇಕ ತೆರಿಗೆಯನ್ನು ಅವಲಂಬಿಸಿದ್ದವು. ಮೂರನೆಯದಾಗಿ ಆದಾಯವನ್ನು ಒಂದು ಸರ್ಕಾರ ಸಂಗ್ರಹ ಮಾಡಿ ಅದರಲ್ಲಿನ ಒಂದು ನಿಶ್ಚಿತ ಭಾಗವನ್ನು ಇನ್ನೊಂದಕ್ಕೆ ವರ್ಗಾಯಿಸಿಕೊಡಬಹುದು.
ರಾಜ್ಯ ಮತ್ತು ಸ್ಥಾನೀಯ ತೆರಿಗೆಗಳು ತಾವು ಸಂಗ್ರಹಿಸಿದ ತೆರಿಗೆಯನ್ನು ಕೇಂದ್ರದೊಡನೆ ಹಂಚಿಕೊಳ್ಳುವ ಅನೇಕ ಉದಾಹರಣೆಗಳು ಹೇಗೆ ಧಾರಾಳವಾಗಿ ಸಿಗುತ್ತವೋ ಹಾಗೆಯೇ ಕೇಂದ್ರವು ಸಂಗ್ರಹಿಸಿ ಸ್ಥಾನೀಯ ಸರ್ಕಾರಗಳಿಗೆ ಕೊಡುವ ಪರಿಪಾಠವು ರೂಢಿಯಲ್ಲಿದೆ. ಇದೀಗ ವಾರಸು ತೆರಿಗೆಯನ್ನು ಫೆಡರಲ್ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹಂಚಿಕೊಳ್ಳುವ ಸಮಸ್ಯೆ ಅಮೆರಿಕದಲ್ಲಿ ಒಂದು ಗಂಭೀರ ಪ್ರಶ್ನೆಯಾಗಿದೆಯಂತೆ. ಹಾಗೆಯೇ ಜರ್ಮನಿಯಲ್ಲಿ ರಾಜ್ಯ ಸರ್ಕಾರಗಳಿಗೂ ಫೆಡರಲ್ ಸರ್ಕಾರಕ್ಕೂ ನಡುವಿನ ಹಣಕಾಸು ವ್ಯವಸ್ಥೆಯ ಸಂಬಂಧಗಳು ವಿವಾದಾಸ್ಪದ ಪ್ರಶ್ನೆಯಾಗಿ ಬಿಟ್ಟಿದೆಯಂತೆ. ತಮ್ಮ ಸ್ವದೇಶದಲ್ಲಿ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ವಸ್ತುನಿಷ್ಠವಾಗಿ ಪ್ರಸ್ತುತಗೊಳಿಸುವುದಲ್ಲದೆ ಪಕ್ಷಪಾತರಹಿತವಾಗಿ ವಿಶ್ಲೇಷಿಸುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಳ್ಳೆಯ ಕೊಡುಗೆ ನೀಡಿದ್ದಾರೆ. ಬೇರೆ ದೇಶಗಳಿಗೂ ಅನ್ವಯವಾಗತಕ್ಕ ಈ ಸೂತ್ರಗಳು ಇಷ್ಟು ವಿವರವಾಗಿ ಇದುವರೆಗೂ ಎಲ್ಲೂ ಚರ್ಚಿತವಾದಂತೆ ನನಗೆ ಕಾಣುವುದಿಲ್ಲ. ಇಷ್ಟಾಗಿಯೂ ಚಿತ್ರದ ಅರ್ಧಾಂಶ ಮಾತ್ರ ಅನಾವರಣಗೊಂಡಿದೆ. ನಡುವೆ ಸ್ಥಾನೀಯ ಲೋಕಲ್ ಸರ್ಕಾರಗಳು ಹಾಯ್ದಿರುವುದರಿಂದ ಅಂದರೆ ಪ್ರಾಂತೀಯ ಹಾಗೂ ಕೇಂದ್ರ ಸರ್ಕಾರಗಳಂತೆ ನಮಗೂ ಹಣಕಾಸು ವ್ಯವಸ್ಥೆಯಲ್ಲಿ ಪಾಲು ಕೊಡಬೇಕೆಂದು ಅವು ಆಗ್ರಹಿಸಲು ಹೊರಟಿರುವುದರಿಂದ ಸಮಸ್ಯೆ ಇನ್ನಷ್ಟು ಜಟಿಲವಾಗಿದೆ. ಅಮೆರಿಕದಲ್ಲಿ ಇದೀಗ ಶಾಲೆಗಳಿಗೆ ಹಣಕಾಸು ಸರಬರಾಜು ಮಾಡುವ ಬಗ್ಗೆ ಎದ್ದಿರುವ ವಿವಾದಕ್ಕೆ ಪರಿಹಾರ ಸಿಗಬೇಕಾದರೆ ಹಣಕಾಸು ವ್ಯವಸ್ಥೆ ಅನೋನ್ಯ ಸಂಬಂಧವನ್ನು ನಿರ್ದಿಷ್ಟಗೊಳಿಸಿಕೊಳ್ಳಬೇಕಾಗುತ್ತದೆ. ಅಂಬೇಡ್ಕರ್ ಅವರೇ ತಮ್ಮ ಇನ್ನೊಂದು ಬರಹದಲ್ಲಿ ಈ ವಿಷಯ ಪ್ರಸ್ತಾಪಿಸುವ ಆಲೋಚನೆ ಮಾಡಿದ್ದಾರಂತೆ. ಅದೇನೇ ಇರಲಿ, ಮೂಲ ಪ್ರಶ್ನೆಯನ್ನು ಚರ್ಚಿಸುವ ಈ ಪ್ರಸ್ತುತ ಬರವಣಿಗೆಯಲ್ಲಿ ಅವರು ಸಾಧಿಸಿರುವಷ್ಟು ಯಶಸ್ಸನ್ನು ಅಲ್ಲಿಯೂ ಅವರು ಗಳಿಸಿದರೆ ಎಲ್ಲರೂ ಅವರಿಂದ ಉಪಕೃತರಾಗಿರುತ್ತಾರೆಂದು ನಾನಂದುಕೊಳ್ಳುತ್ತೇನೆ. ಎಡ್ವಿನ್ ಆರ್ ಎ ಸೆಲಿಗ್ಮನ್, ಕೊಲಂಬಿಯಾ ಯೂನಿವರ್ಸಿಟಿ, ನ್ಯೂಯಾರ್ಕ್, ಅಕ್ಟೋಬರ್ 1924. ಧನ್ಯವಾದಗಳು.

ಎಲ್ಲರಿಗೆ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಸವಿತಾ ನಾಗಭೂಷಣ, ಲೇಖಕಿ, ಶಿವಮೊಗ್ಗದಲ್ಲಿ ವಾಸ. 1943 ಫೆಬ್ರವರಿ 16 ನಡೆದ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ನಡೆಸಿದ ಚರ್ಚೆಯ ಒಂದು ಭಾಗವನ್ನು ಓದುತ್ತಿರುವೆ. ಒಬ್ಬ ಕಾರ್ಮಿಕ ಸಂಸಾರದ ಮುಂಗಡ ಪತ್ರ. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ಕೇಳ್ತಾರೆ, ಮಾನ್ಯ ಸದಸ್ಯರು 1943 ಕಾರ್ಮಿಕರ ಸಂಸಾರದ ಮುಂಗಡ ಪತ್ರವನ್ನು ಸಭೆಯ ಮುಂದೆ ಮಂಡಿಸುವರೆ? ಓರ್ವ ಕಾರ್ಮಿಕನ ದಿನಗೂಲಿ 8 ಆಣೆಗಳಿದ್ದು ಅವನು 6 ಜನರು ಇರುವ ಸಂಸಾರವನ್ನು ಹೇಗೆ ತೂಗಿಸಬಲ್ಲ? ಅವರ ಸಂಸಾರಕ್ಕೆ ಬೇಕಾಗುವ ಧಾನ್ಯ ಎಷ್ಟು ಹಾಗೂ ಅದರ ಬೆಲೆ ಏನು? ಈ ದಿಸೆಯಲ್ಲಿ ಮಾಲೀಕರು ತಮ್ಮ ಕಾರ್ಮಿಕರಿಗೆಂದೇ ಯಾವ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ? ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳ್ತಾರೆ, ಭಾರತದಾದ್ಯಂತ ಕಾರ್ಮಿಕರ ಸಂಸಾರದ ಏಕರೂಪ ಮುಂಗಡ ಪತ್ರವೆಂಬುದೇ ಇಲ್ಲ. ಆದುದರಿಂದ 1943 ಸಂಸಾರದ ಮುಂಗಡ ಪತ್ರ ನೀಡಲು ಸಾಧ್ಯವೇ ಇಲ್ಲ. ಮಾನ್ಯ ಸದಸ್ಯರಿಗೆ ಬೇಕಾದಲ್ಲಿ ಬೊಂಬಾಯಿಯಲ್ಲಿನ ಹಿಂದಿನ ಸಂವತ್ಸರಗಳ ಸಂಸಾರದ ಮುಂಗಡ ಪತ್ರವನ್ನು ನೀಡಬಹುದು. 1. ಅಂಕಿ ಸಂಖ್ಯೆಗಳ ಅಭಾವದಿಂದಾಗಿ ಕಾರ್ಮಿಕರ ಸಂಸಾರಕ್ಕೆ ಬೇಕಾದ ದವಸ ಧಾನ್ಯಗಳ ಮಾಹಿತಿ ನೀಡಲಾಗುವುದಿಲ್ಲ. ಆಹಾರ ಸೇವನೆ ಹಾಗೂ ಬೆಲೆಗಳಲ್ಲಿ ಭೇದವಿರುವುದನ್ನು ಅನೇಕ ಸ್ಥಳಗಳಲ್ಲಿ ಕಾಣಬಹುದಾಗಿದೆ. 2. ಅನೇಕ ಮಾಲೀಕರು ಕಾರ್ಮಿಕರಿಗಾಗಿ ಧಾನ್ಯದ ಅಂಗಡಿಗಳನ್ನು ತೆರೆದಿದ್ದಾರೆ. ಭಾರತ ಸರ್ಕಾರವು ಅಖಿಲ ಭಾರತ ಮಾಲೀಕರ ಸಂಘಕ್ಕೆ ಹೆಚ್ಚು ಅಂಗಡಿಗಳನ್ನು ತೆರೆಯುವಂತೆ ಸೂಚಿಸಿದೆ. ಈ ಕೆಳಗೆ ಹೇಳಲಾದ ಹೇಳಿಕೆಯಿಂದ ಸದ್ಯ ಸರ್ಕಾರದ ಬಳಿ ಇರಬಹುದಾದ ವಿವರಗಳನ್ನು ಅರಿಯಬಹುದು. ಹೇಳಿಕೆ. ಈ ಹೇಳಿಕೆಯಲ್ಲಿರುವ ಮಾಹಿತಿ ಸಂಗ್ರಹಿಸಿದ್ದೇ ಹೊರತು ಇಂದಿನವರೆಗಿನದಲ್ಲ. ಮದ್ರಾಸ್. 31 ಕಾರ್ಖಾನೆಗಳಲ್ಲಿ ಧಾನ್ಯದ ಅಂಗಡಿಗಳಿವೆ. 13 ಮಾಲೀಕರಿಂದ 18 ಕಾರ್ಮಿಕರ ಸಹಕಾರ ಸಂಘಗಳು ತೆರೆಯಲ್ಪಟ್ಟಿವೆ. ಮಾಲೀಕರ ಸಹಕಾರ ಅನೇಕರಿಗಿದೆ. 50 ಕಾರ್ಖಾನೆಗಳಲ್ಲಿ ತುರ್ತು ಪರಿಸ್ಥಿತಿಗೆಂದೇ ದಾಸ್ತಾನನ್ನು ಸಂಗ್ರಹಿಸಿ ಇಡಲಾಗಿದೆ. 6 ಕಾರ್ಖಾನೆಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಮಿಕರಿಗೆ ಬೇಯಿಸಲಾದ ಆಹಾರವನ್ನೇ ನೀಡಲಾಗುತ್ತಿದೆ. 2 ಕಾರ್ಖಾನೆಗಳಲ್ಲಿ ಕಾರ್ಮಿಕರೇ ಫಲಾಹಾರ ಕೇಂದ್ರಗಳನ್ನು ತೆರೆದಿದ್ದಾರೆ. ಬಂಗಾಳ. 146 ಕಾರ್ಖಾನೆಗಳು ಧಾನ್ಯದ ಅಂಗಡಿ ತೆರೆದಿದ್ದು ತುರ್ತು ಪರಿಸ್ಥಿತಿಗೂ ವ್ಯವಸ್ಥೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿ ಅಲ್ಲದೆ 35 ಕಾರ್ಖಾನೆಗಳಲ್ಲಿ ಕಾಳಿನ ದಾಸ್ತಾನು ಇದೆ. 75 ಕಾರ್ಖಾನೆಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬೇಯಿಸಿದ ಆಹಾರ ನೀಡುವ ವ್ಯವಸ್ಥೆ ಇದೆ. ಬೊಂಬಾಯಿ, ಪಂಜಾಬಿನ ವಿವರಗಳು ತಿಳಿದಿಲ್ಲ. ಆದರೆ ಅನೇಕರು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಧಾನ್ಯದ ಸಂಗ್ರಹವಿದೆ ಎಂದು ತಿಳಿದು ಬಂದಿದೆ. ಬಿಹಾರ. 7 ಮಾಲೀಕರು ಹಾಗೂ ಪ್ರಮುಖ ಮಾಲೀಕರು ತಮ್ಮ ಕಾರ್ಮಿಕರಿಗೆಂದೇ ಅಂಗಡಿಗಳನ್ನು ತೆರೆದಿದ್ದಾರೆ. ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಒಬ್ಬ ಪ್ರಮುಖ ಮಾಲೀಕನು ಸಹಕಾರ ಸಂಘದವರಿಗೆ ಹಣ ಮುಂಗಡವಾಗಿ ನೀಡಿದ್ದಾನೆ ಹಾಗೂ ಕಡಿಮೆ ಬಾಡಿಗೆಯ ಮೇಲೆ ಕಟ್ಟಡವನ್ನೂ ನೀಡಲಾಗಿದೆ. ಸಂಯುಕ್ತ ಪ್ರಾಂತಗಳು. ಕಾನ್ಪುರದ ಎಲ್ಲಾ ದೊಡ್ಡ ಕಾರ್ಖಾನೆಗಳು ತುರ್ತು ಪರಿಸ್ಥಿತಿಗೆಂದೇ ಧಾನ್ಯ ಸಂಗ್ರಹ ಹೊಂದಿದೆ. ಮಧ್ಯಪ್ರಾಂತ್ಯ ಹಾಗೂ ಬೀರಾರ್. ಮಾಲೀಕರಿಂದ 14 ಅಂಗಡಿಗಳು ತೆರೆಯಲ್ಪಟ್ಟಿವೆ. ಕಾರ್ಮಿಕ ಸಂಘದವರು ಅಂಗಡಿ ತೆರೆಯಲು ಒಬ್ಬ ಮಾಲೀಕರು ಸಹಾಯ ನೀಡಿದ್ದಾರೆ. 7 ಮಾಲೀಕರು ಹಾಗೂ 1 ಸಹಕಾರ ಸಂಘ ಧಾನ್ಯದ ದಾಸ್ತಾನು ಇಡಲು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಸಿಂಧ್. ಕರಾಚಿ ಹಾಗೂ ಹೈದರಾಬಾದ್ ಸಿಂಧ್ಗಳಲ್ಲಿ 7 ಮಾಲೀಕರು ಧಾನ್ಯದ ಅಂಗಡಿ ತೆರೆದಿದ್ದು ಅನೇಕ ಪ್ರಮುಖ ಮಾಲೀಕರು ಈ ದಿಸೆಯಲ್ಲಿ ಮುಂದೆ ಬಂದಿದ್ದಾರೆ. ಕರಾಚಿಯಲ್ಲಿ 1 ಪ್ರಮುಖ ಉದ್ದಿಮೆಯು ಫಲಾಹಾರ ಮಂದಿರ ತೆರೆದು ಕಾರ್ಮಿಕರಿಗೆ ಹಾಲು ಹಾಗೂ ಬೇಯಿಸಿದ ಆಹಾರ ನೀಡುತ್ತಿದೆ. ಅಸ್ಸಾಂ. ಉದ್ದಿಮೆ ಮಾಲೀಕರು ಆಹಾರ ದಾಸ್ತಾನಿಗೆ ಸೂಕ್ತ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಧಾನ್ಯಗಳ ಅಂಗಡಿಗಳನ್ನು ತೆರೆದಿದ್ದಾರೆ. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ಕೇಳ್ತಾರೆ,
ಕಾರ್ಮಿಕ ಇಲಾಖೆಯು ಬಡ ಕಾರ್ಮಿಕರ ಕೂಲಿಯನ್ನು ನಿಗದಿಪಡಿಸಿದೆಯೇ? ಗೌರವಾನ್ವಿತ ಡಾ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ ಇಲ್ಲ.

ಜೈ ಭೀಮ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ನಿಮ್ಮ ವಿಶಾಲ್ ಮ್ಯಾಸರ್. ನಾನಿವತ್ತು ದೆಹಲಿಯಲ್ಲಿನ ಮಸೀದಿಗಳ ರಕ್ಷಣೆ ಎನ್ನುವ ಭಾಗವನ್ನು ಓದುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರು ಬ್ರಾಕೆಟ್ ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಈ ತಿದ್ದುಪಡಿ ಸೂಚಿಸಲಾಗಿದೆ. ಈ ಮೊದಲಿನ ಗೊತ್ತುವಳಿಯ ಬದಲು ಈ ಕೆಳಗಿನ ಗೊತ್ತುವಳಿಯನ್ನು ಅಂಗೀಕರಿಸಬೇಕು. ನವದೆಹಲಿಯಲ್ಲಿರುವ ಮಸೀದಿಗಳನ್ನು ರಕ್ಷಿಸಲು ಹಾಗೂ ಸರಿಯಾಗಿ ದುರಸ್ತಿ ಮಾಡಲು ಗವರ್ನರ್ ಜನರಲ್ ರವರ ಪರಿಷತ್ತು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ಸಭೆಯು ಶಿಫಾರಸು ಮಾಡಿದೆ. ಅ ಮಸೀದಿಗಳಿರುವ ಆವರಣಗಳಲ್ಲಿ ಬಂಗಲೆಗಳು ಇದ್ದರೆ ಅವನ್ನು ಸಂಬಂಧಪಟ್ಟ ಇಲಾಖೆಗಳ ವಾರಸುದಾರರಿಗೆ ವಹಿಸಿಕೊಡಬೇಕು ಮತ್ತು ಹಾಗೆ ವಹಿಸಿಕೊಡುವಾಗ ಮಸೀದಿಗಳನ್ನು ರಕ್ಷಿಸಲಾಗಲಿ ಅಥವಾ ಮಸೀದಿಗಳಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನು ಸಲ್ಲಿಸಲಾಗಲಿ ವಾರಸುದಾರರು ಅಡ್ಡಿ ಮಾಡಬಾರದು ಎಂದು ನಿರ್ಬಂಧಿಸಬೇಕು. ಮತ್ತು ಅವರು ನವದೆಹಲಿಯಲ್ಲಿರುವ ಮಸೀದಿಗಳನ್ನು ದುರಸ್ತಿ ಮಾಡಲು, ರಕ್ಷಿಸಲು ಅಥವಾ ಮತ್ತೆ ಕಟ್ಟಲು ಮುಂದೆ ಬರುವಂತಹ ಮುಸಲ್ಮಾನರಿಗೆ ಎಲ್ಲಾ ಅನುಕೂಲಗಳನ್ನು, ಸಹಾಯವನ್ನು, ಅಗತ್ಯವಾದ ಅಧಿಕೃತ ಅನುಮತಿಗಳನ್ನು ಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಗಳಿಗೆ ನವದೆಹಲಿಯ ನಗರ ಪಾಲಿಕೆ ಆದೇಶ ಕೊಡಬೇಕು. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂದು ಬ್ರಾಕೆಟ್ ಕಾರ್ಮಿಕ ಸದಸ್ಯರು. ಮಾನ್ಯರೇ, ಈ ಗೊತ್ತುವಳಿಯನ್ನು ಭಾಗ ಅ ಮತ್ತು ಭಾಗ ಆ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ನನಗೆ ಭಾಗ ಅ ಮಾತ್ರ ಸಂಬಂಧಿಸಿದೆ. ಭಾಗ ಅ ಶಿಕ್ಷಣ, ಆರೋಗ್ಯ ಮತ್ತು ಭೂ ಅಭಿವೃದ್ಧಿ ಇಲಾಖೆಯ ಸನ್ಮಾನ್ಯ ಕಾರ್ಯದರ್ಶಿಗಳಿಗೆ ಸಂಬಂಧಿಸಿರುವುದು. ನನಗೆ ಸಂಬಂಧಿಸಿದ ಭಾಗ ಅ ಎರಡು ಶಿಫಾರಸುಗಳನ್ನು ಮಾಡಿದೆ. ಮಸೀದಿಗಳು ಇರುವ ಬಂಗಲೆಗಳನ್ನು ಸರ್ಕಾರವು ಭಾರತದ ನೌಕರರಿಗೆ ವಹಿಸಿಕೊಡಬೇಕೆಂಬುದು ಮೊದಲನೆಯದು. ಅಂತಹ ಮಸೀದಿಗಳನ್ನು ರಕ್ಷಿಸಲು ಅಥವಾ ಪ್ರಾರ್ಥನೆಗಳಿಗಾಗಿ ಉಪಯೋಗಿಸಿಕೊಳ್ಳಲು ಯಾರಾದರೂ ಮುಂದೆ ಬಂದರೆ ಅವರಿಗೆ ಅಡ್ಡಿ ಮಾಡಬಾರದು ಎಂಬ ಆದೇಶವನ್ನು ಆ ಬಂಗಲೆಗಳಲ್ಲಿ ವಾಸಿಸುವವರಿಗೆ ಕೊಡುವುದು ಎಂಬುದು ಎರಡನೆಯದು. ಆದರೆ ಈ ಎರಡರಲ್ಲಿ ಯಾವುದನ್ನೂ ನಾನು ಒಪ್ಪುವುದಿಲ್ಲ ಎಂಬುದು ನಾನು ವಿಷಾದಪೂರ್ವಕವಾಗಿ ಹೇಳಬಯಸುತ್ತೇನೆ. ಹೀಗೆ ನಾನು ಹೇಳುತ್ತಿರುವುದು ಈ ಗೊತ್ತುವಳಿಯನ್ನು ಸೂಚಿಸುತ್ತಿರುವ ನನ್ನ ಸನ್ಮಾನ್ಯ ಮಿತ್ರರ ಭಾವನೆಗಳಿಗೆ ನಾನು ಮನ್ನಣೆ ಕೊಡುತ್ತಿಲ್ಲವೆಂಬ ಕಾರಣಕ್ಕಲ್ಲ. ಈ ಗೊತ್ತುವಳಿಯನ್ನು ಒಪ್ಪಿಕೊಳ್ಳುವುದರಿಂದ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಎಂಬ ಕಾರಣಕ್ಕಾಗಿ. ಈ ಗೊತ್ತುವಳಿಯ ಮೊದಲನೆಯ ಭಾಗಕ್ಕಾಗಿ ಸಂಬಂಧಿಸಿದಂತೆ ನನ್ನ ಸನ್ಮಾನ್ಯ ಮಿತ್ರರಾದ ಸರ್ ಯಾಮಿನ್ ಖಾನ್ ಸರ್ಕಾರವು ಒಂದು ಬಂಗಲೆಯನ್ನು ಈಗಾಗಲೇ ಒಬ್ಬ ಸನ್ಮಾನ್ಯ ಮುಸ್ಲಿಂ ಸದಸ್ಯರಿಗೆ ವಹಿಸಿಕೊಟ್ಟಿದೆ ಅಥವಾ ಕಾಯ್ದಿರಿಸಿದೆ ಎಂದು ಹೇಳಿದರು. ನಾನು ಹೇಳಿದ ಸಿದ್ಧಾಂತವನ್ನು ಒಪ್ಪಿ ಅವರು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ನನಗನ್ನಿಸುತ್ತದೆ. ಆದರೆ ಮಾನ್ಯರೇ, ಇದು ತಪ್ಪು ಎಂದು ನಾನು ನಿರುಪಾಧಿಕವಾಗಿ ಹೇಳುತ್ತೇನೆ. ಯಾವ ಬಂಗಲೆಯನ್ನು ಯಾವ ಸನ್ಮಾನ್ಯ ಸದಸ್ಯರಿಗೂ ಕಾಯ್ದಿರಿಸಿಲ್ಲ. ಅವರು ಪ್ರಸ್ತಾಪಿಸಿದ ಬಂಗಲೆಯಲ್ಲಿ ಒಬ್ಬ ಮುಸ್ಲಿಂ ಸದಸ್ಯರು ವಾಸಿಸುತ್ತಿರುವುದು ಕೇವಲ ಆಕಸ್ಮಿಕ. ಆದರೆ ಮುಂದೆ ಒಂದು ವೇಳೆ ಆ ಮನೆಯು ತೆರವಾದರೆ ಅದು ತೆರವಾಗುವುದಿಲ್ಲವೆಂಬ ನಂಬಿಕೆ ನನಗಿದೆ. ಅದನ್ನು ಪಡೆಯುವ ಹಕ್ಕು ಯಾವುದೇ ಹಿರಿಯ ಸದಸ್ಯರಿಗಾದರೂ ಇದೆ. ಇಲ್ಲಿ ಅಂತಹ ಸನ್ಮಾನ್ಯ ಸದಸ್ಯರು ಮುಸ್ಲಿಮರೇ ಇರಬೇಕು, ಮುಸ್ಲಿಮೇತರರೇ ಇರಬೇಕು ಎಂಬ ಪ್ರಶ್ನೆ ಏಳುವುದಿಲ್ಲ. ಇದರಲ್ಲಿ ಯಾರಿಗೂ ಸಂಶಯ ಬೇಡ, ಸರ್ ಮೊಹಮ್ಮದ್ ಯಾಮಿನ್ ಖಾನ್. ಆದರೆ ಅಡ್ಡಗೋಡೆಯನ್ನು ಆಗಲೇ ಕಟ್ಟಲಾಗಿದೆಯಲ್ಲ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅದು ಬೇರೆ ವಿಷಯ. ನಾನು ಕೇವಲ ನಿಯಮದ ಬಗ್ಗೆ ಮಾತನಾಡುತ್ತಿದ್ದೇನಷ್ಟೆ. ಆದ್ದರಿಂದ ಭಾರತ ಸರ್ಕಾರವು ಈ ನಿಯಮವನ್ನು ಒಪ್ಪಿಕೊಂಡಿಲ್ಲ. ನನ್ನ ಸನ್ಮಾನ್ಯ ಮಿತ್ರರಿಗೆ ನಾನು ತಿಳಿಸುವುದಿಷ್ಟೆ, ಸದ್ಯಕ್ಕಂತೂ ಸರ್ಕಾರ ಇಂತಹ ಕಠಿಣ ನಿಯಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಮಾನ್ಯರೇ, ಈ ನಿಯಮವನ್ನು ಒಪ್ಪಿಕೊಳ್ಳುವುದು ಅನ್ನುವುದರ ಅರ್ಥವೇನು? ಇದಕ್ಕೆ ಎರಡು ಅರ್ಥಗಳಿವೆ. ಆ ಗೊತ್ತುವಳಿಯ ವಿಷಯವಾಗಿರುವ ಬಂಗಲೆಗಳಲ್ಲಿ ವಾಸಿಸುತ್ತಿರುವ ಮುಸ್ಲಿಮೇತರರಿಗೆ ನೋಟಿಸು ಜಾರಿ ಮಾಡಿ ಅವರನ್ನು ಮನೆ ಬಿಡಿಸಬೇಕು ಎಂಬುದು ಇದರ ಅರ್ಥ. ಸರ್ಕಾರವು ಈ ಗೊತ್ತುವಳಿಯನ್ನು ಒಪ್ಪಿಕೊಂಡರೆ ಉಂಟಾಗುವ ಪರಿಣಾಮ ಇದು. ಈ ಗೊತ್ತುವಳಿಯನ್ನು ಒಪ್ಪಿಕೊಂಡರೆ ಆಗುವ ಎರಡನೆಯ ಪರಿಣಾಮ ಹೀಗಿದೆ. ಒಂದು ವೇಳೆ ಅಂತಹ ಬಂಗಲೆಯಲ್ಲೊಂದು ಖಾಲಿ ಇತ್ತು ಎಂದು ಊಹಿಸೋಣ.
ಭಾರತ ಸರ್ಕಾರವು ಒಬ್ಬ ನೌಕರನನ್ನು ದೆಹಲಿಯ ಹೊರಗಿನಿಂದ ಕರೆಸಿಕೊಂಡರೆ ಮತ್ತು ಅವನು ದೆಹಲಿಯಲ್ಲೇ ಇರಬೇಕಾದುದು ಅಗತ್ಯವಿದ್ದರೆ ಆಗ ಅಂತಹ ಬಂಗಲೆಯನ್ನು ಅವನಿಗೆ ಕೊಡಲಾಗುತ್ತದೆ ಎಂದು ಊಹಿಸೋಣ. ಆಗ ಆ ನೌಕರನು ಮುಸ್ಲಿಂ ಮೇತರನಿದ್ದರೆ ಸರ್ಕಾರವು ಆ ಬಂಗಲೆಯನ್ನು ಅವನಿಗೆ ಕೊಡಬಾರದು ಎಂದಾಗುತ್ತದೆ. ಆದ್ದರಿಂದ ಮಾನ್ಯರೇ, ಇದೊಂದು ಅಸಾಧ್ಯ ಷರತ್ತು ಎಂಬುದು ನನ್ನ ವಿನಯಪೂರ್ವಕ ಹೇಳಿಕೆ. ಈಗಿನ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳಬೇಕೆಂದರೆ ವಾಸಸ್ಥಳ ಕೊರತೆ ಇಷ್ಟೊಂದು ಹೆಚ್ಚಾಗಿರುವಾಗ ನಾವು ಇಲ್ಲಿಗೆ ಕರೆಸಿಕೊಂಡ ಅಧಿಕಾರಿಗಳು ಗುಡಿಸಲಿನಂತಹ ಮನೆಗಳಲ್ಲಿ ಮತ್ತು ಸಿಕ್ಕ ಸಿಕ್ಕಲ್ಲೇ ವಾಸಿಸುತ್ತಿರುವಾಗ ಸರ್ಕಾರವು ಇಂಥದ್ದೊಂದು ನಿಯಮವನ್ನು ಜಾರಿಗೊಳಿಸಿತ್ತೆಂದರೆ ಇದನ್ನು ನನಗೆ ಹೇಳಲು ಸಂಕೋಚವಾಗುತ್ತಿದೆ. ಅದೊಂದು ರೀತಿಯ ಗೋದಣಿಗೆಯಲ್ಲಿನ ನಾಯಿಯ ನೀತಿಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ಇದು ಒಪ್ಪಿಕೊಳ್ಳುವಂತಹದ್ದಲ್ಲ ಎಂಬುದು ನನ್ನ ಸನ್ಮಾನ್ಯ ಮಿತ್ರರು ಸುಲಭವಾಗಿ ಮನಗಾಣುತ್ತಾರೆ. ಈಗ ಗೊತ್ತುವಳಿಯ ಎರಡನೆಯ ಭಾಗಕ್ಕೆ ಬರೋಣ. ಈ ಭಾಗವು ಆ ಬಂಗಲೆಗಳಲ್ಲಿ ವಾಸಿಸುತ್ತಿರುವವರ ಮೇಲೆ ಸರ್ಕಾರವು ಕೆಲವು ನಿರ್ಬಂಧಗಳನ್ನು ಹೇರಬೇಕು ಎಂದು ತಿಳಿಸುತ್ತದೆ. ಆದರೆ ಇದು ಸಹ ಕೆಲವು ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎಂದು ಹೇಳಲು ನಾನು ವಿಷಾದಿಸುತ್ತೇನೆ. ಮಾನ್ಯರೇ, ಮನೆ ಮಾಲೀಕರು ಬಾಡಿಗೆದಾರರ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಮಾಲೀಕನು ಆವರಣವನ್ನು ಸುಸ್ಥಿತಿಯಲ್ಲಿಡುವ ಮುಖ್ಯ ಉದ್ದೇಶದಿಂದ ಬಾಡಿಗೆದಾರನ ಮೇಲೆ ನಿರ್ಬಂಧನೆಗಳನ್ನು ಹೇರುತ್ತಾನೆ ಎಂಬುದು ನನ್ನ ಸನ್ಮಾನ್ಯ ಮಿತ್ರ ಸರ್ ಯಾಮಿನ್ ಖಾನರು ಒಪ್ಪುತ್ತಾರೆಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಇದನ್ನು ವಿಸ್ತಾರವಾಗಿ ಹೇಳಲು ನನಗೆ ಸಮಯವಿಲ್ಲ. ಆದರೆ ಯಾವ ನಿರ್ಬಂಧನೆಗಳನ್ನು ಸರ್ಕಾರವು ಬಾಡಿಗೆದಾರರ ಮೇಲೆ ಹೇರಬೇಕೆಂದು ನನ್ನ ಮಿತ್ರ ಆಶಿಸುತ್ತಾರೆಯೋ ಆ ನಿರ್ಬಂಧನೆಗಳು ಸಮರ್ಥನೀಯವಲ್ಲ, ಏಕೆಂದರೆ ಅವುಗಳ ಉದ್ದೇಶ

ವರ್ಣದ ರಕ್ಷಣೆಯಲ್ಲ. ಈಗ ಮಾನ್ಯರೇ, ನಾನು ಎರಡನೆಯ ಸಮಸ್ಯೆಗೆ ಬರುತ್ತೇನೆ. ಈ ರೀತಿಯ ನಿರ್ಬಂಧಕ್ಕೊಳಗಾದ ಬಾಡಿಗೆದಾರನ ಪಾಡೇನಾಗುತ್ತದೆ? ಬಾಡಿಗೆದಾರನು ಮುಸ್ಲಿಮನಾಗಲಿ ಮುಸ್ಲಿಮೇತರನಾಗಲಿ ಅವನು ನಮಾಜು ಮಾಡಲು ಒಳಗೆ ಬರುವ ಯಾರಿಗೇ ಆಗಲಿ ಅನುಮತಿ ಕೊಡಬೇಕು ಎಂದು ಗೊತ್ತುವಳಿಯಲ್ಲಿ ನಮೂದಿತವಾಗಿರುವ ನಿಯಮವನ್ನು ಜಾರಿಗೆ ಬಂದರೆ ಆಗ ಆವರಣದ ಏಕಾಂತತೆಗೆ ಭಂಗ ಬಂದು ಆವರಣವು ಒಂದು ರೀತಿಯ ಮುಜಾಫಿರ್ ಖಾನೆಯಾಗಿ ಬಿಡುತ್ತದೆ. ಅದರಲ್ಲೇನು ಸಂದೇಹವಿಲ್ಲ. ನಾನು ಹೇಳುತ್ತಿರುವುದು ಅತಿಶಯೋಕ್ತಿಯಲ್ಲ ಎಂಬುದು ಖಂಡಿತ. ಅಂತಹ ನಿರ್ಬಂಧನೆಗಳನ್ನು ಮುಸ್ಲಿಮೇತರ ಬಾಡಿಗೆದಾರನ ಮೇಲೆ ಹೇರುವುದು ಬಹಳ ಕಷ್ಟ ಎಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಅಂತಹ ನಿರ್ಬಂಧವನ್ನು ಯುರೋಪಿನ ಬಾಡಿಗೆದಾರನ ಮೇಲೆ ಹೇರಬೇಕೆಂದು ನನ್ನ ಸನ್ಮಾನ್ಯ ಮಿತ್ರರು ನನಗೆ ಸೂಚಿಸುತ್ತಿದ್ದಾರೆಯೋ, ಈ ನಿರ್ಬಂಧ ಮುಸ್ಲಿಂ ಬಾಡಿಗೆದಾರರಿಗೆ ಸಮ್ಮತವಾಗುವುದಿಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಗೊತ್ತುವಳಿಯಲ್ಲಿ ಪ್ರಸ್ತಾಪಿಸಿರುವ ಬಂಗಲೆಯಲ್ಲಿ ವಾಸವಾಗಿರುವ ನನ್ನ ಸನ್ಮಾನ್ಯ ಸಹೋದ್ಯೋಗಿಗಳು ತಮ್ಮದೇ ಆದ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೂ ಸಹ ನಮಾಜು ಮಾಡಲು ಬರುವ ಗುಂಪಿಗೆ ತಮ್ಮ ಆವರಣದೊಳಕ್ಕೆ ಬಿಡುವುದಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಮಾನ್ಯರೇ, ನಾನು ಈಗ ಕೊಟ್ಟ ಕಾರಣಗಳು ತಾತ್ಕಾಲಿಕವಲ್ಲ ಎಂಬುದು ನನ್ನ ಸನ್ಮಾನ್ಯ ಮಿತ್ರರು ಒಪ್ಪುತ್ತಾರೆಂದು ಭಾವಿಸಿ ಆ ಕಾರಣಗಳಿಗಾಗಿ ಈ ಗೊತ್ತುವಳಿಗಳಿಗೆ ನನ್ನ ಒಪ್ಪಿಗೆ ಇಲ್ಲ ಎಂದು ಹೇಳಲು ವಿಷಾದಿಸುತ್ತೇನೆ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಪ್ರತಿಯೊಂದು ತರಕಾರಿಗಳು ಕೂಡ ತಮ್ಮ ಬಣ್ಣ, ಗಾತ್ರ ಹಾಗೆ ರುಚಿಯಿಂದ ವಿಭಿನ್ನವಾಗಿವೆ. ಒಂದೊಂದು ತರಕಾರಿಗಳು ಕೂಡ ಒಂದೊಂದು ರೀತಿಯಲ್ಲಿ ರುಚಿಯನ್ನು ಕೊಡುತ್ತೆ, ಹಾಗೆ ಆರೋಗ್ಯಕರ ಕೂಡ. ಸೊ ಅಂತಹ ತರಕಾರಿಗಳಲ್ಲಿ ಬೆಂಡೆಕಾಯಿ ಒಂದು. ಇದನ್ನು ಲೇಡೀಸ್ ಫಿಂಗರ್ ಅಂತ ಕೂಡ ಕರೀತಾರೆ. ಲೋಳೆ ಅಂಶವನ್ನು ಹೊಂದಿರುವಂತಹ ಈ ಬೆಂಡೆಕಾಯಿಯಲ್ಲಿ ಅಡಗಿದೆ ಅಗಾಧವಾದಂತಹ ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನ್ಸ್, ಖನಿಜಗಳು ಮತ್ತು ನಾರಿನಾಂಶಗಳನ್ನು ಹೊಂದಿರುವಂತಹ ತರಕಾರಿಯಾಗಿದೆ. ಕೆಲವರಿಗೆ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅಯ್ಯೋ, ಬೆಂಡೆಕಾಯಿನ ಅದನ್ನು ಯಾರು ತಿಂತಾರೆ ಅಂತ ಸಪ್ಪೆ ಮೊರೆ ಹಾಕೋದು ಉಂಟು. ಆದರೆ ಸ್ನೇಹಿತರೆ, ಬೆಂಡೆಕಾಯಲ್ಲಿರುವಂತಹ ಒಂದು ವಿಶೇಷ ಗುಣಗಳ ಬಗ್ಗೆ, ಆರೋಗ್ಯದಾಯಕ ಗುಣಗಳ ಬಗ್ಗೆ ತಿಳಿದ್ರೆ ಅಚ್ಚರಿ ಪಡ್ತೀರಿ. ನಾನಾಗಲೇ ಹೇಳ್ದಾಗೆ ಬೆಂಡೆಕಾಯಲ್ಲಿ ವಿಟಮಿನ್, ಖನಿಜ ಮತ್ತು

ಗಳನ್ನ ಹೊಂದಿದೆ. ಬೇಗ ಹೊಟ್ಟೆ ತುಂಬಿದ ಒಂದು ಫೀಲಿಂಗ್ ಕೂಡ ಆಗತ್ತೆ ಈ ಬೆಂಡೆಕಾಯಿಯ ಸೇವನೆಯಿಂದ. ತೂಕ ನಿಯಂತ್ರಣಕ್ಕೆ ಸಹಕಾರಿ. ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಐರನ್ ಕಂಟೆಂಟ್ ಮತ್ತು ವಿಟಮಿನ್ ಕೆ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆ ತಡಿಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಶುಗರ್ ನಿಯಂತ್ರಣ ಮಾಡಲಿಕ್ಕೆ ಬೆಂಡೆಕಾಯಿ ತುಂಬಾ ಉಪಕಾರಿ. ಸಾಮಾನ್ಯವಾಗಿ ರಾತ್ರಿಯಿಡೀ ನೀರಿನಲ್ಲಿ ಕತ್ತರಿಸಿದಂತಹ ತುಂಡು ಮಾಡಿದಂತಹ ಬೆಂಡೆಕಾಯನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದು ಬಹಳ ಒಂದು ಜನಪ್ರಿಯ ಮತ್ತು ಇತ್ತೀಚೆಗೆ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಕಾಣ್ತಾ ಇದೆ ಕೂಡ. ಇತ್ತೀಚೆಗೆ ಇದನ್ನು ಹೆಚ್ಚಾಗಿ ಕೇಳ್ತಾ ಇದ್ದೀವಿ ಕೂಡ. ಬೆಂಡೆಕಾಯಿಯನ್ನು ಔಷಧಿಗಳ ಖಜಾನೆ ಅಂತ ಕೂಡ ಕರೀತಾರೆ. ಇಷ್ಟೆಲ್ಲ ಉಪಯೋಗವಿರುವಂತಹ ಈ ಬೆಂಡೆಕಾಯಿಯನ್ನು ಬಳಸಿ ಈ ದಿನ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ಬೆಂಡೆಕಾಯಿ ಪುಳಸು. ಇದು ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಪುಳಸು ಸ್ನೇಹಿತರೆ. ಅನ್ನದ ಜೊತೆ ಚಪಾತಿಗೆ ಹಾಗೆ ರೊಟ್ಟಿಗೆ ಸಖತ್ತಾಗಿರುತ್ತೆ. ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಬೆಂಡೆಕಾಯಿ ಪುಳಸು ಇದಾಗಿದೆ. ಸ್ವಲ್ಪ ಹುಳಿ ಖಾರ ಸ್ವಲ್ಪ ಸಿಹಿ ಮಿಶ್ರಣದ ಈ ಕರಿ ಊಟದ ರುಚಿಯನ್ನು ಡಬಲ್ ಮಾಡುತ್ತೆ ಕೂಡ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಬೆಂಡೆಕಾಯಿ ಪುಳಸು ಜೊತೆ ತಿಂತಾ ಇದ್ರೆ ಆಹಾ ಖುಷಿನೋ ಖುಷಿ ಆಗತ್ತೆ ಊಟ ಮಾಡಲಿಕ್ಕೆ. ಹಾಗಾದ್ರೆ ಸ್ನೇಹಿತರೆ ತಡ ಮಾಡೋದು ಬೇಡ. ಈ ಬೆಂಡೆಕಾಯಿ ಪುಳಸು ಯಾವ ರೀತಿ ಮಾಡ್ಕೊಳ್ಬೇಕು, ಇದನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಆರೋಗ್ಯದ ಖಜಾನೆ ಅಂತಲೇ ಫೇಮಸ್ ಆಗಿರುವಂತಹ ಬೆಂಡೆಕಾಯಿ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಪುಳಸು. ಸ್ನೇಹಿತರೆ, ಬೆಂಡೆಕಾಯಿಂದ ಸಾಮಾನ್ಯವಾಗಿ ಬೆಂಡೆಕಾಯಿ ಫ್ರೈ ಅಂತ ಮಾಡ್ತೀವಿ, ಹಾಗೆ ಬೆಂಡೆಕಾಯಿ ಸಾಂಬಾರು ಮಾಡ್ತೀವಿ, ಬೆಂಡೆಕಾಯಿ ಹುಳಿ ಮಾಡ್ತೀವಿ, ಬೆಂಡೆಕಾಯಿ ಚಟ್ನಿ ಅಂತ ಮಾಡ್ತೀವಿ. ಈ ದಿನ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಪುಳಸು ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಬೆಂಡೆಕಾಯಿ ಪುಳಸು ಮಾಡಲಿಕ್ಕೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳು ಸಾಕಾಗತ್ತೆ ಸ್ನೇಹಿತರೆ. ಔಟ್ಸೈಡಿಂದ ಸ್ಪೆಷಲ್ಲಾಗಿ ಏನೂ ತರಬೇಕು ಅಂತ ಏನಿಲ್ಲ. ಈ ಬೆಂಡೆಕಾಯಿ ಪುಳಸು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಬೇಕಾಗತ್ತೆ ಮುಖ್ಯವಾಗಿ. ಈರುಳ್ಳಿ, ಟೊಮೊಟೊ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿಣ, ಮೆಣಸಿನ ಪುಡಿ, ಧನಿಯಾ ಪುಡಿ, ಬೆಲ್ಲ, ಉಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು, ಎಣ್ಣೆ 3 ಚಮಚ, ಇಷ್ಟೆಲ್ಲ ಬೇಕಾಗತ್ತೆ ಬೆಂಡೆಕಾಯಿ ಪುಳಸು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಮೊದಲು ಬೆಂಡೆಕಾಯನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ತೊಳ್ಕೊಂಡಂತಹ ಬೆಂಡೆಕಾಯಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಯಾಕಪ್ಪ ಅಂದರೆ ಮೊದಲೇ ಅದು ಲೋಳೆ ಅಂಶವನ್ನು ಹೊಂದಿರುತ್ತೆ, ಹಾಗೆ ಹಸಿ ಹಸಿ ಇದ್ದರೆ ಇನ್ನೂ ಲೋಳೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಂಡೆಕಾಯನ್ನು ನೀರಲ್ಲಿ ತೊಳೆದ ತಕ್ಷಣ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬೆಂಡೆಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಂಥ ಬೆಂಡೆಕಾಯಿಯನ್ನು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಏನು ಪ್ರೋಸೆಸ್ ಅಪ್ಪ ಅಂದರೆ, ಅದೇ ಬಾಣಲೆಯಲ್ಲಿ ಈಗ ಬೆಂಡೆಕಾಯನ್ನು ಫ್ರೈ ಮಾಡ್ಕೊಂಡಿರ್ತೀರಲ್ವ, ಅದೇ ಬಾಣಲೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ನಂತರ ಅದಕ್ಕೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹೊಂಬಣ್ಣ ಬರುವವರೆಗೂ, ಗೋಲ್ಡನ್ ಕಲರ್ ಬರುವವರೆಗೂ ಅಂದರೆ ಬಂಗಾರದ ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಂತಹ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿಗೆ ಟೊಮೊಟೊವನ್ನು ಕೂಡ ಹಾಕಬೇಕು. ಟೊಮೊಟೊವನ್ನು ಹಾಕಿ ಸ್ಮೂತಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಅದು ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಅಥವಾ ಮೆಣಸಿನ ಪುಡಿ, ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಸಿಬಿಟ್ಟು ಅದಕ್ಕೆ ಹುಣಸೆ ರಸ, ಉಪ್ಪು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಬೆಂಡೆಕಾಯನ್ನ ಫ್ರೈ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿರ್ತೀವಲ್ವ, ಕುದಿತಾ ಇರುವಂತಹ ರಸಕ್ಕೆ ಮಿಶ್ರಣ ಮಾಡಬೇಕು. 8-10 ನಿಮಿಷ ಸಣ್ಣ ಫ್ಲೇಮಲ್ಲಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಪುಳಸು ರೆಡಿ ಆಗುತ್ತೆ. 8-10 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಎಣ್ಣೆ ಮೇಲಕ್ಕೆ ಬಂದರೆ ಬೆಂಡೆಕಾಯಿ ಪುಳಸು ರೆಡಿ ಅಂತ ಅರ್ಥ ಆಗುತ್ತೆ. ಅಂದರೆ ಅದು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಒಗ್ಗರಣೆ ಕೊಟ್ಟಿರುವಂಥ ಎಣ್ಣೆ ಮೇಲ್ಗಡೆ ಬರುತ್ತೆ ಸ್ನೇಹಿತರೆ, ಪದರ ಪದರವಾಗಿ. ಆಗ ಗೊತ್ತಾಗತ್ತೆ ಈ ಬೆಂಡೆಕಾಯಿ ಪುಳಸು ರೆಡಿ ಆಗಿದೆ ಅಂತ. ಬಿಸಿ ಅನ್ನಕ್ಕೆ ಜೊತೆಗೆ ಚಪಾತಿ, ರೊಟ್ಟಿಗೂ ಕೂಡ ಮ್ಯಾಚ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಬೆಂಡೆಕಾಯಿ ಪುಳಸು ನಿಮ್ಮ ಫೇವ್ರೆಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ, ಈ ಬೆಂಡೆಕಾಯನ್ನು ಬಳಸಿ ಮತ್ತೊಂದು ವಿಶೇಷವಾಗಿರುವಂತಹ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಪುಳಸು ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹಾಗೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಈ ಸ್ಪೆಷಲ್ ರೆಸಿಪಿನ ನೀವು ಕೂಡ ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿರುವಂತಹ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಬೆಂಡೆಕಾಯಿ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಬೆಂಡೆಕಾಯಿ ಫ್ರೈಯನ್ನು ಹೇಗೆ ಮಾಡ್ಕೊಳ್ಬೇಕು, ಸುಲಭವಾಗಿ ಸರಳವಾಗಿ ಫಟಾಫಟ್ ಅಂತ ಒಂದು 10 ನಿಮಿಷದಲ್ಲೇ ಮಾಡ್ಕೊಳ್ಬಹುದಾದಂತಹ ಬೆಂಡೆಕಾಯಿ ಫ್ರೈ ಬಗ್ಗೆ ನಾಗೇಶ್ ಅವರಿಂದ ಕೇಳೋಣ.
3: ನಾರ್ಮಲ್ ಆಗಿ ನೀವು ಎಲ್ಲ ಕಡೆ ಬೆಂಡೆಕಾಯಿ ಪಲ್ಯ ತಂದಿರ್ತೀರಿ, ಆದ್ರೆ ಇವತ್ತು ನಾವು ನಿಮ್ಗೆ ಸಿಂಪಲ್ ಆಗಿ ಸ್ವಾದಿಷ್ಟಕರವಾಗಿರುವಂತಹ ಬೆಂಡೆಕಾಯಿ ಪಲ್ಯ ಅಣ್ಣ. ಇದೊಂದು ಸಿಂಪಲ್ ಆಗಿರ್ತತಿ, ಅಷ್ಟ ಜಬರ್ದಸ್ತ್ ಆಗಿರ್ತತಿ. ಏನಿಲ್ರಿ, ಏನ್ ಮಾಡುದು ಅಂತಂದ್ರೆ, ಫಸ್ಟಿಗೆ ಒಂದು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆಕಾಯಿ ಕಿಟ್ಟ, ಅದ್ರಾಗ 1 ಟೀಸ್ಪೂನ್ ಅಷ್ಟು ಸಾಸ್ವಿ, ಜೀರಿಗೆ, ಸ್ವಲ್ಪ ಇಂಗು, 1 ಮೆಣಸಿನ್ಕಾಯಿ, ಉಳ್ಳಾಗಡ್ಡಿಯನ್ನ ಕಟ್ ಮಾಡಿ ಹಾಕಿ ಕರಿಬೇವನ್ನ ಸೇರಿಸಿ ಚಂದಂಗೆ ಸ್ವಲ್ಪ ತಿರುವಾಡಿದ್ರಿ. ಮುಂದಕ್ಕೊಂದು 2 ಹಸಿಮೆಣಸಿನ್ಕಾಯಿಯನ್ನ ಹಂಗ ಹಾಕ್ರಿ, ಹಾಕಿ ಅದನ್ನು ಮಿಕ್ಸ್ ಕೊಟ್ಟ ಆದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡಷ್ಟ, ಹಂಗೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪೌಡರ್ ಅನ್ನ ಹಾಕುದ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ಆದ್ಮೇಲೆ 1 ಟೊಮ್ಯಾಟೋ ಅನ್ನ ರುಬ್ಬಿ ಹಾಕ್ರಿ, ಅಂದ್ರೆ ಪ್ಯೂರಿ ಹಾಕ್ರಿ. ಅದಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿಗಳನ್ನ ಅದ್ರ ಹಾಕಿ ಚಂದಂಗೆ ಒಮ್ಮೆ ಅದನ್ನ ಪದ್ದಸಿರಿಯಾಗಿ ಮಿಕ್ಸ್ ಕೊಟ್ಟ ಮ್ಯಾಲೆ ಏನ್ರಿ ಮುಚ್ಚ್ರಿ. ಅದಾದ್ಮೇಲೆ ಏನ್ ಮಾಡ್ರಿ, ಒಂದ್ ಸ್ವಲ್ಪ ತೆಗೆದು ಹಿಂಗ್ ನಡಬಾರ್ದು, ತಿರ್ವಾಡ್ಕೊಂತ ಇರ್ರಿ. ನಾವಿಲ್ಲಿ ಮ್ಯಾಗಿ ಮಸಾಲೆ ಮ್ಯಾಜಿಕ್ ಅನ್ನ ಹಾಕಿ ಈ ಒಂದು ಬೆಂಡೆಕಾಯಿಯನ್ನ ಮಾಡಕತ್ತೀವ್ರಿ. ಇದನ್ನ ನೀವು ಇವಾಗ ಬೆಂಡೆಕಾಯಿ ಪಲ್ಯ ರೆಡಿ ಹಾಕಿ 2 ನಿಮಿಷಕ್ಕಿಂತ ಮೊದ್ಲು ಅಷ್ಟ ಹಾಕಿದ್ರ ಸಾಕ್ರಿ, ಬಹಳ ಮಸ್ತ್ ಆಗಿರುವಂತಹ ಸ್ವಾದ ಬರ್ತತಿ. ಲಾಸ್ಟಿಗೆ ಒಂದು ಈಟ್ ಕೊತ್ತಂಬರಿ ಸೊಪ್ಪು ಹಾಕಿ ಬೆಂಡೆಕಾಯಿಯನ್ನ ಮಿಕ್ಸ್ ಕೊಟ್ರಿ ಅಂತಂದ್ರ ಅತಿ ಸುಲಭವಾಗಿ ಅತಿ ಸ್ವಾದಿಷ್ಟಕರವಾದಂತಹ ಒಂದು ಪಲ್ಯ ತಯಾರಾಗ್ತತಿ. ಅದಷ್ಟೇ ಅಲ್ದ, ನಾವಿದನ್ನ ದಿನನಿತ್ಯ ಮಾಡುವಂತಹ ಎಲ್ಲಾ ಪಲ್ಯಗಳಿಗೂ 1 ಶಾಸೆಯನ್ನ ಯೂಸ್ ಮಾಡಿದ್ರೆ ಸಾಕ್ರಿ, ಮಸ್ತ್ ಆಗಿರುವಂತಹ ಸ್ವಾದ ಬರ್ತೈತಿ.
2: ಎಸ್, ಮಸ್ತ್ ಆಗಿರುವಂತಹ ಸ್ವಾದ ಯಾವ ರೀತಿ ಬರುತ್ತೆ, ಹೇಗೆ ಮಾಡ್ಕೊಳ್ಬೇಕು ಬೆಂಡೆಕಾಯಿ ಫ್ರೈನ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಸ್ನೇಹಿತರೆ, ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯೋದಿಲ್ಲ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂತಹ ಫ್ರೈ ಇದು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ, ಇನ್ನು ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಈರುಳ್ಳಿ, ಉಪ್ಪು, ಖಾರ, ಮೆಣಸು ಜೊತೆಗೆ ಟೊಮೆಟೊ ಪ್ಯೂರಿ ಹಾಕಿ ಮ್ಯಾಜಿಕ್ ಮಸಾಲವನ್ನು ಹಾಕಿದರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಸಿಂಪಲಾಗಿ ಸರಳವಾಗಿ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ ನಾಗೇಶ್ ಅವರು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ 9686927996 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ವಿಶೇಷ ಅಡುಗೆಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಬೆಂಡೆಕಾಯಿ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ದೇಶದ ರಕ್ಷಣಾ ವ್ಯವಸ್ಥೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸುವ ಸಲುವಾಗಿ ಜೂನ್ 5 ಇಂದು ಸಂಜೆ 5 ಅಣುಕು ಪ್ರದರ್ಶನ ಆಯೋಜಿಸಲಾಗಿದೆ. ವೈಮಾನಿಕ ದಾಳಿ ಅಣುಕು ಪ್ರದರ್ಶನವು ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಆರಂಭಕ್ಕೆ ಮುನ್ನ 2 ಕಾಲ ಜೋರಾಗಿ ಸೈರನ್ ಮೊಳಕಲಿವೆ. ಸೈರನ್ ಸದ್ದು ಕೇಳಿ ಸಾರ್ವಜನಿಕರು ಗಾಬರಿಯಾಗಬಾರದೆಂಬ ಉದ್ದೇಶದಿಂದ ಜಿಲ್ಲಾಡಳಿತವು ಅಣುಕು ಪ್ರದರ್ಶನದ ಪ್ರಕಟಣೆ ಹೊರಡಿಸಿದೆ. ಅಣುಕು ಪ್ರದರ್ಶನವನ್ನು ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ. ಅಣುಕು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಅಧಿಕಾರಿಗಳು ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಮಾತನಾಡಿ, 2026 ಸಾಲಿನಲ್ಲಿ ರಾಷ್ಟ್ರಮಟ್ಟದ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಯಲು ಕೇಂದ್ರ ಗೃಹ ಸಚಿವಾಲಯವು ಸೂಚನೆ ನೀಡಿದೆ. ಆಕಸ್ಮಿಕ ವಾಯುದಾಳಿ ಅಥವಾ ತುರ್ತು ಪರಿಸ್ಥಿತಿ ಎದುರಾದಾಗ ಸಾರ್ವಜನಿಕರನ್ನು ಹೇಗೆ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಬೇಕು, ಗಾಯಾಳುಗಳಿಗೆ ತಕ್ಷಣದ ವೈದ್ಯಕೀಯ ನೆರವು ಹೇಗೆ ಒದಗಿಸಬೇಕು ಮತ್ತು ವಿವಿಧ ಇಲಾಖೆಗಳು ಹೇಗೆ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸುವುದು ಈ ತಾಲೀಮಿನ ಮುಖ್ಯ ಉದ್ದೇಶವಾಗಿದೆ ಎಂದರು. ಅಣುಕು ಪ್ರದರ್ಶನವು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹರಕ್ಷಕ ದಳ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ನಾಗರಿಕ ರಕ್ಷಣಾ ಸ್ವಯಂ ಸೇವಕರು, ಗೃಹರಕ್ಷಕರು, ಎನ್ಸಿಸಿ, ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ, ಕೆಎಸ್ಆರ್ಟಿಸಿ ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಡೆಯಲಿದೆ. ತಾಲೀಮಿನ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ, ಪೊಲೀಸ್ ವಾಹನಗಳು ಹಾಗೂ ಆಂಬ್ಯುಲೆನ್ಸ್ಗಳ ಸಂಚಾರ ಇರಲಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನು ಸ್ಥಳಾಂತರಿಸುವುದು, ಹುಡುಕಾಟ, ರಕ್ಷಣೆ ಮತ್ತು ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ಸಾಗಿಸುವ ಪ್ರದರ್ಶನವಿರುತ್ತದೆ ಎಂದರು. ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ಯಪ್ಪ ಮಾತನಾಡಿ, ವಿವಿಧ ಇಲಾಖೆಗಳು ಸಂಸ್ಥೆಗಳಿಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಸಂಬಂಧಿಸಿದವರು ನಿರ್ವಹಿಸಬೇಕು. ಅಣುಕು ಪ್ರದರ್ಶನ ವೇಳೆ ಯಾರಿಗೂ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಅಣುಕು ಪ್ರದರ್ಶನದಲ್ಲಿ ವೈಮಾನಿಕ ದಾಳಿ, ದಾಳಿಯಿಂದ ಹಾನಿಗೊಳಗಾದ ಗುಡಿಸಲು ರಕ್ಷಣೆಗೆ ಅಗತ್ಯವಾದ ಅಗ್ನಿಶಾಮಕ ದಳ, ರಕ್ಷಣಾ ಪಡೆ, ಆಂಬ್ಯುಲೆನ್ಸ್, ಆಸ್ಪತ್ರೆ, ಮಾಹಿತಿ ಕೇಂದ್ರ, ಹೀಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ ಎಲ್ಲಾ ಚಟುವಟಿಕೆಗಳನ್ನು ಡ್ರೋನ್ ವಿಡಿಯೋಕರಣ ಸಹ ಮಾಡಲಾಗುವುದು. ಇದು ಕೇವಲ ರಕ್ಷಣಾ ಸಿದ್ಧತೆಯ ಪರಿಶೀಲನೆಗಾಗಿ ನಡೆಸುವ ಕೃತಕ ಅಣುಕು ಪ್ರದರ್ಶನವಾಗಿದ್ದರಿಂದ ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಸಂಪೂರ್ಣ ಪ್ರತಿಕ್ರಿಯೆಯನ್ನು ವೀಕ್ಷಿಸಬಹುದು ಎಂದು ತಿಳಿಸಿದರು. ಸಭೆಯಲ್ಲಿ DHO ಡಾ KS ನಟರಾಜ್, ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾ ಗೀತಾ, DSP ದಿಲೀಪ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಂದಿನ ವಿವರ. ಸೊರಬ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸುಜಾತ, ಯಾವುದೇ ಒಬ್ಬ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಬಾರದು, ಯಾವುದೇ ನಕಲಿ ಹೆಸರುಗಳು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಮತದಾರರ ಪಟ್ಟಿಯ ಮಹಾಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನರ ಸಹಕಾರ ಅಗತ್ಯ ಎಂದು ಹೇಳಿದರು. ಈ ಬಗ್ಗೆ ಸಹಕಾರ ಪಡೆಯಲು ಪ್ರತಿ ತಾಲೂಕಿನ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆಸಲಾಗುತ್ತಿದೆ. ಮುಂಬರುವ ಜಿಲ್ಲಾ, ತಾಲೂಕು ಹಾಗೂ ಎಲ್ಲಾ ಸ್ಥಳೀಯ ಚುನಾವಣೆಗಳನ್ನು ನಡೆಸಲು ಪ್ರತಿ ಮತಗಟ್ಟೆಯಲ್ಲಿ 1,500 ಮತದಾರರು ಇರುವಂತೆ ನೋಡಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು. BLOಗಳಿಗೆ ಈಗಾಗಲೇ ಮತದಾರರಿಂದ ಮಾಹಿತಿ ಪಡೆದು ಮತದಾರರ ಪಟ್ಟಿ ತಯಾರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಜೂನ್ 30 ಆರಂಭವಾಗಿ ಜುಲೈ 29 ಎಲ್ಲಾ ಪ್ರಕ್ರಿಯೆ ಮುಗಿಸಿ ನಂತರ ಮತದಾರರ ಬಗ್ಗೆ ಮಾಹಿತಿಯನ್ನು ತಹಶೀಲ್ದಾರ್ಗೆ ಸಲ್ಲಿಸಬೇಕಿದೆ. ತಾಲೂಕು ಕಚೇರಿಯಿಂದ ಪರಿಶೀಲಿಸಿ ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸಿದ ನಂತರ CEO ಇಂದ ಅನುಮೋದನೆ ನೀಡಲಾಗುವುದು ಎಂದರು. ಮುಂದಿನ ವಿವರ. ತೀರ್ಥಹಳ್ಳಿ ಪಟ್ಟಣದ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿನಿ ಆರ್ಎಲ್ ಶ್ರೀ ಶ್ರದ್ಧಾ ಎಸ್ಎಸ್ಎಲ್ಸಿ ಮರುಪರೀಕ್ಷೆಯಲ್ಲಿ 619 ಅಂಕ ಪಡೆದು ರಾಜ್ಯಕ್ಕೆ 7ನೇ ಸ್ಥಾನ ಪಡೆದಿದ್ದಾರೆ. ಮೊದಲನೆಯ ಪರೀಕ್ಷೆಯಲ್ಲಿ 613 ಅಂಕ ಪಡೆದಿದ್ದ ವಿದ್ಯಾರ್ಥಿನಿ ವಿಜ್ಞಾನ ವಿಷಯದ ಮರುಪರೀಕ್ಷೆಯಲ್ಲಿ 100 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರು ಪಟ್ಟಣದ ಯುಆರ್ ಅನಂತಮೂರ್ತಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ರಾಜಕುಮಾರ್, ತೀರ್ಥಹಳ್ಳಿ ಬಿಆರ್ಸಿ ಅನುಷ್ಠಾಧಿಕಾರಿ ಲತಾ ದಂಪತಿ ಪುತ್ರಿ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇವೆ, ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರಿಪ್ಪನ್ಪೇಟೆ ಪಟ್ಟಣದ ರಸ್ತೆ ಅಭಿವೃದ್ಧಿಯೊಂದಿಗೆ ಜನ ವಾಹನಗಳ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಸಾರ್ವಜನಿಕರ ಸಮಾಲೋಚನೆ ನಡೆಸಿತು. ಪಟ್ಟಣದ ರಸ್ತೆ ವಿಸ್ತರಣೆ ಸಂದರ್ಭ ನಿಗದಿಗೊಳಿಸಿದ ಸ್ಥಳ ತೆರವಿನಲ್ಲಿ ತಾರತಮ್ಯ ಮಾಡಲಾಗಿದೆ, ಆದ್ದರಿಂದ ವ್ಯವಸ್ಥಿತ ಅಭಿವೃದ್ಧಿ ಸಾಧ್ಯವಾಗಿಲ್ಲ. ಅಧಿಕಾರಿಗಳು ಯಾವುದೇ ಮುಲಾಜಿಲ್ಲದೆ ಸಮಾನ ಮಾನದಂಡ ಅನುಸರಿಸಿದರೆ ಇನ್ನಷ್ಟು ಜಾಗ ಲಭ್ಯವಾಗಲಿದ್ದು ವಾಹನ ನಿಲುಗಡೆ ಹಾಗೂ ಜನಸಂಚಾರಕ್ಕೆ ಅನುಕೂಲವಾಗಲಿದೆ. ವಿನಾಯಕ ವೃತ್ತದಲ್ಲಿ ವಾಹನ ನಿಲುಗಡೆ ನಿರ್ಬಂಧಿಸಿದರೆ ಜನದಟ್ಟಣೆಯನ್ನು ನಿಯಂತ್ರಿಸಬಹುದು. ರೋಗಿಗಳು, ವರ್ತಕರು, ಗ್ರಾಮೀಣರಿಗೆ ಅನಾನುಕೂಲವಾಗದಂತೆ ಪೊಲೀಸರು ನಿಯಮ ರೂಪಿಸಿ ಅನುಷ್ಠಾನಗೊಳಿಸಲಿ. ಪಟ್ಟಣವನ್ನು ಅಪಘಾತ ಮುಕ್ತಗೊಳಿಸುವ ಕ್ರಮಕ್ಕೆ ಸಹಕರಿಸುವುದಾಗಿ ಮುಖಂಡರು ತಿಳಿಸಿದರು. ಹೊಸನಗರ ವೃತ್ತ ನಿರೀಕ್ಷಕ ಗೌಡಪ್ಪ ಗೌಡರ್ ಮಾತನಾಡಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರಿ ನಿಯಮಗಳನ್ನು ರೂಪಿಸಲಾಗಿದೆ. ನಿಯಮ ಉಲ್ಲಂಘಿಸದಂತೆ ಜಾಗೃತಿ ಮೂಡಿಸುವುದು ಪೊಲೀಸರ ಕರ್ತವ್ಯವಾದರೆ ಕಾನೂನುಗಳನ್ನು ಗೌರವಿಸಿ ಪಾಲಿಸುವುದು ಜನರ ಜವಾಬ್ದಾರಿ. ವೃತ್ತದಲ್ಲಿ ಜನಸಂಚಾರಕ್ಕೆ ಅನುವು ಮಾಡಿ ಪ್ರಮುಖ 4 ರಸ್ತೆಗಳಲ್ಲಿ 100 ಮೀಟರ್ ದೂರದಲ್ಲಿ ದ್ವಿಚಕ್ರ ವಾಹನ ಹಾಗೂ ನಂತರದಲ್ಲಿ ಕಾರು ಇನ್ನಿತರೆ ವಾಹನಗಳನ್ನು ಸಂಚಾರಿ ವಾಹನಗಳಿಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ತೊಂದರೆಯಾಗದಂತೆ ನಿಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಲೋಕೋಪಯೋಗಿ ಇಲಾಖೆ ಎಇಇ ಸುನಿಲ್ ಕುಮಾರ್ ಮಾತನಾಡಿ, ಇಲಾಖೆಯು ಯಾರ ಪರ ವಿರುದ್ಧವಿಲ್ಲ. ನೀಲನಕ್ಷೆಯಂತೆ ಕಾಮಗಾರಿ ಅನುಷ್ಠಾನ ನಮ್ಮ ಉದ್ದೇಶವಾಗಿದೆ. ಮಳೆ ಆರಂಭದ ಮುನ್ಸೂಚನೆ ಇದ್ದುದರಿಂದ ರಸ್ತೆಯ ಡಾಂಬರೀಕರಣಕ್ಕೆ ಆದ್ಯತೆ ನೀಡಲಾಯಿತು. ಮುಂದಿನ ಕಾಮಗಾರಿಗಾಗಿ ಚರಂಡಿಯ ಸ್ಕ್ರ್ಯಾಬ್ ನಿರ್ಮಾಣ ಮತ್ತು ವಿಸ್ತರಣೆ ಆರಂಭಿಸಲಾಗುವುದು. ಗುರುತು ಮಾಡಿರುವ ಜಾಗವನ್ನು ಒಂದಷ್ಟು ಜನ ತೆರವುಗೊಳಿಸಿದ್ದಾರೆ. ಉಳಿದವರು ಕೂಡಲೇ ರಸ್ತೆ ಅಭಿವೃದ್ಧಿಗೆ ಕಟ್ಟಡ, ಕಾಂಪೌಂಡ್ ತೆರವುಗೊಳಿಸಿ, ಇಲ್ಲದಿದ್ದಲ್ಲಿ ADLR ಅವರಿಂದ ಹೆದ್ದಾರಿ ಸರ್ವೆ ಮಾಡಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. PSI ರಾಜು ರೆಡ್ಡಿ, ಶ್ರೀಕಾಂತ್, ಮುಖಂಡರಾದ ಆರ್ಯ ಜಾಬು, RN ಮಂಜುನಾಥ್, TR ಕೃಷ್ಣಪ್ಪ, ಆಸಿಫ್, ಮಲ್ಲಿಕಾರ್ಜುನ್, ಸೋಮಶೇಖರ, MB ಮಂಜುನಾಥ ಹಾಜರಿದ್ದರು. ಮುಂದಿನ ವಿವರ. ಹಿರಿಯ ಸಹಕಾರಿ ಧುರೀಣ HS ಮಂಜಪ್ಪ ಅವರಿಗೆ June 6 ಬೆಳಗ್ಗೆ 10:30 LB ಕಾಲೇಜಿನ ದೇವರಾಜ ಅರಸು ಕಲಾಕ್ಷೇತ್ರದಲ್ಲಿ ನಾಗರಿಕ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಬಾಳೆ HS ಮಂಜಪ್ಪ ಅಭಿನಂದನಾ ಸಮಿತಿ ಅಧ್ಯಕ್ಷ KM ಸೂರ್ಯನಾರಾಯಣ ಖಂಡಿಕ ತಿಳಿಸಿದರು. ಇಲ್ಲಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, HS ಮಂಜಪ್ಪ ಅವರು ಕಳೆದ 5 ದಶಕಗಳಿಂದ ಅಡಕೆ ಬೆಳೆಗಾರರ ಪರವಾಗಿ ಮಾಡಿರುವ ಹೋರಾಟವನ್ನು ಗುರುತಿಸುವ ನಿಟ್ಟಿನಲ್ಲಿ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದಿಂದ ಈ ವಿಶೇಷ ನಾಗರಿಕ ಸನ್ಮಾನ ಆಯೋಜಿಸಲಾಗಿದೆ ಎಂದರು. HS ಮಂಜಪ್ಪ ಅವರನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸನ್ಮಾನಿಸುವರು. ಶಾಸಕ ಆರಗ ಜ್ಞಾನೇಂದ್ರ ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ಮಾಜಿ ಸಚಿವ ಮಧು ಬಂಗಾರಪ್ಪ, ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಂಸದರಾದ BY ರಾಘವೇಂದ್ರ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸುವರು. ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕ್ಯಾಂಪ್ಕೋ ಅಧ್ಯಕ್ಷ SR ಸತೀಶ್ ಚಂದ್ರ, ಅಶೋಕ್ ನಾಯ್ಕ, ಮಹೇಶ್ ಉಲ್ಕೊಳ್ಳಿ, ಇಂದೋದರ ಬೇಸೂರು ಸೇರಿ ರಾಜ್ಯದ ವಿವಿಧ ಭಾಗಗಳ ಸಹಕಾರಿ ಸಂಘಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಮಚಂದ್ರ ಭಟ್, UH ರಾಮಪ್ಪ, ಚೇತನ್ ರಾಜ್ ಕಣ್ಣೂರು ಇನ್ನಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಮಾಚೇನಹಳ್ಳಿಯ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCಯಲ್ಲಿ ಡಿಪ್ಲೊಮಾ ಕೋರ್ಸ್ಗಳ ಉಳಿಕ ಸೀಟುಗಳಿಗೆ ಭರ್ತಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ಮಾಹಿತಿಗಾಗಿ 9448307027 ಅಥವಾ ಮೊಬೈಲ್ ಸಂಖ್ಯೆ 08182224604 ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ವಿವಿಧ ಸಂಘಟನೆಯಿಂದ June 5 ಶಿಕಾರಿಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ನಡೆಯುವ ಪ್ರತಿಭಟನೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಪಾಲ್ಗೊಳ್ಳುವಂತೆ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಎಲ್ಲರಿಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ತಾಲೂಕಿನ ಕುಂಸಿಯ ಸ್ಥಳೀಯ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 3ನೇ ತ್ರೈಮಾಸಿಕ ಕಾಮಗಾರಿ ಹಿನ್ನೆಲೆಯಲ್ಲಿ ಕುಂಸಿ, ಬಾಳೆಕೊಪ್ಪ, ಚೊರಡಿ, ತುಪ್ಪೂರು, ಕೋಣೆಹೊಸೂರು, ಹೊರೆಬೈಲು, ಶೆಟ್ಟಿಕೆರೆ, ರಚಿಕೊಪ್ಪ, ಹಾರನಹಳ್ಳಿ, ರಾಮನಗರ, ಮುದುವಾಲ, ಎಡವಾಲ, ದೇವಬಾಳು, ತ್ಯಾಜವಳ್ಳಿ, ಕೊನಗವಳ್ಳಿ, ಹಿಟ್ಟೂರು, ನಾರಾಯಣಪುರ, ಮಲ್ಲಾಪುರ, ರಟ್ಟೆಹಳ್ಳಿ ಗ್ರಾಮಗಳಲ್ಲಿ ಮೇ 6ರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. MRS ವಿದ್ಯುತ್ ಉಪಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ 6ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ KR ಪುರಂ, ಗಾಂಧಿ ಬಜಾರ್, BH ರಸ್ತೆ, ಪೆನ್ಷನ್ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಕೋಟೆ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಚಿಕ್ಕಲ್, ಗುರುಪುರ, ಪುರಲೆ, ಶಾಂತಮ್ಮ ಲೇಔಟ್, ವಿದ್ಯಾನಗರ, ಗಣಪತಿ ಲೇಔಟ್, MRS ಕಾಲೋನಿ, ಹರಿಗೆ, ಮಲವಗೊಪ್ಪ, ಒಡ್ಡೆನಕೊಪ್ಪ, ನಂಜಪ್ಪ ಲೇಔಟ್, BH ರಸ್ತೆ, ದುರ್ಗಿಗುಡಿ ಮುಖ್ಯ ರಸ್ತೆ, ಪಾರ್ಕ್ ಬಡಾವಣೆ, ಬಾಲರಾಜರಸ್ ರಸ್ತೆ, ಲೂರ್ದು ನಗರ, ಶಂಕರಮಠ ರಸ್ತೆ, ಮೆಹದಿನಗರ, ಬಸವನಗುಡಿ, AA ಕಾಲೋನಿ, ಟ್ಯಾಂಕ್ ಮೊಹಲ್ಲಾ, RTO ರಸ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ 7ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪಿಯರ್ ಲೈಟ್, ಗಾಜನೂರು, ಊರುಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, NT ರಸ್ತೆ, ಮಾರ್ನವಿ ಬೈಲು, BH ರಸ್ತೆ, ವಾದಿಹುದ, ಮದಾರೆಪಾಳ್ಯ, KR ನೀರು ಶುದ್ಧೀಕರಣ ಘಟಕ, ಕುರುಬರಪಾಳ್ಯ, ಸವಾಯಿಪಾಳ್ಯ, ಮುರಾದ್ ನಗರ, OT ರಸ್ತೆ, BB ರಸ್ತೆ, ಕುಂಬಾರಕೇರಿ, RML ನಗರ, RML ರಸ್ತೆ, JC ನಗರ, ದುರ್ಗಿಗುಡಿ, ಗಾರ್ಡನ್ ಏರಿಯಾ, ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ ಬಡಾವಣೆ, ಟಿಪ್ಪು ನಗರ, ಮೇಳಘಟ್ಟ, ಅಣ್ಣಾನಗರ, ತಿಮ್ಮನಕೊಪ್ಪಲು, KR ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಅಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಪೇಪರ್ ಪ್ಯಾಕೇಜ್, ಕಲ್ಲೂರು ಮಂಡ್ಲಿ, ಇಂಡಸ್ಟ್ರಿಯಲ್ ಏರಿಯಾ, ಶಾರದಾ ನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಗಂಧರ್ವನಗರ, ಹಳೆ ಮಂಡ್ಲಿ, ಇಲಿಯಾಸ್ ನಗರ, ಹರಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
11: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ ಅಯಸ್ಕಾಂತದ ಪುನರ್ಜನ್ಮ. ಎಣ್ಣೆ ಹೀರುವ ತೊಗಟೆ, ಸೀಟ್ ಬೆಲ್ಟ್ ಮತ್ತು ವಾಯುಗುಣ ಹಾಗೂ ವಾರದ ವಿಜ್ಞಾನಿ ಲಾರ್ಸ್ ಫ್ರೆಡ್ರಿಕ್ ನಿಲ್ಸನ್.
1: ಅಯಸ್ಕಾಂತಕ್ಕೊಂದು ಪುನರ್ಜನ್ಮ. ಅಯಸ್ಕಾಂತ ಅಂದ್ರೆ ನಮಗ್ ನೆನಪಿಗೆ ಬರೋದು ಕುದುರೆ ಲಾಳದ ರೂಪದ ವಸ್ತು. ಟಾಮ್ ಅಂಡ್ ಜೆರಿ ಕಾರ್ಟೂನಿನಲ್ಲಿ ಕುದುರೆ ಲಾಳದ ಆಕಾರದ ಅಯಸ್ಕಾಂತವನ್ನ ಆಕಸ್ಮಿಕವಾಗಿ ನುಂಗಿದ ಟಾಮ್ ಬೆಕ್ಕನ ಜೆರಿ ಇಲ್ಲಿ ಓಡಾಡಿಸುವುದನ್ನ ಕಂಡು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿರ್ತೀವಿ. ಹಾಗೇನೆ ಮೇಜಿನ ಮೇಲಿರುವಂತಹ ಚಮಚ, ಚಮತ್ಕಾರದಂತೆ ತನ್ನಂತೆ ತಾನೇ ಓಡಾಡುವಂತೆ ತೋರಿಸುವ ಚಾಕಲೇಟ್ ಜಾಹೀರಾತುಗಳಲ್ಲಿಯೂ ಕಾಣುವ ಅಯಸ್ಕಾಂತ ಕುದುರೆ ಲಾಳದ ರೂಪವೇ. ಒಟ್ಟಾರೆ ಅಯಸ್ಕಾಂತ ಅಂದ್ರೆ ನಮ್ಮ

ಇಂಜಿನ್, ರೇಡಿಯೋ, ಸ್ಪೀಕರ್, ಕಂಪ್ಯೂಟರ್ಗಳು, ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ಕಾರುಗಳಲ್ಲಿಯೂ ಇವೆ. ಅಷ್ಟೇ ಅಲ್ಲ, ವಿದ್ಯುತ್ ಉತ್ಪಾದಿಸುವ ಗಾಳಿ ಯಂತ್ರಗಳು, ಟರ್ಬೈನ್ಗಳಿಗೂ ಈ ಅಯಸ್ಕಾಂತಗಳು ಬೇಕೇ ಬೇಕು. ಒಂದು ಅಂದಾಜಿನ ಪ್ರಕಾರ 2050 ಇಸವಿಯ ವೇಳೆಗೆ ಏನಿಲ್ಲ ಅಂದ್ರೂ 50,000 ಟನ್ಗಳಷ್ಟು ಅಯಸ್ಕಾಂತದ ವಸ್ತು ಕೇವಲ ಇಂಗ್ಲೆಂಡ್ನಲ್ಲಿ ವಿದ್ಯುತ್ ತಯಾರಿಸಲೇಬೇಕಾಗುತ್ತದೆ ಅಂತ ಅಂದಾಜಿಸಲಾಗಿದೆ. ಇಷ್ಟೊಂದು ಉಪಯುಕ್ತವಾಗುವ ಅಯಸ್ಕಾಂತಗಳದ್ದೊಂದು ಸಮಸ್ಯೆ ಇದೆ. ಹಳೆಯ ಅಯಸ್ಕಾಂತಗಳನ್ನ ಮರುಬಳಸುವುದು ಕಷ್ಟ. ಮತ್ತೊಂದು ಸಮಸ್ಯೆ ಅಂದ್ರೆ ಇಂದು ನಾವು ಬಳಸುತ್ತಿರುವ ಅಯಸ್ಕಾಂತಗಳನ್ನ ತಯಾರಿಸಲು ಬೇಕಾದ ವಸ್ತುಗಳ ಕೊರತೆ. ಒಂದಾನೊಂದು ಕಾಲದಲ್ಲಿ ಅಪ್ಪಟ ಕಬ್ಬಿಣ ಅಥವಾ ಕಬ್ಬಿಣ, ನಿಕಲ್ ಮತ್ತೆ ಕ್ರೋಮಿಯಂ ಧಾತುಗಳ ಮಿಶ್ರಣಗಳನ್ನಷ್ಟೇ ಅಯಸ್ಕಾಂತವನ್ನಾಗಿಸಬಹುದಿತ್ತು. ಇವುಗಳಿಗಿಂತಲೂ ಉಕ್ತಿ ಇರುವ ಅಯಸ್ಕಾಂತಗಳನ್ನ ಇಂದು ತಯಾರಿಸುತ್ತಿದ್ದೇವೆ. ಇವುಗಳಿಗೆ ನಿಯೋಡೈಮಿಯಂ, ಸಮರಿಯಂ, ಸೀರಿಯಂನಂತಹ ಧಾತುಗಳು ಬೇಕು. ಸಮಸ್ಯೆ ಅಂದ್ರೆ ಈ ಧಾತು ಅಥವಾ ಲೋಹ ಎಲ್ಲಾ ಕಡೆಯೂ ಸಿಗುವುದಿಲ್ಲ. ಇಂದು ಪ್ರಪಂಚದಾದ್ಯಂತ ಬಳಸುತ್ತಿರುವ ಎಲ್ಲಾ ಅಯಸ್ಕಾಂತಗಳಿಗೂ ಬೇಕಾದ ನಿಯೋಡೈಮಿಯಂ ಪ್ರಮುಖವಾಗಿ ಚೀನಾ ದೇಶದಿಂದಷ್ಟೇ ಸರಬರಾಜಾಗುತ್ತೆ. ಬೇರೆಡೆ ಇದರ ಅದಿರು ಸಿಗುವುದು ಕಡಿಮೆ. ಇಂತಹ ಅಪರೂಪದ ಲೋಹವನ್ನ ಅಯಸ್ಕಾಂತಗಳಿಂದ ಹೆಕ್ಕಿ ಮತ್ತೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾಳೆ ಎಲ್ಲಾ ವಾಹನಗಳಿಗೂ ಬೇಕಾದ ಅಯಸ್ಕಾಂತವನ್ನ ಒದಗಿಸಲು ಇದರ ಅವಶ್ಯಕತೆ ಇದೆ. ಹೀಗಾಗಿ ಅಯಸ್ಕಾಂತದಲ್ಲಿ ಇರುವ ಲೋಹವನ್ನ ಮರುಬಳಸದೆ ವಿಧಿಯಿಲ್ಲ. ದುರಾದೃಷ್ಟವಶಾತ್ ಅಯಸ್ಕಾಂತದ ಮಿಶ್ರ ಲೋಹದಿಂದ ಪ್ರತಿಯೊಂದು ಲೋಹವನ್ನು ಬೇರ್ಪಡಿಸುವುದು ಸುಲಭದ ಕೆಲಸವಲ್ಲ. ಮೊದಲಿಗೆ ಅಯಸ್ಕಾಂತವನ್ನ ಯಂತ್ರದಿಂದ ಬೇರ್ಪಡಿಸಬೇಕು. ಅದನ್ನ ಪುಡಿ ಮಾಡಿ ಆ ನಂತರ ರಾಸಾಯನಿಕ ವಿಧಾನದಿಂದಲೋ ಸುಟ್ಟೋ ಅದರಲ್ಲಿರುವ ಕಬ್ಬಿಣ ಹಾಗೂ ಇತರೆ ಪ್ರಮುಖ ಲೋಹವನ್ನ ಬೇರ್ಪಡಿಸಬೇಕು. ತದನಂತರ ಉಳಿಯುವ ಲೋಹವನ್ನ ಕಾಯಿಸಿ ಆಕ್ಟೈಡುಗಳನ್ನಾಗಿಸಬೇಕು. ಇವನ್ನು ನಿರ್ದಿಷ್ಟ ದ್ರಾವಕದಲ್ಲಿ ಕರಗಿಸಿ ಮತ್ತೊಂದು ರಾಸಾಯನಿಕ ಕ್ರಿಯೆಯ ಮೂಲಕ ನಿಯೋಡೈಮಿಯಂ ಮೊದಲಾದ ಲೋಹವನ್ನ ಬೇರ್ಪಡಿಸಬೇಕು. ಅದಕ್ಕೆ ಇರಬೇಕು, ಪ್ರಪಂಚದಲ್ಲಿ ಬಳಕೆಯಲ್ಲಿರುವ ಅಯಸ್ಕಾಂತದಲ್ಲಿ ಕೇವಲ 1% ಮಾತ್ರ ಮರುಬಳಕೆ ಆಗ್ತಿದೆ. ಅಯಸ್ಕಾಂತದ ಕಸವನ್ನ ವಿಂಗಡಿಸುವ ಈ ಸುದೀರ್ಘವಾದ ಕ್ರಿಯೆಗೆ ತಲುಪುವ ವೆಚ್ಚವೂ ಕೂಡ ಅಧಿಕವಾಗಿರುತ್ತೆ. ಬೇಕಾಗಿರುವ ಶಕ್ತಿಯೂ ಕೂಡ ಅಪಾರವಾಗಿರುತ್ತೆ. ಅಯಸ್ಕಾಂತದ ತ್ಯಾಜ್ಯಗಳನ್ನ ಸರಳವಾಗಿ, ಸುಲಭವಾಗಿ, ಹೆಚ್ಚು ಖರ್ಚಿಲ್ಲದೆ ಮರುಬಳಕೆಗೆ ಸಿದ್ಧಪಡಿಸಲು ಬ್ರಿಟಿಷ್ ಸಂಸ್ಥೆಯೊಂದು ಮುಂದಾಗಿದೆ ಅಂತ ಹೇಳಿ ಫೀನಿಕ್ಸ್ ವರ್ಲ್ಡ್ ವರದಿ ಮಾಡಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಲಾಗಿರುವ ಹೈಪ್ರೋಮ್ಯಾಗ್ ಎನ್ನುವ ಸಂಸ್ಥೆಯು ಅಯಸ್ಕಾಂತದ ವಸ್ತುವನ್ನ ಇದ್ದ ರೂಪದಲ್ಲೇ ಬೇರ್ಪಡಿಸಿ ಮತ್ತೊಂದು ಅಯಸ್ಕಾಂತವನ್ನಾಗಿ ರೂಪಿಸುವ ಹೊಸ ತಂತ್ರವನ್ನ ರೂಪಿಸಿದೆಯಂತೆ. ಅಷ್ಟೇ ಅಲ್ಲ, ಈ ತಂತ್ರವನ್ನ ಬಳಸಿ ಅಯಸ್ಕಾಂತಗಳನ್ನ ಮರು ರೂಪಿಸುವ ಬೃಹತ್ ಕಾರ್ಖಾನೆ ಕೆಲವೇ ತಿಂಗಳುಗಳಲ್ಲಿ ಉತ್ಪಾದನೆಯನ್ನು ಕೂಡ ಆರಂಭಿಸಲಿದೆ. ಹೈಪ್ರೋಮ್ಯಾಗ್ ಅಯಸ್ಕಾಂತವನ್ನ ಮರುಬಳಸಲು ಬಳಸುವ ತಂತ್ರ ಬಹಳ ಸರಳ. ಮೊದಲಿಗೆ ಯಂತ್ರ ಭಾಗಗಳಿಂದ ಅಯಸ್ಕಾಂತಗಳಲ್ಲಿರುವ ಅಂಗವನ್ನ ಬೇರ್ಪಡಿಸಲಾಗುತ್ತೆ. ಇದನ್ನ ದ್ರವ ಹೈಡ್ರೋಜನ್ನಲ್ಲಿ ಅದಿದಾಗ ಅಯಸ್ಕಾಂತವಿರುವ ಅಂದ್ರೆ ಕಬ್ಬಿಣ, ನಿಯೋಡೈಮಿಯಂ ಮತ್ತೆ ಬೋರಾನು ಲೋಹಗಳು ಪಾದರಸ ತಗುಲಿದಾಗ ಕಬ್ಬಿಣ ಕರಗುವಂತೆ ಕರಗಿಬಿಡುತ್ತೆ. ಅದರ ಅಯಸ್ಕಾಂತ ಶಕ್ತಿಯು ಕೂಡ ಕಾಣೆಯಾಗುತ್ತೆ. ಹೀಗಾಗಿ ಈ ವಸ್ತುವಿನ ಮೇಲೆ ಅಂಟಿಕೊಂಡಿರುವ ಅಷ್ಟಿಷ್ಟು ಬೇರೆ ಲೋಹಗಳು ಬೇರೆಯಾಗಿ ಅಪ್ಪಟವಾದ ಕಬ್ಬಿಣ, ನಿಯೋಡೈಮಿಯಂ ಹಾಗೂ ಬೋರಾನಿನ ಮಿಶ್ರಣದ ಹುಡಿ ಸಿಗುತ್ತೆ. ಈ ಹುಡಿಯನ್ನ ಬೇಸನ್ ಲಡ್ಡು ಮಾಡುವಾಗ ಹುಡಿಯನ್ನು ಒತ್ತುವಂತೆ ಬಲವಾಗಿ ಒತ್ತಿದ್ರೆ ಸಾಕು, ಹೊಸದೊಂದು ಅಯಸ್ಕಾಂತ ದೊರೆಯುತ್ತೆ. ಈ ತಂತ್ರದಲ್ಲಿ ದ್ರವ ಹೈಡ್ರೋಜನ್ ತಯಾರಿಕೆಗೆ ಬಳಸುವ ಹಾಗೂ ಅಯಸ್ಕಾಂತಗಳನ್ನ ಒತ್ತುವ ಶಕ್ತಿಯು ಹೊರತಾಗಿ ಹೆಚ್ಚು ಇಂಧನದ ಬಳಕೆ ಇರೋದಿಲ್ಲ. ಆಮ್ಲ ಅಥವಾ ಕ್ಷಾರಗಳಂತಹ ರಾಸಾಯನಿಕ ವಸ್ತುಗಳು ಬೇಕಿಲ್ಲ. ಹೀಗಾಗಿ ಪರಿಸರಕ್ಕೆ ಹಾನಿಯುಂಟು ಮಾಡುವ ವಸ್ತುಗಳು ಹುಟ್ಟುವುದು ಕಡಿಮೆ ಎನ್ನುತ್ತದೆ. ಹೈಪ್ರೋಮ್ಯಾಗ್ ಸಂಸ್ಥೆ ಈ ತಂತ್ರವನ್ನ ಬಳಸಿ ಈಗಾಗಲೇ 3,000 ಅಯಸ್ಕಾಂತಗಳನ್ನ ಪ್ರಾಯೋಗಾತ್ಮಕವಾಗಿ ತಯಾರಿಸಲಾಗಿದೆ. ಇದೀಗ ಕಂಪನಿಯು ಟೈಸಲಿ ಎಂಬಲ್ಲಿ ಸ್ಥಾಪಿಸಿರುವ ಕಾರ್ಖಾನೆಯಲ್ಲಿ ಪ್ರತಿ ವರ್ಷವೂ ಏನಿಲ್ಲವೆಂದ್ರೂ 20 ಅಯಸ್ಕಾಂತದ ವಸ್ತುವನ್ನ ತಯಾರಿಸಲು ಉದ್ದೇಶಿಸಲಾಗಿದೆ. ಇಷ್ಟು ಸಾಕೆ ಎಂದ್ರ? ಇದು ಆರಂಭವಷ್ಟೆ. ಆದ್ರೆ ಈ ಸರಳ ತಂತ್ರ ಸುಲಭವೆಂದು ಸಾಬೀತಾದ್ರೆ ಪ್ರತಿ ವರ್ಷ ನಾವು ಬಿಸಾಡುವ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ಗಳಿಂದಲೇ ಸುಮಾರು 1,00,000 ಕಿಲೋಗ್ರಾಂನಷ್ಟು ಅಯಸ್ಕಾಂತಕ್ಕೆ ಬೇಕಾದ ಅಪರೂಪದ ಲೋಹವನ್ನ ತಯಾರಿಸಬಹುದು.
ಪ್ರತಿ ವರ್ಷ ಸುಮಾರು 25 ಕೋಟಿ ಹಾರ್ಡ್ ಡಿಸ್ಕ್ಗಳು ಮಾರಾಟವಾಗುತ್ತದೆ.

0: ಅಂತೆ. ಅಷ್ಟೇ ಪ್ರಮಾಣದ ಹಳೆಯ ಡಿಸ್ಕ್ಗಳು ತ್ಯಾಜ್ಯವಾದ್ರೆ ಇಂಗ್ಲೆಂಡ್ಗೆ ಬೇಕಾದ ಅಯಸ್ಕಾಂತವನ್ನು ಈ ಹಾರ್ಡ್ ಡಿಸ್ಕ್ಗಳಲ್ಲಿ ಇರುವ ವಸ್ತುಗಳನ್ನ ಮರಳಿ ಬಳಸುವುದರಿಂದಲೇ ಪಡೆಯಬಹುದಾಗಿದೆ.
1: ಎಣ್ಣೆ ಇರುವ ತೊಗಟೆ. ತೈಲ ಸೋರಿಕೆ ಬಗ್ಗೆ ಕೇಳಿದ್ದೀರಲ್ಲ? ತೈಲವನ್ನು ತಯಾರಿಸುವ ಅಥವಾ ಸಂಸ್ಕರಿಸುವ ಸ್ಥಳಗಳಿಂದ ದೂರ ದೂರದ ದೇಶಗಳಿಗೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ತೈಲವನ್ನು ಸಾಗಿಸುತ್ತಾರಷ್ಟೇ. ಕೆಲವೊಮ್ಮೆ ಅಪಘಾತಕ್ಕೆ ಈಡಾಗಿಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿಯೋ ಇಂತಹ ಟ್ಯಾಂಕರುಗಳಲ್ಲಿ ಸಂಗ್ರಹಿಸಿರುವ ತೈಲ ಸೋರಿ ಸಮುದ್ರವನ್ನು ಸೇರುವುದುಂಟು. ಹೀಗೆ ಸಮುದ್ರವನ್ನು ಕಲುಷಿತಗೊಳಿಸಿದ ತೈಲ ನೀರನ್ನು ಹಾಳುಗೆಡಿಸಿ ಅಲ್ಲಿರುವ ಮೀನು ಇತ್ಯಾದಿ ಸಮುದ್ರವಾಸಿ ಜೀವಿಗಳಿಗೂ ಮಾರಕವಾಗುತ್ತದೆ. ಹೀಗೆ ಸಮುದ್ರ ಸೇರಿದ ಎಣ್ಣೆಯನ್ನು ಹೆಕ್ಕಲು ಸರಳ ಸುಲಭ ವಿಧಾನವೊಂದು ಶೀಘ್ರವೇ ದೊರೆಯಬಹುದು ಎನ್ನುವ ಸುದ್ದಿಯನ್ನು ಅಪ್ಲೈಡ್ ಫಿಸಿಕ್ಸ್ ಪತ್ರಿಕೆ ವರದಿ ಮಾಡಿದೆ. ಚೀನಾ ಹಾಗೂ ಇಸ್ರೇಲಿನ ವಿಜ್ಞಾನಿಗಳು ಜಂಟಿಯಾಗಿ ನಡೆಸಿದ ಸಂಶೋಧನೆಯೆಂದು ಬಾಟಲಿಗಳನ್ನು ಮುಚ್ಚಲು ಬಳಸುವ ಕಾರ್ಕ್ ಮರವನ್ನೇ ಹೀಗೆ ತೈಲವನ್ನು ಇರುವ ಹಾಳೆಯಂತೆ ಪರಿವರ್ತಿಸಿದೆ ಎಂದು ಪತ್ರಿಕೆ ವರದಿ ಮಾಡಿದೆ. ಸಮುದ್ರ ಸೇರಿದ ತೈಲವನ್ನು ಹೆಕ್ಕುವುದು ಹೆಣಗಾಟದ ಕೆಲಸ. ಇದುವರೆಗೂ ಅದಕ್ಕಾಗಿ ಹಲವಾರು ತಂತ್ರಗಳನ್ನು ಬಳಸಲಾಗಿದೆ. ಎಣ್ಣೆ ನೀರಿಗಿಂತ ಹಗುರವಾಗಿರುವುದರಿಂದ ನೀರಿನ ಮೇಲೆಯೇ ತೇಲುತ್ತದಷ್ಟೇ. ಹೀಗಾಗಿ ಅದು ನೀರಿನ ಆಳದಲ್ಲಿ ಇರುವ ಜೀವಿಗಳಿಗೆ ಆಕ್ಸಿಜನ್ ಹಾಗೂ ಬೆಳಕು ದೊರೆಯದಂತೆ ತಡೆಗೋಡೆಯಾಗುತ್ತದೆ. ಸ್ವಲ್ಪ ಸಮಯದ ನಂತರ ಸಮುದ್ರದ ಅಲೆಗಳ ತೊನೆದಾಟಕ್ಕೆ ಸಿಲುಕಿ ಪದರವಾಗಿ ಇದ್ದದ್ದು ಒಡೆದು ಗಂಟು ಗಂಟಾಗುತ್ತದೆ. ಕಾರಿನಂತೆ ದಪ್ಪವಾಗಿ ದಿಕ್ಕು ದೆಸೆ ಇಲ್ಲದೆ ತೇಲುತ್ತಾ ಸಾಗುತ್ತದೆ. ಯಾವುದೋ ತೀರದಲ್ಲಿ ಒಟ್ಟಾಗುತ್ತದೆ. ಈ ತೈಲದ ಸಮಸ್ಯೆಯನ್ನು ನೀಗಲು ವಿಜ್ಞಾನಿಗಳು ದಶಕಗಳಿಂದಲೂ ಪ್ರಯತ್ನಿಸುತ್ತಲೇ ಇದ್ದಾರೆ. ಇದುವರೆಗೂ ಹಲವಾರು ತಂತ್ರಗಳನ್ನು ಇದಕ್ಕಾಗಿ ಬಳಸಲಾಗಿದೆ. ಅಲೆಗಳ ತೊನೆದಾಟದಂತೆಯೇ ಗಾಳಿಯನ್ನು ಊದುತ್ತಾ ಕಡಲ ನೀರನ್ನು ಕಡೆಯುವುದು, ತೈಲವನ್ನು ಒಡೆಯುವಂತಹ ಸಾಬೂನು ಡಿಟರ್ಜೆಂಟ್ ವಸ್ತುಗಳನ್ನು ಬಳಸುವುದು, ತೈಲವನ್ನು ನುಂಗಿ ಬೆಳೆಯುವ ಸೂಕ್ಷ್ಮ ಜೀವಿಗಳನ್ನು ಸೃಷ್ಟಿಸಿ ಬೆಳೆಸುವುದು ಮೊದಲಾದ ತಂತ್ರಗಳನ್ನು ಬಳಸಲಾಗಿದೆ. ಇವು ಯಾವುವು ಎಲ್ಲಾ ಸಮಯದಲ್ಲಿಯೂ ಸಮರ್ಪಕ ಫಲವನ್ನು ನೀಡಿಲ್ಲ. ಅದರಲ್ಲಿಯೂ ಯಾವುವು ಸೋರಿದ ತೈಲದ ಪರಿಣಾಮಗಳು ತೋರ್ಪಡುವ ಮುನ್ನ ಅದನ್ನು ನಿವಾರಿಸುವಂತೆ ಇಲ್ಲ. ಚೀನಾ ಹಾಗೂ ಇಸ್ರೇಲಿನ ತಂತ್ರಜ್ಞರ ಪ್ರಯತ್ನ ಈ ಪಟ್ಟಿಗೆ ಹೊಸದೊಂದು ಸೇರ್ಪಡೆಯಷ್ಟೇ. ಚೀನಾದ ಸೆಂಟ್ರಲ್ ಸೌತ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಯುಚುನ್ ಹಿ ಮತ್ತು ಸಂಗಡಿಗರು ರೂಪಿಸಿರುವ ಈ ತಂತ್ರದಲ್ಲಿ ಕಾರ್ಕ್ ಎನ್ನುವ ಮರದ ತೊಗಟೆಯನ್ನೇ ಲೇಸರ್ನಿಂದ ಅಲ್ಪಕಾಲ ಸಂಸ್ಕರಿಸಿ ಅದರ ರಚನೆಯನ್ನು ಬದಲಾಯಿಸಲಾಗುತ್ತದೆ. ಹೀಗೆ ಲೇಸರ್ ಸಂಸ್ಕರಿತ ತೊಗಟೆ ಸ್ಪಂಜಿನಂತೆ ದ್ರವಗಳನ್ನು ಹೀರಬಲ್ಲದು. ಇದನ್ನು ತೈಲ ಹರಡಿರುವಲ್ಲಿ ಹಾಕಿದರೆ ಅದು ತೈಲವನ್ನು ಹೀರಿ ಮೇಲ್ಭಾಗಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿಂದ ತೈಲವನ್ನು ಪಂಪು ಮಾಡಿ ಸಂಗ್ರಹಿಸಿ ಬಿಡಬಹುದು ಎನ್ನುವುದು ಹೀ ಮತ್ತು ಸಂಗಡಿಗರ ತರ್ಕ. ಇದಕ್ಕಾಗಿ ಇವರು ಕಾರ್ಕ್ ಮರದ ತೊಗಟೆಯನ್ನು ಲೇಸರ್ನಿಂದ ಕ್ಷಣಕಾಲ ಅಂದರೆ ಕೆಲವೇ ಫೆಮ್ಟೋಸೆಕೆಂಡುಗಳ ಅವಧಿಗೆ ಲೇಸರ್ನಿಂದ ಸುಟ್ಟರು. ಫೆಮ್ಟೋಸೆಕೆಂಡ್ ಎಂದರೆ ಒಂದು ಸೆಕೆಂಡಿನ ಕೋಟಿಯಲ್ಲೊಂದು ಭಾಗ. ಅಷ್ಟು ಅಲ್ಪಾವಧಿಗೆ ಪ್ರಖರವಾದ ಲೇಸರ್ಗೆ ಒಡ್ಡಿದಾಗ ಕಾರ್ಕ್ ಮರ ಸುಟ್ಟು ಅದರಲ್ಲಿರುವ ಆಕ್ಸಿಜನ್ ಬಳಕೆಯಾಗುತ್ತದೆ. ನೋಡಲು ಸಾಮಾನ್ಯ ಕಾರ್ಕಿನಂತೆ ಇದ್ದರೂ ಅಲ್ಪಕಾಲ ಒಡ್ಡಿದ ಲೇಸರ್ನಿಂದಾಗಿ ಮರದಲ್ಲಿರುವ ಸೆಲ್ಯುಲೋಸ್ ಸುಟ್ಟು ಇದ್ದಿಲಾಗಿರುತ್ತದೆ, ಕಾರ್ಬನ್ ಆಗಿರುತ್ತದೆ. ಅಡ್ಡಾದಿಡ್ಡಿ ಜೋಡಿಸಿಕೊಂಡಿದ್ದ ಸೆಲ್ಯುಲೋಸ್ ಎಳೆಗಳು ಕಾರ್ಬನ್ ಆಗಿ ವ್ಯವಸ್ಥಿತವಾಗಿ ಹರಳಿನ ರೂಪದಲ್ಲಿ ಜೋಡಣೆಯಾಗುತ್ತದೆ. ಈ ಹಾಳೆಯಲ್ಲಿರುವ ಅಣುಗಳು ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿರುವುದರಿಂದ ಅದರಲ್ಲಿರುವ ರಂಧ್ರಗಳು ಅತಿ ಸೂಕ್ಷ್ಮವಾದ ಕೊಳವೆಯಂತೆ ಪರಿವರ್ತಿಸುತ್ತವೆ. ಅದೇನೋ ಸರಿ, ದ್ರವಗಳನ್ನು ಹೀರುತ್ತವೆ ಎಂದರೆ ತೈಲದ ಜೊತೆಗೆ ನೀರನ್ನು ಸೆಳೆಯುತ್ತವಲ್ಲ ಎಂದಿರಾ? ಇಲ್ಲವಂತೆ. ಹೀಗೆ ಲೇಸರ್ನಿಂದ ಸುಟ್ಟ ಕಾರ್ಕ್ ಅನ್ನು ಬಿಸಿಲಿಗೆ ಒಡ್ಡಿದರೆ ಸೂರ್ಯರಶ್ಮಿಯನ್ನು ಅದು ಹೀರಿಕೊಂಡು ಬಿಸಿಯರುತ್ತದೆ. ಇದರಿಂದಾಗಿ ರಂಧ್ರಗಳಿರುವ ಎಣ್ಣೆ ಕಾದು ಜಿಗುಟುತನ ಕಳೆದುಕೊಂಡು ಸರಾಗವಾಗಿ ಹರಿಯುತ್ತದೆ, ನೀರಿಗಿಂತಲೂ ಬೇಗನೆ ಹೀರಲ್ಪಡುತ್ತದೆ ಎಂದು ಇವರು ಪ್ರಯೋಗಗಳ ಮೂಲಕ ಕಂಡುಕೊಂಡಿದ್ದಾರೆ. ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಸುಟ್ಟ ಹಾಗೂ ಸುಡದೇ ಇರುವ ಕಾರ್ಕಿನ ರಚನೆಯನ್ನು ಹೋಲಿಸಿ ನೋಡಿದ್ದಾರೆ. ಜೊತೆಗೆ ಪುಟ್ಟ ತಟ್ಟೆಯಲ್ಲಿ ನೀರಿನ ಮೇಲೆ ತೈಲವನ್ನು ಸುರಿದು ಈ ಕಾರ್ಕು ತೈಲವನ್ನಷ್ಟೇ ಹೀರುತ್ತದೆ ಎಂದು ಪರಿಶೀಲಿಸಿದ್ದಾರೆ. ಈ ಪ್ರಯೋಗಗಳಲ್ಲಿ ಲೇಸರು ಸಂಸ್ಕರಿತ ಕಾರ್ಕು ಸಾಧಾರಣ ಕಾರ್ಕುಗಳೆರಡು ಒಟ್ಟು ತೈಲವನ್ನು ಹೀರಲು ಸುಮಾರು ಮುಕ್ಕಾಲು ಗಂಟೆ ಬೇಕಾಗಿತ್ತು. ಆದರೆ ಇವನ್ನು ಬಿಸಿಲಿಗಿಟ್ಟ ಕೂಡಲೇ ಲೇಸರು ಸಂಸ್ಕರಿತ ಕಾರ್ಕು ಎರಡೇ ನಿಮಿಷದಲ್ಲಿ ಎಲ್ಲ ತೈಲವನ್ನು ಹೀರಿಕೊಂಡಿತ್ತು. ಸಾಧಾರಣ ಕಾರ್ಕಿಗೆ 10-15 ನಿಮಿಷ ಬೇಕಾಗಿತ್ತು ಎನ್ನುತ್ತಾರೆ ಹೀ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಲೇಸರು ಸಂಸ್ಕರಿಸಿದ ಕಾರ್ಕಿನಲ್ಲಿ ಕಾರ್ಬನ್ ಪ್ರಮಾಣ ಸಾಧಾರಣ ಕಾರ್ಕಿನಲ್ಲಿ ಇರುವುದಕ್ಕಿಂತಲೂ ಹೆಚ್ಚಿತ್ತು. ಬಿಸಿಲಿನಲ್ಲಿ ಇಟ್ಟಾಗ ಅದು ತನ್ನ ಮೇಲೆ ಬಿದ್ದ ಸೂರ್ಯರಶ್ಮಿಯ ಶೇಕಡ 90%ರಷ್ಟನ್ನು ಹೀರಿಕೊಂಡಿತ್ತು. ಆದರೆ ಸಾಧಾರಣ ಕಾರ್ಕು ಸೂರ್ಯರಶ್ಮಿಯಲ್ಲಿ ಸ್ವಲ್ಪ ಅಂಶವನ್ನು ಪ್ರತಿಫಲಿಸಿ ಬಿಡುತ್ತಿತ್ತು. ಹೀಗಾಗಿ ಸಾಧಾರಣ ಕಾರ್ಕಿನೊಳಗಿನ ರಂಧ್ರಗಳು ಹೆಚ್ಚು ಬಿಸಿಯಾಗುತ್ತಿರಲಿಲ್ಲ. ಬಿಸಿಲಿನಷ್ಟೇ ಶಕ್ತಿಯುತವಾದ ಬೆಳಕಿನಡಿ ಇಟ್ಟಾಗ ಲೇಸರ್ನಿಂದ ಸುಟ್ಟ ಕಾರ್ಕು 2 ನಿಮಿಷದಲ್ಲಿ ಸುಮಾರು 60°C ಬಿಸಿಯಾಗುತ್ತಿತ್ತು. ಆದರೆ ಸಾಧಾರಣ ಕಾರ್ಕು 50°C ಉಷ್ಣತೆಯನ್ನು ತಲುಪುತ್ತಿರಲಿಲ್ಲ. ಅಂದರೆ ಲೇಸರ್ ಸಂಸ್ಕರಿತ ಕಾರ್ಕು ಸಾಧಾರಣ ಕಾರ್ಕಿಗಿಂತಲೂ ಶೀಘ್ರವಾಗಿ ಹಾಗೂ ಹೆಚ್ಚು ಬಿಸಿಯಾಗುತ್ತದೆ. ಇದರಿಂದಾಗಿ ಇದು ತೈಲವನ್ನಷ್ಟೇ ಹೆಚ್ಚು ಹೀರಿಕೊಳ್ಳಬಹುದು ಎನ್ನುತ್ತಾರೆ. ಹೀ ಪುಟ್ಟ ತಟ್ಟೆಯಲ್ಲಿ ನಡೆದ ಈ ಪ್ರಯೋಗಗಳು ತೆರೆದ ಸಾಗರದಲ್ಲಿಯೂ ಫಲ ಕೊಡುತ್ತವೆಯೇ ಗೊತ್ತಿಲ್ಲ. ಅದನ್ನು ಇನ್ನು ಪರಿಶೀಲಿಸಬೇಕಷ್ಟೆ. ಹಾಗೆಯೇ ಬಿಸಿಲೇ ಇಲ್ಲದ ದಿನಗಳಲ್ಲಿ ಏನು ಮಾಡಬಹುದು? ಬಿಸಿಲು ಇಲ್ಲದಾಗಲೂ ತೈಲವನ್ನಷ್ಟೇ ಆಯ್ದು ಹೀರಿಕೊಳ್ಳಬಂತಹ ವಸ್ತುವನ್ನು ಕಾರ್ಕಿನ ಜೊತೆಗೆ ಸೇರಿಸಬಹುದೇ? ಇತ್ಯಾದಿ ಪ್ರಶ್ನೆಗಳಿವೆ.
2: ಸೀಟ್ ಬೆಲ್ಟ್ ಮತ್ತು ವಾಯುಗುಣ. ಮೊನ್ನೆ ಸಿಂಗಪುರ್ ಏರ್ಲೈನ್ಸ್ ವಿಮಾನವೊಂದು ಹಾರುವಾಗಲೇ ಅಪಾಯಕ್ಕೆ ಸಿಲುಕಿಕೊಂಡಿದ್ದನ್ನು, ಅದರಲ್ಲಿದ್ದ ಒಬ್ಬ ವ್ಯಕ್ತಿ ಸತ್ತು 17 ಮಂದಿಗೆ ಗಾಯವಾದ ಸುದ್ದಿಯನ್ನು ನೀವು ಖಂಡಿತ ಓದಿರುತ್ತೀರಿ. ಅಲ್ಲಿ ಅಪಘಾತ ಆಯಿತು ಅಂತಂದ್ರೆ ಇನ್ಯಾವುದೋ ವಸ್ತುವಿಗೆ ವಿಮಾನ ಡಿಕ್ಕಿ ಹೊಡೆದು ಆಗಿದ್ದಲ್ಲ, ವಿಮಾನ ಗಾಳಿಗೆ ಡಿಕ್ಕಿ ಹೊಡೆದು ಆದ ಅಪಘಾತ. ವೈಮಾನಿಕರ ಮಾತಿನಲ್ಲಿ ಟರ್ಬುಲೆನ್ಸ್ ಅನ್ನು ಹೊಡೆದು ಆದ ಅಪಘಾತ. ಇದರಿಂದಾಗಿ ವಿಮಾನ ಥಟಕ್ಕನೆ 1800 ಮೀಟರ್ಗಳಷ್ಟು ಕೆಳಗೆ ಕುಸಿಯಿತಂತೆ. ಅಂದರೆ ಸುಮಾರು 1 ಮೈಲು ಆಳಕ್ಕೆ ಜಿಗಿದಂತೆ ಅಂತನ್ನಿ. ಫಲವಾಗಿ ಪ್ರವಾಸಿಗಳು ಎಲ್ಲರನ್ನೂ ಯಾರೋ ಜೋರಾಗಿ ಮೇಲಕ್ಕೆ ಎತ್ತಿ ಹಾಕಿದಂತೆ ಆಗಿ ಅವರೆಲ್ಲರೂ ವಿಮಾನದ ಸೂರಿಗೆ ಡಿಕ್ಕಿ ಹೊಡೆದರೂ ಸಾವು ನೋವು ಉಂಟಾಯಿತು. ವಿಮಾನ ಪ್ರಯಾಣ ಮಾಡಿದವರಿಗೆಲ್ಲ ಈ ಅನುಭವ ಆಗಿಯೇ ಇರುತ್ತದೆ. ವಿಮಾನ ಹೊರಡುವ ಮುನ್ನ ಹಾಗೂ ಇಳಿಯುವ ಮುನ್ನ ಗಗನಸಖಿಯರು ಸೀಟ್ ಬೆಲ್ಟ್ಗಳನ್ನು ಧರಿಸಿಕೊಳ್ಳಲು ಹೇಳುತ್ತಾರೆ. ಪ್ರತಿ ಬಾರಿ ವಿಮಾನ ಹೊರಡುವ ಮುನ್ನವೂ ಅವರು ಸೀಟ್ ಬೆಲ್ಟ್ ಹೇಗೆ ಹಾಕಿಕೊಳ್ಳಬೇಕು, ಬಿಚ್ಚುವುದು ಹೇಗೆ ಎಂದು ತೋರಿಸುವುದು ಕೂಡ ಉಂಟು. ಹಲವಾರು ಬಾರಿ ಪ್ರಯಾಣ ಮಾಡಿದವರಿಗೆ ಇದು ವಿಚಿತ್ರ ಅನ್ನಿಸಬಹುದು, ಕೆಲವರು ಅದನ್ನು ಗಮನಿಸದೆಯೂ ಹೋಗ್ತಾರೆ. ಬಂಡತನದಿಂದ ಸೀಟ್ ಬೆಲ್ಟ್ ಧರಿಸದೆ ಕುಳಿತುಕೊಳ್ಳುವವರು ಉಂಟು. ಹಾಗೆಲ್ಲ ಗಗನಸಖಿಯರು ಬಂದು ಎಚ್ಚರಿಸಿ ಸೀಟ್ ಬೆಲ್ಟ್ ಧರಿಸಿಕೊಳ್ಳಿ ಅಂತ ವಿನಂತಿಸುವುದನ್ನು ನಾವು ಕಂಡಿದ್ದೇವೆ. ಸೀಟ್ ಬೆಲ್ಟ್ ಅನ್ನು ಧರಿಸುವುದು ವೈಮಾನಿಕರ ಅಥವಾ ಪ್ರಯಾಣಿಕರ ಸುರಕ್ಷತೆಯ ನಿಯಮವಷ್ಟೇ ಅಲ್ಲ, ಪ್ರಯಾಣಿಕರಿಗೆ ಅದು ಅಗತ್ಯವೂ ಕೂಡ. ವಿಮಾನ ಹೀಗೆ ಗಾಳಿಯಲ್ಲಿ ಹಳ್ಳಕ್ಕೆ ಬಿದ್ದು ಅಪಾಯವಾಗದಿರಲಿ ಅಂತ ಈ ಎಚ್ಚರಿಕೆ. ಗಾಳಿಯಲ್ಲಿ ಹಳ್ಳಕ್ಕೆ ಬೀಳುವುದು ಅಂದರೆ ಅರ್ಥ ಆಗಲಿಲ್ಲ ಅಂದಿರಾ, ಅದುವೇ ಟರ್ಬುಲೆನ್ಸ್, ಗಾಳಿಯಲ್ಲಿ ಉಂಟಾಗುವ ಒಂದು ಸುಳಿ. ವಿಮಾನದ ಹಾರಾಟಕ್ಕೆ ಗಾಳಿಯ ಚಲನೆ ಹಾಗೂ ಅದರಿಂದ ವಿಮಾನದ ರೆಕ್ಕೆಯ ಮೇಲೆ ಹಾಗೂ ಕೆಳಗೆ ಉಂಟಾಗುವಂತಹ ಗಾಳಿಯ ಒತ್ತಡದ ವ್ಯತ್ಯಾಸವೇ ಕಾರಣ ಅನ್ನೋದು ಶಾಲಾ ಮಕ್ಕಳಿಗೂ ಕೂಡ ಈಗ ಗೊತ್ತಿರುವಂತಹ ವಿಷಯ. ವಿಮಾನ ಎಷ್ಟು ವೇಗವಾಗಿ ಸಾಗುತ್ತದೋ ಅಷ್ಟು ಈ ಗಾಳಿಯ ಒತ್ತಡದಲ್ಲಿನ ವ್ಯತ್ಯಾಸ ಹೆಚ್ಚಿರುತ್ತದೆ. ವಿಮಾನವನ್ನು ಇದು ಮೇಲಕ್ಕೆ ಎತ್ತುವುದಲ್ಲದೆ ಮುಂದೆ ದೂಡುವುದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾವು ಹೀಗೆ ಆರಾಮವಾಗಿ ಹಾರುತ್ತೇವೆ. ಆದರೆ ಈ ಹಾರಾಟ ಸರಾಗವಾಗಿ ಇರಬೇಕಾದರೆ ಗಾಳಿಯ ಚಲನೆಯೂ ಅಷ್ಟೇ ಸರಾಗವಾಗಿ ಇರಬೇಕು. ಮುಂದಿನಿಂದ ಹಾದು ಬಂದ ಗಾಳಿ ವಿಮಾನದ ಮೂತಿಯ ಬಳಿ ಕವಲೊಡೆದು ರೆಕ್ಕೆ ದೇಹವನ್ನು ದಾಟಿದ ಮೇಲೆ ಮರಳಿ ಏಕಪ್ರವಾಹವಾಗುತ್ತದೆ. ಈ ಏಕಪ್ರವಾಹದಲ್ಲಿ ಎಲ್ಲಿಯೇ ಏರುಪೇರಾದರೂ ವಿಮಾನವನ್ನು ಎತ್ತಿ ಹಿಡಿಯುವ ಅಥವಾ ದೂಡುವ ಬಲದಲ್ಲಿ ವ್ಯತ್ಯಾಸವಾಗಬಹುದು. ಲೆಕ್ಕಾಚಾರ ತಪ್ಪಿ ವಿಮಾನ ಹೊರಳುವುದೋ ಕೆಳಗೆ ಜರಿಯುವುದೋ ಆಗುತ್ತದೆ. ಗಾಳಿಯ ಹರಿವನ್ನು 2 ಬಗೆಯಲ್ಲಿ ನಾವು ವಿವರಿಸಬಹುದು, ಲ್ಯಾಮಿನಾರ್ ಅಥವಾ ಪದರ ಪ್ರವಾಹ ಹಾಗೂ ಟರ್ಬುಲೆನ್ಸ್ ಅಥವಾ ಸುಳಿ ಪ್ರವಾಹ ಎಂದು ಇದನ್ನು ಗುರುತಿಸುತ್ತಾರೆ. ಲ್ಯಾಮಿನಾರ್ ಪ್ರವಾಹ ಎಂದರೆ ಇನ್ನೇನಲ್ಲ, ಗಾಳಿ ಅಥವಾ ದ್ರವದ ಸರಾಗವಾದ ಚಲನೆ, ಒಂದರ ಮೇಲೆ ಒಂದರಂತೆ ಜೋಡಿಸಿಟ್ಟ ಗಾಳಿಯ ಪದರಗಳನ್ನು ದೂಡಿದಂತೆ ಅಂತ ಇಟ್ಟುಕೊಳ್ಳಿ. ತಳಭಾಗದ ಪದರ ನಿಧಾನವಾಗಿಯೂ ಮೇಲ್ಭಾಗದ ಪದರ ವೇಗವಾಗಿಯೂ ಹರಿಯುತ್ತದೆ. ರೆಕ್ಕೆಯಂತಹ ವಸ್ತುಗಳು ಅಡ್ಡ ಬಂದಲ್ಲಿ ಮೇಲ್ಭಾಗದ ಪದರ ಅದನ್ನು ಹಾದುಕೊಂಡು ಹೋಗಿ ಮರಳಿ ಕೆಳಭಾಗದ ಪದರದ ಮೇಲೆ ಕೂಡಿಕೊಳ್ಳುತ್ತದೆ. ಪ್ರವಾಹ ಮುಂದೆ ಹರಿಯುತ್ತದೆ. ಕೆಲವೊಮ್ಮೆ ಈ ಹರಿವು ಸುಳಿ ಆಗಬಹುದು, ಅಥವಾ ಪ್ರವಾಹದ ನಡುವೆ ಏನಾದರೂ ಸಿಕ್ಕಿಕೊಂಡು ಹರಿವೇ ಇಲ್ಲದ ಸ್ಥಿತಿಯೂ ಆಗಬಹುದು. ನದಿಯ ನಡುವೆ ಇರುವ ಕಲ್ಲು ಬಂಡೆಯನ್ನ ನೀರು ಬಳಸಿಕೊಂಡು ಹರಿಯುವಾಗ ಬಂಡೆಯ ಕೊನೆಯಲ್ಲಿ ಇರುವ ನೀರು ಹಾಗೆಯೇ ನಿಂತಂತೆ ಇರುವುದನ್ನ ನಾವು ಕಂಡಿರಬಹುದು. ಇದು ಅಲ್ಲಿ ಸಣ್ಣದೊಂದು ಸುಳಿಯನ್ನ ಉಂಟು ಮಾಡುತ್ತೆ. ಅಲ್ಲಿ ನೀರು ಮುಂದಕ್ಕೆ ಹರಿಯದೆ ತಳಕ್ಕೆ ಹರಿಯುತ್ತದೆ. ಇದು ಟರ್ಬುಲೆನ್ಸ್ಗೆ ಒಂದು ಉದಾಹರಣೆ. ಇಂತಹ ಟರ್ಬುಲೆನ್ಸ್ ಮಾಡುವ ಅನಾಹುತಗಳು ಒಂದೆರಡಲ್ಲ. ರಸ್ತೆಯ ಡುಬ್ಬದ ಅಂಚಿನಲ್ಲಿಯೇ ಕುಳಿಗಳು ಉಂಟಾಗುವುದು ಇದೇ ಕಾರಣಕ್ಕೆ. ಅಲ್ಲಿ ಹರಿಯುವ ನೀರಿಗೆ ಡುಬ್ಬ ಅಡ್ಡಿಯಾಗುವುದರಿಂದ ಸುಳಿ ಉಂಟಾಗಿ ರಸ್ತೆಯನ್ನೇ ಕೊರೆದು ಹಳ್ಳವಾಗಿ ಸೇರುತ್ತದೆ. ಇಂತಹ ಕುಳಿಗಳು ಗಾಳಿಯಲ್ಲಿಯೂ ಆಗಬಹುದು, ವಿಮಾನ ಹಾರಲು ಉದ್ಯುಕ್ತವಾಗಿದ್ದಾಗ ಹೀಗೆ ಆಗಬಹುದು. ಹಾಗೆಯೇ ಅದು ಇಳಿಯುವುದಕ್ಕಾಗಿ ವೇಗವನ್ನು ಕುಗ್ಗಿಸಿಕೊಂಡಾಗ ಕೂಡ ಹೀಗಾಗಬಹುದು. ಆದ್ದರಿಂದಲೇ ಈ ಎರಡೂ ಸಂದರ್ಭಗಳಲ್ಲಿ ಸೀಟ್ ಬೆಲ್ಟ್ ಅನ್ನು ಧರಿಸಿ ಅಂತ ಹೇಳ್ತಾರೆ. ಹಾಗೆಯೇ ವಿಮಾನ ಹಾರುವಾಗ ಎಲ್ಲಿಯಾದರೂ ಮಳೆ ಮೋಡಗಳು ಎದುರಾದರೆ ಅಲ್ಲಿಯೂ ಟರ್ಬುಲೆನ್ಸ್ ಅಡ್ಡಿಯಾಗುತ್ತದೆ. ಮಳೆ ಮೋಡಗಳು ಉಂಟಾಗಲು ಗಾಳಿಯ ಉಷ್ಣತೆ ಹಾಗೂ ಒತ್ತಡದಲ್ಲಿ ಆಗುವ ವ್ಯತ್ಯಾಸಗಳು ಕಾರಣವಷ್ಟೇ. ಈ ಸಂದರ್ಭದಲ್ಲಿ ಅಲ್ಲಿ ಹರಿಯುವ ಗಾಳಿಯ ಚಲನೆ ಲ್ಯಾಮಿನಾರ್ ಆಗಿಲ್ಲದೆ ಅಡ್ಡಾದಿಡ್ಡಿ ಇರಬಹುದು, ಅಲ್ಲಲ್ಲಿ ಒತ್ತಡದ ವ್ಯತ್ಯಾಸ ಇರಬಹುದು. ಇದು ವಿಮಾನದ ಚಲನೆಯನ್ನ ಬಾಧಿಸುತ್ತದೆ. ಹಾಗೆಯೇ ಎತ್ತರದ ಪರ್ವತಗಳ ಮೇಲೆ ಹಾರುವಾಗ ಪರ್ವತಗಳು ತಡೆಯಾಗಿರುವುದರಿಂದಲೇ ಅಲ್ಲಿ ಹರಿಯುವ ಗಾಳಿಯ ಚಲನೆಯೂ ಅಡ್ಡಾದಿಡ್ಡಿ ಆಗಬಹುದು, ಆಗಲೂ ಟರ್ಬುಲೆನ್ಸ್ ಉಂಟಾಗುತ್ತದೆ. ಈ ಸಂದರ್ಭಗಳು ವಿಮಾನ ಚಾಲಕರಿಗೆ ತಿಳಿದಿರುವಂತಹ ಸಂದರ್ಭಗಳು. ಜೊತೆಗೆ ವಿಮಾನದಲ್ಲಿರುವ ರೇಡಾರ್ ಅನ್ನುವ ಸಾಧನ ಮೋಡಗಳು ಎದುರಾಗುವುದನ್ನು, ಅದರಲ್ಲಿ ಎಲ್ಲಿ ಗಾಳಿಯ ಪ್ರವಾಹದಲ್ಲಿ ವ್ಯತ್ಯಾಸಗಳಿವೆ ಎನ್ನುವುದನ್ನು ಬಲು ದೂರದಿಂದಲೇ ಗುರುತಿಸಿ ತಿಳಿಸಬಲ್ಲದು. ಇದನ್ನು ಕಂಡ ವಿಮಾನ ಚಾಲಕರು ಪ್ರವಾಸಿಗಳನ್ನ ಮುಂದಾಗಿಯೇ ಎಚ್ಚರಿಸುತ್ತಾರೆ. ಟರ್ಬುಲೆನ್ಸ್ ಇದೆ, ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಎಂದು ಸೂಚಿಸುತ್ತಾರೆ. ಆದರೆ ವಿಮಾನ ಚಾಲಕರಿಗೂ ಕಾಣಿಸದ ಟರ್ಬುಲೆನ್ಸ್ಗಳು ಇರುತ್ತವೆ. ಇವು ಎಲ್ಲಿ ಬೇಕಿದ್ದರೂ ಕಾಣಿಸಬಹುದು, ಇವನ್ನು ಗುರುತಿಸುವುದು ಕೂಡ ಕಷ್ಟ. ಇಂತಹವನ್ನ ವೈಮಾನಿಕರ ಭಾಷೆಯಲ್ಲಿ ಕ್ಲಿಯರ್ ಏರ್ ಟರ್ಬುಲೆನ್ಸ್ ಎನ್ನುತ್ತಾರೆ. ಇದಕ್ಕೆ ವಾತಾವರಣದಲ್ಲಿನ ಉಷ್ಣತೆಯಲ್ಲಿನ ವ್ಯತ್ಯಾಸಗಳು ಕಾರಣ ಎನ್ನುವುದು ವಿಜ್ಞಾನಿಗಳ ಒಂದು ತರ್ಕ. ಕ್ಲಿಯರ್ ಟರ್ಬುಲೆನ್ಸ್ ಇರುವುದನ್ನು ಗುರುತಿಸುವುದು ರೇಡಾರಿಗೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ ರೇಡಾರು ಚೆಲ್ಲುವ ರೇಡಿಯೋ ತರಂಗಗಳು ಕೇವಲ ಮೋಡಗಳ ಸುತ್ತಮುತ್ತಲಿನ ಟರ್ಬುಲೆನ್ಸ್ ಅನ್ನಷ್ಟೇ ಗುರುತಿಸಬಲ್ಲವು. ಏಕೆಂದರೆ ಅವು ಮೋಡದಲ್ಲಿನ ನೀರಿನ ಅಣು ಅಥವಾ ಮಂಜಿನ ಅಣುಗಳನ್ನ ಗುರುತಿಸುತ್ತವೆ. ಆದರೆ ನೀರಿನ ಅಂಶ ಇಲ್ಲದ ಗಾಳಿಯಲ್ಲಿನ ಒತ್ತಡಗಳನ್ನು ರೇಡಾರ್ಗಳು ಗುರುತಿಸುವುದಿಲ್ಲ. ಹೀಗಾಗಿ ಕ್ಲಿಯರ್ ಟರ್ಬುಲೆನ್ಸ್ ಇದೆ ಎನ್ನುವುದು ವಿಮಾನ ಚಾಲಕರಿಗೆ ತಿಳಿಯುವುದೂ ಕಷ್ಟ. ಏನಿದ್ದರೂ ನೆಲದ ಮೇಲಿನ ಪವನ ವಿಜ್ಞಾನಿಗಳು ಅವನ್ನು ಗುರುತಿಸಿ ತಿಳಿಸಿದರೆ ಆಗಷ್ಟೇ ಅವರಿಗೆ ಅದು ಗೊತ್ತಾಗುತ್ತದೆ. ಸಿಂಗಪುರ್ ಏರ್ಲೈನ್ಸ್ ವಿಮಾನಕ್ಕೆ ಎದುರಾಗಿದ್ದು ಇಂಥದ್ದೊಂದು ಕ್ಲಿಯರ್ ಟರ್ಬುಲೆನ್ಸ್ ಇರಬೇಕು ಎಂದು ವಿಜ್ಞಾನಿಗಳು ತರ್ಕಿಸಿದ್ದಾರೆ. ಹೀಗಾಗಿಯೇ ಮುನ್ನೆಚ್ಚರಿಕೆ ಇಲ್ಲದೆ ಈ ವಿಮಾನ ಟರ್ಬುಲೆನ್ಸಿನೊಳಗೆ ಜಾರಿ ಬಿದ್ದಿತ್ತು. ಟರ್ಬುಲೆನ್ಸ್ ಅಂದರೆ ನಯವಾದ ರಸ್ತೆಯಲ್ಲಿ ಕಾಣದ ಹೊಂಡದ ಹಾಗೆ ಅಂತ ಇಟ್ಟುಕೊಳ್ಳಿ. ಹೊಂಡದೊಳಗೆ ಬಿದ್ದು ಏಳುವುದು ಎಷ್ಟು ಆಘಾತಕಾರಿಯೋ ಅಷ್ಟೇ ಆಘಾತ ಟರ್ಬುಲೆನ್ಸ್ ಒಳಗೆ ಬಿದ್ದು ಎದ್ದ ವಿಮಾನಕ್ಕೂ ಆಗುತ್ತದೆ. ಸಾಮಾನ್ಯವಾಗಿ ಕ್ಲಿಯರ್ ಟರ್ಬುಲೆನ್ಸ್ ಇರುವ ಪ್ರದೇಶಗಳನ್ನ ವಿಮಾನಗಳು ಕೆಲವು ನಿಮಿಷಗಳಲ್ಲಿ ಕ್ರಮಿಸಿ ಬಿಡಬಲ್ಲವು. ಮುನ್ನೆಚ್ಚರಿಕೆ ಇದ್ದರೆ ಇದು ಇನ್ನೂ ಸುಲಭ. ಆದರೆ ಸಿಂಗಾಪುರ್ ಏರ್ಲೈನ್ಸ್ ವಿಮಾನಕ್ಕೆ ಎದುರಾಗಿದ್ದು ಕಾಣದ ಹೊಂಡವಲ್ಲ, ದೊಡ್ಡದೊಂದು ಪ್ರಪಾತ ಎನ್ನಬಹುದು. ಹೆಚ್ಚು ಕಡಿಮೆ ಒಂದು ಮೈಲು ಆಳಕ್ಕೆ ವಿಮಾನ ಕುಸಿಯುವಂತೆ ಇದು ಮಾಡಿತ್ತು. ವಾಯುಗುಣ ಬದಲಾವಣೆಗೂ, ಅಂದರೆ ವಾಯುಮಾಲಿನ್ಯದಿಂದಾಗಿ ಭೂಮಿ ಬಿಸಿಯೇರುತ್ತಿರುವುದಕ್ಕೂ ಈ ಕ್ಲಿಯರ್ ಟರ್ಬುಲೆನ್ಸ್ಗೂ ಸಂಬಂಧ ಇರಬಹುದು ಎನ್ನುವುದು ವಿಜ್ಞಾನಿಗಳ ಗುಮಾನಿ. ಕಳೆದ ವರ್ಷ ಜಿಯೋಫಿಸಿಕಲ್ ರಿಸರ್ಚ್ ಲೆಟರ್ ಪತ್ರಿಕೆಯಲ್ಲಿ ಇಂಗ್ಲೆಂಡಿನ ರೀಡಿಂಗ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಪೌಲ್ ವಿಲಿಯಮ್ಸ್ ಮತ್ತು ಸಂಗಡಿಗರು ಹೀಗೊಂದು ಅಧ್ಯಯನವನ್ನು ಪ್ರಕಟಿಸಿದ್ದರು. ಈ ಅಧ್ಯಯನದಲ್ಲಿ ಕಳೆದ 50 ವರ್ಷಗಳಲ್ಲಿ ಪ್ರಪಂಚದ ವಿವಿಧ ಕಡೆಗಳಲ್ಲಿ ಗುರುತಿಸಿದ ಕ್ಲಿಯರ್ ಟರ್ಬುಲೆನ್ಸ್ಗಳ ಪ್ರಮಾಣವನ್ನು ಪಟ್ಟಿ ಮಾಡಿ ವಿಶ್ಲೇಷಣೆ ಮಾಡಿದ್ದರು. ಇತ್ತೀಚೆಗೆ ಇಂತಹ ಟರ್ಬುಲೆನ್ಸ್ಗಳು ಉಂಟಾಗುವುದು ಹೆಚ್ಚಾಗಿದೆ ಎಂದು ವರದಿ ತಿಳಿಸಿತ್ತು. ಇದಕ್ಕೆ ವಾಯುಗುಣದ ಬದಲಾವಣೆಯ ಕಾರಣವಿರಬಹುದೇ ಎಂದು ಕೂಡ ಇವರು ತರ್ಕಿಸಿ ವಿಶ್ಲೇಷಿಸಿದ್ದಾರೆ. ಭೂಮಿಯ ಉಷ್ಣತೆಯಲ್ಲಿ ಬದಲಾವಣೆ ಆದ ಹಾಗೆ ಪ್ರಪಂಚದ ವಿವಿಧೆಡೆ ಎಷ್ಟು ಟರ್ಬುಲೆನ್ಸ್ಗಳು ಕಾಣಿಸಬಹುದು, ಯಾವ ಪ್ರಮಾಣದವು ಕಾಣಿಸಬಹುದು ಎಂದು ಗಣಿತೀಯವಾಗಿ ಸಿಮ್ಯುಲೇಷನ್ ಮಾಡಿ ಅಧ್ಯಯನ ಮಾಡಿದ್ದಾರೆ. ವಾಯುಗುಣ ಬದಲಾವಣೆಯಿಂದಾಗಿ ವಿಮಾನಗಳು ಹಾರಾಡುವಂತಹ ಎತ್ತರದಲ್ಲಿ ವಾಯುಮಂಡಲದಲ್ಲಿ ಇಂತಹ ವ್ಯತ್ಯಾಸಗಳು ಕಾಣುತ್ತವೆ. ಇತ್ತೀಚೆಗೆ ಇವು ಹೆಚ್ಚೆಚ್ಚು ಕಾಣುತ್ತಿವೆ ಎನ್ನುವುದು ಇವರ ತೀರ್ಮಾನ. ಅಂದರೆ ವಿಮಾನ ಪ್ರಯಾಣ ಅಪಾಯ ಅಂತಲ್ಲ, ಆದರೆ ವಿಮಾನ ಪ್ರಯಾಣದ ವೇಳೆ ಕ್ಲಿಯರ್ ಟರ್ಬುಲೆನ್ಸ್ ಎದುರಾಗುವುದು ಅಪರೂಪ ಎನ್ನಿಸಿದಂತಹ ದಿನಗಳು ಮುಂದೆ ಬರಬಹುದು. ಹಾಗೆಯೇ ಟರ್ಬುಲೆನ್ಸಿನೊಳಗೆ ನಾವು ಪಯಣಿಸುವಂತಹ ಅವಧಿಯೂ ಕೂಡ ಹೆಚ್ಚಬಹುದು. ಇದು ಅಪಾಯದ ಮಟ್ಟವನ್ನು ಸ್ವಲ್ಪ ಹೆಚ್ಚಿಸುತ್ತದೆ ಎನ್ನುತ್ತಾರೆ ವಿಲಿಯಮ್ಸ್. ಅಂತೂ ನೆಲದ ಮೇಲೆ ನಮ್ಮ ನಡವಳಿಕೆಯಿಂದಾಗಿ ಆದಂತಹ ಮಾಲಿನ್ಯ ಗಗನಯಾನವನ್ನು ಹಳ್ಳ ಹಿಡಿಸುತ್ತದೆ ಎಂದಾಯಿತು ಅಲ್ಲವೇ. ಬಹುಶಃ ಮುಂದೆ ವಿಮಾನದಲ್ಲಿ ಪ್ರಯಾಣಿಸುವವರಿಗೆ ವಿಮಾನ ಮೇಲೇರುವಾಗ ಅಥವಾ ಇಳಿಯುವಾಗಷ್ಟೇ ಅಲ್ಲದೆ ಸದಾ ಸೀಟ್ ಬೆಲ್ಟ್ ಧರಿಸಿಯೇ ಇರಿ ಎಂದು ಸೂಚನೆ ನೀಡಬೇಕಾಗಬಹುದೇನು?
3: ಭಾರತ ವಿಜ್ಞಾನಿ ಲಾರ್ಸ್ ಫ್ರೆಡ್ರಿಕ್ ನಿಲ್ಸನ್, ಸ್ಕ್ಯಾಂಡಿಯಂ ಧಾತುವನ್ನು ಪತ್ತೆ ಮಾಡಿದ ರಸಾಯನ ವಿಜ್ಞಾನಿ, ಬಂಜರು ಭೂಮಿಗೆ ಸಿಹಿ ಉಡಿಸಿದ ಕೃಷಿ ವಿಜ್ಞಾನಿ. ಲಾರ್ಸ್ ಫ್ರೆಡ್ರಿಕ್ ನಿಲ್ಸನ್ ಸ್ವೀಡನ್ನಿನ ವಿಜ್ಞಾನಿ. ಸ್ವೀಡನ್ ದೇಶಕ್ಕೆ ಸೇರಿದ ಗಾತ್ಲ್ಯಾಂಡ್ ಎನ್ನುವ ದ್ವೀಪದ ಈಸ್ಟರ್ ಗಾತ್ಲ್ಯಾಂಡ್ ಎನ್ನುವ ಪುಟ್ಟ ಗ್ರಾಮವೊಂದರಲ್ಲಿ ಈತ 1840 ಸವಿ ಮೇ 26 ತಾರೀಕು ಜನಿಸಿದ. ಗಾತ್ಲ್ಯಾಂಡ್ ಸ್ವೀಡನ್ಗೆ ಸೇರಿದ ಒಂದು ದ್ವೀಪ. ಸ್ವೀಡನ್ನ ಕರಾವಳಿಯಿಂದ ಸುಮಾರು 60 ಮೈಲಿ ದೂರದಲ್ಲಿದೆ. ಅಲ್ಲಿ ಈತನ ತಂದೆ ಪುಟ್ಟ ತೋಟವೊಂದನ್ನು ಇಟ್ಟುಕೊಂಡಿದ್ದ. ಚಿಕ್ಕಂದಿನಿಂದಲೂ ನಿಲ್ಸನ್ನಿಗೆ ಕೃಷಿ ಎಂದರೆ ಅಪಾರ ಆಸಕ್ತಿ ಇತ್ತು. ಗಾತ್ಲ್ಯಾಂಡಿನಲ್ಲಿಯೇ ಬಾಲ್ಯದ ಶಿಕ್ಷಣವನ್ನು ಮುಗಿಸಿದ ನಿಲ್ಸನ್ ನಂತರ ಉನ್ನತ ವ್ಯಾಸಂಗಕ್ಕೆಂದು ಉಪ್ಸಾಲಾ ವಿಶ್ವವಿದ್ಯಾನಿಲಯವನ್ನು ಸೇರಿದ. ಅಲ್ಲಿ ವ್ಯಾಸಂಗ ಮಾಡುವಾಗ ಪ್ರಧಾನವಾಗಿ ಜೀವವಿಜ್ಞಾನವನ್ನೇ ಆರಿಸಿಕೊಂಡಿದ್ದ. ಆದರೆ ಒಂದಿಷ್ಟು ಖನಿಜ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಿತ್ತು. ಈ ಅಧ್ಯಯನದ ವೇಳೆ ನಿಲ್ಸನ್ನಿಗೆ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನ ವಿಭಾಗದ ನಿರ್ದೇಶಕನಾಗಿದ್ದ ಲಾರ್ಸ್ ಸ್ವಾನ್ಬರ್ಗ್ನ ಭೇಟಿಯಾಗಬೇಕಾಗಿ ಬಂದಿತು. ಸ್ವಾನ್ಬರ್ಗ್ ಯುವಕ ನಿಲ್ಸನ್ನ ಕೌಶಲ್ಯವನ್ನು ಗುರುತಿಸಿ ಅವನನ್ನು ರಸಾಯನ ವಿಜ್ಞಾನದಲ್ಲಿಯೇ ಮುಂದುವರೆಯಲು ಪ್ರೋತ್ಸಾಹಿಸಿದ. ಹೀಗೆ ನಿಲ್ಸನ್ ರಸಾಯನ ವಿಜ್ಞಾನಿಯಾದ. ನಡುವೆ ತಂದೆ ಅನಾರೋಗ್ಯದಿಂದ ಬಳಲಿದಾಗ ವ್ಯಾಸಂಗವನ್ನು ಬಿಟ್ಟು ತಂದೆಯ ಆರೈಕೆಗೆ ತೊಡಗಿದ್ದ ನಿಲ್ಸನ್ ತಮ್ಮ ತೋಟದಲ್ಲಿ ಹಲವು ಸುಧಾರಣೆಗಳನ್ನು ತಂದ. ಯಾಂತ್ರಿಕ ಕೃಷಿಗೆ ತೊಡಗಿದ್ದ. ತಂದೆ ಹುಷಾರಾದ ಮೇಲೆ ಮರಳಿ ವ್ಯಾಸಂಗಕ್ಕೆ ತೆರಳಿದ. ನಿಲ್ಸನ್ನ ಸಾಧನೆಗಳಲ್ಲಿ ಪ್ರಮುಖವಾದಂಥವು ಸೆಲೆನಿಯಂ ಧಾತುವಿನ ಕುರಿತು ನಡೆಸಿದ ಸಂಶೋಧನೆಗಳು ಹಾಗೂ ಸ್ಕಾಂಡಿಯಂ ಎನ್ನುವ ಧಾತುವಿನ ಶೋಧ. ಆಗ ರಸಾಯನ ವಿಜ್ಞಾನ ಇನ್ನೂ ಬೆಳೆಯುತ್ತಿದ್ದ ಕಾಲ. ವಿವಿಧ ರಾಸಾಯನಿಕ ಧಾತುಗಳು ಸಂಯೋಗವಾಗಲು ಕಾರಣಗಳನ್ನು, ಸಂಯೋಗವಾಗುವ ಪರಿಸ್ಥಿತಿಗಳನ್ನು, ಹೊಸ ಹೊಸ ಧಾತುಗಳನ್ನು ಪತ್ತೆ ಮಾಡುತ್ತಿದ್ದ ಕಾಲ. ಹೊಸದಾಗಿ ಪತ್ತೆಯಾದ ಆರ್ಸೆನಿಕ್ನಂತಹ ಕೆಲವು ಧಾತುಗಳು ಕ್ಯಾಲ್ಶಿಯಂ ಸೋಡಿಯಂನಂತೆ 2 ಹೆಚ್ಚು ಆಕ್ಸಿಜನ್ ಅಣುಗಳ ಜೊತೆಗೆ ಸಂಯೋಗವಾಗಿ ವಿಭಿನ್ನ ಆಕ್ಸೈಡ್ಗಳಾಗುತ್ತವೆ ಎಂದು ಪತ್ತೆಯಾಗಿತ್ತು. ಇದು ಹೇಗೆ ಮತ್ತು ಏಕೆ ಎನ್ನುವ ಕುತೂಹಲ ಎಲ್ಲರಲ್ಲಿಯೂ ಇತ್ತು. ಸೆಲೆನಿಯಂ ಧಾತುವಿನ ವಿವಿಧ ಆಕ್ಸೈಡ್ಗಳು ಉಂಟಾಗುವ ಬಗೆಯನ್ನು ನಿಲ್ಸನ್ ಅಧ್ಯಯನ ಮಾಡಿದ, ಅದನ್ನು ವಿವರಿಸಿದ. ಸೆಲೆನಿಯಂ ಧಾತುವಿನ ಸಂಶೋಧನೆ ಮಾಡುವ ಸಂದರ್ಭದಲ್ಲಿಯೇ ಹೊಸದಾಗಿ ಒಂದು ಧಾತುವಿನ ಪತ್ತೆಯಾಗಿತ್ತು, ಸುದ್ದಿಯಾಯಿತು. ಇದುವೇ ಇಟರ್ಬಿಯಂ. ಧಾತು ಪಟ್ಟಿ ಅಥವಾ ಪೀರಿಯಾಡಿಕ್ ಟೇಬಲ್ ಅನ್ನು ರೂಪಿಸಿದ ದಿಮಿತ್ರಿ ಮೆಂಡೆಲಿಯು ಇಂತಹದೊಂದು ಧಾತು ಇರಬೇಕು ಎಂದು ತರ್ಕಿಸಿದ್ದ. ಪಟ್ಟಿಯಲ್ಲಿ ವಿವಿಧ ಧಾತುಗಳನ್ನು ಅವುಗಳ ಪರಮಾಣುಗಳ ತೂಕದ ಆಧಾರದ ಮೇಲೆ ವಿಂಗಡಿಸಿದ್ದ. ಹೀಗೆ ವಿಂಗಡಿಸುವಾಗ ಕೆಲವು ಪರಮಾಣು ತೂಕದ ಧಾತುಗಳು ಸಿಗಲಿಲ್ಲ. ಆ ಜಾಗವನ್ನು ಖಾಲಿ ಬಿಟ್ಟಿದ್ದ. ಆ ಪರಮಾಣು ತೂಕದ ಧಾತು ಇರಲೇಬೇಕು ಎನ್ನುವುದು ಮೆಂಡೆಲಿವ್ನ ತರ್ಕವಾಗಿತ್ತು. ಇದರ ಬೆನ್ನು ಹತ್ತಿದ ಹಲವರು ವಿವಿಧ ಲೋಹಗಳ ಆಕ್ಸೈಡ್ಗಳನ್ನು ಪರಿಶೀಲಿಸುತ್ತಿದ್ದರು. ಗ್ಯಾಡೋಲಿನೈಟು ಎನ್ನುವ ಖನಿಜದಲ್ಲಿ ಇರುವ ಇಟ್ಟರ್ಬಿಯಂ ಅನ್ನು ಸುಟ್ಟಾಗ ದೊರಕುವ ಆಕ್ಸೈಡ್ಗಳ ತೂಕ ವೈವಿಧ್ಯಮಯವಾಗಿತ್ತು. ಅಂದರೆ ಇಟ್ಟರ್ಬಿಯಂ ಅಲ್ಲದೆ ಬೇರೆ ಧಾತುಗಳು ಇರಬಹುದು ಎನ್ನುವ ಸಂದೇಹವಿತ್ತು. ಈ ಸಂದೇಹದ ಬೆನ್ನು ಹತ್ತಿದ ನಿಲ್ಸನ್ ಇಟ್ಟರ್ಬಿಯಂ ಜೊತೆಗೆ ಮತ್ತೊಂದು ಲೋಹವನ್ನು ಪತ್ತೆ ಮಾಡಿದ. ಅದಕ್ಕೆ ಸ್ಕಾಂಡಿಯಂ ಎಂದು ಹೆಸರಿಟ್ಟ. ಈತನ ಗೆಳೆಯ ಹಾಗೂ ಸಹೋದ್ಯೋಗಿಗಳ ಜೊತೆಗೂಡಿ ಆ ಲೋಹದ ವಿವಿಧ ಆಕ್ಸೈಡ್ಗಳನ್ನು ಸಿದ್ಧಪಡಿಸಿದ. ಲೋಹದ ಪರಮಾಣು ತೂಕವನ್ನು ಅಳೆದ. ಹೀಗೆ ಮಾಡಿದಾಗ ಅದು ಮೆಂಡೆಲಿವ್ ತನ್ನ ಪಟ್ಟಿಯಲ್ಲಿ ಖಾಲಿಯಾಗಿ ಬಿಟ್ಟಿದ್ದ ಒಂದು ಜಾಗವನ್ನು ತುಂಬುವ ಲೋಹವೆಂದು ಸಿದ್ಧವಾಯಿತು. ಗ್ಯಾಡೋಲಿನೈಟು ಸಮೃದ್ಧವಾಗಿ ದೊರೆಯುವ ದೇಶವಾದ ಸ್ಕ್ಯಾಂಡಿನೇವಿಯಾದ ನೆನಪಿನಲ್ಲಿ ಅದನ್ನು ಸ್ಕಾಂಡಿಯಂ ಎಂದು ಕರೆದರು. ಹೀಗೆ ಸ್ಕಾಂಡಿಯಂ ಅನ್ನು ಪತ್ತೆ ಮಾಡಿದ ಶ್ರೇಯ ನಿಲ್ಸನದಾಯಿತು. ಸ್ಕಾಂಡಿಯಂ ಅನ್ನು ಪತ್ತೆ ಮಾಡುವಾಗ ನಿಲ್ಸನ್ ಉಪ್ಸಾಲಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ನಾಗಿದ್ದ. ಪ್ರತಿ ವರ್ಷವೂ ರಜೆಯಲ್ಲಿ ತವರಿಗೆ ತೆರಳಿ ತನ್ನ ಪುಟ್ಟ ತೋಟದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗುತ್ತಿದ್ದ. ರಸಾಯನ ವಿಜ್ಞಾನದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನೂ ಗಳಿಸಿದ್ದ. ಈತನ ಪರಿಣತಿಯನ್ನು ಗುರುತಿಸಿದ ಸ್ವೀಡನ್ ಸರ್ಕಾರವು ಹಲವು ಸಮಸ್ಯೆಗಳ ಪರಿಹಾರಕ್ಕೆ ನಿಲ್ಸನ್ನ ಸಲಹೆಯನ್ನು ಕೇಳಲಾರಂಭಿಸಿತು. ಸ್ಟಾಕ್ಹೋಮ್ ಪಟ್ಟಣದಲ್ಲಿ ಜನದಟ್ಟಣೆಯಿಂದಾಗಿ ಒಟ್ಟಾಗಿದ್ದ ತ್ಯಾಜ್ಯವನ್ನು ಮಲವನ್ನು ಬಳಸಿ ಗೊಬ್ಬರವನ್ನು ತಯಾರಿಸುವ ಯೋಜನೆ ಇಂಥವುದರಲ್ಲಿ ಒಂದು. ಇದಕ್ಕಾಗಿ ಮಲವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿದರು. ಬೃಹತ್ ಪ್ರಮಾಣದಲ್ಲಿ ಈ ತಂತ್ರವನ್ನು ಬಳಸುವುದು ಲಾಭದಾಯಕವಲ್ಲ ಎಂದು ನಿಲ್ಸನ್ ವಾದಿಸಿದ. ಮಲ ಸಂಸ್ಕರಣೆಯ ಯೋಜನೆ ಸ್ಥಗಿತವಾಯಿತು. ಆದರೆ ಅದಕ್ಕೆ ಬದಲಾಗಿ ಗೊಬ್ಬರವನ್ನು ತಯಾರಿಸುವ ಬೇರೊಂದು ವಿಧಾನವನ್ನು ನಿಲ್ಸನ್ ಯೋಜಿಸಿದ. ಸ್ವೀಡನ್ನಿನ ಕೃಷಿಕರಿಗೆ ಇದು ವರದಾನವಾಯಿತು. ತದನಂತರ ಈತ ತಾನು ಹುಟ್ಟಿ ಬೆಳೆದ ಗಾತ್ಲಂಡ್ ದ್ವೀಪಕ್ಕೆ ಮರಳಿದ. ಆ ದ್ವೀಪ ಆಗ ಜೌಗು ಪ್ರದೇಶವಾಗಿತ್ತು. ಅಲ್ಲಿ ಕೃಷಿ ಮಾಡುವುದು ಕಷ್ಟವೆನಿಸಿತ್ತು. ನೆಲದಲ್ಲಿ ತುಂಬಿದ ನೀರನ್ನು ಇಂಗಿಸಿ ಗೊಬ್ಬರವನ್ನು ಬಳಸಿ ಕೃಷಿ ಮಾಡಬಹುದು ಎಂದು ನಿಲ್ಸನ್ ಸೂಚಿಸಿದ. ಬೀಟ್ರೂಟ್ ಬೆಳೆಯನ್ನು ಕೃಷಿ ಮಾಡಲು ಪ್ರೋತ್ಸಾಹಿಸಿದ. ಬೀಟ್ರೂಟ್ನಿಂದ ನಂತರ ಸಕ್ಕರೆಯನ್ನು ತಯಾರಿಸುವ ವಿಧಾನವನ್ನು ಸ್ಥಾವರವನ್ನು ರೂಪಿಸಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದ. ಹೀಗೆ ಏನೋ ಬೆಳೆಯದು ಎಂದು ಕೈಬಿಟ್ಟಿದ್ದ ಜಾಗದಲ್ಲಿಯೂ ಸಕ್ಕರೆ ಉತ್ಪಾದನೆ ಆರಂಭವಾಯಿತು. ರಸಾಯನ ವಿಜ್ಞಾನಿಯಾಗಿದ್ದರೂ ವೈಯಕ್ತಿಕವಾಗಿ ಕೃಷಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ನಿಲ್ಸನ್ ಸ್ವೀಡನ್ ಸರ್ಕಾರಕ್ಕೆ ಸಲಹೆಗಾರನಾಗಿದ್ದ. ಅಲ್ಲಿನ ರಾಯಲ್ ಅಗ್ರಿಕಲ್ಚರಲ್ ಅಕಾಡೆಮಿಯ ನಿರ್ದೇಶಕನೂ ಆದ. ಇಂತಹ ವಿಜ್ಞಾನಿ ಲಾರ್ಸ್ ಫ್ರೆಡ್ರಿಕ್ ನಿಲ್ಸನ್ ಹುಟ್ಟಿದ ದಿನ ಇಂದು ಮೇ 26.
2: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಪವಿತ್ರ ದಿನೇಶ್, ಶ್ರೀ ಶರತ್ ಬಿಜೂರು, ಶ್ರೀ ಕೊಳ್ಳೇಗಾಲ ಶರ್ಮಾ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲೂ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 419ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೋನಾರ್, ಕನ್ನಡದಲ್ಲಿಯೂ ಸೋನಾರ್, ಶ್ರವಣಾತೀತ ತರಂಗಗಳನ್ನು ಬಳಸಿ ನೀರಿನಲ್ಲಿರುವ ಪದಾರ್ಥಗಳನ್ನು ಪತ್ತೆ ಹಚ್ಚುವ ಉಪಕರಣ. ಸೋನಾರ್ ಎಂಬುದು ಸೌಂಡ್, ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಎಂಬುದರ ಸಂಕ್ಷಿಪ್ತ ರೂಪ. ಜಲಾಂತರಗಾಮಿ ದೂರಗಳು, ದಿಕ್ಕು, ಆಳಗಳನ್ನು ತಿಳಿಯಲು ಅತಿ ಹೆಚ್ಚು ಆವೃತ್ತಿಯ ಧ್ವನಿ ತರಂಗಗಳಾದ ಶ್ರವಣಾತೀತ ತರಂಗಗಳನ್ನು ಸೆಕೆಂಡಿಗೆ 20,000 ಆವೃತ್ತಿಗಿಂತ ಹೆಚ್ಚು ಆವೃತ್ತಿ ಇರುವ ತರಂಗಗಳು ಬಳಸುತ್ತಾರೆ. ಈ ತರಂಗಗಳು ರಾಡಾರ್ನ ಸೂಕ್ಷ್ಮ ತರಂಗಗಳಂತೆಯೇ ಕೆಲಸ ಮಾಡುತ್ತವೆ. ನೀರಿನಲ್ಲಿರುವ ಪದಾರ್ಥಗಳ ಶ್ರವಣಾತೀತ ತರಂಗಗಳ ಹಾದಿಯಲ್ಲಿ ಎದುರಾದರೆ ತರಂಗಗಳ ವೇಗ ಹಾಗೂ ಚಲಿಸುವ ದೂರದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಹೀಗಾಗಿ ಶ್ರವಣಾತೀತ ತರಂಗಗಳು ಚಲಿಸುವ ದೂರ ಹಾಗೂ ವೇಗಗಳಿಂದ ಪದಾರ್ಥವು ನೀರಿನಲ್ಲಿರುವ ಸ್ಥಳವನ್ನು ಪತ್ತೆ ಹಚ್ಚುತ್ತಾರೆ. ಸೋನಾರ್ ಉಪಕರಣಗಳನ್ನು 1920ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಸಾನಿಕ್ ಬೂಮ್, ಧ್ವನಿ ಗರ್ಜನೆ, ಅತ್ಯಂತ ವೇಗದಲ್ಲಿ ಚಲಿಸುವ ವಿಮಾನವೊಂದರಿಂದ ಹೊರಡುವ ಧ್ವನಿ ಅಥವಾ ಶಬ್ದ, ಅಧಿಧ್ವನಿಕ ಸೂಪರ್ಸಾನಿಕ್ ವೇಗದಲ್ಲಿ ಚಲಿಸುವ, ಗಂಟೆಯೊಂದಕ್ಕೆ 1,200 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಿಮಾನವು ಇಂಥ ಧ್ವನಿಗಳನ್ನು ಉಂಟು ಮಾಡುತ್ತದೆ. ಈ ಶಬ್ದವು ಪ್ರಾಣಿಗಳಿಗೆ ಹಾಗೂ ಮಾನವರಿಗೆ ಭಯವನ್ನು, ತೀವ್ರ ಮಾನಸಿಕ ಯಾತನೆಯನ್ನು ಹುಟ್ಟಿಸುತ್ತದೆ. ಅಲ್ಲದೆ ಈ ಶಬ್ದವು ಕಟ್ಟಡಗಳಿಗೆ ಘಾಸಿಯನ್ನುಂಟು ಮಾಡಬಹುದು. ಕಿಟಕಿಯ ಗಾಜುಗಳು ಒಡೆದು ಹೋಗಬಹುದು. ಸೋಟ್, ಮಸಿ, ಇಂಗಾಲದ ಸಣ್ಣ ಜ್ವಲಾಶ್ಮಯ ಅಗ್ಲೋಮರೇಟ್ ಅಥವಾ ಇಂಗಾಲದ ಸಣ್ಣ ಕಣಗಳ ಗುಂಪು. ಟಾರ್ ಕೂಡ ಈ ಕಣಗಳೊಂದಿಗೆ ಮಿಳಿತವಾಗಿರುತ್ತದೆ. ಮಸಿಯು ಇಂಗಾಲವಿರುವ ಯಾವುದೇ ಪದಾರ್ಥದ ಅಪೂರ್ವ ದಹನದ ಉತ್ಪನ್ನ. ಬಿಟುಮಿನಸ್ ಕಲ್ಲಿದ್ದಲಿನ ಅಪೂರ್ಣ ದಹನದಲ್ಲಿ ಮಸಿಯ ಉತ್ಸರ್ಜನವನ್ನು ಸ್ಪಷ್ಟವಾಗಿ ಕಾಣಬಹುದು. ಕಾರ್ಖಾನೆಗಳಲ್ಲಿ ಚಿಮ್ನಿಯ ಒಳಭಾಗದಲ್ಲಿ ಮಸಿಯು ಸಂಗ್ರಹವಾಗುವುದೇ ಹೆಚ್ಚು. ಮಸಿ ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಈಗ ನಾವು ಶಬ್ದ ಮಾಲಿನ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಶಬ್ದ ಅಂದರೆ ಧ್ವನಿ ಅಥವಾ ಸೌಂಡ್. ಜೀವಿ ಎಂದರೂ ಆಲಿಸುವ ತರಂಗಗಳ ಗ್ರಹಿಸುವ ಪದಾರ್ಥಗಳ ಕಂಪನದ ಪರಿಣಾಮ. ಪದಾರ್ಥಗಳ ಅದುರುವಿಕೆಯ ಕಂಪನ, ಪದಾರ್ಥಗಳ ಕಂಪನದಿಂದ ಶಬ್ದ ಅಥವಾ ಧ್ವನಿ ಉಂಟಾಗುತ್ತದೆ. ಎಲ್ಲ ಕಂಪನಗಳು ಜೀವಿಗಳಿಗೆ ಕೇಳಿಸುವಂಥ ಧ್ವನಿಯನ್ನು ಹೊರಡಿಸುವುದಿಲ್ಲ. ಕಂಪನದ ಆವೃತ್ತಿ 1 ಸೆಕೆಂಡ್ನಲ್ಲಿ ಪದಾರ್ಥವು ಎಷ್ಟು ಸಲ ಕಂಪಿಸುತ್ತದೆಯೋ ಆ ಸಂಖ್ಯೆ. ಸೆಕೆಂಡಿಗೆ 30,000-20,000 ಇದ್ದರೆ ಮಾತ್ರ ಅದರಿಂದ ಬರುವ ಶಬ್ದ ಮಾನವರಿಗೆ ಕೇಳಿಸುತ್ತದೆ. ಹೀಗೆ ಕೇಳಿಸಬೇಕಾದರೆ ಕಂಪಿಸುವ ಪದಾರ್ಥದಿಂದ ಶ್ರವಣಾಂಗ ತರಂಗಗಳವರೆಗೆ ಯಾವುದೇ ಮಾಧ್ಯಮ ಕೂಡ ಕಂಪಿಸಬೇಕು. ಉದಾಹರಣೆಗೆ, ಕಂಪಿಸುವ ಪದಾರ್ಥದಿಂದ ಶ್ರವಣಾಂಗಗಳವರೆಗೆ ಗಾಳಿ ಇದ್ದರೆ ಗಾಳಿಯ ಅಣುಗಳು ಕಂಪಿಸುತ್ತವೆ. ಹೀಗಾಗಿ ಕಂಪನವು ಕಿವಿಗೆ ತಲುಪುತ್ತದೆ. ಇದು ಶಬ್ದ. ಶಬ್ದ ಪ್ರಸಾರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಕಂಪನಗಳ ವ್ಯವಸ್ಥಿತವಾಗಿದ್ದರೆ ಇಂಪಾದ ಧ್ವನಿಯು, ಅವ್ಯವಸ್ಥಿತವಾಗಿದ್ದರೆ ಗದ್ದಲವೂ ಉಂಟಾಗುತ್ತದೆ. ಧ್ವನಿ ತರಂಗಗಳ ಆವೃತ್ತಿ ಸೆಕೆಂಡಿಗೆ 20,000 ಮೀರಿದಾಗ ಮಾನವರಿಗೆ ಈ ಶಬ್ದವು ಕೇಳಿಸುವುದಿಲ್ಲ. ಇದನ್ನು ಶ್ರವಣಾತೀತ ತರಂಗಗಳು ಎನ್ನುತ್ತಾರೆ. ಶಬ್ದದ ಆವೃತ್ತಿಯನ್ನು ಹರ್ಟ್ಸ್ ಎಂಬ ಮಾನದಿಂದ ವ್ಯಕ್ತಪಡಿಸುತ್ತಾರೆ. 1 ಹರ್ಟ್ಸ್ ಎಂದರೆ 1 ಸೆಕೆಂಡಿನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆ. ಶಬ್ದದ ವೇಗ ವಿವಿಧ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರುತ್ತದೆ. ಗಾಳಿಯಲ್ಲಿ ಶಬ್ದದ ವೇಗ ಸೆಕೆಂಡ್ಗೆ 330 ಮೀಟರ್ಗಳಾಗಿರುತ್ತವೆ. ನೀರಿನಲ್ಲಿ 1,500 ಮೀಟರ್ಗಳಾಗಿರುತ್ತವೆ. ಗಾಜಿನಲ್ಲಿ ಮೂಲಕ 5,000 ಮೀಟರ್ಗಳಾಗಿರುತ್ತವೆ. ಇಟ್ಟಿಗೆಯಲ್ಲಿ 3,700 ಮೀಟರ್ಗಳಾಗಿರುತ್ತವೆ. ಧ್ವನಿಯು ಘನ ಪದಾರ್ಥಗಳಾದ ಗೋಡೆ, ಶಿಲೆ ಮುಂತಾದವುಗಳಿಗೆ ತಟ್ಟಿದಾಗ ಹಿಂದಕ್ಕೆ ಬರುತ್ತವೆ. ಇದೇ ಪ್ರತಿಧ್ವನಿ. ಸೌಂಡ್ ಫ್ರೀಕ್ವೆನ್ಸಿ, ಶಬ್ದದ ಆವೃತ್ತಿ. ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆ. ಸೌಂಡ್ ಲೆವೆಲ್, ಶಬ್ದ ಮಟ್ಟ, ಶಬ್ದ ಘೋಷ, ಇದನ್ನು ಡೆಸಿಬಲ್ ಎಂಬ ಮಾನದಿಂದ ವ್ಯಕ್ತಪಡಿಸುತ್ತಾರೆ. ಶಬ್ದದ ಮಟ್ಟ ಮಾಪಕದಿಂದ ಶಬ್ದ ಘೋಷವನ್ನು ಅಳೆಯುತ್ತಾರೆ. ಶಬ್ದಘೋಷಕ್ಕೆ ಜೀವಿಗಳ, ವಿಶೇಷವಾಗಿ ಮಾನವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದರ ಆಧಾರದ ಮೇಲೆ ಶಬ್ದ ಮಟ್ಟ ಹೆಚ್ಚುತ್ತದೆಯೋ ಅಥವಾ ಕಡಿಮೆ ಇದೆಯೋ ಎಂಬುದನ್ನು ಅಂದಾಜು ಮಾಡುತ್ತಾರೆ. ಸೌಂಡ್ ವೇವ್ಸ್, ಶಬ್ದ ತರಂಗ ಕನ್ನಡದಲ್ಲಿ. ಕಂಪನಗಳು ಯಾವುದೇ ಮಾಧ್ಯಮದಲ್ಲಿ ಚಲಿಸುವಾಗ ಆ ಮಾಧ್ಯಮದಲ್ಲಿರುವ ಕಣಗಳು ಕಂಪಿಸುವುದರಿಂದ ಉಂಟಾಗುವ ಅಲೆ ಅಥವಾ ತರಂಗ. ಶಬ್ದ ಮೂಲದಿಂದ ಶಬ್ದ ತರಂಗವು ಶಕ್ತಿಯನ್ನು ಕೊಂಡೊಯ್ಯುತ್ತದೆ. ಶಬ್ದ ತರಂಗವು ಯಾಂತ್ರಿಕ ತರಂಗ. ಶಬ್ದ ತರಂಗಗಳ ಪ್ರಸಾರಕ್ಕೆ ಮಾಧ್ಯಮ ಬೇಕೇ ಬೇಕು. ಶಬ್ದ ತರಂಗವು ನಿರ್ವಾತದಲ್ಲಿ ಪ್ರಸಾರಗೊಳ್ಳುವುದಿಲ್ಲ. ಶಬ್ದ ತರಂಗಗಳು ಘನ, ದ್ರವ, ಅನಿಲ ಮಾಧ್ಯಮಗಳಲ್ಲಿ ಹರಡುವುದರಿಂದ ಈ ಪ್ರಸಾರವಾಗುತ್ತದೆ. ಶಬ್ದ ತರಂಗಗಳು ಪ್ರಸಾರಗೊಳ್ಳುವ ದಿಕ್ಕಿಗೆ ಸಮಾನಾಂತರವಾಗಿ ಕಂಪನಗಳು ನಡೆಯುತ್ತವೆ. ಹೀಗಾಗಿ ಶಬ್ದ ತರಂಗಗಳು, ಅನುನೀಳ ತರಂಗಗಳು, ಒಂದು ಸೆಕೆಂಡಿನಲ್ಲಿ ಉಂಟು ಮಾಡುವ ಕಂಪನಗಳ ಸಂಖ್ಯೆಯೇ ಶಬ್ದ ತರಂಗದ ಆವೃತ್ತಿ. ಯಾವುದೇ ಮಾಧ್ಯಮದಲ್ಲಿ ಶಬ್ದ ಮೂಲ ಒಂದರಿಂದ ತರಂಗಗಳು ಗೋಲೀಯವಾಗಿ ಸ್ಪಿರಿಕಲ್ ಹೊರಟು ಅನಂತರ ಹರಿಯವಾಗಿ ರೇಡಿಕಲಿ ಅಥವಾ ರೇಡಿಯಲಿ ಪ್ರಸಾರಗೊಳ್ಳುತ್ತವೆ. ಸ್ಪೇಸ್, ಅಂತರಿಕ್ಷ ಕನ್ನಡದಲ್ಲಿ. ಭೂವಾತಾವರಣದ ಆಚೆಗಿರುವ ವಿಶಾಲವಾದ ನಿರ್ವಾತ ಆಕಾಶವೇ ಹ್ಯೂಮ. ಭೂಮಿಯಿಂದ ಸುಮಾರು 400-450 ಕಿಲೋಮೀಟರ್ ಎತ್ತರದಲ್ಲಿ ಹ್ಯೂಮವು ಪ್ರಾರಂಭವಾಗುತ್ತದೆ ಎಂದು ನಂಬಲಾಗಿದೆ. ಸೌರವ್ಯೂಹ, ಇತರ ಗ್ಯಾಲಾಕ್ಸಿಗಳು, ನಕ್ಷತ್ರ ಪುಂಜಗಳು ಇರುವುದು ಹ್ಯೂಮದಲ್ಲಿ. ಅಧ್ಯಯನದ ದೃಷ್ಟಿಯಿಂದ ಹ್ಯೂಮವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಗ್ರಹಗಳ ನಡುವೆ ಇರುವ ಹ್ಯೂಮವನ್ನು ಅಂತರ್ಗ್ರಹ ಹ್ಯೂಮವೆಂದು, ನಕ್ಷತ್ರಗಳ ನಡುವೆ ಇರುವ ಹ್ಯೂಮವನ್ನು ಅಂತರ್ ನಕ್ಷತ್ರ ಹ್ಯೂಮವೆಂದು, ಗ್ಯಾಲಾಕ್ಸಿಗಳ ನಡುವೆ ಇರುವ ಹ್ಯೂಮವನ್ನು ಅಂತರ್ಗ್ಯಾಲಾಕ್ಸಿಯ ಹ್ಯೂಮವೆಂದು ಹೇಳುತ್ತಾರೆ. ಭೂಮಿಯ ವಾತಾವರಣದಲ್ಲಿರುವಂತೆ ಹ್ಯೂಮದಲ್ಲಿ ಗಾಳಿ ಇಲ್ಲ. ಬ್ರಹ್ಮಾಂಡ ಅಥವಾ ವಿಶ್ವ, ಯೂನಿವರ್ಸ್ದ ಅಧ್ಯಯನ ಮಾಡಬೇಕಾದರೆ ಹ್ಯೂಮಯಾನ ಮಾಡಬೇಕು. ಇದಕ್ಕೆ ರಾಕೆಟ್ ಎಂಬ ಯಂತ್ರ ವಾಹನದ ಅವಶ್ಯಕತೆ ಇದೆ. ಇದು ಮಾನವರು ಅನೇಕ ಹ್ಯೂಮಯಾನಗಳನ್ನು ಮಾಡಿ ಹ್ಯೂಮ ಅಧ್ಯಯನವನ್ನು ಮಾಡಿದ್ದಾರೆ. ಕೃತಕ ಉಪಗ್ರಹಗಳು, ಹ್ಯೂಮ ನಿಲ್ದಾಣಗಳು, ಅಂತರಿಕ್ಷ ಪ್ರಯೋಗಶಾಲೆಗಳು ಮುಂತಾದವುಗಳ ಮೂಲಕ ಹ್ಯೂಮದಲ್ಲಿರುವ ಹಲವಾರು ಕಾಯಗಳನ್ನು ಪತ್ತೆ ಹಚ್ಚಿದ್ದಾರೆ. ಹ್ಯೂಮ ಒಂದು ಖಾಲಿ ಜಾಗ ಎಂದು ತಿಳಿದಿದ್ದ ಕಾಲವಿತ್ತು. ಈಗ ಖಗೋಳ ಶಾಸ್ತ್ರಜ್ಞರು ಹಲವಾರು ಅಧ್ಯಯನಗಳ ಆಧಾರದ ಮೇಲೆ ಸುಮಾರು 99% ಹ್ಯೂಮವು ಕಣ್ಣಿಗೆ ಕಾಣದ ಗಾಢವರ್ಣದ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವಸ್ತುಗಳಲ್ಲಿ ಮಾನವರಿಗೆ ಗೊತ್ತಿಲ್ಲದ ಅನೇಕ ಪರಮಾಣುಗಳು, ಅತ್ಯಂತ ಕ್ಷೀಣವಾದ ನಕ್ಷತ್ರಗಳು ಮತ್ತು ಅಪರಿಮಿತ ಕಪ್ಪು ಕಿಂಡಿಗಳು, ಕಪ್ಪು ಕಲೆಗಳು, ಬ್ಲಾಕ್ ಹೋಲ್ಸ್ ಇರಬಹುದೆಂದು ಊಹೆ. ಸ್ಪೆಷಲಿಸ್ಟ್ ಹರ್ಬಿವೋರ್, ವಿಶೇಷ ಸಸ್ಯಹಾರಿ. ಜೀವಶಾಸ್ತ್ರದ ಪ್ರಕಾರ ಒಂದು ಜಾತಿಯ ಸಸ್ಯವನ್ನು ಮಾತ್ರ ತಿನ್ನುವ ಸಸ್ಯಹಾರಿ ಪ್ರಾಣಿ. ಒಂದು ಪ್ರದೇಶದಲ್ಲಿ ಮಾತ್ರ ಮೇಯುವ ಸಸ್ಯಹಾರಿ ಪ್ರಾಣಿಗೂ ಈ ಪದವನ್ನು ಬಳಸುತ್ತಾರೆ. ಉದಾಹರಣೆಗೆ, ಒಂದೇ ಜಾತಿಯ ಹುಲ್ಲನ್ನು ಮೇಯುವ ಹಸು. ಎಲ್ಲ ಬಗೆಯ ಸಸ್ಯಗಳನ್ನು ತಿನ್ನುವ ಪ್ರಾಣಿಗಳಿಂದ ವಿಶಿಷ್ಟ ಸಸ್ಯಹಾರಿಗಳು ತಮ್ಮ ಸಂಪನ್ಮೂಲವನ್ನು ದಕ್ಷವಾಗಿ ಬಳಸಿಕೊಳ್ಳುತ್ತವೆ. ಕಾರಣವೇನೆಂದರೆ, ತಾವು ಮೇಯುವ ಸಸ್ಯಜಾತಿಯು ಅತಿ ಮೇಯುವಿಕೆಯಿಂದ ಕಣ್ಮರೆಯಾದರೆ ಈ ಪ್ರಾಣಿಗಳಿಗೆ ತೊಂದರೆಯಾಗುತ್ತದೆ. ಈ ತೊಂದರೆಯನ್ನು ತಪ್ಪಿಸಲು ವಿಶಿಷ್ಟ ಪ್ರಾಣಿಗಳು ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಳುತ್ತವೆ. ಎರಡನೇ ಅರ್ಥ, ಒಂದೇ ಜಾತಿಯ ಸಸ್ಯಗಳ ಮೇಲೆ ತತ್ತಿಗಳನ್ನು ಇಡುವ ಕೀಟ, ಉದಾಹರಣೆಗೆ ಪತಂಗಗಳು, ಚಿಟ್ಟೆಗಳು. ಸ್ಪೀಸೀಸ್, ಜಾತಿ ಅಥವಾ ಜೀವಜಾತಿಗಳು. ಪರಸ್ಪರ ಹೋಲಿಕೆ ಇರುವ ಸಂಕರಿಸುವ ಜೀವಿಗಳ ಒಂದು ಗುಂಪು. ಜೀವಿ ವರ್ಗೀಕರಣ ಶಾಸ್ತ್ರದಲ್ಲಿ ಜಾತಿ ಪರಿಸರ ವ್ಯವಸ್ಥೆಯ ಮೂಲಮಾನ. ಲ್ಯಾಟಿನ್ ಭಾಷೆಯ ಸೆಕ್ಯುಲರ್ ಎಂದರೆ ನೋಡಲು ಎಂಬರ್ಥ ಕೊಡುವ ಪದದಿಂದ ಸ್ಪೀಸೀಸ್ ಎಂಬ ಪದವು ಉತ್ಪತ್ತಿಯಾಗಿದೆ. ಸೆಕ್ಯುಲರ್ ಎಂದರೆ ನೋಡಲು ಒಂದೇ ತರವ ಇರುವುದು ಎಂದು ಅರ್ಥ. ನೋಡಲು ಒಂದೇ ವಿಧವಾಗಿ ಇರುವ ಜೀವಿಗಳ ಗುಂಪೆ ಸ್ಪೀಸೀಸ್ ಅಥವಾ ಜಾತಿ. ಸಂಬಂಧವಿರುವ ಜಾತಿಗಳು ಸೇರಿ ಕುಲವಾಗುತ್ತದೆ. ಜಾತಿಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳುಳ್ಳ ಸಂದಣಿಗಳಿರಬಹುದು. ಈ ಸಂದಣಿಗಳನ್ನು ಉಪಜಾತಿಗಳು ಅಥವಾ ಪ್ರಭೇದಗಳು ಎಂದು ಕರೆಯುತ್ತಾರೆ. ಇವು ಕ್ರಮೇಣ ಹೊಸ ಜಾತಿಯ ಹುಟ್ಟಿಗೆ ಕಾರಣವಾಗಬಹುದು. ಪ್ರಪಂಚದಲ್ಲಿ ಗುರುತಿಸಲಾರದಷ್ಟು ಜೀವಜಾತಿಗಳಿವೆ. ಸುಮಾರು 36,35,000 ಜಾತಿಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಗರಿಷ್ಠ ಎಂದರೆ 11,16,00,000 ಜೀವಜಾತಿಗಳಿವೆ ಎಂದು ಅಂದಾಜು. ಅಧ್ಯಯನದ ಸಲುವಾಗಿ ಜಾತಿ ವೈವಿಧ್ಯವು 10 ಮಿಲಿಯನ್ ಎಂದು ಪರಿಗಣಿಸುತ್ತಾರೆ. ಈ ಸಂಖ್ಯೆಯು ಸಸ್ಯ, ಪ್ರಾಣಿ ಹಾಗೂ ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿದೆ. ಇದುವರೆಗೂ ಸುಮಾರು 17,50,000 ಜೀವಜಾತಿಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ ಸುಮಾರು 45,000 ಸಸ್ಯಜಾತಿಗಳು ಹಾಗೂ 81,000 ಪ್ರಾಣಿ ಜಾತಿಗಳು ಇರಬಹುದು ಎಂದು ಅಂದಾಜು ಮಾಡಲಾಗಿದೆ. ಸ್ಪೀಸೀಸ್ ಬೇಸ್ಡ್ ಮ್ಯಾನೇಜ್ಮೆಂಟ್, ಜಾತಿ ಆಧಾರಿತ ನಿರ್ವಹಣೆ. ಜೀವ ವೈವಿಧ್ಯದ ಮೂಲಾಧಾರವಾದ ಜೀವಜಾತಿಗಳನ್ನು ನಿರ್ವಹಿಸಿ ತನ್ಮೂಲಕ ಜೀವ ವೈವಿಧ್ಯವನ್ನು ಕಾಪಾಡುವುದು. ಉದಾಹರಣೆಗೆ ಹುಲಿ, ಆನೆ, ಗೇಂಡಾಮುರ್ಗ, ಆಲ ಮುಂತಾದ ಜಾತಿಗಳನ್ನು ಸಂರಕ್ಷಿಸುವುದರಿಂದ ಈ ಜಾತಿಗಳನ್ನು ಅವಲಂಬಿಸಿರುವ ಅನೇಕ ಜೀವಿಗಳು ಸಂರಕ್ಷಿಸಲ್ಪಡುತ್ತವೆ. ಇಲ್ಲಿಗೆ 419ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 3ನೆಯ ಪದ್ಯ. ಆ ಪದ್ಯ ಹೀಗಿದೆ. ಆಹ್ವಾನಂಗೈದಶ್ವನಿ ದೇವರ ನವರಿತ್ತ ವರದೊಳು ಅವರಂಶಮೇ ಸಂಭಾವಿಸೆ ಗರ್ಭದೊಳಮಳರ ನಾ ವನಜದಳಾಕ್ಷಿ ಪಡೆದು ಸಂತತಿ ವೆತ್ತಾಳ್. ಇದನ್ನು ಬಿಡಿಸಿ ಹೀಗೆ ಓದ್ತೇನೆ. ಆಹ್ವಾನಂಗೈದು ಅಶ್ವನಿ ದೇವರಂ ಅವರಿತ್ತ ವರದೊಳ್ ಅವರಂಶಮೇ ಸಂಭಾವಿಸೆ ಗರ್ಭದೊಳು ಅಮಳರನ್ ಅಮಳರಂ ಆ ವನಜದಳಾಕ್ಷಿ ಪಡೆದು ಸಂತತಿ ಎತ್ತಳ್. ಹೀಗೆ ಕುಂತಿ ಕರುಣಿಸಿದಂತಹ ಮಂತ್ರವನ್ನು ಜಪಿಸಿ ನಿಯಮಾನುಸಾರವಾಗಿ ಅದಕ್ಕೆ ಬೇಕಾದಂತಹ ಕ್ರಿಯೆಗಳನ್ನು ಮಾಡಿದಂತಹ ಮಾದ್ರಿ ಮಂತ್ರದ ಮೂಲಕ ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡ್ತಾಳೆ. ಆಹ್ವಾನಂಗೈದು ಆ ಮಂತ್ರಗಳಿಗೆ ದೇವತೆಗಳು ಅಧೀನರಾಗ್ತಾರೆ ಎನ್ನುವುದು ವೈದಿಕರ ಕಲ್ಪನೆ ಅಥವಾ ಪೌರಾಣಿಕ ಕಲ್ಪನೆ. ಅಂದರೆ ಆ ಮಂತ್ರವನ್ನು ನಿಯಮಾನುಸಾರವಾಗಿ ಉಚ್ಚಾರಣೆ ಮಾಡಿದರೆ ಅಥವಾ ಉಚ್ಚಾರಣೆ ಮಾಡಿ ಭಕ್ತಿಪೂರ್ವಕವಾಗಿ ಹೇಳಿ ಕರೆದರೆ ಅದರ ಅಧಿದೇವತೆಯಾದಂಥ ಯಾವುದೇ ದೇವರುಗಳು ಬರಬೇಕು, ಪ್ರತ್ಯಕ್ಷರಾಗಬೇಕು. ಹಾಗೆ ಈಗ ಅವಳು ಹಾಗೆ ಆಹ್ವಾನ ಮಾಡಿದ್ದು, ಭಕ್ತಿಯಿಂದ ಜಪಿಸಿದ್ದು ಅಶ್ವಿನಿ ದೇವತೆಗಳ ಮಂತ್ರವನ್ನು. ಆ ಅಶ್ವಿನಿ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಆಕೆ ಜಪಿಸುವಾಗ ಆಹ್ವಾನಂಗೈದ ಅಶ್ವಿನಿ ದೇವರಂ ಅವರನ್ನು ಅಶ್ವಿನಿ ದೇವತೆಗಳನ್ನು ಅವರು ಯಮಳರು ಅವಳಿ ದೇವತೆಗಳು ಅವರನ್ನು ಆಹ್ವಾನಗೈತಾಳೆ. ಆಹ್ವಾನ ಅಂದರೆ ಬರುವುದಕ್ಕೆ ಹೇಳ್ತಾಳೆ ಭಕ್ತಿಪೂರ್ವಕವಾಗಿ. ಅಶ್ವಿನಿ ದೇವರಂ ಅವರಿತ್ತ ವರದೊಳ್ ಆಗ ಅವಳ ತಪಸ್ಸಿಗೆ ಮೆಚ್ಚಿದಂತಹ ಭಕ್ತಿಗೆ ಮೆಚ್ಚಿದಂತಹ ಅಶ್ವಿನಿ ದೇವತೆಗಳು ಅವಳಿಗೆ ವರವನ್ನು ಕೊಡ್ತಾರೆ. ಅವರಿತ್ತ ವರದೊಳ್ ಅವರು ಕೊಟ್ಟ ವರದ ಕಾರಣಕ್ಕಾಗಿ ಅವರ ಅಂಶವೇ ಸಂಭಾವಿಸಿ ಗರ್ಭದೊಳ್ ಅದರ ಫಲವಾಗಿ ಮಾದ್ರಿಯ ಗರ್ಭದಲ್ಲಿ ಅವರ ಅಂಶವೇ ಹುಟ್ಟುತ್ತದೆ. ಸಂಭಾವಿಸೆ ಹುಟ್ಟಿದರೆ ಅಮಳರ ಆ ವನಜದಳಾಕ್ಷಿ ಅಮಳರು ಅಂದರೆ ಅವಳಿ ಮಕ್ಕಳು, ಅಮಳರು ಅವಳಿಗಳು ಅವಳಿ ಮಕ್ಕಳನ್ನು ಆ ವನಜದಳಾಕ್ಷಿ, ವನಜ ಅಂದರೆ ತಾವರೆ, ತಾವರೆ ಹಾಗೆ ಕಣ್ಣುಳ್ಳವಳು ಅಂದರೆ ಸುಂದರಿ ಅಂದರೆ ಮಾದ್ರಿ ಪಡೆದು ಸಂತತಿ ವೆತ್ತಳು, ಹಾಗೆ ಮಕ್ಕಳನ್ನು ಪಡೆಯುವ ಮೂಲಕ ಆಕೆ ಸಂತತಿಯನ್ನು ಪಡೆದಳು ಅಥವಾ ತಾಯಿ ಆದಳು. ಇಲ್ಲಿ ಗಮನಿಸಬೇಕು, ತನಗೆ ಮಕ್ಕಳಾಗಲಿಲ್ಲ ಎನ್ನುವಂಥ ಒಂದು ಬೇಸರ ಮಾದ್ರಿಗೆ ಇತ್ತು. ಇದನ್ನು ಗಮನಿಸಿದಂಥ ಕುಂತಿ ದೂರ್ವಾಸರು ಕೊಟ್ಟ ಮಂತ್ರದಲ್ಲಿ ಒಂದು ಮಂತ್ರವನ್ನು ಮಾದ್ರಿಗೆ ಉಪದೇಶಿಸ್ತಾಳೆ. ಹಾಗೆ ಉಪದೇಶಿಸಿದ ಪರಿಣಾಮವಾಗಿ ಮಾದ್ರಿ ಅಶ್ವಿನಿ ದೇವತೆಗಳನ್ನು ಜಪಿಸಿ ಕರೆಯುತ್ತಾಳೆ. ಅದರ ಫಲವಾಗಿ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಮಾದ್ರಿಯನ್ನು ಅನುಗ್ರಹಿಸ್ತಾರೆ. ಅವಳ ಗರ್ಭದಲ್ಲಿ ಅವರ ಅಂಶವೇ ಆಗಿ ಅವಳಿ ಮಕ್ಕಳು ಹುಟ್ಟುತ್ತಾರೆ. ಅದರ ಮೂಲಕ ಪಡೆದು ಸಂತತಿ ವೆತ್ತಾಳೆ, ಅವಳು ಸಂತತಿಯನ್ನು ಪಡೆಯುತ್ತಾಳೆ. ಅಂದರೆ ಪೌರಾಣಿಕವಾಗಿ ಅಥವಾ ವೈದಿಕ ಕಲ್ಪನೆಯ ಪ್ರಕಾರ ಯಾವುದೇ ಒಂದು ಹೆಣ್ಣು ಅಂದರೆ ಮದುವೆಯಾದಂಥ ಹೆಣ್ಣು ತಾಯಿ ಆಗಬೇಕು. ತಾಯಿ ಆದರೆ ಅದಕ್ಕೆ ಒಂದು ಶೋಭೆ, ಇಲ್ಲದೆ ಹೋದರೆ ಆಕೆ ಬಂಜೆ ಎನ್ನುವಂಥ ಒಂದು ಅಪಕೀರ್ತಿಯನ್ನು ಪಡೆಯುತ್ತಾಳೆ. ಇಲ್ಲಿ ಸಂತತಿ ವೆತ್ತಾಳೆ ಎನ್ನುವಂಥ ಪದಕ್ಕೆ ಆ ಅರ್ಥ ಇದೆ. ಅಂದರೆ ತನ್ನ ಬಂಜೆತನವನ್ನು ನೀಗಿ ಆಕೆ ತಾಯಿಯಾದಳು. ಆ ಮೂಲಕ ಚಂದ್ರವಂಶದ ಉತ್ತರೋತ್ತರಕ್ಕೆ ಕಾರಣವಾದಳು ಎನ್ನುವಂಥ ಒಂದೇ ಅರ್ಥಗಳ ಸಾಲು ಸಂತತಿ ವೆತ್ತಳೆ ಎನ್ನುವಂಥ ಪದಕ್ಕೆ ಇದೆ. ಅದರಿಂದಾಗಿ ಆ ಪದ ತೀರಾ ಸಾಮಾನ್ಯ ಪದವಾಗಿ ಕಂಡರೂ ಕೂಡ ಕಾವ್ಯದ ಸಂದರ್ಭದಲ್ಲಿ ಅದಕ್ಕೆ ಬಹಳ ಮಾನ್ಯತೆ ಇದೆ. ಇಲ್ಲಿ ಕೂಡ ನಾವು ಹಿಂದಿನ ಸೂತ್ರ ನಾನು ಏನು ಹೇಳಿದೆ, ಸಾಮಾನ್ಯ ಭಾಷೆಯನ್ನು ಕಾವ್ಯ ಭಾಷೆಯಾಗಿ ಹೇಳಬೇಕಾದಾಗ ಅಥವಾ ಸಾಮಾನ್ಯ ಭಾಷೆಗೆ ಒಂದು ಸೊಗಡು ಒಂದು ಆಕರ್ಷಣೆ ಮಾಡಬೇಕಾದ್ರೆ ಕೆಲವು ವಿಶೇಷ ಕ್ರಮಗಳನ್ನು ಕವಿಗಳು ಮಾಡ್ತಾರೆ. ಅದರಲ್ಲಿ ಒಂದೇನು, ಆಹ್ವಾನಂ ಗೈದಶ್ವನಿ ದೇವರಂ ಅವರಿತ್ತ ವರದ ವರದೊಳ್ ಅವರಂಶಮೇ ಸಂಭಾವಿಸಿ ಗರ್ಭದೊಳ್ ಅಮಳರ ಆ ವನಜದಳಾಕ್ಷಿ ಪಡೆದು ಸಂತತಿ ವೆತ್ತಳ್. ಇಲ್ಲಿ ಕೂಡ ಅಷ್ಟೇ, ಕ್ರಿಯಾಪದ ವಾಕ್ಯದ ಮಧ್ಯದಲ್ಲಿ ಪ್ರಯೋಗ ಆಗಿದೆ. ಹಾಗೆ ಪ್ರಯೋಗ ಆಗುವುದಕ್ಕೆ ಮೊದಲು ಅಂದರೆ ಕ್ರಿಯಾಪದ ಬರುವ ಮೊದಲು ಸತತವಾಗಿ ನಾಮಪದಗಳು ಮತ್ತೆ ಮತ್ತೆ ಬಂದಿದೆ. ಆಹ್ವಾನಂ ಗೈದಶ್ವನಿ ದೇವರಂ ಅವರಿತ್ತ ವರದೊಳ್ ಇವೆಲ್ಲವೂ ಕೂಡ ನಾಮಪದಗಳು. ಈ ನಾಮಪದಗಳು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಪ್ರಯೋಗ ಆದ ಬಳಿಕ ಕ್ರಿಯಾಪದ ಒಂದು ಪ್ರಯೋಗ ಆಗ್ತದೆ, ಆನಂತರ ಮತ್ತೆ ನಾಮಪದವೇ ಬಳಕೆ ಆಗ್ತದೆ. ಅಂದರೆ ಸಾಮಾನ್ಯವಾಗಿ ಪಂಪನ ಕಾವ್ಯವನ್ನು ಗಮನಿಸಿದ್ರೆ ಆತ ನಾಮಪದದ ನಂತರ ನಾಮಪದ, ನಾಮಪದದ ನಂತರ ನಾಮಪದವನ್ನು ಬಳಸ್ತಾ ವಾಕ್ಯದ ಮಧ್ಯದಲ್ಲಿ ಕ್ರಿಯಾಪದವನ್ನು ಬಳಸುವುದರಲ್ಲಿ ಹೆಚ್ಚು ಆಸಕ್ತ ಅಂತ ಅನ್ನಿಸ್ತದೆ. ಇದು ಪಂಪನ ಕಾವ್ಯದ ಶೈಲಿಯ ಒಂದು ಪ್ರಮುಖ ಲಕ್ಷಣ ಅಂತ ನಾವೀಗ ಅದನ್ನು ಗುರುತಿಸ್ಬೋದು. ಹಾಗೆ ಹೇಳೋದಕ್ಕೆ ನಮಗೆ ಈಗ ಉದಾಹರಣೆಗಳು ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರ್ತಾ ಇವೆ. ಅಂದರೆ ಆಡು ಮಾತಿನಲ್ಲಿ ಹೀಗೆ ಕ್ರಿಯಾಪದವನ್ನು ಮಧ್ಯದಲ್ಲಿ ತಂದು ಆಮೇಲೆ ನಾಮಪದವನ್ನು ಮತ್ತೆ ಮತ್ತೆ ಬಳಸುವ ಕ್ರಮ ಇಲ್ಲ, ಏನಿಲ್ಲ. ಈಗ ನಮಗೆ ಕಾಣುವ ಹಾಗೆ ಕ್ರಿಯಾಪದವನ್ನು ವಾಕ್ಯದ ಮಧ್ಯದಲ್ಲಿ ತಂದು ಅದರ ಹಿಂದೆ ಮುಂದೆ ಸತತವಾಗಿ ನಾಮಪದವನ್ನು ಪ್ರಯೋಗ ಮಾಡುವುದರ ಮೂಲಕ ಪಂಪ ಕನ್ನಡದ ಆಡು ಮಾತಿಗೆ ಒಂದು ಕಾವ್ಯ ಭಾಷೆಯ ಲೇಪವನ್ನು ಕೊಡುವುದರಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ ಎನ್ನುವುದು ನಮ್ಮ ಈವರೆಗಿನ ಒಂದು ಎರಡು ಮೂರು ಪದ್ಯಗಳಲ್ಲಿ ಹೆಚ್ಚು ಕಂಡುಬರುವಂಥ ಲಕ್ಷಣ ಆಗ್ತದೆ. ಇದೇ ವಚನದಲ್ಲಿ ಹಾಗೆ ಕಾಣುವುದಿಲ್ಲ. ಈಗ ನಾವು ಮೂರು ಪದ್ಯವನ್ನು ಓದಿದ್ದೇವೆ, ಆದರೆ ಅದರ ಮಧ್ಯೆ ಅಂದರೆ ದ್ವಿತೀಯಾಶ್ವಾಸದಲ್ಲಿ ಪ್ರಯೋಗವಾದ ಎರಡನೆಯ ಪದ್ಯದ ಬಳಿಕದ ವಚನ ಹಾಗಿಲ್ಲ. ಅದು ಬೇಕಾದ್ರೆ ಗಮನಿಸ್ಬೋದು, ಅಂತೂ ಗುಣಾಡವನ ಪುಟ್ಟಿ ದೊಸೆಗಳು ಹೊಸಗೆ ಮರಳುಗೊಂಡು ಕುಂತಿಯು ಪಾಂಡುರಾಜನು ಮೀರೆ, ಅಲ್ಲಿ ಕ್ರಿಯಾಪದ ಕೊನೆಯಲ್ಲೇ ಬಳಕೆ ಆಗಿದೆ. ಮಾದ್ರಿ ತನಗೆ ಮಕ್ಕಳಿರುವುದಕ್ಕೆ ವಿರಕ್ತಿಯಾಗಿ ಪೊಸದು ಬಿಸುಟ ರಕ್ತಾಶೋಕ ಪಲ್ಲವದಂತೆ ಕರಂ ಕೊರಗಿ ಚಿಂತಿಸುತ್ತಿದ್ದೊಡೆ, ಅಲ್ಲಿಯೂ ಕೂಡ ವಾಕ್ಯದ ಕೊನೆಯಲ್ಲೇ ಕ್ರಿಯಾಪದ ಪ್ರಯೋಗ ಆಗ್ತದೆ. ಆಕೆಯ ಭಿನ್ನನಾದ ಮಗದನ್ನಂ ಕಂಡು ಕುಂತಿ ಕರುಣಿಸಿ ಪುತ್ರೋತ್ಪತ್ತಿ ನಿಮಿತ್ತಂಗಳಪ್ಪ ಮಂತ್ರಾಕ್ಷರ ಉಪದೇಶಂ ಗೈದೊಡೆ, ಅಲ್ಲಿಯೂ ಕೂಡ ಕ್ರಿಯಾಪದ ಬಳಕೆ ಆಗ್ತದೆ. ಆಕೆಯು ತದುಕ್ತ ಕ್ರಿಯೆಗಳು ನಿಯಮಂ ನಿಯಮಿತೆಯಾಗಿ ಎನ್ನುವಲ್ಲಿಯೂ ಕೂಡ ವಾಕ್ಯದ ಕೊನೆಗೆ ಕ್ರಿಯಾಪದ ಪ್ರಯೋಗ ಆಗ್ತದೆ. ಅಂದರೆ ಪಂಪ ವಚನಗಳಲ್ಲಿ ಸಾಮಾನ್ಯವಾಗಿ ಕನ್ನಡದ ಆಡು ಮಾತಿನ ಲಕ್ಷಣವನ್ನು ಅಂದರೆ ಕರ್ತೃಕರ್ಮ ಕ್ರಿಯೆ ಅಂತ ನಾನು ಏನು ಹೇಳಿದೆ ಸೂತ್ರ ಅದನ್ನು ಅನುಸರಿಸ್ತಾನೆ. ಆದರೆ ಪದ್ಯಗಳಿಗೆ ಬರುವಾಗ ಈ ಕ್ರಮವನ್ನು ಪಲ್ಲಟಿಸ್ತಾನೆ. ಹಾಗಾಗಿ ಪದ್ಯದ ಲಕ್ಷಣಗಳು ಹೆಚ್ಚು ಢಾಳಾಗಿ ಕಾಣಿಸ್ತವೆ. ಮತ್ತು ಆಗಲೇ ನಾನು ಹೇಳಿದಾಗೆ ಸತತವಾಗಿ ಅಂದರೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ನಾಮಪದವನ್ನು ಪ್ರಯೋಗ ಮಾಡ್ತಾ ಮಧ್ಯೆ ವಾಕ್ಯದ ಮಧ್ಯೆ ಒಂದು ಕ್ರಿಯಾಪದವನ್ನು ತರುವುದು, ಆಮೇಲೆ ಬಳಿಕ ನಾಮಪದವನ್ನೇ ಬಳಸ್ತಾ ಹೋಗೋದು ಪಂಪನ ಕಾವ್ಯ ಭಾಷೆಯ ಒಂದು ಪ್ರಮುಖವಾದಂಥ ಲಕ್ಷಣ ಅಂತ ಕಾಣುವ ಹಾಗೆ ನಮಗೆ ಈಗ ಹೆಚ್ಚು ನಿದರ್ಶನಗಳು ಸಿಗುತ್ತಾ ಹೋಗ್ತವೆ. ಮುಂದಿನ ಪದ್ಯಗಳಲ್ಲಿ ಏನಾಗ್ತದೆ ಅನ್ನೋದನ್ನು ಆಮೇಲೆ ನಾವು ವಿವರಿಸಿಕೊಳ್ಬಹುದು.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಆಶ್ಚರ್ಯ ಸೂಚಕ ಶಬ್ದಗಳು ಅಂದರೆ ಎಕ್ಸ್ಕ್ಲಮೇಷನ್ ವರ್ಡ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಚಿಕ್ಕ ಚಿಕ್ಕ ವಾಕ್ಯಗಳ ಬಗ್ಗೆ ನೋಡೋಣ. ಇಂಗ್ಲಿಷಲ್ಲಿ ಅನೇಕ ಸಲ ವಾಕ್ಯದ ಬದಲು ವಾಕ್ಯಾಂಶ ಅಥವಾ ಒಂದೆರಡೇ ಶಬ್ದಗಳನ್ನು ಬಳಸಿದ್ರೂ ನಡೆಯುತ್ತೆ. ಉದಾಹರಣೆಗೆ ಯೆಸ್ ಸರ್, ನೋ ಸರ್, ವೆರಿ ಗುಡ್ ಸರ್, ಈ ಥರ. ಈ ವಾಕ್ಯಾಂಶಗಳು ಬಹಳ ಪ್ರಚಲಿತದಲ್ಲಿದೆ. ಹಾಗಾಗಿ ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಕಲಿಯೋದಕ್ಕೆ ಆಸಕ್ತರಾಗಿರುವಂತಹ ವ್ಯಕ್ತಿಗಳಿಗೆ ಇಂತಹ ವಾಕ್ಯಾಂಶದ ಪರಿಚಯವಾಗಬೇಕಾಗಿರೋದು ಬಹಳ ಅಗತ್ಯ. ಈ ವಾಕ್ಯಾಂಶ ಬಹಳ ಸರಳವಾಗಿರುತ್ತೆ. ಹಾಗಂತ ವ್ಯಾಕರಣ ನಿಯಮದಿಂದ ಈ ವಾಕ್ಯ ಹೊರತಾಗಿ ಅಂತೂ ಇರೋದಿಲ್ಲ. ಹಾಗಿದ್ರೆ ಅವೆಲ್ಲ ಯಾವ ಚಿಕ್ಕ ಚಿಕ್ಕ ವಾಕ್ಯಗಳು ಅಂತ ನೋಡೋಣವಾ. ಈಗ ಬರ್ತೀನಿರಿ ಅಂತ ಹೇಳೋದಕ್ಕೆ ಜಸ್ಟ್ ಕಮಿಂಗ್, ಈಗ ಬರ್ತೀನಿ ಅನ್ನೋದಕ್ಕೆ ಜಸ್ಟ್ ಕಮಿಂಗ್ ಅಂತ ಹೇಳಬೇಕು. ಬಹಳ ಒಳ್ಳೆಯದು, ವೆರಿ ವೆಲ್. ಬಹಳ ಒಳ್ಳೆಯದು, ವೆರಿ ವೆಲ್. ಸರಿ ಒಳ್ಳೆಯದು ಅಂತ ಹೇಳೋದಕ್ಕೆ ಫೈನ್, ವೆರಿ ಗುಡ್ ಅಂತ ಹೇಳಬಹುದು. ಸರಿ ಒಳ್ಳೆಯದು ಅನ್ನೋದಕ್ಕೆ ಫೈನ್, ವೆರಿ ಗುಡ್ ಅಂತ ಹೇಳ್ಬೋದು. ನಿನ್ನ ಇಷ್ಟದ ಹಾಗೆ, ನಿನ್ನ ಬಯಕೆ ಹಾಗೆ ಮಾಡೋಣ, ಏನು ತೊಂದರೆ ಇಲ್ಲ ಅನ್ನೋದಕ್ಕೆ ಆ್ಯಸ್ ಯು ಲೈಕ್, ಆ್ಯಸ್ ಯು ಪ್ಲೀಸ್, ಯಾವ್ದು ಬೇಕಾದರೂ ಹೇಳ್ಬೋದು. ನಿನ್ನ ಇಷ್ಟದ ಹಾಗೆ, ನಿನ್ನ ಬಯಕೆ ಅಂತೆ ಅನ್ನೋದಕ್ಕೆ ಆ್ಯಸ್ ಯು ಲೈಕ್, ಆ್ಯಸ್ ಯು ಪ್ಲೀಸ್ ಅಂತ ಹೇಳ್ಬೋದು. ಇನ್ನೂ ಏನಾದರೂ ಇದೆಯಾ? ಎನಿಥಿಂಗ್ ಎಲ್ಸ್? ಇನ್ನೂ ಏನಾದರೂ ಇದೆಯಾ? ಎನಿಥಿಂಗ್ ಎಲ್ಸ್? ಅದು ಸಾಕು, ಅಷ್ಟು ಸಾಕು ನನಗೆ ಅನ್ನೋದಕ್ಕೆ ದ್ಯಾಟ್ಸ್ ಇನಫ್, ಅಷ್ಟು ಸಾಕು, ದ್ಯಾಟ್ಸ್ ಇನಫ್. ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು. ಥ್ಯಾಂಕ್ಸ್ ಫಾರ್ ದಿಸ್ ಆನರ್. ನಿಮ್ಮನ್ನು ಯಾರೋ ಕರೆದು ಸನ್ಮಾನ ಮಾಡಿರ್ತಾರೆ, ಅದಕ್ಕೆ ಕೃತಜ್ಞತೆಗಳನ್ನು ಹೇಳಬೇಕು. ಥ್ಯಾಂಕ್ಸ್ ಫಾರ್ ದಿಸ್ ಆನರ್ ಅಂತ ಹೇಳಬೇಕು. ಥ್ಯಾಂಕ್ಸ್ ಫಾರ್ ದಿಸ್ ಆನರ್. ಯಾರೋ ಒಂದಷ್ಟು ಸಜೆಷನ್ ಕೊಡ್ತಾರೆ, ಯಾಕಾಗಬಾರ್ದು ಅನ್ನೋ ಪ್ರಶ್ನೆ, ಅದಕ್ಕೆ ವೈ ನಾಟ್ ಅಂತ ಹೇಳಬೇಕು. ಯಾಕಾಗಬಾರ್ದು ಅನ್ನೋದಕ್ಕೆ ವೈ ನಾಟ್. ಹಾಂ ಸ್ವಲ್ಪ ಕೂಡ ಇಲ್ಲ ಬಿಡಿ ಅನ್ನೋದಕ್ಕೆ ಸ್ವಲ್ಪನೂ ಇಲ್ಲ, ನಾಟ್ ಎ ಬಿಟ್. ಸ್ವಲ್ಪನೂ ಇಲ್ಲ, ನಾಟ್ ಎ ಬಿಟ್. ಹುಷಾರಾಗಿರು, ಗಮನ ಇಡು. ಹುಷಾರಾಗಿರು, ಗಮನ ಇಡು ಅನ್ನೋದಕ್ಕೆ ಟೇಕ್ ಕೇರ್. ಹುಷಾರಾಗಿರು, ಗಮನ ಇಡು ಅನ್ನೋದಕ್ಕೆ ಟೇಕ್ ಕೇರ್ ಅಂತ ಹೇಳಬೇಕು. ಇವತ್ತೆಲ್ಲ ಮಾತಾಡಿ ಆಯಿತು, ಪುನಃ ನಾಳೆ ಭೇಟಿಯಾಗೋಣ ಅನ್ನೋದಕ್ಕೆ ಸಿ ಯು ಟುಮಾರೋ. ನಾಳೆ ಭೇಟಿಯಾಗೋಣ ಅನ್ನೋದಕ್ಕೆ ಸಿ ಯು ಟುಮಾರೋ. ಹೌದು ಅಗತ್ಯವಾಗಿ ಅನ್ನೋದಕ್ಕೆ ಯೆಸ್ ಬೈ ಆಲ್ ಮೀನ್ಸ್. ಹೌದು ಅಗತ್ಯವಾಗಿ ಅನ್ನೋದಕ್ಕೆ ಯೆಸ್ ಬೈ ಆಲ್ ಮೀನ್ಸ್. ಅಬ್ಬಾ ಅವರದ್ದಂತೂ ಬಹಳ ಆಯಿತು ಅಂತ ಹೇಳ್ತಿರ್ತೀವಲ್ಲ, ದಟ್ ಈಸ್ ಟೂ ಮಚ್. ಬಹಳ ಆಯಿತು ಅನ್ನೋದಕ್ಕೆ ದಟ್ ಈಸ್ ಟೂ ಮಚ್. ಇಲ್ಲ ಇಲ್ಲವೇ ಇಲ್ಲ ಅನ್ನೋದಕ್ಕೆ ನೋ ನಾಟ್ ಎಟ್ ಆಲ್. ಇಲ್ಲ ಇಲ್ಲವೇ ಇಲ್ಲ ಅನ್ನೋದಕ್ಕೆ ನೋ ನಾಟ್ ಎಟ್ ಆಲ್. ಪರವಾಗಿಲ್ಲ ಬಿಡಿ ಅನ್ನೋದಕ್ಕೆ ನೆವರ್ ಮೈಂಡ್ ಅಥವಾ ಡಸಂಟ್ ಮ್ಯಾಟರ್. ಪರವಾಗಿಲ್ಲ ಅನ್ನೋದಕ್ಕೆ ನೆವರ್ ಮೈಂಡ್, ಡಸಂಟ್ ಮ್ಯಾಟರ್. ಹೆಚ್ಚಿನ ವಿಷಯ ಏನೂ ಇಲ್ಲ, ನಥಿಂಗ್ ಎಲ್ಸ್. ಹೆಚ್ಚಿನ ವಿಷಯ ಇಲ್ಲ ಅನ್ನೋದಕ್ಕೆ ನಥಿಂಗ್ ಎಲ್ಸ್ ಅಂತ ಹೇಳಬೇಕು. ವಿಶೇಷವೇನೂ ಇಲ್ಲ, ನಥಿಂಗ್ ಸ್ಪೆಷಲ್. ಹೆಚ್ಚಿನ ವಿಷಯ ಇಲ್ಲ ಅನ್ನೋದಕ್ಕೆ ನಥಿಂಗ್ ಎಲ್ಸ್, ಆದರೆ ವಿಶೇಷವೇನೂ ಇಲ್ಲ ಅನ್ನೋದಕ್ಕೆ ನಥಿಂಗ್ ಸ್ಪೆಷಲ್. ಭರವಸೆ ಇಟ್ಕೊಳ್ಳಿ, ಸ್ವಲ್ಪ ಭರವಸೆ ಇಟ್ಕೊಳ್ಳಿ ಅನ್ನೋದಕ್ಕೆ ರೆಸ್ಟ್ ಅಶ್ಯೂರ್ಡ್, ರೆಸ್ಟ್ ಅಶ್ಯೂರ್ಡ್ ಅಂತ ಹೇಳಬೇಕು ಭರವಸೆ ಇಟ್ಕೋ ಅನ್ನೋದಕ್ಕೆ. ಹೋಗಿ ಬರ್ತೀನಿ ಅನ್ನೋದಕ್ಕೆ ಗುಡ್ ಬಾಯ್, ಒಂದು ಸ್ವಲ್ಪನೂ ಇಲ್ಲ ಅನ್ನೋದಕ್ಕೆ ನಾಟ್ ದ ಲೀಸ್ಟ್, ಸ್ವಲ್ಪನೂ ಇಲ್ಲ ಅನ್ನೋದಕ್ಕೆ ನಾಟ್ ದ ಲೀಸ್ಟ್. ನೋಡಿ, ಹೆಚ್ಚು ಕಡಿಮೆ ಇವೆಲ್ಲ ಅರೆ ವಾಕ್ಯಗಳು, ಪೂರ್ಣ ವಾಕ್ಯಗಳೇನು ಅಲ್ಲ, ಆದರೆ ಅದನ್ನು ಪೂರ್ಣ ವಾಕ್ಯ ಅಂತಲೇ ಪರಿಗಣಿಸಲಾಗತ್ತೆ. ಇನ್ನು ಆಜ್ಞಾಸೂಚಕ ವಾಕ್ಯಗಳನ್ನು ನೋಡೋಣ, ಕಮಾಂಡಿಂಗ್ ಆರ್ಡರಿಂಗ್ ಸೆಂಟೆನ್ಸ್ಗಳನ್ನು ನೋಡೋಣವಾ. ನಿಲ್ಲು, ಐ ಸೇ ಸ್ಟಾಪ್. ನಿಲ್ಲು ಅನ್ನೋದಕ್ಕೆ ಐ ಸೇ ಸ್ಟಾಪ್ ಅಂತ ಹೇಳಬೇಕು. ಸುಮ್ಮನೆ ಕೂತಿರ್ತಾರೆ, ಮಾತೇ ಆಡಲ್ಲ ಅವ್ರಿಗೆ, ಸ್ಪೀಕ್. ಮಾತಾಡು ಅನ್ನೋದಕ್ಕೆ ಸ್ಪೀಕ್ ಅನ್ನಬೇಕು. ಕೇಳು ಅನ್ನೋದಕ್ಕೆ ಲಿಸನ್, ಕೇಳು ಲಿಸನ್. ಇಲ್ಲೇ ನನಗಾಗಿ ಕಾಯ್ತಾ ಇರು ಅನ್ನೋದಕ್ಕೆ ವೆಯ್ಟ್ ಹಿಯರ್, ಇಲ್ಲಿ ಕಾಯ್ತಾ ಇರು ಅನ್ನೋದಕ್ಕೆ ವೆಯ್ಟ್ ಹಿಯರ್, ಇಲ್ಲಿ ಬಾ. ಕಮ್ ಹಿಯರ್, ಇಲ್ಲಿ ಬಾ. ಕಮ್ ಹಿಯರ್, ಇಲ್ಲಿ ನೋಡು. ಲುಕ್ ಹಿಯರ್, ಇಲ್ಲಿ ನೋಡು. ಲುಕ್ ಹಿಯರ್, ಇದನ್ನು ತಗೋ. ಟೇಕ್ ಇಟ್, ಇದನ್ನು ತಗೋ ಅನ್ನೋದಕ್ಕೆ ಟೇಕ್ ಇಟ್, ಇಲ್ಲಿ ನನ್ನ ಹತ್ರ ಬಾ. ಕಮ್ ನಿಯರ್, ಹತ್ತಿರ ಬಾ. ಕಮ್ ನಿಯರ್, ಸರಿ ಹೊರಗಡೆ ಕಾಯ್ತಾ ಕೂತ್ಕೋ. ವೆಯ್ಟ್ ಔಟ್ಸೈಡ್, ಹೊರಗಡೆ ಕಾಯ್ತಾ ಕೂತ್ಕೋ ಅನ್ನೋದಕ್ಕೆ ವೆಯ್ಟ್ ಔಟ್ಸೈಡ್. ಮೇಲೆ ಹೋಗು, ಕೆಳಗಡೆ ಫ್ಲೋರಲ್ಲಿ ಇರ್ತೀವಿ, ಮೇಲೆ ಕಳಿಸ್ಬೇಕಿದ್ರೆ ಗೋ ಅಪ್. ಮೇಲೆ ಹೋಗು ಅನ್ನೋದಕ್ಕೆ ಗೋ ಅಪ್, ಸರಿ ಮೇಲೆಯಿಂದ ಕೆಳಗೆ ಹೋಗ್ಬೇಕಂದ್ರೆ ಗೋ ಡೌನ್. ಕೆಳಗೆ ಹೋಗು ಅನ್ನೋದಕ್ಕೆ ಗೋ ಡೌನ್. ಕೆಳಗೆ ಇಳಿ ಅನ್ನೋದಕ್ಕೆ ಗೆಟ್ ಆಫ್, ಕೆಳಗೆ ಇಳಿ ಅನ್ನೋದಕ್ಕೆ ಗೆಟ್ ಆಫ್ ಅನ್ನಬೇಕು. ಸಿದ್ಧವಾಗಿರು, ಇನ್ನೇನು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಸಿದ್ಧವಾಗಿರು ಅನ್ನೋದಕ್ಕೆ ಬಿ ರೆಡಿ ಅಥವಾ ಗೆಟ್ ರೆಡಿ. ಸಿದ್ಧವಾಗಿರು ಅನ್ನೋದಕ್ಕೆ ಬಿ ರೆಡಿ ಅಥವಾ ಗೆಟ್ ರೆಡಿ. ನೀನು ಸ್ವಲ್ಪ ಸುಮ್ಮನೆ ಇರು ಅನ್ನೋದಕ್ಕೆ ಕೀಪ್ ಕ್ವಾಯಿಟ್, ಸುಮ್ಮನೆ ಇರು ಅನ್ನೋದಕ್ಕೆ ಕೀಪ್ ಕ್ವಾಯಿಟ್. ಹುಷಾರಾಗಿರು ಅನ್ನೋದಕ್ಕೆ ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್, ಹುಷಾರಾಗಿರು ಅನ್ನೋದಕ್ಕೆ ಬಿ ಕೇರ್ಫುಲ್ ಅಥವಾ ಬಿ ಕಾಶಿಯಸ್. ನಿಧಾನವಾಗಿ ಹೋಗು ಅನ್ನೋದಕ್ಕೆ ಗೋ ಸ್ಲೋಲಿ ಅಥವಾ ವಾಕ್ ಸ್ಲೋಲಿ. ನಿಧಾನವಾಗಿ ಹೋಗು ಅನ್ನೋದಕ್ಕೆ ಗೋ ಸ್ಲೋಲಿ ಅಥವಾ ವಾಕ್ ಸ್ಲೋಲಿ ಅಂತ ಹೇಳಬೇಕು. ಈ ಕ್ಷಣಕ್ಕೆ ನೀನು ಹೋಗು, ಕೂಡಲೇ ಹೋಗು ಅನ್ನೋದಕ್ಕೆ ಗೋ ಎಟ್ ವನ್ಸ್. ಈ ಕ್ಷಣಕ್ಕೆ ನೀನು ಹೋಗು ಅನ್ನೋದಕ್ಕೆ ಗೋ ಎಟ್ ವನ್ಸ್. ಇಲ್ಲೇ ನಿಲ್ಲು, ಸ್ಟಾಪ್ ಹಿಯರ್. ಇಲ್ಲೇ ನಿಲ್ಲು ಅನ್ನೋದಕ್ಕೆ ಸ್ಟಾಪ್ ಹಿಯರ್ ಅಂತ ಹೇಳಬೇಕು. ನೇರವಾಗಿ ಹೋಗು, ಗೋ ಸ್ಟ್ರೈಟ್ ಅಂತ ಹೇಳಬೇಕು. ನೇರವಾಗಿ ಹೋಗು ಅನ್ನೋದಕ್ಕೆ ಗೋ ಸ್ಟ್ರೈಟ್ ಅಂತ ಹೇಳಬೇಕು. ಇಲ್ಲಿಂದ ಹೊರಟು ಹೋಗು ನೀನು ಅನ್ನೋದಕ್ಕೆ ಗೋ ಅವೇ ಅಥವಾ ಗೆಟ್ ಔಟ್ ಅಂತ ಹೇಳಬೇಕು. ಇಲ್ಲಿಂದ ಹೊರಟು ಹೋಗು ಅನ್ನೋದಕ್ಕೆ ಗೋ ಅವೇ ಅಥವಾ ಗೆಟ್ ಔಟ್ ಅಂತ ಹೇಳಬೇಕು. ನೋಡಿ, ಇವೆಲ್ಲ ಒಂದಷ್ಟು ಆಜ್ಞಾಸೂಚಕ ವಾಕ್ಯಗಳು. ಇವು ಕೂಡ ಚಿಕ್ಕ ವಾಕ್ಯಗಳೇ, ಆದರೆ ಇವು ಪೂರ್ಣ ವಾಕ್ಯಗಳು. ಅರೆ, ಇದು ಹೇಗೆ ಪೂರ್ಣ ವಾಕ್ಯಗಳು ಅಂತ ನಿಮಗನ್ನಿಸ್ಬೋದು. ಯಾಕಂದರೆ ಇವುಗಳಲ್ಲಿ ಕ್ರಿಯಾಪದಗಳು ಅವುಗಳ ಸ್ಥಾನದಲ್ಲಿದೆ, ಆದರೆ ಕರ್ತೃಪದ ಅಂದರೆ ಸಬ್ಜೆಕ್ಟ್ ಎಲ್ಲಿದೆ? ಇವು ಆದೇಶ ವಾಕ್ಯಗಳು, ಕಮಾಂಡಿಂಗ್. ಯು ಅನ್ನೋ ಕರ್ತೃಪದನ ನಾವು ನಮ್ಮ ಮನಸ್ಸಲ್ಲೇ ಭಾವಿಸ್ಕೊಂಡು ಹೇಳಬೇಕು. ಯಾಕಂದರೆ ನೋಡಿ, ನಿಲ್ಲು, ಮಾತನಾಡು, ಕೇಳು ಅಂತ ಹೇಳ್ತಿದ್ದೀವಲ್ವಾ, ಅಲ್ಲೆಲ್ಲ ನಾವು ಯು ಅಂತ ಹೇಳ್ಬೋದು. ಯು ಸ್ಪೀಕ್, ಯು ಲಿಸನ್, ಯು ವೇಟ್ ಹಿಯರ್, ಯು ಕಮ್ ಹಿಯರ್. ನೋಡಿ, ಇದನ್ನೆಲ್ಲ ನಾವು ಮನಸ್ಸಲ್ಲೇ ಭಾವಿಸ್ಕೊಂಡು ಹೇಳಬೇಕು. ಯು ಅನ್ನೋ ಪದ ಇಲ್ಲಿ ಅಂಡರ್ಸ್ಟುಡ್ ಅಲ್ವಾ. ನೋಡಿ, ಈಗ ನಾನು ಹೇಳಿದ್ದೆಲ್ಲ ವಾಕ್ಯಗಳು ಆಜ್ಞೆ ಅಥವಾ ಆದೇಶನ ಸೂಚಿಸುವ ವಾಕ್ಯಗಳು. ನಾವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ವಾಕ್ಯಗಳನ್ನು ಪ್ರಾರ್ಥನಾ ಸೂಚಕ ವಾಕ್ಯಗಳನ್ನಾಗಿ ಪರಿವರ್ತಿಸ್ಬೋದು. ಹೇಗೆ ಗೊತ್ತಾ? ಇವೆಲ್ಲ ಈಗ ಕಮಾಂಡಿಂಗ್ ಆರ್ಡರ್ಲಿ ಇತ್ತಲ್ವಾ ಈ ವಾಕ್ಯಗಳು. ಇದಕ್ಕೆಲ್ಲ ನಾವು ಪ್ಲೀಸ್ ಅನ್ನೋ ಪದನ ಸೇರಿಸಿದರೆ ಅದು ವಿನಯಪೂರ್ವಕವಾಗಿ ನಾವು ಮಾತಾಡಿದ ಹಾಗೆ ಇರುತ್ತೆ. ಪ್ಲೀಸ್ ಸ್ಟಾಪ್ ಅಂತ ಹೇಳ್ಬೋದು. ಅವಾಗ ದಯವಿಟ್ಟು ಇಲ್ಲಿ ನಿಲ್ಲು ಅಂತ, ಅದನ್ನೇ ಸ್ಟಾಪ್ ಅಂತ ಹೇಳಿದ್ರೆ ಆರ್ಡರಿಂಗ್ ಆಗುತ್ತೆ. ಪ್ಲೀಸ್ ಅನ್ನೋ ಪದ ಸೇರಿಸಿದಾಗ ಅದು ಗೌರವ ಸೂಚಕ ಆಗುತ್ತೆ. ಈಗ ನಾವು ನಮ್ಮ ಅಧಿಕಾರಿಯಿಂದ ಏನಾದರೂ ಅನುಮತಿ ಕೇಳಬೇಕಾಗಿರುತ್ತೆ, ಅಲ್ಲಿ ಪ್ಲೀಸ್ಗೆ ಬದಲಾಗಿ ಕೈಂಡ್ಲಿ ಅನ್ನೋ ಪದನ ಬಳಸಬೇಕು. ಕೈಂಡ್ಲಿ ಗ್ರ್ಯಾಂಟ್ ಮೀ ಲೀವ್ ಫಾರ್ ಒನ್ ಡೇ ಅಂತ ಹೇಳಬೇಕು. ನೋಡಿ, ಇಲ್ಲಿ ಪ್ಲೀಸ್ ಅನ್ನೋ ಶಬ್ದ ಸರಿ ಹೊಂದೋದಿಲ್ಲ. ಪ್ಲೀಸ್ ಗ್ರ್ಯಾಂಟ್ ಮೀ ಲೀವ್ ಫಾರ್ ಒನ್ ಡೇ ಅನ್ನೋದು ಸರಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಕೈಂಡ್ಲಿ ಅಂತ

0: ಆಗುತ್ತೆ. ಸ್ಟಾಪ್ ಹಿಯರ್ ಅಂತ ಆರ್ಡ್ರಲ್ಲಿ ಹೇಳೋದನ್ನ ಪ್ಲೀಸ್ ಸ್ಟಾಪ್ ಹಿಯರ್ ಅಂದರೆ ವಿನಯಪೂರ್ವಕವಾಗಿ ಹೇಳಿದ ಹಾಗೆ ಆಗುತ್ತೆ. ಸೊ ನಾವು ಮಾತಾಡೋ ಮಾತಲ್ಲಿ ವಾಕ್ಯಗಳಲ್ಲಿ ಪ್ಲೀಸ್, ಕೈಂಡ್ಲಿ ಈ ಥರ ಪದಗಳನ್ನು ಬಳಸಿ ನಾವು ಮಾತಾಡೋದ್ರಿಂದ ಗೌರವಪೂರ್ವಕವಾಗಿ ಮಾತಾಡಿದ ಹಾಗೆ ಆಗತ್ತೆ. ಹೀಗೆ ನಾವಿವತ್ತು ಒಂದಷ್ಟು ಆಜ್ಞಾಸೂಚಕ ವಾಕ್ಯಗಳನ್ನು, ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲ್ತ್ವಿ. ಇನ್ನೂ ಒಂದಷ್ಟು ಹೇಳೋದಿದೆ. ಇದ್ರ ಮೂಲಕ ನೀವು ಆರಾಮಾಗಿ ಇಂಗ್ಲೀಷಲ್ಲಿ ಮಾತನಾಡೋದನ್ನು ಕಲಿಬಹುದು. ಇನ್ನಷ್ಟು ವಿಷಯದೊಟ್ಟಿಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

ಕೆ ತಲೆಯ ಬಾಗಿಸೆನು ಯಾರೇ ಆದರೂ ಬಿಟನು ಅನ್ಯಾಯಕ್ಕೆ ತಲೆಯ ಬಾಗಿಸೆನು ಮೋಸ ಇದ್ದಲ್ಲಿ ದೋಷ ಕಂಡಲ್ಲಿ ಸಿಗುವೆ ನಾನಲ್ಲಿ ಆ ಕ್ಷಣವೇ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹ್ಯಾಪಿ ಲೈಫ್. ಕಾಲೇಜ್ ಬಿಟ್ಟು ಹೋದ ಮೇಲೆ ಮತ್ತೆ ಬರದಿ ಲೈಫ್. ಕಾಲೇಜಲ್ಲಿ ಓದೋವರೆಗೂ ಒಳ್ಳೆ ಹ್ಯಾಪಿ ಲೈಫ್.

0: ಈ ಕಾಲ ಕೈಯ ಕಟ್ಟು ಹೋಗೋದೇನು?
1: ಅಜ್ಜಿಯಾದ ಮೇಲೆ ಹೀಗೆ ಸೇರಬಲ್ಲೆ ಏನು? ಜಗವ ಮರೆವ ಸುಖವ ಹೊಂದುವ ಕುಣಿದಾಡುವ ಬಯಸಿದು ನಲಿದಾಡುವ ದಿನವಿದು

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಸೂರ್ಯ ಕೆಲವರಿಗೆ ಬಿಸಿಲು ಅನ್ನಿಸ್ತಾನೆ, ಇನ್ ಕೆಲವರಿಗೆ ಬೆಳಕು ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನ್ನಿಸ್ಬೋದು, ಇನ್ ಕೆಲವರಿಗೆ ಕೆಟ್ಟವರು ಅಂತಾನೂ ಅನ್ನಿಸ್ಬೋದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆ ಅಂತಲ್ಲ. ಅವ್ರು ಹಾಗನ್ಕೊಳ್ತಾರೆ, ಇವ್ರು ಹೀಗೆ ಅನ್ಕೊಳ್ತಾರೆ ಅಂತ ನೀವು ಅವ್ರಿವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಇಷ್ಟಪಟ್ಟಂತೆ ಬದುಕೋದು ಯಾವಾಗ ಅಲ್ವಾ? ನಿಮ್ಗೋಸ್ಕರನೂ ಕೂಡ ನೀವು ಜೀವಿಸಿ. ಆಲ್ ಇಸ್ ವೆಲ್.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಹಾಗೆ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಾನು ಬಂದಿದ್ದೀನಿ ಹಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ. ಇವತ್ತು ಏನು ವಿಷಯ ತಂದಿದ್ದಾಳೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಸಿನಿಮಾಗಳನ್ನ ನೋಡಿದಾಗ ಅದರಲ್ಲೂ ನಮಗೆ ಕೆಲವೊಂದಿಷ್ಟು ಸಿನಿಮಾಗಳು, ಕೆಲವೊಂದಿಷ್ಟು ಪಾತ್ರಗಳು ತುಂಬಾ ಇಷ್ಟವಾಗುತ್ತೆ, ಹಾಗೆ ಮನಸ್ಸಿನಲ್ಲಿ ಉಳಿಯುತ್ತೆ ಅಲ್ವಾ? ಹಾಗೆ ಕೆಲವೊಂದ್ಸರ್ತಿ ಎಷ್ಟೋ ಪಾತ್ರಗಳೇ ನಾವಾಗಿರ್ತೀವಿ. ನಮ್ಮನ್ನೇ ಒಂದು ಸಿನಿಮಾದ ಮೂಲಕ ನೋಡ್ಕೊಂಡು ಹಾಗಾಗುತ್ತೆ. ನಮ್ಮ ಕೆಲವೊಂದಿಷ್ಟು ಗುಣಗಳನ್ನೇ ಸಿನಿಮಾದಲ್ಲಿ ನೋಡಿರೋ ರೀತಿ ಆಗುತ್ತೆ. ನಮ್ಮ ಜೀವನದಲ್ಲಿ ನಡೆದ ಯಾವುದೋ ಒಂದು ಘಟನೆ ಆ ಸಿನಿಮಾಕ್ಕೆ ಕನೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ? ಅದಕ್ಕೆ ಸಿನಿಮಾ ನಮಗೆ ತುಂಬಾ ಹತ್ತಿರವಾಗಿದೆ ಅಂತಲೇ ಹೇಳಬಹುದು. ಸೊ ಆ ರೀತಿಯಾಗಿ ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನು ಹೋಲುತ್ತೆ ಅಂತ ಹೇಳಿ ಇವತ್ತು ಮಾತಾಡಬೇಕು. ಅಥವಾ ನಿಮ್ಮ ಜೀವನದಲ್ಲಿ ನಡೆದ ಯಾವುದೋ ಘಟನೆ ಯಾವುದೋ ಸಿನಿಮಾದಲ್ಲಿ ನಡೆದ ಘಟನೆಗೆ ಹೋಲುತ್ತೆ ಅಂತ ಅಂದರೆ ಅದು ಯಾವ ಸಿನಿಮಾ, ಯಾವ ಘಟನೆ, ಯಾವ ಒಂದು ಪಾತ್ರ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686927960 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಹಾಗೆ ಯಾವ ಸಿನಿಮಾದ ಯಾವ ಪಾತ್ರಕ್ಕೆ ನಿಮ್ಮನ್ನು ನೀವು ಹೋಲಿಸ್ಕೊಳ್ತೀರಾ, ಯಾವ ಒಂದು ಘಟನೆ ಸಿನಿಮಾದ ಘಟನೆ ಕೆಲವೊಂದಿಷ್ಟು ಸೀನ್ಗಳು ನಿಮ್ಮ ಜೀವನಕ್ಕೆ ಮ್ಯಾಚ್ ಆಗ್ತಾ ಇದೆ, ಸಿಂಕ್ ಆಗ್ತಾ ಇದೆ ಅಂತ ಹೇಳಿ ಕೂಡ ಮಾತಾಡಬಹುದಾಗಿದೆ. ಸೊ ಹಾಗೆ ಈ ನಮ್ಮ ಕನ್ನಡ ಚಿತ್ರಗಳು ಅಂತಿದ್ದ ಹಾಗೆ ಪ್ರತಿ ಶುಕ್ರವಾರ ಕೂಡ ಹೊಸ ಹೊಸ ಸಿನಿಮಾಗಳು ತೆರೆಗೆ ಬರ್ತಾ ಇರುತ್ತೆ, ಅದ್ಧೂರಿ ಪ್ರದರ್ಶನವನ್ನು ನೀಡ್ತಾ ಇರುತ್ತೆ. ಅಂತಹ ಅದರಲ್ಲಿ ಇವತ್ತು ಈ ವಾರ ಯಾವ ಸಿನಿಮಾ ರಿಲೀಸ್ ಆಗಿದೆ ಅದರ ಒಂದು ರಿವ್ಯೂ

0: ಸೂರ್ಯವಂಶ ಚಿತ್ರ ಇದು ಒಂದು ಸ್ವಲ್ಪ ನಮ್ಮ ಜೀವನದಲ್ಲಿ ಘಟನೆ ನಡೆದಿದೆ ಅಂತ ಅಂತಾನೆ
1: ಹೇಳ್ಬೋದು.
0: ಖಂಡಿತ ಮೇಡಮ್, ಯಾಕಂದ್ರೆ ನನ್ಗೆ ಓದು ಬರ ಏನು ಅಷ್ಟು ಬರಲ್ಲ ಮೇಡಮ್ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಇವಾಗ ನಾನು ಮದ್ವೆ ಆದಿನ ಆ ಸೂರ್ಯವಂಶ ಚಿತ್ರ ನೋಡಿದಾಗ ಯಾಕೆ ನಾನು ಮದ್ವೆ ಆದ್ಮೇಲೆ ನನ್ನ ಹೆಂಡತಿನ ಓದಿಸ್ಬಾರ್ದು ಅಂತ ಒಂದು ನಿರ್ಧಾರ ಮಾಡಿ ನಾನು ಸರಿ ಅಂತ ಹೇಳಿ ಅವ್ರಿಗೆ ಓದುವಂತ ಆಸೆ ಅವ್ರಿಗಿತ್ತು, ಓದುವಂತ ಹಂಬಲ ಅವ್ರಿಗಿತ್ತು, ಓದಿಸುವಂತ ಆಸೆ ನನಗಿತ್ತು ಮೇಡಮ್. ಹಾಗಾಗಿ ನಾವು ಯಾವ್ದೇ ಕಾರಣಕ್ಕೂ ಒಂದ್ ವರ್ಷ ಮಕ್ಕಳು ಮಾಡ್ಕೊಳ್ಳೆ, ನಂತರ ಒಂದು ಕಾಲೇಜಿಗೆ ಸೇರಿಸಿ ನಂತರ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿಸಿ ಒಂದು ಆಫೀಸಲ್ಲಿ ಕೆಲಸನೂ ಕೊಡಿಸಿ, ನಂತರ ನನ್ಗೆ ಇವಾಗ ಏನೇನ್ ಮೊಬೈಲ್ ಅಲ್ಲಿ ಏನೇನ್ ಗೊತ್ತಿಲ್ಲ ಅದೆಲ್ಲ ಕಲ್ಸ್ಕೊಡದೆ ನಾನು ಹೇಳ್ತೀನಿ.
1: ವೆರಿ ನೈಸ್, ಸೂಪರ್ ಸರ್.
0: ಇದು ಈಗ ಕೆಲವು ಚಿತ್ರಗಳು ಅವ್ರ ಜೀವನದಲ್ಲಿ ಒಂದು ಜೀವನಕ್ಕೆ ಒಂದ್ ದಾರಿ ಆಗುತ್ತೆ ಅಂತ ಹೇಳಿದ್ರೆ ಈ ಚಿತ್ರನೇ ಮೇಡಮ್, ನನ್ಗೆ ಅನುಕೂಲ ಆಗಿದ್ದು ಈ ಚಿತ್ರ ಮೇಡಮ್.
1: ಸೂಪರ್.
0: ಇವಾಗ ನಮ್ಗೆ ಕನ್ನಡದಲ್ಲಿ ಟೈಪಿಂಗ್ ಮಾಡೋದೇ ಆಗ್ಲಿ ಅಥವಾ ವಾಟ್ಸಪ್ ಅಲ್ಲಿ ಆಗ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಆಗ್ಲಿ ಏನು ಬರ್ತಾ ಇರಲಿಲ್ಲ ಮೇಡಮ್, ಖಂಡಿತವಾಗಿ ನಾನು ಹೇಳ್ತಾನೆ ಮನ್ಸಾರ ಇದೆಲ್ಲ ನನ್ನ ಹೆಂಡತಿ ಕಲಿಸ್ಕೊಟ್ಟಿದೆ ಅಂತ ಒಂದು ಉಡುಗೊರೆ ಅಂತ ಹೇಳ್ಬೋದು. ನಂತರ ಇವಾಗ ನನ್ನ ಮಗನಿಗೂ ಅಷ್ಟೇನೆ, ಈಗ ಪಾಠ ಎಲ್ಲ ಹೇಳ್ಕೊಡೋದು ನಾನು ಹೇಳ್ತೀನಿ ಮೇಡಮ್. ಇದು ಒಂದು ಸ್ಫೂರ್ತಿದಾಯಕ ಆಯ್ತು ಈ ಚಿತ್ರ. ನಂತರ ನಾನು ನನ್ನ ಹೆಂಡತಿಗೆ ಬಿ ಕಾಮ್ ಆದ್ಮೇಲೆ ಒಂದು ಎಂ ಬಿ ಎ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ನಂತರ ಎಲ್ಲ ಇಂಟ್ರೆಸ್ಟ್ ಎಲ್ಲ ಬಂದವರೆಲ್ಲ ಏನಪ್ಪ ಗಂಡ ಹೆಂಡತಿ ಬರೀ ದುಡಿಯೋದೆ ಆಯ್ತು, ಮಕ್ಳ ಬಗ್ಗೆ ಚಿಂತೆನೆ ಇಲ್ಲ ಇವ್ರಿಗೆ, ಹಂಗೆ ಹಿಂಗೆ ಅಂತ ಮಾತಾಡೋದಾಯ್ತು. ಅದ್ ಸ್ವಲ್ಪ ಮನ್ಸಿಗೆ ನಮಗ್ ನಾಟ್ಕ. ನಂತರ ಯಾಕೆ ನಾವೊಂದು ಮಗು ಮಾಡ್ಕೋಬಾರ್ದು ಅಂತೇಳಿ ನಂತರ ಜಯಂತ ಅನ್ನೋನ ಒಂದು ಮಗು ಮಾಡ್ಕೊಂಡ್ವಿ. ಹಂಗಾಗಿ ನಾನು ಕರೆ ಮಾಡಿದಾಗೆಲ್ಲ ಸುಬ್ರಹ್ಮಣ್ಯ ಜಯಂತ್ ಅಂತಾನೆ ಹೇಳೋದು ಮೇಡಮ್. ನನ್ನ ಹೆಸರು ಸುಬ್ರಹ್ಮಣ್ಯ, ನನ್ನ ಮಗನ ಹೆಸರು
1: ಜಯಂತ್. ವೆರಿ ನೈಸ್, ವೆರಿ ನೈಸ್. ಓಕೆ, ಸೂಪರ್ ಸರ್. ನಿಜವಾಗ್ಲೂ ನಿಮ್ಮ ಒಂದು ಸ್ಟೋರಿ ಕೇಳಿ ಖುಷಿ ಆಯ್ತು. ಈ ರೀತಿಯ ಗಂಡ ಸಿಗ್ಬೇಕು, ಹಸ್ಬೆಂಡ್ ಸಿಗ್ಬೇಕಂತ ಎಷ್ಟೋ ಹೆಣ್ಣು ಮಕ್ಳ ಆಸೆ ಆಗಿರುತ್ತೆ.
0: ಖಂಡಿತ ಆಸೆ
1: ತುಂಬಾ ಲಕ್ಕಿ
0: ಮೇಡಮ್. ನಂತರ ಅದು ನಾವು ಹತೋಟಿಲಿ ಇರ್ಬೇಕಲ್ಲ ಮೇಡಮ್, ಮದ್ವೆ ಆದ ನಂತರ ಅದು ಸ್ವಲ್ಪ ಇದಾಗುತ್ತೆ ಮೇಡಮ್.
1: ನಿಜ ನಿಜ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ಹಾಗೆ ಅವರ ಜೀವನ ಸೂರ್ಯವಂಶ ಮೂವಿಗೆ ಹೋಲುತ್ತೆ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಬರುವಂತಹ ಕನಕಮೂರ್ತಿ ಅನ್ನೋ ಪಾತ್ರಕ್ಕೆ ಅವರು ಹೋಲಿಸ್ಕೊಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ. ಗುಡ್ ಈವ್ನಿಂಗ್ ಮೇಡಮ್, ನಾನು ಬ್ರಹ್ಮಾನಂದ ಅರಣ್ಯ ವಿದ್ಯಾನಗರ ಶಿವಮೊಗ. ರಕ್ಷಿತಾ ಮೇಡಮ್ ಅವರ?
1: ಗುಡ್ ಈವ್ನಿಂಗ್ ಬ್ರಹ್ಮಾನಂದ ಸರ್. ಹೌದು, ಹೇಗಿದ್ದೀರಾ?
2: ಫೈನ್ ಮೇಡಮ್, ಫೈನ್. ಫೋನ್ ಸಡನ್ ಆಗಿ ಸಿಕ್ತಾ ಕೇಳಿಸ್ಲಿಲ್ಲ ಹಂಗಾಗಿ.
1: ಓಕೆ, ಟಾಪಿಕ್ ಗೊತ್ತಾಯ್ತಾ?
2: ಇಲ್ಲ ಮೇಡಮ್, ಹೇಳಿ.
1: ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಸಿನಿ ಕಹಾನಿ ಕಾರ್ಯಕ್ರಮ ಇವತ್ತು. ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರಕ್ಕೆ ಹೋಲುತ್ತೆ ಅಂತ ಹೇಳಿ, ಅಥವಾ ಯಾವ್ದಾದ್ರು ಸಿನಿಮಾದ ಕೆಲವೊಂದಿಷ್ಟು ಸೀನ್ಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದು, ಅಥವಾ ಇದು ನನ್ನದೇ ಚಿತ್ರ ನೋಡಿದ ಹಾಗಾಯ್ತು ಅನ್ನೋ ಒಂಥರ ಯಾವ್ದಾದ್ರು ಮೂವಿ ಅನ್ಸಿದ್ರೆ ಅದನ್ನ ಕೂಡ ಹೇಳಬಹುದು.
2: ಮೇಡಮ್, ಈ ಸಿನಿಮಾ ಅಂತಕ್ಕಂಥದ್ದೇ ಒಂದು ಮನುಷ್ಯನ ನಮ್ಮ ಜೀವನದ ಆಗು ಹೋಗುಗಳಿಗೆ ಸಂಬಂಧಪಟ್ಟಿದ್ದು.
1: ಹೌದು,
2: ಪ್ರತಿ ಒಂದು ಫಿಲಮ್ ಅನ್ನು ನೋಡಿದಾಗ್ಲೂ ಅಲ್ಲಿ ಫುಲ್ಲು ಸಿನಿಮಾದ ಸ್ಟೋರಿನೇ ಆಗ್ಲಿ ಅಥವಾ ಒಂದು ಭಾಗಶವಾದ ಕತೆ ಆಗ್ಲಿ ಅಥವಾ ಕೆಲವೊಂದು ಸಣ್ಣ ತುಣುಕುಗಳಾಗ್ಲಿ ಯಾವ್ದಾದ್ರು ಒಂದು ನಮಗೆ ಇಂಡೈರೆಕ್ಟ್ ಆಗಿ ಅಥವಾ ನೇರವಾಗಿ ರಿಲೇಟೆಡ್ ಆಗೇ ಇರುತ್ತೆ. ಯಾವ ನನ್ನ ಪ್ರಕಾರ ಅಂದ್ರೆ ಯಾವ ಪಿಕ್ಚರ್ ಸಹ ನಮ್ಮ ಜೀವನದ ಒಂದು ಪ್ರಸಂಗಗಳಿಗೆ ನಮ್ಮ ಇನ್ಸಿಡೆಂಟ್ಗಳಿಗೆ ಹೊರತಾಗಿರಲ್ಲ, ಪ್ರತಿ ಒಂದು ಸಮೇತ ಕೂಡ ನಮ್ಮ ಜೀವನಕ್ಕೆ ಅದು ಎಲ್ಲಾದ್ರೂ ಒಂದ್ ಕಡೆ ಅದು ಲಿಂಕ್ ಆಗೇ ಇರುತ್ತೆ ನನ್ನ ಪ್ರಕಾರ. ನಾನು ಸಾಮಾನ್ಯ ಈ ಫಿಲಮ್ ನೋಡುವಾಗ ಏನಾಗ್ತೀನಿ ಅದ್ರೊಳಗೆ ಇನ್ವಾಲ್ವ್ ಆಗ್ಬಿಡ್ತೀನಿ ಫುಲ್ಲು. ಆಮೇಲೆ ನಾವು ಒಂದು ಅದ್ರೊಳ ಪಾತ್ರಧಾರಿ ಅನ್ನೋ ತರ ಫಿಲಮ್ ಅನ್ನು ನೋಡ್ತೀವಿ. ಆಮೇಲೆ ಎಷ್ಟೋ ಸಲ ಈ ಕೆಲವೊಂದು ತಾಯಿ ಮಗಳು, ತಾಯಿ ಮಗ, ಗಂಡ ಹೆಂಡತಿ ಜಗಳ ಆಡ್ ಬೇರೆ ಆಗೋದು, ಆಮೇಲೆ ಮಕ್ಕಳದ್ದು ಸೀನ್ ಬಂದಾಗ ಮಕ್ಕಳದ್ದು ತಾಯಿದೆಲ್ಲ ಅವಾಗ ಸ್ವಲ್ಪ ಮನಸ್ಸಿಗೆ ದುಃಖನೂ ಆಗುತ್ತೆ, ಅಳುನೂ ಬರುತ್ತೆ. ಅದು ತುಂಬಾನೇ ಬರುತ್ತೆ ದುಃಖ, ಏ ನಿಜವಾಗ್ಲೂ ನಡೀತಿದ್ಯೇನೋ ಅನ್ನೋಷ್ಟು ನಾವು ಅದ್ರೊಳಗೆ ಇನ್ವಾಲ್ವ್ ಆಗ್ತೀವಿ. ಆಮೇಲೆ ಒಂದು ಈ ಹೀರೋ ಹೀರೋಯಿನ್ಸ್ಗಳದೆಲ್ಲ ಕೆಲವು ಹ್ಯಾಪಿ ಟೈಮ್ಸ್ ಈ ಜೋಕ್ಸ್ ಎಲ್ಲ ತೋರಿಸ್ತಾರಲ್ಲ, ಅವಾಗ ನಾವು ಕೂಡ ಹೌದಲ್ಲ ಈ ತರ ನಾವು ಮಾಡಿದ್ವಿ, ನಮ್ ಜೀವನದಲ್ಲಿ ಹಿಂಗ್ ನಡೆದಿತ್ತು, ಈ ತರ ಬೈಕಲ್ಲಿ ಓಡಾಡಿದ್ವಿ, ಕಾರಲ್ಲಿ ಓಡಾಡಿದ್ವಿ, ಈ ತರ ಪಿಕ್ನಿಕ್ ಹೋಗಿದ್ವಿ, ಟೂರ್ ಹೋಗಿದ್ವಿ ಅಂತಕ್ಕಂತ ಭಾವನೆಗಳು ಬರುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಎಲ್ಲವೂ ನಮ್ಗೆ ಅನ್ವಯ ಆಗಲ್ಲ ಅಂತಾನೆ ಹೇಳಕ್ ಬರಲ್ಲ, ಎಲ್ಲವೂ ನಮ್ಗೆ ಅನ್ವಯಿಸುತ್ತೆ ಅಂತಾನೆ ಹೇಳಕ್ ಬರಲ್ಲ. ನಾವು ನಮಗೆ ಯಾವ್ದು ರಿಲೇಟೆಡ್ ಇದೆ ನಮ್ ಜೀವನದಲ್ಲಿ ಯಾವ್ದು ಅದ್ ನಡೆದಿದೆ ಯಾವ್ದು ನಾವು ಸುತ್ತಮುತ್ತ ನೋಡ್ತೀವಿ ಡೈಲಿ, ಓ ಇದು ನಮಗ್ ರಿಲೇಟೆಡ್ ಅಂತೇಳಿ ಆ ಒಂದು ಸಮಯ ಸಂದರ್ಭಕ್ಕೆ ಫಿಲಮ್ ಅಲ್ಲಿ ನಾವು ಅನ್ಕೊಳ್ತೀವಿ.
1: ನಿಜ ನಿಜ. ಆ ರೀತಿ ಯಾವ್ದಾದ್ರು ಒಂದ್ ಸಿನಿಮಾ ಹೇಳಲಿಕ್ಕೆ ಸಾಧ್ಯನಾ? ಒಂದು ಸಿನಿಮಾ ಆತರ ಯಾವ್ದಾದ್ರು ಒಂದು ಸಿನಿಮಾದ ಯಾವ್ದಾದ್ರು ಘಟನೆ ಪಾತ್ರ
2: ನನಗೆ ಜಾಸ್ತಿ ಮನಸ್ಸಿಗೆ ಹತ್ತದ್ರು ಅಂದ್ರೆ ಈ ತಾಯಿ ಮಕ್ಕಳು

0: ಸಂಬಂಧ ತೋರಿಸ್ತಾರೆ ನೋಡ್ರಿ.
1: ಆ
0: ತಾಯಿ ಪ್ರೀತಿ ಮಾಡೋದು, ಮಗ ಮಕ್ಕಳು ಅವ್ರನ್ನ ಪ್ರೀತಿ ಮಾಡೋದು, ತಾಯಿಯಿಂದ ದೂರ ಹೋಗೋದು, ಅಮ್ಮ ನೀನೇ ಜೀವ ಎಂದು ಅಂತ ಒಂದು ಹಾಡಿದೆ ನೋಡಿ, ಹಳೇದೇ ಕನ್ನಡ ಯೋಗಿ ಪಿಕ್ಚರ್ದು. ಆ ಹಾಡು ಕೇಳಿದಾಗೆಲ್ಲ ತುಂಬಾ ದುಃಖ ಆಗತ್ತೆ. ಆಮೇಲೆ ನಾ ಅಮ್ಮ ಎಂದಾಗ ಏನು ಸಂತೋಷ ಅಂತಿದ್ಯಲ್ಲ, ಆ ಹಾಡನ್ನ ಹೇಳುವಾಗ ನಮ್ಗೆ ತಾಯಿ ನೆನಪು ಬಂದು ಪ್ರೀತಿ ಉಕ್ಕಿ ಕಣ್ಣಲ್ಲಿ ಕಣ್ಣೀರ್ ಧಾರೆ ಹರಿಯುತ್ತೆ ಮೇಡಮ್. ಆತರ ಕೆಲವೊಂದು ಸನ್ನಿವೇಶ ಸಂದರ್ಭಗಳಾಗಿ ಬರ್ತಾವ
1: ಮೇಡಮ್.
0: ಒಟ್ಟಿನಲ್ಲಿ ಯಾವ್ದೇ ಫಿಲಂ ಹೋದ್ರು ನಾನು ಭಾವನಾತ್ಮಕವಾಗಿ ಸ್ಪಂದಿಸಿ ಸ್ವಲ್ಪ ಕಣ್ಣೀರ್ ಹಾಕೇ ಬರೋದು ಮೇಡಮ್.
1: ಓಕೆ ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಥ್ಯಾಂಕ್
1: ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ತಾಯಿಯಂದಿರ ಒಂದು ಕನೆಕ್ಷನ್ ಇರುವಂತಹ ಸಿನಿಮಾ, ಅಮ್ಮ ಮತ್ತೆ ಮಗನ ಪ್ರೀತಿ ಇರುವಂತಹ ಸಿನಿಮಾ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
2: ಆರಾಮಿದ್ದೀವಿ ನೋಡ್ರಿ ಮೇಡಮ್, ತಾವ್ ಹೇಗಿದ್ದೀರಿ?
1: ನಾವು ಆರಾಮಿದೀವಿ ನೋಡ್ರಿ.
2: ಊಟ ಟೀ ಎಲ್ಲ ಆಯ್ತ್ರಿ?
1: ಆಯ್ತ್ರಿ. ನಿಮ್ದ ಆಯ್ತೇನ್ರಿ?
2: ನಮ್ದು ಊಟ ಆಯ್ತ್ರಿ ಮೇಡಮ್. ಆಗಲೇ
1: ಓಕೆ, ಹೇಗಿದೆ ನಿಮ್ ಕಡೆ ವೆದರ್?
2: ಏನ್ ಮೇಡಮ್, ಮೋಡ ಮುಚ್ಚಿದ ವಾತಾವರಣ ಇದೆ, ಯಾವಾಗ ತುಂತುರು ಹನಿ ಬರ್ತಾ ಇದೆ ಮೇಡಮ್.
1: ಓಕೆ ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
2: ಗೊತ್ತಿದೆ ಮೇಡಮ್, ಗೊತ್ತಿದೆ ಮೇಡಮ್. ಅಂದ್ರೆ ಮೇಡಮ್, ಕೆಲವೊಂದ್ ಸಿನಿಮಾಗಳ ನಮ್ಮ ಬಹಳ ಅನ್ವಯಿಸ್ತಾವ ಮೇಡಮ್. ಕೆಲವೊಂದು ಸಿನಿಮಾಗಳು ನಮಗ ಸಂಪತ್ತಿಗೆ ಸವಾಲ್ ಅನ್ವಯಿಸ್ತದ್ರಿ ಮೇಡಮ್.
1: ಸಂಪತ್ತಿಗೆ ಸವಾಲ್? ಓಕೆ.
2: ಸಂಪತ್ತಿಗೆ ಸವಾಲ್ದೊಳಗ ಅಣ್ಣ ಅವ್ರಿಗೆ ಯಾವ ಪರಿಸ್ಥಿತಿ ಬಂದಿತ್ತಲ್ರಿ ಮೇಡಮ್, ಆ ಪರಿಸ್ಥಿತಿ ನಾನು 8 ವರ್ಷ ಬಂದಿದ್ರಿ ಮೇಡಮ್. ನಾನು 8ನೇ ವರ್ಷ 2ನೇ ಕ್ಲಾಸ್ ಶಾಲಿ ಹೋಗ್ತಾ ಇದ್ದೆ, ಬಿಡಿಸಿ ಗೀತಾ ಇಟ್ಬಿಟ್ರು ಮೇಡಮ್ ನನ್ನ.
1: ಓಕೆ.
2: ಅದು ಯಾಕಂದ್ರೆ ಅದು ನನಗೆ ಇವತ್ತು ಯಾವತ್ತು ಕಣ್ಣು ಮುಂದೆ ಆಡ್ತದೆ ಮೇಡಮ್, ಆ ಸಿನಿಮಾನ ಯಾವತ್ತು ಕಣ್ಣು ಮುಂದೆ ಬಂದಾಗುತ್ತೆ ಮೇಡಮ್, ಕಣ್ಣೀರು ಬರುತ್ತೆ ಮೇಡಮ್ ನನಗೆ ಸದ್ಯ ನಿಜವಾಗಿ ನಿಮ್ಗೆ ಹೇಳ್ಬೇಕಂದ್ರೆ. ಆ ಪರಿಸ್ಥಿತಿ ನೋಡ್ಬೇಕಾದ್ರೆ ಮೇಡಮ್ ನಾವು ಯಾಕಂತ ಕೇಳಿದ್ರೆ ಮನೆಯಲ್ಲಿ ಊಟ ಸಿಗ್ತಾ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಗತಿ ಇಲ್ಲ. ಆ ರೀತಿ ಒಳಗೆ ನಾವು ಅಲ್ಲಿ ಬೆಳೆದೇವ್ ಮೇಡಮ್. ಬೆಳೆದ್ರು ಸಹಿತ ಕಡೆಗೆ ನಮ್ಗೆ ಎಲ್ಲಿ ತನಕ ಸುಖ ಆಗ್ಲಿಲ್ಲಪ್ಪ ಅಂತ ಕೇಳಿದ್ರೆ 1986 ತನಕ ನಮಗೆ ಇನ್ನೂ ಅದು ಇದನ್ನ ಆಗ್ಲಿಲ್ಲ ಮೇಡಮ್. 1986 ಮಟ ನಾ ಹೇಳ್ತೇನೆ ಅಂದ್ರೆ ನೋಡ್ರಿ, 86 ಅಂದ್ರೆ ನಾವು 8 ವರ್ಷವರೆಗ 9 ವರ್ಷ ಮೇಡಮ್ ನನಗೆ. ಅವಾಗ 15-20 ವರ್ಷ ನನಗೆ ಜೀವನದಾಗ ಸುಖನೇ ಸಿಗ್ಲಿಲ್ಲ ಮೇಡಮ್. ನಿಜವಾಗಿ ಹೇಳ್ಬೇಕಂದ್ರೆ ಕಣ್ಣೀರ್ ಬರುತ್ತೆ ಮೇಡಮ್ ಈಗಾದ್ರೂ ನನಗೆ. ಆದ್ರೆ ನಾವು ಹೇಳ್ಕೋಬಾರ್ದು, ಈಗಾದ್ರೆ ಟ್ರಾಫಿಕ್ ನೀವು ಕೊಟ್ಟಿರಪ್ಪ ಅಂದ್ರೆ ನಾನು ಹೇಳ್ಬೇಕಾಗಿತ್ತು ಮೇಡಮ್. ಇದನ್ನ ನಾ ಯಾವಾಗೂ ಹೇಳಿಲ್ಲ ಮೇಡಮ್ ಈ ಮಾತನ್ನ ನಿಮಗೆ. ಈ ಟ್ರಾಫಿಕ್ ಯಾವಾಗ ಅನ್ವಯಿಸ್ತೈತಪ್ಪ ಅಂತ ಕೇಳಿದ ಕೂಡಲೇ ಅದು ನನಗೆ ಸಂಪತ್ತಿಗೆ ಸವಾಲ್ ನೆನಪಾಯ್ತು ಮೇಡಮ್. ಮನ್ಯಾಗ ಅಂತಂದ್ರೆ ನಂಬ್ತಿದ್ದಿಲ್ಲ, ತಾಯಿ ತಂದಿಗೆ ವಿಶ್ವಾಸ ಇದ್ದಿದ್ದಿಲ್ಲ. ಹೆಂಗ್ ಮಾಡಿದ್ರು ಮೇಡಮ್ ಆ ಟೈಮ್ದಾಗ ಪರಿಸ್ಥಿತಿ ಆತರ ಇತ್ತು. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಮೇಡಮ್, ಮುಂದೆ ನನಗೆ ಹೇಳಕ್ ಬರೋದಿಷ್ಟು ಮೇಡಮ್ ನಿಜವಾಗಿ ಹೇಳ್ಬೇಕಂದ್ರೆ.
1: ಓಕೆ, ಕಷ್ಟ ಕಾಲ ಎಲ್ಲ ದೂರ ಆಗಿದೆ ಅಲ್ವಾ, ಇವಾಗ ಖುಷಿ ಖುಷಿ
2: ಆಗಿದ್ದೀರಾ
1: ನೋಡಿ. ಕೆಲವೊಂದಿಷ್ಟು ಎಲ್ರಿಗೂ ಕಷ್ಟಗಳು ಬಂದೇ ಬರುತ್ತೆ, ಅದನ್ನ ನೀವು ಈಗ ಖುಷಿ ಆಗಿದ್ದೀರಾ ಅಲ್ವಾ, ಅದೆಲ್ಲ ದೂರ ಆಗಿ
2: ಮೇಡಮ್ ಆ ತರ ಯಾರಿಗೆ ಬರಬಾರ್ದು ಅಂತ ಹೇಳ್ಕೊತೀನಿ ನಾನು.
1: ಓಕೆ ಓಕೆ,
2: ನಿಜವಾಗಿ ಹೇಳ್ಬೇಕಾದ್ರೆ ಆ ತರ ನನಗೆ ಏನ್ ಬಂದದಲ್ಲ, ಇನ್ನು ಯಾರಿಗೆ ಬರಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ ಮೇಡಮ್.
1: ಓಕೆ ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಓಕೆ, ಶಿವಶರಣ ಅವರು ಕರೆ ಮಾಡಿದ್ರು, ಹಾಗೆ ಸಂಪತ್ತಿಗೆ ಸವಾಲು ಚಿತ್ರದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಆ ಸಿನಿಮಾವನ್ನು ನೋಡಿದಾಗ ನನ್ನದೇ ಜೀವನವನ್ನು ನೋಡಿದಾಗ ಆಗಿತ್ತು, ನನಗೂ ಸೇಮ್ ಅದೇ ಥರ ಆಗಿತ್ತು ಜೀವನ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ? ನಾವು ಆರಾಮಿದ್ದೀವ್ರಿ.
3: ಏನ್ ನಡೆದದ್ರಿ ನಿಮ್ ಕಡೆ?
1: ಏನ್ರಿ
3: ನೀ ನಮ್ ಭಾಷೆದೊಳಗ್ ಕೇಳದ್ರಿ? ನಿಮ್ ನಾವ್ ಯಾರಾದ್ರೂ ಫೋನ್ ಮಾತಾಡಿದ್ರೆ ಏನ್ ನಡ್ದೈತ್ರಿ ನಿಮ್ ಕಡೆ ಅಂತ ಕೇಳ್ತೀವಿ.
1: ಏನ್ ನಡ್ದೈತೆ, ನೀವ್ ಏನ್ ಸಮಾಚಾರ ಅಂತ ಕೇಳಕ್ ಏನ್ ನಡ್ದೈತ್ರಿ ಅಂತೀರಾ?
3: ಹೌದು ಹೌದು ಮೇಡಮ್.
1: ಇವತ್ತಿನ ಸಮಾಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನ ಹೋಲುತ್ತೆ ಅಂತ ಹೇಳಿ, ಅಥವಾ ಯಾವ್ದಾದ್ರು ಸಿನಿಮಾದ ಸೀನ್ ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗೆ ಹೋಲಿಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದೆ
3: ಮೇಡಮ್. ಹೊಸ ಬೆಳಕೊಳಗ ಸರಿತಾನ್ ಪಾತ್ರ ನಂದು, ಮತ್ತ ಬೆಂಕಿಯ ಬರಲಿ ಇಲ್ಲ ಬೆಂಕಿಯಲ್ಲಿ ಅರಳಿದ ಹೂಗಳು ಅದರೊಳಗ ಸುವಾಸಿನಿ ಪಾತ್ರ ನಂದು. ನಿಮ್ಗ ಅರ್ಥ ಆಗಿರ್ಬೇಕು, ನಾ ಬಾಳ ಬಿಡಿಸಿಳಂಗಿಲ್ಲ. ನಮ್ ಜೀವನ ಇರೋ ಇನ್ನೊಬ್ರಿಗೋಸ್ಕರ
1: ಓಕೆ, ಸೋ ಈ ಪಾತ್ರಗಳು ನಿಮ್ಮ ಜೀವನವನ್ನ ಹೋಲುತ್ತೆ.
3: ಮೇಡಮ್ ಸತ್ತನ್ ಪಾತ್ರ ಬಹಳ ಮುದ್ದವಾದ ಪಾತ್ರ, ಅದು ಯಾರೇನ್ ಹೇಳಿದ್ರು ನಂಬುದು, ಇಲ್ಲಾರ ಯಾರೇನಾರ ಅಂದ್ರ ಅಳುವುದು. ಮತ್ತ ಸುಹಾಸಿನಿ ಪಾತ್ರ ಏನೈತ್ರಿ? ಆಯ್ತು, ದಮ್ ಸದ್ಯ ತಂದು ಕೊಡ್ತೀನಿ ನಿಮಗ. ಹಾ, ಈ ತರ ಪಾತ್ರ ನಂದು. ಹೇಳರಿ ಮೇಡಮ್, ಸಾಕು ಇಷ್ಟು ಹೇಳಿದ್ದು. ನಮಸ್ಕಾರ.
1: ಓಕೆ, ನಮಸ್ಕಾರ ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಹೊಸಬೆಳಕು ಚಿತ್ರದಲ್ಲಿ ಸರಿತಾ ಅವರ ಪಾತ್ರ ಏನಿದೆ ಅದು, ಮತ್ತೆ ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದಲ್ಲಿ ಸುಹಾಸಿನಿ ಅವರು ಅಭಿನಯಿಸಿರುವಂತಹ ಪಾತ್ರ ನನ್ನ ಜೀವನಕ್ಕೆ ತುಂಬಾನೇ ಹೋಲಿಕೆಯಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ.
4: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಚಿಕ್ಕಪ್ಪ, ನೀವು ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಕಾಫಿ ಆಯ್ತ್ರಾ?
1: ಕಾಫಿ ಆಗಿಲ್ರಿ, ಇನ್ ಕುಡಿಬೇಕು. ನಿಮ್ದಾಯ್ತಾ?
4: ಇಲ್ರಿ, ನಾವು ಇನ್ನು ಕುಡಿಬೇಕ್ರೆ.
1: ಹೌದೇನ್ರಿ?
4: ಹೌನ್ರಿ.
1: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ಲೇನ್ರಿ?
4: ಗೊತ್ತಾಯ್ತ್ರಿ ಮೇಡಮ್ ಅವರೇ, ಒಳ್ಳೆ ವಿಷಯನೇ ತಂದಿದ್ದೀರಿ.
1: ಹ್ಮ್, ಹೇಳ್ರಿ, ನಿಮ್ಮ ಒಂದು ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನ ಹೋಲುತ್ತೆ ಸರ್?
4: ನಿಜಕ್ಕೂ ಹೇಳ್ಬೇಕಂದ್ರೆ ನಮಗೆ ಈ ತಾಯಿ ಸೆಂಟಿಮೆಂಟ್ಸ್ ಇರೋ ಚಿತ್ರಗಳು ನಮಗೆ ತುಂಬಾ ಇಷ್ಟ ಅಂತಂದ್ರೆ ತಾಯಿ ಮೇಲೆ ಎಲ್ಲಿಲ್ಲದ ಪ್ರೀತಿ ನನ್ಗಂತೂ. ಹಾಗಾಗಿ ಈಗ ಈ ಕೆರಳಿದ ಸಿಂಹ ಚಿತ್ರದಲ್ಲಿ ತಾಯಿ ಮಕ್ಕಳ ಮೇಲೆ ಪ್ರೀತಿ, ಮಕ್ಕಳ ಮೇಲಿನ ತಾಯಿ ಪ್ರೀತಿ ಇದನ್ನ ನೋಡ್ತಾ ಇದ್ರೆ ಸೇಮ್ ನಮ್ಮನೆ ತಾಯಿ ತರನೇ ಒಂದು ಅನ್ಸುತ್ತೆ ನಮ್ಗೆ. ಅದು
1: ನೀವು ಸಿನಿಮಾದಲ್ಲಿ ನೋಡ್ಕೊಂಡಾಗ ಆಗುತ್ತೆ ಅಂತೀರಾ?
4: ಹೌದೌದು. ಮತ್ತೆ ನೋಡ್ರಿ, ಈ ಭಕ್ತ ಸಿರಿಯಾಳದಲ್ಲಿ ಅವರು ಇನ್ನೇನು ಊಟ ಮಾಡ್ಬೇಕು ಅಂದ ಟೈಮ್ನಲ್ಲಿ ಯಾರಾದ್ರೂ ಈ ಭಿಕ್ಷುಕರು ಬಂದ್ಬಿಡ್ತಾರೆ ನೋಡ್ರಿ. ಆ ಭಿಕ್ಷುಕರು ಬಂದಾಗ ಅವರು ಊಟನೇ ಮಾಡ್ದಂಗೆ ಅವ್ರಿಗೆ ತಗೊಂಡೋಗಿ ಏನ್ ಕೊಡ್ತಾರಲ್ಲ, ಅದೇ ತರನೇ ನಮ್ ತಾಯಿ ಕೂಡ ಗುಣ ಇದ್ದದ್ದು ಮೇಡಮ್ ಅವರೇ. ಯಾಕೆಂದ್ರೆ ಅದು ಯಾವತ್ತು ನನಗೆ ಅಂತ ಅದು ಹಿಂದಕ್ಕೆ ಯಾವತ್ತು ಇಟ್ಕೊಂಡು ಊಟ ಮಾಡ್ತಾ ಇರ್ಲಿಲ್ಲ. ಮಕ್ಕಳು ಊಟ ಮಾಡಿ ಉಳಿದ್ರೆ ಊಟ ಮಾಡೋದು, ಇಲ್ಲ ಅಂದ್ರೆ ನೀರ್ ಕುಡ್ದು ಮಲಗಿರೋದು ನಾವ್ ಎಷ್ಟೋ ಸಲ ನೋಡಿದೇವೆ ಮೇಡಮ್ ಅವರೇ. ಯಾಕೆಂದ್ರೆ ಅಷ್ಟೊಂದು ಮಕ್ಕಳ ಮೇಲೆ ಪ್ರೀತಿಯ ನಮ್ಮ ತಾಯಿಗೆ. ತಾಯಿ ಅನ್ನೋದಕ್ಕಿಂತ ಮಹಾತಾಯಿ, ಮಾತೆ ಅಂತ ಹೇಳಿದ್ರು ಏನ್ ತಪ್ಪಾಗ್ಲಾರ್ದು. ಅಂತ ಒಂದು ತಾಯಿ ಇವತ್ತು ನಾವು ಪಡೆಯಕ್ ಸಾಧ್ಯನೇ ಇಲ್ಲ, ಯಾವತ್ತು ಪಡೆಯಕ್ ಆಗಲ್ಲ ಅಂತ ಹೇಳ್ತೀನಿ ನಾನು. ಆಮೇಲೆ ಆ ತಾಯಿಯ ಮಡಿಲಲ್ಲಿ ಚಿತ್ರನು ಕೂಡ ಅಷ್ಟೇನೆ, ಅದು ಕೂಡ ಅದನ್ನ ನೋಡ್ತಾ ಇದ್ರೆ ಕಣ್ಣೀರ್ ಬಂದ್ಬಿಡುತ್ತೆ. ನಮ್ಮ ತಾಯಿ ನೆನ್ಸ್ಕೊಂಡ್ಬಿಟ್ಟು ಆ ಕಣ್ಣೀರ್ ಬಂದ್ಬಿಡುತ್ತೆ. ಒಂದು ಹೊಳೆ ಹತ್ರ ಹೋಗಿ ತಾಯಿ ಮಕ್ಕಳೆಲ್ಲ ಹೋಗಿ ಒಂದು ಬೀಳೋ ಸೀನ್ ಇದೆ ಒಂದು, ಅದನ್ನ ನೋಡಿದಾಗ ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ, ಕಣ್ಣೀರ್ ಬಂದ್ಬಿಡುತ್ತೆ. ಅಂತ ಸೀನ್ಗಳೆಲ್ಲ ನೋಡಿದಾಗ ನಮ್ಮ ತಾಯಿ ನೆನ್ಪು ಬಂದ್ಬಿಡುತ್ತೆ ನಮಗ್ ಬೇಗ. ಯಾಕೆ ಅಂದ್ರೆ ನಮ್ ತಾಯಿ ಗುಣ ಅಂದ್ರೆ ಎಷ್ಟು ಹೇಳಿದ್ನು ಕಡಿಮೆನೆ. ಆ ಚಿತ್ರದ ಕೆಲವು ಚಿತ್ರಗಳಲ್ಲಿ ಯಾವ ತರ ಆಗುತ್ತೋ ಅದೇ ತರನೇ ನಮ್ ತಾಯಿ ಕೂಡ ಇದನ್ ಮಾಡ್ತಾ ಇದ್ರು. ಹಂಗಾಗಿ ಈ ಕೆರಳಿದ ಸಿಂಹ ಆಗಿರ್ಬೋದು, ತಾಯಿಯ ಮಡಿಲಲ್ಲಿ, ಭಕ್ತ ಸಿರಿಯಾಳದಲ್ಲಿ, ಏನ್ ಈಗ ಯಾರಾದ್ರೂ ನಮ್ ತಾಯಿ ಊಟ ಮಾಡೋ ಹೊತ್ನಾಗ ಯಾರಾದ್ರೂ ಭಿಕ್ಷುಕರು ಬಂದ್ರು ಕೂಡ ಅದು ಊಟ ಮಾಡ್ದಿತ್ತಿನ ತಗೊಂಡೋಗಿ ನಾನು ಅವ್ರಿಗೆ ಕೊಟ್ಟಿರೋದು ಕೂಡ ನೋಡಿದಾನೆ. ಅದನ್ ನೋಡಿದಾಗ ನನ್ಗೆ ಭಕ್ತ ಸಿರಿಯಾಳದ ನೆನ್ಪಾಗ್ತಾ ಇತ್ತು. ಆ ಒಂದು ಈ ಸೀನ್ಗಳು ನಮ್ಮ ಜೀವನದಲ್ಲಿ ನಮ್ಮ ತಾಯಿ ತೋರಿಸಿದಂತ ಪ್ರೀತಿ ಅಂತ ಅನ್ಸುತ್ತೆ ನನಗೆ.
1: ಸೂಪರ್ ಸರ್, ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ತಾಯಿಯ ಒಂದು ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾಗಳು ತುಂಬಾನೇ ಇಷ್ಟ ಆಗುತ್ತೆ. ಭಕ್ತ ಸಿರಿಯಾಳ ಇರ್ಬೋದು, ಕೆರಳಿದ ಸಿಂಹ, ಈ ರೀತಿಯ ಸಿನಿಮಾಗಳು ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ತಾಯಿ ಕೂಡ ಅದೇ ರೀತಿ ಇದ್ದಿದ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
5: ನಮಸ್ಕಾರ ರಕ್ಷಿತಾ ಹೊಳ್ಳ ಅವ್ರಿ.
1: ನಮಸ್ಕಾರ ರಾಜು ಸರ್, ಹೇಗಿದ್ದೀರಾ?
5: ಆರಾಮಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ?
5: ನಮ್ದು ಆಗ್ಬೇಕು, ನಿಮ್ದಾಯ್ತಾ?
1: ನಮ್ದು ಕೂಡ ಆಗ್ಬೇಕು ಸರ್. ಇನ್ನು
5: ಮತ್ತೆ ನಮಗೆ ಏನ್ ಹೇಳ್ತೀರಾ?
1: ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ?
5: ಇಲ್ಲ ಗೊತ್ತಾಗಿಲ್ಲ, ನಾನು ಈಗ ಮಲಗಿದ ಒಂದು ಎತ್ತಿ ನಿಮ್ಗೆ ಮಾಡಲ್ಲ. ಇವ್ರು ಇವ್ರು ಮಾತಾಡ್ತಾ ಇದ್ರು, ಯಾರು? ಶಾರದಾ ಚಿಕ್ಕಪ್ಪ.
1: ಓಕೆ.
5: ಏನು ಅವ್ರ ತಾಯಿ ಬಗ್ಗೆ ಏನೋ ಮಾತಾಡಿದ್ರೆ, ತಾಯಿ ಬಗ್ಗೆ ಏನಾದ್ರು ತಗೊಂಡಿದ್ದೀರಾ ಅಂತ ಅದಕ್ಕೆ ಕೇಳೋಣ ಅಂತ.
1: ಓಕೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನ ಹೋಲುತ್ತೆ ಅಂತ ಕೇಳ್ತಾ ಇದ್ದೆ.
5: ಅಯ್ಯೋ ಮೇಡಮ್, ನಮ್ದು ಆತರ ಯಾವ್ದು ಇಲ್ಲ ಮೇಡಮ್, ಆತರ ಯಾವ್ದಕ್ಕೂ ಹೋಲ್ಸ್ಕೊಂಡಿಲ್ಲ.
1: ಹೋಲ್ಸ್ಕೊಂಡಿಲ್ವ? ಯಾವ್ದಾದ್ರು ಸಿನಿಮಾನ ನೋಡಿದಾಗ, ಯಾವ್ದಾದ್ರು ಪಾತ್ರ ನೋಡಿದಾಗ, ಓ ನನ್ ಜೀವನದಲ್ಲೂ ಇದೇ ರೀತಿ ಘಟನೆ ನಡೆದಿತ್ತಲ್ಲ, ಈ ಪಾತ್ರ ನನಗ್ ಹೋಲುತ್ತಲ್ಲ ಅಂತ ಹೇಳಿ, ಅಥವಾ?
5: ಇಲ್ಲ ಮೇಡಮ್, ಇಲ್ಲ ಇಲ್ಲ, ಅಂತ ಘಟನೆಗಳು ನನಗೆ ಯಾವ್ದು ನಡೆದಿಲ್ಲ.
1: ಓಕೆ.
5: ಆದ್ರೆ ನನಗೆ ಒಂದು ಕೆಲವೊಂದು ಫಿಲಂಗಳು ನೋಡಿದ್ರೆ ಆದ್ರೆ ಒಂದು ವಿಶೇಷಗಳನ್ನ ನಾನು ಅಳವಡಿಸ್ಕೊಳ್ತೀನಿ. ಈಗ ಬಂಗಾರದ ಮನುಷ್ಯ, ಆಮೇಲೆ ಜಿಮ್ಮಿಗಲ್ಲು, ಆಮೇಲೆ ಬಂಧನ, ಈ ಕೆಲವೆಲ್ಲ ಫಿಲಂಗಳು ಇದಾವಲ್ಲ, ಆಮೇಲೆ ಅದರಲ್ಲೆಲ್ಲ ಕೆಲವೊಂದು ವಿಷಯಗಳನ್ನ ನಾನು ಇದು ಅನುಸರಿಸ್ತೀನಿ. ಅದು ಬಿಟ್ಟರೆ ಫಿಲಂನಲ್ಲಿ ಆ ಇದ್ದಂಥ ವಿಚಾರಗಳು ನನ್ನ ಜೀವನದಲ್ಲಿ ಇದೆ ಅಂತ ನಾನು ಯಾವುದನ್ನು ಇದು ಮಾಡ್ಕೊಳ್ಳ, ಅಂಥ ಜೀವನದಲ್ಲಿ ನಂದೇನು ಆಗಿಲ್ಲ. ಯಾಕೆಂದ್ರೆ ನಾವು ಆವಾಗಿಂದನೂ ನಮ್ಮ ತಾಯಿ ತಂದೆಯವರು ನಮ್ಮನ್ನ ಒಂದು ರೀತಿಯಲ್ಲಿ ಬೆಳೆಸ್ಕೊಂಡ್ ಬಂದಿದ್ದಾರೆ, ಅವ್ರದೇ ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಬೆಳ್ಕೊಂಡು ಹೋಗ್ತಾ ಇದೀವಿ, ನಮ್ಮ ಜೀವನನೂ ಅದೇ ರೀತಿ ಇದೆ. ಹಾಗಾಗಿ ನಾನು ಯಾವುದೇ ಸಿನಿಮಾಗಳಕ್ಕೆ ಅನುಗುಣವಾಗುವಂತ ವಿಷಯ ನನ್ನಲ್ಲಿ ಇಲ್ಲ.
1: ಸರಿ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
5: ಧನ್ಯವಾದ.
1: ಎಸ್ ಸರ್, ರಾಜು ಶಂಕರ ಘಟ್ಟ ಅವರು ಕರೆ ಮಾಡ್ತಾ ಇದ್ರು. ಹಾಗೆ ಯಾವುದೇ ಸಿನಿಮಾಕ್ಕೆ ನನ್ನ ಜೀವನ ಹೋಲಿಕೆ ಆಗುವುದಿಲ್ಲ, ಆದರೆ ಕೆಲವೊಂದು ಸಿನಿಮಾವನ್ನು ನೋಡಿದಾಗ ಅಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳ ಒಂದು ಕ್ಯಾರೆಕ್ಟರ್ನ ನಾನು ಅಳವಡಿಸ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
10: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಸ್ನೇಹಿತರ ಇವತ್ತಿನ ನಮ್ಮ ಈ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತಾಡ್ತದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನ ಹೋಲುತ್ತದೆ, ಅಥವಾ ಯಾವ್ದಾದ್ರೂ ಸಿನಿಮಾದ ಯಾವ್ದಾದ್ರೂ ಒಂದು ಸೀನ್ನ ನಿಮ್ಮ ಜೀವನಕ್ಕೆ ಹೋಲುತ್ತೆ ಅಂತ ಅಂದ್ರೆ ಅದು ಯಾವ ಸೀನ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವರ ಒಂದು ಗುಣಗಳಿಗೆ ಹೋಲುವ, ಅವರ ಜೀವನಕ್ಕೆ ಹೋಲುವಂತಹ ಘಟನೆಗಳಿರಬಹುದು, ಪಾತ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರೆಸೋಣ. ಕರೆ ಮಾಡಬೇಕಾಗಿರುವ ಸಂಖ್ಯೆ 9686 0926 2797. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಹಾಗೆ ಯಾವ ಸಿನಿಮಾದ ಯಾವ ಪಾತ್ರ ಅಥವಾ ಯಾವ ಘಟನೆಗಳು ನಿಮ್ಮ ಜೀವನಕ್ಕೆ ಹೋಲುತ್ತೆ ಅಂತ ಹೇಳಿ ಮಾತಾಡಬಹುದು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಗುಣಾ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ?
1: ಈ ಕಾಫಿ ಆಗಿಲ್ಲ, ಮಾಡ್ಬೇಕು.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು ಮೇಡಮ್. ತೆಗ್ದಿರೋ ನೂರಾರು ಸಾವಿರಾರು ಲಕ್ಷಾಂತರ ಚಲನಚಿತ್ರಗಳಲ್ಲಿ ಯಾವ್ದೋ ಎಲ್ಲೋ ಒಂದು ಕಡೆ ನಾವು ಸಹ ಯಾವ್ದೋ ಒಂದು ಚಲನಚಿತ್ರದ ನಾಯಕನೋ ಅಥವಾ ನಾಯಕಿನೋ ಆಗಿರ್ತೀವಿ ಖಂಡಿತ. ಯಾವ್ದೇ ಚಲನಚಿತ್ರದ ನಾಯಕ ನಾಯಕಿ ಯಾರು ಅಂತ ಕೇಳಿದ್ರೆ ಸುಲಭವಾಗಿ ಹೇಳ್ಬೋದು, ಆದ್ರೆ ನೀವು ಯಾವ ಚಿತ್ರದ ನಾಯಕ ಅಥವಾ ನಾಯಕಿ ಅಂತ ಕೇಳಿದಾಗ ಖುಷಿ ಆಗುತ್ತೆ. ಹೌದು, ಎಲ್ಲೋ ಒಂದ್ ಕಡೆ ನನಗಂತ ಒಂದು ಚಲನಚಿತ್ರ ಇರ್ಬೋದಲ್ವಾ ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಎಲ್ಲ ಮಾಡಿದಾಗ ಚಲನಚಿತ್ರಗಳು ಕಣ್ಮುಂದೆ ಆದೋಯ್ತು. ಬೆಂಕಿಯಲ್ಲಿ ಅರಳಿದ ಹೂವು, ಆಮೇಲೆ ಬೆಂಕಿಯ ಬಲೆ, ಚಂದನದ ಗೊಂಬೆ, ಇಂಥವೆಲ್ಲ ಎಲ್ಲೋ ಚಲನಚಿತ್ರಗಳು ಬಹುಶಃ ಸಂಪೂರ್ಣವಾಗಿ ಅಲ್ದಿದ್ರು ಕೆಲವೊಂದು ಅಂಶಗಳು ನನ್ನ ಜೀವನಕ್ಕೆ ಸಂಬಂಧಪಟ್ಟ ಘಟನೆಗಳನ್ನ ಆಧರಿಸಿ ಕಥೆಯಲ್ಲಿ ಇನ್ಕ್ಲೂಡ್ ಆಗಿದೆಯೇನೋ ಅಂತ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ಚಲನಚಿತ್ರಗಳೆಲ್ಲ ಸಾಮಾಜಿಕ ಜೀವನ ಕುರಿತು ತೆಗ್ದಿರುವಂತ ಸಿನಿಮಾಗಳು, ಕೌಟುಂಬಿಕ ಚಲನಚಿತ್ರಗಳು ತುಂಬಾ ಇದೆ. ಅದೆಲ್ಲ ವಾಸ್ತವ ಘಟನೆಗಳು, ಕಲ್ಪನೆ ಘಟನೆಗಳನ್ನೇ ಇರೋದ್ರಿಂದ ಅಲ್ಲಿ ಯಾರ್ದೋ ಒಬ್ಬರದ್ದು ಜೀವನದ ಚರಿತ್ರೆನೂ ಅದಾಗಿರುತ್ತೆ. ಹಾಗಾಗಿ ನಮಗ್ ಸಂಬಂಧಪಟ್ಟ ಚಿತ್ರ ಸಿಕ್ಕೇ ಸಿಗುತ್ತೆ ಹುಡುಕಿದ್ರೆ. ಹಂಗ್ ನಾನು ಯೋಚನೆ ಮಾಡಿದಾಗ ಇಷ್ಟೊತ್ತು ನನಗೊಂದಿಷ್ಟು ಸಿಕ್ತು ಸುಲಭವಾಗಿ ಅನ್ಕೊಂಡೆ. ಇಷ್ಟು ಚಲನಚಿತ್ರಗಳ ಒಂದು ನಾಯಕತ್ವ ನಾಯಕಿಯ ಒಂದು ಘಟನೆಗಳು ನನ್ನ ಜೀವನದಲ್ಲಿ ಘಟಿಸಿದವಲ್ವಾ, ಹೌದು ಇದ್ರದ್ದು ನಾಯಕಿ ನಾನು ಇರ್ಬೋದಲ್ವಾ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಆ ಚಿತ್ರ, ಮತ್ತೆ ಹೆಚ್ಚಾಗಿ ಈಗ ಬಂದ್ರೆ ತಾಯಿಯ ಮಡಿಲಲ್ಲಿ ಕರುಳಿನ ಕೂಗು, ಯಾಕೆಂದ್ರೆ ಈಗ ಆ ಸ್ಟೇಜ್ ಅಲ್ಲಿ ಇದಿಲ್ಲ, ಅದು ತಾಯ್ತನದ ಸ್ಟೇಜ್ ಅಲ್ಲಿ ಇರೋದ್ರಿಂದ ಆ ತಾಯಿಯನ್ನ ಪ್ರತಿಬಿಂಬಿಸುವಂತ ಚಲನಚಿತ್ರಗಳು ಯಾವ್ದಿದೆ, ಈ ಜೋಗಿ ಇತ್ತವನ್ನ, ಯಾಕೆಂದ್ರೆ ತುಂಬಾ ಮಕ್ಳ ಮೇಲೆ ಮೋಹ ಜಾಸ್ತಿ ಮೇಡಮ್ ನನ್ಗೆ, ತುಂಬಾ ಅಂದ್ರೆ ಭಯಂಕರ ಮೋಹ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನನ್ಗೆ ಈಗ ಏನ್ ಅನ್ಸುತ್ತೆ, ಇಂತ ಎಲ್ಲ ಚಲನಚಿತ್ರಗಳು ಎಲ್ಲೋ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಈ ಒಂದು ಪಾತ್ರಗಳು ಈ ಒಂದು ಸನ್ನಿವೇಶಗಳು ನನ್ನ ಜೀವನದ್ದು ಏನು ಅಂತ ಅನ್ಸುತ್ತೆ, ತಾಳೆ ಮಾಡ್ಕೊಂತ ಇರ್ತೀನಿ. ಅದೇ ಹೇಳಿದ್ನಲ್ಲ, ಸಂಪೂರ್ಣವಾಗಿ ಅಲ್ಲದೆ ಇದ್ರು ಒಂದ್ ಅಂಶನಾದ್ರೂ ಆ ಚಲನಚಿತ್ರದ ಒಂದಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ ಘಟಿಸಿರೋದ್ರಿಂದ ನಾನು ಒಪ್ಕೊಳ್ತೀನಿ, ಹೌದು ಇಷ್ಟು ಚಲನಚಿತ್ರಗಳು ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಅದಕ್ಕೆ ಏನೇ ಆಗ್ಲಿ ಈ ತರ ಒಂದು ವಿಭಿನ್ನವಾಗಿ ಯೋಚನೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ರಿ, ತುಂಬಾ ಥ್ಯಾಂಕ್ಸ್.
0: ಓಕೆ, ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್.
0: ಎಸ್, ಗುಣ ಅವರು ಶಂಕರಘಟ್ಟದಿಂದ ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಎಷ್ಟೋ ಸಿನಿಮಾಗಳು ಇರುತ್ತೆ, ಅದರಲ್ಲಿ ಕೂಡ ಯಾವುದೋ ಒಂದು ಪಾತ್ರ ನಮಗೆ ಹೋಲುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಬೆಂಕಿಯಲ್ಲಿ ಅರಳಿದ ಹೂ, ಹಾಗೆ ಸಾಕಷ್ಟು ಸಿನಿಮಾದ ಹೆಸರುಗಳನ್ನು ಅವರು ಹೇಳ್ತಾ ಇದ್ರು. ಈ ರೀತಿಯ ಕ್ಯಾರೆಕ್ಟರ್ನ ನೋಡಿದಾಗ, ಈ ರೀತಿಯ ಸಿನಿಮಾದಲ್ಲಿ ಪಾತ್ರವನ್ನು ನೋಡಿದಾಗ ನನ್ನ ಜೀವನಕ್ಕೆ ಹೋಲುವ ರೀತಿ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹೌದಲ್ವಾ, ಎಷ್ಟೋ ಸಿನಿಮಾಗಳು ಇರ್ತವೆ, ಆದರೆ ಅದರಲ್ಲಿ ಯಾವುದೋ ಒಂದಿಷ್ಟು ಸಿನಿಮಾದ ಪಾತ್ರಗಳು, ಕೆಲವೊಂದಿಷ್ಟು ಸನ್ನಿವೇಶಗಳು ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ನಡೆದಿರುತ್ತೆ, ಅಥವಾ ಏನೋ ಒಂದು ನಾವು ಎದುರಿಸುವಂತಹ ಸಿಚುವೇಶನ್ಗಳು ಅದರಲ್ಲಿ ಇರುತ್ತೆ, ಅಥವಾ ನಾವು ಎದುರಿಸ್ತಾ ಇರುವಂತಹ ಪ್ರೆಸೆಂಟ್ ಸಿಚುವೇಶನ್ಗಳು ಕೂಡ ಅಲ್ಲಿ ಇರುತ್ತೆ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಸಿನಿಮಾ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ ಬರೆಯೋರು ಕೂಡ ಅಷ್ಟೇ ಅಲ್ವಾ, ಅವ್ರ ಜೀವನದಲ್ಲಿ ಏನೋ ಆಗಿರುತ್ತೆ, ಅಥವಾ ಅವರ ಹತ್ತಿರದಲ್ಲಿ ಇರುವವರ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಅದರಿಂದನೇ ಇನ್ಸ್ಪೈರ್ ಆಗಿ ಬರೆದಿರ್ತಾರೆ. ಈ ರೀತಿಯಾಗಿ ಇರುವಾಗ ಖಂಡಿತವಾಗ್ಲೂ ಒಬ್ಬರಲ್ಲ ಒಬ್ಬರಿಗೆ ಒಂದು ಸಿನಿಮಾದ ಘಟನೆ, ಕೆಲವೊಂದಿಷ್ಟು ಪಾತ್ರಗಳು ಅನ್ವಯಿಸುತ್ತೆ ಅಲ್ವಾ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದಾಗಿದೆ. ಹಾಗೆ ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಯಿತು, ಅದರ ಹೆಸರು ಭಾವಾಂತರ ಅಂತ ಹೇಳಿ. ನಟ ಹಾಗೂ ಸಂಗೀತ ನಿರ್ದೇಶಕ ಕಾರ್ತಿಕ್ ಶರ್ಮಾ ಈಗ ಭಾವಾಂತರ ಮೂಲಕ ಸಿನಿಮಾ ನಿರ್ದೇಶಕರಾಗಿದ್ದಾರೆ. ಇವರು ಮೂಲತಃ ಸಂಗೀತ ನಿರ್ದೇಶಕರಾಗಿದ್ದರು, ಹಾಗೆಯೇ ಸಿಂಗರ್ ಆಗಿದ್ದರು. ಅನೇಕ ಸೀರಿಯಲ್ಗಳ ಟೈಟಲ್ ಸಾಂಗ್ಗಳನ್ನ ಇವರು ಹೇಳ್ತಾ ಇದ್ರು. ಇವರು ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ. ನೈಜ ಘಟನೆ ಆಧರಿಸುವ ಈ ಚಿತ್ರಕ್ಕೆ ಕಾರ್ತಿಕ್ ಶರ್ಮಾ ಅವರೇ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಸಂಗೀತ ನಿರ್ದೇಶನದ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ ಇವರು. ಈಗಾಗಲೇ ಚಿತ್ರೀಕರಣ ಪೂರ್ಣಗೊಂಡಿದ್ದು ಇತ್ತೀಚೆಗೆ ಟೀಸರ್ ಕೂಡ ಬಿಡುಗಡೆಯಾಗಿದೆ. ನಿರ್ದೇಶಕ ಕಾರ್ತಿಕ್ ಅಪರೂಪದ ಕಥಾಹಂದರ ಹೊಂದಿರುವಂತಹ ಚಿತ್ರ ಇದಾಗಿದೆ. ಈ ಚಿತ್ರದಲ್ಲಿ ನಾನೇ ಸಂಗೀತ ಸಂಯೋಜಿಸಿರುವ 5 ಹಾಡುಗಳಿದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಇದರ ಟೀಸರ್ ಒಂದು ವಾರದ ಹಿಂದೆಯಷ್ಟೇ ರಿಲೀಸ್ ಆಗಿತ್ತು. ಹಾಗೆ ಟೀಸರ್ನ ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಉಡುಪಿ, ಬೆಂಗಳೂರು ಹಾಗೆ ತಮಿಳುನಾಡಿನಲ್ಲಿ ಚಿತ್ರೀಕರಣ ನಡೆದಿದೆ ಅಂತ ಹೇಳಿ ಇವರು ಹೇಳಿದ್ದು. ತನ್ವಿರಾವ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಪ್ರಣವ್, ಶ್ರೀಧರ್, ಶ್ರೀ ವೈಷ್ಣವ್, ವೇದಾರಾವ್, ಬಾನು ಮುಂತಾದವರು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ಸಾಗರ್ ಅತ್ಕರ್ ಛಾಯಾಗ್ರಹಣ, ಹಾಗೆ ಆಶೀಷ್ ಹುಲಕುಂದ್ ಸಂಕಲನ ಇದೆ. ಹಾಗಿದ್ರೆ ಈ ಟೀಸರ್, ಸಿನಿಮಾದ ಟೀಸರ್ನ ಕೇಳ್ಕೊಂಡು ಬರೋಣ. ಸಿನಿಮಾ ಹೇಗಿರುತ್ತೆ ಅಂತ ಹೇಳಿ ಒಂದು ಟೀಸರ್ನ ಮೂಲಕ ತಿಳ್ಕೊಳ್ಳೋಣ.

0: ನಾನು ಮಾಧವ. ಇವಳು ರಾಧಾ. ನಂಗೆ ರಾಧಾ ಅಂದ್ರೆ ತುಂಬಾ ಇಷ್ಟ.
1: ಮಾಧವ,
2: ನೀ ಬಿಟ್ರೆ ಯಾರೂ ಇಲ್ಲ ಮಾಧವ, ಯಾರೂ ಬೇಡ ಕೂಡ, ನೀನೇ ಸಾಕು.
0: ಆದ್ರೆ ನಂದು ಪ್ರೀತಿ ಅಲ್ಲ, ನನ್ನ ರಾಧನ್ ಜೊತೆ ಇರೋದು ಅವಳ ತರನೇ ಆಗಣ ಅಂತ.
3: ಲೋ ಮಾಧವ,
4: ಮಾಧವ ಅಂತ ತುಂಬಾ ಜನ ಇದ್ದಾರೆ, ಅವ್ರಗಳ ಕತೆ ಇಡೀ ಜಗತ್ಗೆ ಗೊತ್ತಾಗ್ಬೇಕು.
3: ಏನೋ ಇದು
4: ಮಾತು ಕರಿಬೇಕಾ?

ಭಾವಾಂತರ ಸಿನಿಮಾದ ಟ್ರೈಲರ್ನ ಕೇಳ್ಕೊಬಂದ್ವಿ. ಸೊ ಹಾಗೆ ಭಾವಾಂತರ ಸಿನಿಮಾದ ಟ್ರೈಲರ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾನೇ ಭಾವನೆಗಳಿಂದ ಭಾವುಕವಾದ ಸಿನಿಮಾ ಇದಾಗಿದೆ ಅಂತಾನೆ ಹೇಳ್ಬಹುದು. ಖಂಡಿತವಾಗ್ಲೂ ಈ ಸಿನಿಮಾ ರಿಲೀಸ್ ಆಗ್ತಿದ್ದ ಹಾಗೆ ನಮ್ಮ ಕನ್ನಡಿಗರೆಲ್ಲ ಹೋಗಿ ಈ ಸಿನಿಮಾನ ನೋಡೋಣ, ಪ್ರೋತ್ಸಾಹಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ಇಂತಹ ಸಿನಿಮಾಗಳನ್ನ ಪ್ರೋತ್ಸಾಹಿಸುವುದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಕೆಲವೊಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ನಿಮಗಾಗಿ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸಿನಿ ಕಹಾನಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ವಾಟ್ ಎ ಸರ್ಪ್ರೈಸ್.
1: ಏನು ಸರ್ಪ್ರೈಸ್?
0: ನೀವಿಲ್ಲಿ?
1: ಹೌದು, ನಾನಿಲ್ಲ.
0: ನಾನು ಇಲ್ಲೇ. ಸರ್ಪ್ರೈಸ್ ಆಗಲಿಲ್ಲ ನಿಮಗೆ?
1: ಏನು ಸರ್ಪ್ರೈಸ್ ಇಲ್ಲ, ಎಕ್ಸ್ಪೆಕ್ಟೆಡ್.
0: ಅಪ್ಪಿ ತಪ್ಪಿ ನಮ್ಮ ಅಣ್ಣ ಏನಾದರೂ ಫೋನ್ ಮಾಡ್ದ ನಿಮಗೆ?
1: ನಮ್ಮ ನರ್ಸರಿಗೆ ಹೋಗಿದ್ದು, ನಮ್ಮ ಅಪ್ಪ ಹತ್ರ ಇನ್ಫಾರ್ಮೇಶನ್ ತೊಗೊಂಡಿದ್ದು, ಅದಾದ್ಮೇಲೆ ನಮ್ಮ ಅಪ್ಪ ಕೋಪ ಮಾಡಿಕೊಂಡು ನಿಮ್ಮ ಫೋನೆಲ್ಲ ಎಸ್ದಿತ್ತು, ಅಷ್ಟು ಗೊತ್ತು ನನಗೆ. ನಮ್ಮ ಮನೆ ಹತ್ರ ಯಾವ ರೋಮಿಯೋ ಆಟಾಡಿದ್ರು, ನಾನು ರೋಮಿಂಗಲ್ಲಿದ್ರು ಗೊತ್ತಾಗತ್ತೆ.
0: ಸಿ ಸಿ ಟಿ ವಿ ಟೆಕ್ನಿಕಲಿ ಸಿಗಾಕೊಂಬಿಟ್ಟೆ ನಾನು ಅಲ್ವಾ? ಆದರೂ ನನ್ನ ಎಫರ್ಟ್ನ ನೀವು ಅಪ್ರಿಷಿಯೇಟ್ ಮಾಡ್ಬೇಕು ತಾನೆ.
1: ಸರಿ, ಬಂದಿದ್ ವಿಷ.
0: ಈ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರಲ್ಲ,
1: ನಾವಾ?
0: ಮೇಡ್ ಫಾರ್ ಈಚ್ ಅದರ್, ನೀವು ಮತ್ತೆ ಸಮುದ್ರ.
1: ಓಹೋ,
0: ಮೇಡ್ ಫಾರ್ ಈಚ್. ನೀವು ಮಂಗಳೂರಲ್ಲಿ ಫಿಶ್ ತಿನ್ನೋಕೆ ಬಾಂಗ್ಡೆ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೇನೆ ಕಹಾನಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೇನೆ ಕಹಾನಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತನ್ನಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಗುಣಗಳು ಯಾವ ಸಿನಿಮಾದ ಯಾವ ಪಾತ್ರವನ್ನ ಹೋಲುತ್ತೆ ಅಂತ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಒಂದು ಸಿನಿಮಾದ ಟ್ರೈಲರ್ ನ ಕೂಡ ಕೇಳ್ಕೊಬಂದ್ವಿ ಅಲ್ವಾ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
7: ಹಲೋ,
6: ನಮಸ್ತೆ.
7: ಹಲೋ.
6: ಹಲೋ, ನಮಸ್ತೆ.
7: ನಮಸ್ತೆ ಅಮ್ಮ. ನಮಸ್ತೆ
6: ನಾರಾಯಣಪ್ಪ ಸರ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀವಮ್ಮ, ನೀವು ಚೆನ್ನಾಗಿದ್ದೀರಾ?
6: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
7: ಒಂದು ಸಿನಿಮಾದ ಸನ್ನಿವೇಶಗಳು ನೀವು ಹೋಲುತ್ತಾ ಅಂತ ಹೇಳಿ ಒಂದು ಟಾಪಿಕ್ ತಂದಿದೆ, ಸೂಪರ್ ಇದೆ.
6: ಓಕೆ, ಹೇಳಿ ಸರ್, ನಿಮಗೆ ಯಾವ ಸಿನಿಮಾದ ಯಾವ ಟ್ರೈಲರ್ ಹೋಲುತ್ತೆ?
7: ನನಗೆ ಮಾನಸ ಸರೋವರ ನೀನಿ ಸಾಕಿದ ಗಿಣಿ, ಅದು ಹೋಲುತ್ತೆ ನನಗೆ. ಯಾರೋ ನಾವು ಯಾರ ಮೇಲೆ ಭರವಸೆ ಇಟ್ಟಿರ್ತೀವಿ, ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಯಾರನ್ನ ಬೆಳೆಸ್ಬೇಕಂತ ಆಸೆ ಪಟ್ಟಿರ್ತೀವಿ, ಅವ್ರು ನಮಗೆ ತಿರುಗಿಬಿದ್ದು ನಮ್ಮ ಜೀವವನ್ನೇ ಹಿಂಡಿದಾಗ ಆಹಾರ ನೆನಪಾಗುತ್ತಮ್ಮ.
6: ಓಕೆ, ಹಾಗೆ ಯಾವ್ದಾದ್ರೂ ಸನ್ನಿವೇಶ ಅಥವಾ ಪಾತ್ರಗಳು, ಯಾವ್ದಾದ್ರು ಸಿನಿಮಾದ ಪಾತ್ರಗಳು ನಿಮ್ಗೆ ಹೋಲುತ್ತಾ?
7: ಅದೇ, ಹೂವಾಗಿ ಅರಳಿ ಹಾವಾಗಿ ಕೆರಳಿ, ಬೆಂಕಿಯ ಮಳೆ ತಂತಲ್ಲೋ, ನಿನ್ನ ನೆತ್ತಾರ ಹಿರಿತಲ್ಲೋ, ಹದ್ದಾಗಿ ಕುಕ್ಕಿತಲ್ಲೋ.

0: ನಿಜಾಮುದ್ದೀನ್ ಗಿಣಿ ಇದೆ ಕಣಮ್ಮ.
1: ಓಕೆ, ಸಿನಿಮಾದ ಈ ಹಾಡು ನಿಮಗೆ ಹೋಲುತ್ತಾ?
0: ಖಂಡಿತ ಖಂಡಿತ ಅಮ್ಮ ಖಂಡಿತ, ಇದು ಯಾವಾಗಲೂ ನೆನಪು ಆಗ್ತಾ ಇರತ್ತೆ ನನಗೆ. ಪುಟ್ಟಣ್ಣ ಅವ್ರದ್ದು ಮನೋಚ್ಚಾರ ವರತ್ತ ನಮಗೆಲ್ಲ ಗೊತ್ತಿದೆಯಲ್ಲ, ಇದು ಖಂಡಿತ ನಮ್ಮ ಜೀವನಕ್ಕೆ ಹೋಲುತ್ತೆ, ನೆನಪಾಗ್ತಾನೆ ಇರತ್ತೆ ನನಗೆ. ಅದು ಕತೆ ಹೇಳಕ್ ಹೋದ್ರೆ ಸುಮಾರು ಒಂದು ಗಂಟೆ ಬೇಕಾಗತ್ತೆ. ಥ್ಯಾಂಕ್ ಯು ಅಮ್ಮ ಅವಕಾಶ ಕೊಟ್ಟು.
1: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವರು ಹಾಡುಗಳನ್ನ ಹೇಳ್ತಾ ಇದ್ರು. ನೀನೇ ಸಾಕಿದ ಗಿಣಿ ಏನು ಹಾಡಿದೆ, ಅದು ನೋಡಿದಾಗೆಲ್ಲ ನನಗೆ ನನ್ನದೇ ಜೀವನವನ್ನು ನೋಡಿದ ಹಾಗೆ ಆಗುತ್ತೆ, ನನಗೆ ಈ ಥರ ಇನ್ಸಿಡೆಂಟ್ಗಳಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಅಲ್ವಾ, ಎಷ್ಟೋ ಜನಕ್ಕೆ ಕೆಲವೊಂದಿಷ್ಟು ಸೀನ್ಗಳು ಸೇಮ್ ನನ್ನ ಲೈಫಲ್ಲಿ ಇದೇ ಥರ ನಡೆದಿತ್ತು ಅನಿಸುತ್ತೆ. ಯಾವುದೋ ಒಂದು ಘಟನೆ, ಚಿಕ್ಕ ಘಟನೆ ಆದರೂ ಅಷ್ಟೇ, ಓ ನನ್ನ ಲೈಫಲ್ಲೂ ಇದೇ ರೀತಿ ಆಗಿತ್ತಲ್ವಾ ಅಂತ ಅನಿಸೋ ಸುಮಾರು ಸಿನಿಮಾದ ದೃಶ್ಯಗಳು ಇರುತ್ತೆ ಅಂತಾನೆ ಹೇಳಬಹುದು. ಆ ರೀತಿಯಾಗಿ ನಿಮಗೆ ಯಾವ ಸಿನಿಮಾ ಹಾಗೆ ಅನಿಸಿದೆ, ಯಾವುದೋ ಒಂದು ಸಿನಿಮಾ ನೋಡಿದಾಗ ಆ ಸಿನಿಮಾದಲ್ಲಿ ನಡೆದ ಯಾವುದೋ ಘಟನೆ ನಿಮಗೆ ಓ ಇದು ನನಗೆ ಹೋಲಿಕೆ ಆಗುತ್ತೆ ಈ ಸಿನಿಮಾ ಅಂತ ಹೇಳಿ ಅನಿಸಿದ್ದಿರ್ಬೋದು, ಅಥವಾ ಯಾವುದೋ ಒಂದು ಪಾತ್ರವನ್ನು ನೋಡಿದಾಗ ಓ ನಾನು ಹೀಗೆ ಇದ್ದೀನಲ್ವಾ ಅಂತ ಹೇಳಿ ಅನಿಸಿದರೆ, ಆ ಒಂದು ಪಾತ್ರ ಅಥವಾ ಯಾವ ಒಂದು ಘಟನೆ ಸಿನಿಮಾದ್ದು ನಿಮ್ಮ ಜೀವನವನ್ನು ಹೋಲುತ್ತೆ ಅಂತ ಹೇಳಿ ನೀವು ತಿಳಿಸ್ಬಹುದಾಗಿದೆ. ಹಾಗೆ ಎಷ್ಟೋ ಜನಕ್ಕೆ ಈಗ ಹೆಣ್ಮಕ್ಳು ಹೇಳಿದ್ರು, ಎಷ್ಟೋ ಸಿನಿಮಾಗಳು ಸಾಮಾನ್ಯವಾಗಿ ಹೊಸ ಬೆಳಕು ಇರ್ಬೋದು, ಬೆಂಕಿಯಲ್ಲಿ ಅರಳಿದ ಹೂ, ಈ ರೀತಿಯ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ರು. ಈ ರೀತಿಯ ಪಾತ್ರಗಳನ್ನ ನೋಡಿದಾಗ ನಮ್ಮದೇ ಜೀವನ ನೋಡಿದ ಹಾಗಾಗುತ್ತೆ ಅಂತ ಹೇಳಿ, ಈ ರೀತಿಯಾಗಿ ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು, ಈಗ ಕೆಲವೊಮ್ಮೆ ಏನೋ ತುಂಬ ಬೇಜಾರಲ್ಲಿರ್ತೀವಿ, ಏನೋ ಒಂದು ಘಟನೆ ನಡೆದಿರುತ್ತೆ ಅಂತಹ ಸಮಯದಲ್ಲಿ ಈ ಸಿನಿಮಾನ ನೋಡಿದಾಗ ಹೂ ನನ್ನ ಜೀವನದಲ್ಲೂ ಇದೇ ರೀತಿ ನಡೀತಾ ಇದೆ ಅಲ್ವಾ, ಇದಕ್ಕೆ ನಾನು ಈ ರೀತಿ ಪರಿಹಾರ ಕಂಡುಕೊಳ್ಬಹುದಲ್ವಾ, ಹೀಗೆಲ್ಲ ಮಾಡಬಹುದಲ್ಲ ಅಂತ ಅನಿಸುವಂತಹ ಕೆಲವೊಂದಿಷ್ಟು ಸಿನಿಮಾಗಳು ಕೂಡ ಇದೆ ಅಂತಾನೆ ಹೇಳಬಹುದು. ಹಾಗೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ಕೇವಲ ಎಂಟರ್ಟೈನ್ಮೆಂಟ್ಗೆ ನೋಡ್ತಾ ಇರ್ತೀವಿ, ಇನ್ನು ಕೆಲವೊಂದಿಷ್ಟು ಸಿನಿಮಾಗಳು ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಒಂದೊಳ್ಳೆ ಮೆಸೇಜನ್ನು ಕೊಡುವಂತಹ ಸಿನಿಮಾಗಳಿರುತ್ತೆ, ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕಲಿಸುವಂತಹ ಸಿನಿಮಾಗಳಿರುತ್ತೆ, ಯಾವುದೋ ಕೆಲವೊಂದಿಷ್ಟು ಪಾತ್ರಗಳು ನಾವೇ ಆ ಪಾತ್ರವಾಗಿ ಇರುವಂತಹ ಸಿನಿಮಾಗಳು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಇದೆ ಅಂತಲೇ ಹೇಳಬಹುದು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ
0: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
0: ಆರಾಮಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಸರ್?
0: ಹೌದೌದು, ತಿಂಡಿ ಮಾಡ್ಕೊಂಡು ಬಂದೆ, ಜಮೀನ್ ಕಡೆ ಬಂದೆ. ಈಗ
1: ಏನ್ ತಿಂಡಿ ತಿನ್ಕೊಂಡ್ ಬಂದ್ರಿ
0: ಮೇಡಮ್? ದೋಸೆ ಮಾಡಿದ್ರು.
1: ಓ, ಸಂಜೆ ಸಂಜೆ ದೋಸೆ, ಬೆಳಿಗ್ಗೆ ಬೆಳಿಗ್ಗೆ ದೋಸೆ, ನಂಗೆ ಸಂಜೆ ಸಂಜೆ ದೋಸೆ ನಿಮಗೆ.
0: ನಿಜ ಮೇಡಮ್, ನಮ್ಮ ಫಾದರ್ ಅದು ಅವರು ಸ್ವಲ್ಪ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಬೆಳಿಗ್ಗೆ ಊಟ ಮತ್ತೆ ಮಧ್ಯಾಹ್ನ ತಿಂಡಿ, ಹಾಗೆ ಅದಕ್ಕೋಸ್ಕರ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ.
1: ಓಕೆ,
0: ಹಾಗಾಗಿ ಚೆನ್ನಾಗಿದೆ ಮೇಡಮ್. ಇವತ್ತು ನೀವು ಟಾಪಿಕ್ ಹೇಗಿದೆ ಅಂದ್ರೆ, ಖಂಡಿತ ರಾನಡೆ ಅವ್ರು ಹೇಳ್ದಂಗೆ ಮತ್ತೆ ಗುಣಾ ಮೇಡಮ್ ಅವ್ರು ಹೇಳ್ದಂಗೆ, ಒಂದೆಲ್ಲ ಒಂದು ಪಾತ್ರ ಯಾವ್ದಾದ್ರು ಒಂದು ಸಿನಿಮಾ ನೋಡುವಾಗ ಹೌದಲ್ವಾ ನಮ್ಮ ಮನೆಯಲ್ಲಿ ನಡೆದಿರೋ ಘಟನೆ ಇದು ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ನನಗೆ ತುಂಬಾ ಹೋಲಿಕೆ ಆಗೋದಂದ್ರೆ ಮರಗುಳಿ ಪ್ರೊಫೆಸರ್ ಪಾತ್ರ ರಾಜ್ಕುಮಾರ್ ಅವ್ರದ್ದು, ಎರಡು ಕನಸು ಅಂತಾನ ಇದೆ ಮೇಡಮ್ ಅದರಲ್ಲಿ. ಅದೇ ನನಗೊಂದ್ ಸ್ವಲ್ಪ ಅದು ಅನ್ವರ್ಥ ಆಗುತ್ತೆ.
1: ನೀವು ಮರಗುಳಿನ?
0: ಮರಗುಳಿ ಮೇಡಮ್ ನಾನು ಒಂದ್ ಸ್ವಲ್ಪ ಆಗಿದೆ, ತುಂಬಾ ಆಗಿದೆ ಆತರ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ಲೆಲ್ಲ ಹೆಂಗ ಸಂಭಾಳಿಸ್ಬಿಡ್ತೀವಿ ನಾವು, ನನಗೆ ತರಗತಿ ಇರೋದು ಫಸ್ಟ್ ಇಯರ್ ಇರುತ್ತೆ, ಸೆಕೆಂಡ್ ಇಯರ್ಗೆ ಹೋಗ್ಬಿಟ್ಟಿರ್ತೇನೆ, ಸೆಕೆಂಡ್ ಇಯರ್ಗೆ ಇರುತ್ತೆ ಫಸ್ಟ್ ಇಯರ್ಗೆ ಹೋಗಿರ್ತೇನೆ, ಆಮೇಲೆ ಒಂದ್ ಗಂಟೆ ಮುಗಿದ್ರು ಕೂಡ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಇದೆಲ್ಲ ನಡೆದಿದೆ. ಬಟ್ ತೀರಾ ಇತ್ತೀಚೆಗೆ ಆ ಮರಗುಳಿ ಅನ್ನೋದಕ್ಕೆ ಸ್ವಲ್ಪ ಪುಷ್ಟಿ ಕೂಡ ಹಾಗೆ, ನಮ್ಮ ಅಕ್ಕನ ಮಗಂದು ಮದುವೆ ಇತ್ತು ಮೇಡಮ್, ಕಳೆದ ತಿಂಗಳು 7ನೇ ತಾರೀಕು ಮುಹೂರ್ತ ಇತ್ತು. ಸ್ವಲ್ಪ ದೂರನೇ, ಒಂದ್ 100-110 ಕಿಲೋಮೀಟರ್ ದೂರ. ಅವನು ಮಾಮ ನನ್ನ ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು, ನೀವಾದ್ರೆ ಒಂದ್ ಸ್ವಲ್ಪ ಸೇಫ್ ಸೈಡ್ ಅನ್ಕೊಂಡು ನನಗೆ ಗಂಟು ಬಿದ್ಬಿಟ್ಟ. ಸರಿ, ಕರ್ಕೊಂಡು ಹೋದ್ವಿ, ಮದುವೆ ಎಲ್ಲ ಆಯ್ತು, ಮತ್ತೆ ಗಂಡು ಹೆಣ್ಣು ಇಬ್ರು ನಾನೇ ಕರ್ಕೊಂಡ್ ಬಂದು ಅರ್ಸಿಗೆ ತಲ್ಸಿದೆ ಮೇಡಮ್. ಆ ಕಾರು ಅಲ್ಲಿ ಬಂದ್ವಲ್ಲ, ಬಂದ್ಮೇಲೆ ನಾನು ಮತ್ತೆ ಕಾರಲ್ಲಿ ನಮ್ಮ ಕುಟುಂಬ ಎಲ್ಲ ಕರ್ಕೊಂಡು ಊರಿಗೆ ಬರ್ಬೇಕಾಯ್ತು ನಾನು ನಮ್ಮ ಊರಿಗೆ. ಬಟ್ ನಾನು ಆ ಮಧ್ಯೆ ನಮ್ ತಂದೆಯವರು ಅದು ಗುರುವಾರ ಅಂದ್ರೆ ಸುಧಾ ಕಾಯ್ತಾ ಇರ್ತಾರೆ ವಾರಪತ್ರಿಕೆ, ಅದೊಂದು ಸುಧಾ ತರ್ತೀನಿ ಅಂತ ನಾನು ಬೈ ವಾಕ್ ಅಲ್ಲಿ ಹೋದೆ, ಸಿಟಿನಲ್ಲಿ ಹೋದೆ, ಅಲ್ಲಿ ಇಲ್ಲೂ ಅಂಗಡಿಗಳೆಲ್ಲ ಬಾಗಲಾಕ್ಬಿಟ್ಟಿದ್ದು ಮೇಡಮ್, ಅವತ್ತು ಸಿಗ್ಲಿಲ್ಲ, ನಾನು ಮರ್ತ್ಬಿಟ್ಟೆ ನಾನು ಮತ್ತೆ ಅಲ್ಲೋಗಿ ಕಾರ್ ತಗೊಂಡು ಊರಿಗೆ ಹೋಗ್ಬೇಕು ಅಂತ. ಸುಧಾ ತಗೊಂಡು ಹೋಗೋಣ ಅಂತ ಬಂದು ಸುಧಾ ಸಿಗ್ಲಿಲ್ಲ, ಸರಿ ನಾನು ಮೇನ್ ರೋಡ್ಗೆ ಬಂದೆ, ನಮ್ಮ ಊರಿನ ಬಸ್ ಏಳುವರೆಗೆ ಬರುತ್ತೆ ಸಂಜೆ ರಾತ್ರಿ, ಆ ಬಸ್ ಹತ್ಬಿಟ್ಟೆ ಮೇಡಮ್ ನಾನು.
1: ಓಕೆ,
0: ಆ ಬಸ್ ಹತ್ತಿ ಊರಿಗೆ ಬರ್ತಾ ಇದೀನಿ, ಅವಾಗ ಮೇಲಿಂದ ಮೇಲೆ ಫೋನ್ ಬರ್ತಾ ಇದೆ ನನಗೆ, ಎಲ್ಲೂ ಕಾಣ್ತಾ ಇಲ್ವಲ್ಲ ಇವ್ರಂತ. ತುಂಬಾ ರಶ್ ಆಗಿತ್ತು, ಅದ್ರೊಳಗೆ ನಾನು ಮಾತಾಡಿದ್ದು ಅವ್ರು ಕೇಳ್ತಿರ್ಲಿಲ್ಲ ಅನ್ಸುತ್ತೆ, ಊರಿಗೆ ಬಂದು ನಿಲ್ದ ಮೇಲೆ ಹಿಂಗಿಂಗ್ ಆಯ್ತು ನನಗೆ, ಇದೇನು ಬಸ್ ಬಂತು, ನಾನು ಯಾವ್ದೋ ಜ್ಞಾನದಲ್ಲಿ ಬಸ್ ಅದ್ ಬಂದ್ಬಿಟ್ಟೆ, ಇನ್ನೇನು ಮಗಳು ಗಾಡಿ ಓಡಿಸ್ತಾಳಲ್ಲ ಹುಷಾರಾಗಿ ಬನ್ನಿ ಅಂತ ಹೇಳಿ ಸಂಭಾಳಿಸಿದ್ವಿ. ಹಾಗಾಗಿ ಒಂದ್ ಸ್ವಲ್ಪ ಮರವು ಹೆಚ್ಚೆ ಮೇಡಮ್. ರಾಜ್ಕುಮಾರ್ ಅವ್ರಿಗೆ ಹೇಗೆ ಅವರು ಪಂಚೆ ಉಟ್ಕೊಂಡು ಕೋಟ್ ಹಾಕೊಂಡು ಕಾಲೇಜ್ ಹೊರಟ್ಬಿಡ್ತಾರೋ ಹಾಗೆ ಒಂದ್ ಸ್ವಲ್ಪ ನಮ್ಗೆ ಎಲ್ಲೋ ಹೋಗ್ಬೇಕು ಎಲ್ಲೋ ಹೋಗ್ತಿವಿ ಈಗ ಆಗ್ತಿತ್ತು. ಈಗೇನು ರಿಟೈರ್ಡ್ ಆಯ್ತು, ಏನ್ ತೊಂದ್ರೆ ಇಲ್ಲ ಮೇಡಮ್, ನಾವು ಜಮೀನ್ ಕಡೆ ಆರಾಮಾಗಿ ಬರ್ತಾ ಇದೀವಿ ಹೋಗ್ತಾ ಇದೀವಿ. ಅದು ನೆನಪಾಯ್ತು ನೀವು ಈ ತರ ಯಾವ್ದು ಅಲ್ತಂದಾಗ ಆ ಮರವಿಳಿ ಪ್ರೊಫೆಸರ್ ಪಾತ್ರ ನನಗೆ ತುಂಬಾ ಚೆನ್ನಾಗಿ ಅನ್ವರ್ತ ಆಗುತ್ತೆ ಅಂತ ಅನ್ಕೊಂಡು ನಿಮ್ ಜೊತೆ ಹಂಚ್ಕೊಂಡೆ ಮೇಡಮ್.
1: ಓಕೆ ಸೂಪರ್ ಸರ್, ಆ ಮೂವಿ ನೋಡೇ ನಾವು ತುಂಬಾ ನಗ್ತೀವಿ. ಹಾಗಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ನಗು ಬರ್ತಿರತ್ತಲ್ವಾ? ಓ ನಾನು ಹಿಂಗೆ ಹೇಳ್ತೀನಿ ಅಂತ
0: ಸಾಕಷ್ಟು ಆಗಿದೆ ಈ ತರದ್ದು.
1: ಓಕೆ ಓಕೆ, ಧನ್ಯವಾದಗಳು ಸೋಮಶೇಖರ್ ಸರ್ ಕರೆ ಮಾಡಿ ಮಾತಾಡಿದ್ದಕ್ಕೆ.
0: ತಮಗೂ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು. ಹಾಗೆ ರಾಜ್ಕುಮಾರ್ ಅವರ ಒಂದು ಪಾತ್ರ ಏನಿದೆ, ಬರಗುಳಿ ಪಾತ್ರ ಇರುವಂತಹದ್ದು, ಸಿನಿಮಾದ ಹೆಸರು ನನಗೀಗ ನೆನಪಾಗ್ತಾ ಇಲ್ಲ, ಬಟ್ ತುಂಬಾನೇ ಕಾಮಿಡಿ ಇರುವಂತಹ ಸಿನಿಮಾ ಅದಾಗಿತ್ತು. ಅದರಲ್ಲಿ ಅವರು ಪ್ರೊಫೆಸರ್ ಆಗಿ ಏನೋ ಆಕ್ಟ್ ಮಾಡಿರ್ತಾರೆ, ಅವರಿಗೆ ತುಂಬಾ ಮರವಿರುತ್ತೆ ಆ ರೀತಿಯ ಒಂದು ಸಿನಿಮಾ. ಆ ರೀತಿ ಮರವು ನನಗೂ ಇರೋದ್ರಿಂದ, ನಾನು ಕೂಡ ಲೆಕ್ಚರ್ ಪ್ರೊಫೆಸರ್ ಆಗಿರೋದ್ರಿಂದ ಈ ಪಾತ್ರ ನನಗೆ ಹೋಲುತ್ತೆ ಅಂತ ಹೇಳಿ ಸೋಮಶೇಖರ್ ಸರ್ ತಿಳಿಸ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಷಡಕ್ಷರಿ ಸರ್, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ.
1: ಓಕೆ, ಕಾಫಿ ಆಯ್ತಾ?
2: ಹಾ, ಕಾಫಿ ಆಯ್ತು. ಜಮೀನಿಗೆ ಬಂದೆ, ಸ್ವಲ್ಪ ಟೊಮೆಟೊ ಸಸಿ ನಾಟಿ ಮಾಡಕ್ಕಾಯ್ತು.
1: ಟೊಮೆಟೊ ನಾಟಿ ಮಾಡ್ತಿದ್ದೀರಾ?
2: ಹಾ, ನಾಟಿ ಮಾಡಿದೇವೆ. ಅವು ಒಂದೊಂದು ಗಿಡ ಹೋಕುಣಿ ಅಂತ ಆಗುತ್ತೆ, ಅದನ್ನ ಹಚ್ಚಲಿಕ್ಕೆ ಬರ್ತಾ
1: ಇದೆ.
2: ಕಾರ್ಯಕ್ರಮ ಕೇಳಿದೆ, ನಮ್ ಸರ್ ಸರ್ ಸ್ವಲ್ಪ ಮರು ಬಂದ್ರು, ನಮ್ ಗುರುಗಳು
1: ಸೋಮಶೇಖರ್ ಸರ್
2: ನೋಡ್ರಿ, ನಮ್ಗೊಂದೊಂದು ಅವಕಾಶ ಕೊಡ್ತೀರಿ ತರದವ್ವ ಹೇಳ್ಕೊಳಕ್ಕೆ. ನಾನು ನನಗೆ ಇದಂದ್ರೆ ಹೋಲುವಂತ ಚಿತ್ರ ಅಂದ್ರೆ ವಿಷ್ಣುವರ್ಧನ್ ಅವ್ರದ್ದು ಕರ್ಣ ಇದೆಯಲ್ಲ, ಆ ಸ್ವಭಾವ ಹೋಲುತ್ತೆ ಅಂತ ನಾನು ಅನ್ಕೊಂತೇನೆ.
1: ಓಕೆ ಓಕೆ,
2: ಯಾರು ಏನ್ ಅನ್ಕೊಳ್ಳಿ, ನನ್ ಕೆಲಸ ನಾನು ಮಾಡ್ತೇನೆ. ಹೊಂದಾಣಿಕೆ ಆಗಿರ್ಬೋದು ಆತರ, ನಮ್ಮ ಶತ್ರುಗಳು ಅಂದ್ರೂ ನಾನು ಪ್ರೀತಿಸೋ ಒಂದ್ ಸ್ವಭಾವ ನಂದು. ಯಾಕೆಂದ್ರೆ ಯಾರನ್ನು ಮನುಷ್ಯ ಒಯ್ಯೋದಿಲ್ಲ, ಆದ್ರಿಂದ ನಾನು ಯಾರನ್ನು ದ್ವೇಷಿಸೋಕು ಹೋಗೋದಿಲ್ಲ. ವಿಶ್ವಾಸ ಒಂದ್ ಸ್ವಲ್ಪ ಇದಾಗ್ಬೋದು, ಮಾತು ಕಟ್ಟಿಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು, ಆದ್ರೆ ಮಾತಾಡ್ತಾ ಬಿಡೋದಿಲ್ಲ ನಾನು ಆತರ.
1: ಓಕೆ,
2: ಈ ತರ ನನ್ ಸ್ವಭಾವ.
1: ಓಕೆ, ಸೂಪರ್ ಸೂಪರ್. ಸೊ ಆ ಸಿನಿಮಾ ನೋಡಿದಾಗ ನಿಮ್ಮದೇ ಪಾತ್ರವನ್ನ ನೋಡಿದ ಹಾಗೆ ಅನ್ಸಿದೆ, ಆ ಪಾತ್ರವನ್ನ ನೋಡಿದಾಗ ನಿಮ್ಮದೇ ಜೀವನದ.
2: ಮನೆಯಲ್ಲಾದ್ರೂ ಅಷ್ಟೇ, ನಾನು ಮನೆಯಲ್ಲಾದ್ರೂ ಅಷ್ಟೇ, ಯಾರ ಏನ್ರ ಅಂದ್ರೆ ನನ್ ನನ್ ತಪ್ಪಿದ್ರು ಕೂಡ ನಾನು ಒತ್ತಕ್ ಹೋಗೋದಿಲ್ಲ. ಅವ್ರ ನನ್ ಸರಿದ್ರು, ನನ್ ತಪ್ಪು ಅಂತ ಹೇಳಿದ್ರೆ ನಾನು ಒತ್ತಕ್ ಹೋಗಿಲ್ಲ, ಆಯ್ತು ನಂದೇ ತಪ್ಪು ಅಂತೀನಿ. ಯಾಕೆಂದ್ರೆ ಅವ್ರಿಗೆ ನಿಜ ಒಂದ್ ಅಂಶ ಗೊತ್ತಾದಾಗ ಅವರೇ ಮುರುಗ್ತಾರೆ ಹೊರತು ನಾವು ಮುರುಗೋದಿಲ್ಲಲ್ಲ.
1: ಹೌದು,
2: ಅದರಿಂದ ನನ್ನ ತಪ್ಪಿಲ್ಲದ್ರೆ ನಾನು ಒಪ್ಕೊಂತೀನ ನಂದೇ ತಪ್ಪು.
1: ಓಕೆ, ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ನಿಮ್ಮ ಅನಿಸಿಕೆಯನ್ನ ತಿಳಿಸಿದ್ದಕ್ಕೆ ಕೂಡ ಧನ್ಯವಾದಗಳು.
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಷಡಕ್ಷರಿ ಅವರು ನ್ಯಾಮತಿಯಿಂದ ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ವಿಷ್ಣುವರ್ಧನ್ ಅವರ ಕರ್ಣ ಪಾತ್ರ ಏನಿದೆ, ಕರ್ಣ ಸಿನಿಮಾದ ಒಂದು ಪಾತ್ರ ಏನಿದೆ, ಆ ಪಾತ್ರ ಅಂದ್ರೆ ಧಾರಾಳ ಮನಸ್ಸಿರಬಹುದು, ಯಾರಿಗೂ ಏನು ಅಂದೆ ಇರುವಂತಹ ಕ್ಯಾರೆಕ್ಟರ್ ನಂದು. ಆ ಸಿನಿಮಾನ ನೋಡಿದಾಗ ನನ್ನನ್ನೇ ನೋಡ್ಕೊಂಡಾಗೆ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಯಾವ ಸಿನಿಮಾದ ಯಾವ ಪಾತ್ರ ನಿಮ್ಮನ್ನ ಹೋಲುತ್ತೆ ಅಂತ ಹೇಳಿ ತಿಳಿಸ್ಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9662799968206927926. ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸೊ ಹಾಗೆ ಸಾಕಷ್ಟು ಸಿನಿಮಾದ ಸಾಕಷ್ಟು ಪಾತ್ರಗಳು ನಾವಾಗಿರ್ತೀವಿ. ಕೆಲವೊಂದಿಷ್ಟು ಸಿಚುವೇಶನ್ಗಳನ್ನ ನೋಡಿದಾಗ, ಸಿನಿಮಾದ ಸಿಚುವೇಶನ್ ನೋಡಿದಾಗ, ಓ ನನಗೂ ಹೀಗೆ ಆಗಿತ್ತಲ್ವಾ, ನನ್ನ ಲೈಫಲ್ಲೂ ಈ ರೀತಿ ನಡೆದಿತ್ತಲ್ವಾ ಅಂತೆಲ್ಲ ಅನಿಸ್ತಾ ಇರುತ್ತೆ. ಸೊ ನೀವು ಕೂಡ ಆ ರೀತಿ ಯಾವುದಾದ್ರೂ ಒಂದು ಸಿನಿಮಾದ ಯಾವುದಾದ್ರೂ ಘಟನೆ ನಡೆದಿದ್ರೆ ಖಂಡಿತವಾಗ್ಲೂ ತಿಳಿಸ್ಬಹುದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೇ ನನ್ನ ಒಂದು, ನಿಮಗೆ ಯಾವ ಪಾತ್ರ ನಿಮ್ಮನ್ನು ನೋಡಿದಾಗ ಆಗುತ್ತೆ ಅಂತ ಹೇಳಿದ್ರೆ, ಚಾರ್ಲಿ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿಯವರ ಕ್ಯಾರೆಕ್ಟರ್ ಇದೆ ಅಲ್ವಾ, ಅವರು ಆ್ಯಕ್ಚುಲಿ ನಾಯಿನ ಇಷ್ಟಪಡ್ತಿರೋದಿಲ್ಲ, ನಂತರ ಅವರು ನಾಯಿಗಳನ್ನು ತುಂಬ ಇಷ್ಟಪಟ್ಟು ಅವ್ರ ಮನೇಲಿ ಸಾಕ್ತಾರೆ, ಅದಕ್ಕೆ ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ. ಆ ಒಂದು ಕ್ಯಾರೆಕ್ಟರ್ನ ನೋಡಿದಾಗ ನನಗೆ ಏನು ಶ್ವಾನಗಳು ಅಥವಾ ನಾಯಿಗಳು ಅಂದರೆ ತುಂಬ ಪ್ರೀತಿ ಇರೋದ್ರಿಂದ, ಕೆಲವೊಂದಿಷ್ಟು ಸಿಚುವೇಶನ್ನ ನೋಡಿದಾಗ, ಅವರು ಒಂದು ಡಾಗ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ನನಗೆ ಹೆಚ್ಚಾಗಿ ನನ್ನೇ ನೋಡಿದಾಗ ಆಗುತ್ತೆ. ಆ ಪಾತ್ರ ನನಗೆ ತುಂಬ ಇಷ್ಟವಾದಂಥದ್ದು, ಹಾಗೆ ಸಿನಿಮಾ ಕೂಡ ತುಂಬ ಇಷ್ಟವಾದದ್ದು ಅಂತಲೇ ಹೇಳ್ಬೋದು. ಈ ರೀತಿಯ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲವೊಂದಿಷ್ಟು ಪಾತ್ರಗಳನ್ನ ನೋಡಿದಾಗ, ಸಿಚುವೇಶನ್ನ ನೋಡಿದಾಗ ಅನಿಸ್ತಾ ಇರುತ್ತಲ್ವಾ ಈ ರೀತಿ, ಹೋ ಇದು ನನ್ನ ಲೈಫಲ್ಲಿ ನಡೆದಿತ್ತು, ಹೀಗೆಲ್ಲ ಆಗಿತ್ತು ಅಂತ ಹೇಳಿ. ಆ ರೀತಿ ನನಗೆ ಆ ಸಿನಿಮಾದಲ್ಲಿ ನೋಡಿದಾಗ, ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದಾಗ ನನ್ನ ಲೈಫಲ್ಲಿ ಕೂಡ ನಡೆದಿದೆ. ಹಾಗಾಗಿ ಅದನ್ನು ನೋಡಿದಾಗ ತುಂಬ ಕನೆಕ್ಟ್ ಆಗ್ತೀವಿ ಅಂತಲೇ ಹೇಳ್ಬೋದು, ಆ ಒಂದು ಸಿನಿಮಾಗಳ ಪಾತ್ರಗಳಿಗೆ ಅಂತಲೇ ಹೇಳ್ಬೋದಲ್ವಾ. ಸೊ ಈ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಯಾರೆಲ್ಲ ಕರೆ ಮಾಡಿ ನಿಮಗೆ ಯಾವ ಸಿನಿಮಾದ ಯಾವ ಪಾತ್ರ ಹೋಲಿಕೆ ಆಗುತ್ತೆ, ಯಾಕೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಹಾಗೆ ಯಾರೆಲ್ಲ ನಿಮ್ಮ ಒಂದು ಅನುಭವ ಅಥವಾ ಅದನ್ನು ನೋಡಿದಾಗ, ಫಿಲಮ್ನ ನೋಡಿದಾಗ ನಿಮಗೆ ಯಾಕೆ ಆ ಪಾತ್ರ ನನ್ನದು, ನಾನೇ ಈ ಪಾತ್ರ ಅಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಕೆಲವರು ಹೇಳ್ತಾ ಇದ್ರಿ, ಕೆಲವೊಂದಿಷ್ಟು ಪಾತ್ರ ನನ್ನದು ಅಂತ ಅನಿಸ್ತಾ ಇದ್ರು, ಕೆಲವು ಪಾತ್ರಗಳಲ್ಲಿ ನಡೆದಂತಹ ಘಟನೆಗಳಿರ್ಬೋದು ಅಥವಾ ಪಾತ್ರವನ್ನು ನಾನು ಇನ್ಸ್ಪೈರ್ ಆಗಿ ತಗೊಳ್ತೀನಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ರಿ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ಈ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಇರುವಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9668609628609627 ಈ ಸಂಖ್ಯೆಗೆ ನೀವು ತಿಳಿಸ್ಕೊಡಬಹುದಾಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು. ಹಾಗೆಯೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬಾ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
10: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
9: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ. ಏಕೆಂದರೆ ರೋಗ ನಿರ್ಣಯವೇ ಗೆಲುವು ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
10: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
10: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ ಪ್ರತಿ ವರ್ಷ December 3 ಆಯೋಜಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆ ಸಂದರ್ಭದಲ್ಲಿ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿಕಲಚೇತನರ ವಿವಿಧ ಕ್ಷೇತ್ರಗಳ ಸಾಧನೆಗಳನ್ನು ಗುರುತಿಸಿ ಗೌರವಿಸಲು ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಅರ್ಜಿಗಳನ್ನು ಸಲ್ಲಿಸಲು July 31 ಕೊನೆಯ ದಿನವಾಗಿರುತ್ತದೆ. ಪ್ರಶಸ್ತಿಗಾಗಿ ನಾಮನಿರ್ದೇಶನ ಹಾಗೂ ಅರ್ಜಿಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಬೇಕಾಗಿರುತ್ತದೆ. ಭೌತಿಕ ರೂಪದಲ್ಲಿ ಅಥವಾ ಯಾವುದೇ ಇತರೆ ಮಾಧ್ಯಮದ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಪೋರ್ಟಲ್ನಲ್ಲಿ ಲಭ್ಯವಿರುವ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಸಾಧನೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅದರೊಂದಿಗೆ ಪ್ರಮುಖ ಪ್ರಶಸ್ತಿ ವಿಭಾಗಗಳಾದ ಸರ್ವಶ್ರೇಷ್ಠ ದಿವ್ಯಾಂಗಜನ, ಶ್ರೇಷ್ಠ ದಿವ್ಯಾಂಗಜನ, ಶ್ರೇಷ್ಠ ಸೃಜನಶೀಲ ದಿವ್ಯಾಂಗ, ಬಾಲ ಬಾಲಿಕಾ, ಸೃಜನಶೀಲ ವಿಶೇಷಚೇತನ, ಈ ವಿಭಾಗಗಳಿಗೆ ಅರ್ಜಿ ಸಲ್ಲಿಸುವವರು UDID ಕಾರ್ಡ್ ಅಥವಾ ವಿಕಲಾಂಗತೆಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಅರ್ಹತಾ ಮಾನದಂಡಗಳು, ರಾಷ್ಟ್ರೀಯ ಪ್ರಶಸ್ತಿಗಳ ಮಾರ್ಗಸೂಚಿ ಹಾಗೂ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ www.de.pwd.gov.in ಹಾಗೂ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.inಗೆ ಸಂಪರ್ಕಿಸಬಹುದು ಎಂದು ಶಿವಮೊಗ್ಗ ಜಿಲ್ಲಾ ಕಚೇರಿಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಹಿರಿಯ ಉದ್ಯಮಿ ಹಾಗೂ ಸಮಾಜ ಸೇವಕರಾದ TR ಅಶ್ವಥನಾರಾಯಣ ಶೆಟ್ಟಿ ಅವರಿಗೆ ಶಿವಮೊಗ್ಗ ಸಿಟಿಜನ್ ಫೋರಂ ಮತ್ತು TR ಅಶ್ವಥನಾರಾಯಣ ಅಭಿನಂದನಾ ಸಮಿತಿ ವತಿಯಿಂದ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ. June 13 ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿರುವ ಈ ಸಮಾರಂಭದ ಸಿದ್ಧತೆಗಳ ಕುರಿತು ಪೂರ್ವಭಾವಿ ಸಭೆಯು ಶಿವಮೊಗ್ಗದ ಚೇಂಬರ್ಸ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು Dr. P. Narayana ವಹಿಸಿದ್ದರು. ಸಭೆಯಲ್ಲಿ ಸಮಾರಂಭದ ರೂಪುರೇಷೆ, ವಿವಿಧ ಸಮಿತಿಗಳ ಜವಾಬ್ದಾರಿಗಳು, ಅತಿಥಿಗಳ ಆಹ್ವಾನ, ಸಾರ್ವಜನಿಕರ ಭಾಗವಹಿಸುವಿಕೆ ಹಾಗೂ ಅಗತ್ಯ ವ್ಯವಸ್ಥೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಡಿಎಸ್ ಅರುಣ್, ಸತೀಶ್ ಕುಮಾರ್ ಶೆಟ್ಟಿ, ಭೂಪಾಳಂ ಶಶಿಧರ್, ಹರ್ಷ ಕಾಮತ್, ಕುಮಾರ ಶಾಸಿ, ವೈದ್ಯನಾಥ ಹೆಚ್ಯು, ಡಾಕ್ಟರ್ ಪಾಂಡೆ, ಬಿ ಗೋಪಿನಾಥ್, ಡಾಕ್ಟರ್ ಅರವಿಂದ್ ವಿಜಯ ಶ್ರೀಧರ್, ಡಾಕ್ಟರ್ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಗಣ್ಯರು, ಉದ್ಯಮಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. UV2 ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಇರುವುದರಿಂದ ಜೂನ್ 7 ಬೆಳಗ್ಗೆ 10 ಮಧ್ಯಾಹ್ನ 2 ಈ ವ್ಯಾಪ್ತಿಗೆ ಸೇರಿರುವ ಪಿಯರ್ ಲೈಟ್, ಗಾಜನೂರು ರೂರಲ್, ಊರುಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, ಇಲಿಯಾಸ್ ನಗರ, ಕೆಎಚ್ಪಿ ಕಾಲೋನಿ, ಸಿದ್ದೇಶ್ವರ ಸರ್ಕಲ್, 100 ರಸ್ತೆ, ಮಂಡಳಿ, ಎನ್ಟಿ ರಸ್ತೆ, ಮಾರ್ನಮಿ ಬೈಲು, ಬಿಎಚ್ ರಸ್ತೆ, ಹಳೆ ಮಂಡ್ಲಿ, ವಾದಿ ಹುದ, ಸೂಳೆಬೈಲು, ಮಾದರಿ ಪಾಳ್ಯ, ಕಲ್ಲೂರು ಮಂಡ್ಲಿ, ಕೈಗಾರಿಕಾ ಪ್ರದೇಶ, ಕೆಆರ್ ನೀರು ಶುದ್ಧೀಕರಣ ಘಟಕ, ಕುರುಬರ ಪಾಳ್ಯ, ಸವಾಯಿ ಪಾಳ್ಯ, ಕುಂಬಾರ ಕೇರಿ, ವಂದನಾ ಟಾಕೀಸ್ ಸುತ್ತಮುತ್ತ, ಆರ್ಎಂಎಲ್ ನಗರ 1 ಮತ್ತು 2 ಹಂತ, ಎಲ್ಎಲ್ಆರ್ ರಸ್ತೆ, ಜೆಸಿ ನಗರ, ಎಲ್ಎಲ್ಬಿ ರಸ್ತೆ, ದುರ್ಗಿಗುಡಿ, ನೆಹರು ರಸ್ತೆ, ಎಡಭಾಗ, ಗಾರ್ಡನ್ ಏರಿಯಾ, ಖಾಸಗಿ ಮತ್ತು ಸರ್ಕಾರಿ ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ ಬಡಾವಣೆ, ಟಿಪ್ಪು ನಗರ, ಮಿಳ್ಳಘಟ್ಟ, ಅಣ್ಣಾನಗರ, ತಿಮ್ಮಪ್ಪನ ಕೊಪ್ಪಲು, ಕೆಆರ್ ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್, ಕುಂಬರಗುಂಡಿ, ಉಪ್ಪಾರ ಕೇರಿ ಸುತ್ತಮುತ್ತ ಹಾಗೂ ಅಂದು ಬೆಳಗ್ಗೆ 9 ರಿಂದ ಸಂಜೆ 6 ವರೆಗೆ MF4 9.16 ಫೀಡರ್ಗಳಲ್ಲಿ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಪೇಪರ್ ಪ್ಯಾಕೇಜ್ ಕಲ್ಲೂರು ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಶಂಕರ ಕಣ್ಣಿನ ಆಸ್ಪತ್ರೆ, ಎನ್ಎಚ್ ಆಸ್ಪತ್ರೆ, ಶಾರದಾ ನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಮಲ್ನಾಡ್ ಕೋಕ್, ಗಂಧರ್ವ ನಗರ, ಹಳೆ ಮಂಡ್ಲಿ 1ನೇ ಕ್ರಾಸ್, ಇಲಿಯಾಸ್ ನಗರ, ಹರಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ ನಿತ್ಯಶ್ರೀ ಅವರು ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು SSLC ಪ್ರಥಮ ಪರೀಕ್ಷೆಯಲ್ಲಿ 609 ಅಂಕ ಪಡೆದಿದ್ದು, ನನಗೆ ಅಷ್ಟು ಕಡಿಮೆ ಅಂಕ ಬರಲು ಸಾಧ್ಯವಿಲ್ಲ ಎಂದು ಪುನಃ SSLC 2ನೇ ಪರೀಕ್ಷೆ ಬರೆದು 625-621 ಅಂಕ ಪಡೆದಿದ್ದಾರೆ. ಇವರು ಹೊಸನಗರದ ಗುರುಜಿ ಇಂಟರ್ನ್ಯಾಷನಲ್ ಹೈಸ್ಕೂಲ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ್ದು ಇಂದಿರಾ ಮಲ್ಲೇಶ್ವರಪ್ಪನವರ ದಂಪತಿಯ ಪುತ್ರಿಯಾಗಿರುತ್ತಾರೆ. ಹೊಸನಗರ ತಾಲೂಕಿಗೆ 5ನೇ ರ್ಯಾಂಕ್ ಪಡೆದ ನಿತ್ಯಶ್ರೀ ಅವರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಣೇಶ್ ವೈ ಹಾಗೂ ಸಿಬ್ಬಂದಿಗಳು ಗುರುಜಿ ಶಾಲೆಯ ಅಧ್ಯಕ್ಷ ಸುದೇಶ್ ಕಾಮತ್, ಸಂತೋಷ್ ಕಾಮತ್, ಕಾರ್ಯದರ್ಶಿ ಶಾಂತಮೂರ್ತಿ ಹಾಗೂ ಎಲ್ಲಾ ಶಿಕ್ಷಕ ವರ್ಗದವರು ಅಭಿನಂದಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪ್ರಸ್ತುತ 2026-27 ಸಾಲಿನ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮ ವಸತಿ ಶಾಲೆ ಹಕ್ಕಿ ಪಿಕ್ಕಿ ಕ್ಯಾಂಪ್ ಸದಾಶಿವಪುರ ಶಿವಮೊಗ್ಗ ತಾಲೂಕು ಹಾಗೂ ಹಿರೇಮನೆ ಸಾಗರ ತಾಲೂಕು ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಗೌರವರ್ಧನ ಆಧಾರದ ಮೇಲೆ ತಾತ್ಕಾಲಿಕ 1 ವರ್ಷದ ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಸಿ, ಡಿಎಡ್ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಪಿಎ, ಬಿಎಸ್ಸಿ, ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿದೆ. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲೆಗಳೊಂದಿಗೆ ಜುಲೈ 10 ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಸಂಖ್ಯೆ 0818220062 ಹಾಗೂ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಯನ್ನು ಸಂಪರ್ಕಿಸುವುದು. ಮುಂದಿನ ವಿವರ. ಇಲ್ಲಿಯ ಮಾಚೇನಹಳ್ಳಿಯ ನಿದಿಗೆ ಕೈಗಾರಿಕಾ ಪ್ರದೇಶದಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಸಂಸ್ಥೆಯಲ್ಲಿ 2026-27 ಸಾಲಿನ ಡಿಪ್ಲೊಮೋ ಕೋರ್ಸ್ಗಳ ಉಳಿಕೆ ಸೀಟುಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸಂಸ್ಥೆಯಲ್ಲಿ ಲಭ್ಯವಿರುವ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಹಾಗೂ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸುಗಳ ಪ್ರವೇಶಾತಿಗೆ ಎಸ್ಎಸ್ಎಲ್ಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಕೋರ್ಸುಗಳು 3 ವರ್ಷದ ವ್ಯಾಸಂಗ ಹಾಗೂ 1 ವರ್ಷದ ಕಡ್ಡಾಯ ಕೈಗಾರಿಕಾ ತರಬೇತಿಯನ್ನು ಒಳಗೊಂಡಿರುತ್ತದೆ. ಉಳಿಕೆ ಸೀಟುಗಳನ್ನು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಗಳಾದ 9448307027 ಹಾಗೂ 0818224054 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಿಟಿ ಪ್ರದಕ್ಷಿಣೆ ಹಾಕ್ತಾ ಇರೋ ಎಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಹೌದು, ಸಂಜೆ ಆದ್ರೂ ನಮ್ಮ ರೇಡಿಯೋದಲ್ಲಿ ಎನರ್ಜಿ ಯಾವತ್ತೂ ಮಾರ್ನಿಂಗ್ ಥರನೇ ಫ್ರೆಶ್ ಆಗಿರುತ್ತೆ. ಇವತ್ತು ಜೂನ್ 5, ಇಡೀ ಜಗತ್ತೇ ಸಂಭ್ರಮಿಸೋ ವಿಶ್ವ ಪರಿಸರ ದಿನ. ಪರಿಸರ ಅಂತ ಹೇಳಿದ ಕೂಡಲೇ ನಮ್ಗೆಲ್ಲ ನೆನಪಾಗೋದು ಕಾಡು, ಗಿಡ ಮರಗಳು, ಗುಡ್ಡ ಬೆಟ್ಟ. ಆದ್ರೆ ಸ್ನೇಹಿತರೆ, ನಿಜ ಹೇಳ, ನಮ್ಮ ಸುತ್ತಮುತ್ತ ಇರೋ ಗಾಳಿ, ನೀರು, ನಾವು ಬದುಕೋ ಈ ಜಾಗನೇ ನಮ್ಮ ಪರಿಸರ. ನಮ್ಮ ಸಂಜೆಯ ವಿಶೇಷ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಾ ಇರೋದು ಬರೀ ಸಮಸ್ಯೆಗಳ ಬಗ್ಗೆ ಅಲ್ಲ, ಬದಲಿಗೆ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ನಿಂದ ಪರಿಸರಕ್ಕೆ ಹೇಗೆ ಪರಿಹಾರ ಕೊಡಬಹುದು ಅನ್ನೋದ್ರ ಬಗ್ಗೆ. ನಮ್ಮ ಸಣ್ಣ ಸಣ್ಣ ಬದಲಾವಣೆಗಳು ಈ ಭೂಮಿಯನ್ನ ಹೇಗೆ ಕಾಪಾಡಬಹುದು ಅಂತ ಇವತ್ತು ಡೀಟೇಲ್ ಆಗಿ ಒಂದಿಷ್ಟು ಮಾಹಿತಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪರಿಸರ ಉಳಿಸಿ ಅಂತ ಬೋರ್ಡ್ ಹಿಡ್ಕೊಂಡು ರೋಡಿಗೆ ಇಳಿಯೋದು ಸುಲಭ, ಆದ್ರೆ ಅದಕ್ಕಾಗಿ ದೊಡ್ಡ ದೊಡ್ಡ ಹೋರಾಟ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆಯಿಂದಲೇ ನಮ್ಮ ಹೋರಾಟ ಶುರುವಾಗಬೇಕು. ಪರಿಸರನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಪರಿಸರ ನಮ್ಮನ್ನ ಆರೋಗ್ಯವಾಗಿ ಇಡುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಮನೆ ಮುಂದೆ ಒಂದೇ ಒಂದು ಗಿಡ ನೆಡಿ, ಅದಕ್ಕೆ ದಿನ ನೀರ್ ಹಾಕಿ ಪ್ರೀತಿಯಿಂದ ಬೆಳೆಸಿ. ಪ್ಲಾಸ್ಟಿಕ್ ಕವರ್ಗಳಿಗೆ ಬಾಯ್ ಬಾಯ್ ಹೇಳಿ. ಮಾರ್ಕೆಟ್ಗೆ ಹೋಗುವಾಗ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ನಮ್ಮ ಅಜ್ಜ ಅಜ್ಜಿಯಂದಿರು ಪ್ರಕೃತಿಯ ಜೊತೆ ಬದುಕ್ತಾ ಇದ್ರು, ಆದ್ರೆ ನಾವು ಪ್ರಕೃತಿಯನ್ನ ಬಳಸ್ಕೊಂಡು ಬದುಕ್ತಾ ಇದ್ದೀವಿ. ನಾವು ಬದುಕ್ತಾ ಇರೋ ಈ ಭೂಮಿ, ಉಸಿರಾಡ್ತಾ ಇರೋ ಈ ಗಾಳಿ, ಕುಡಿಯುವ ನೀರು, ಎಲ್ಲವೂ ಪ್ರಕೃತಿ ನಮಗೆ ಕೊಟ್ಟ ಉಚಿತ ಕೊಡುಗೆಗಳು ಅಲ್ವಾ? ಆದ್ರೆ ಪ್ರತಿಯಾಗಿ ನಾವು ಪ್ರಕೃತಿಗೆ ಏನ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ? ಈ ಪರಿಸರ ದಿನದಂದು ನಾವೆಲ್ಲ ಕೇಳ್ಕೊಳ್ಳಬೇಕಾದ ಬಹು ಮುಖ್ಯ ಪ್ರಶ್ನೆ. ತಿಂಗಳಿಗೆ ಒಂದ್ಸರಿನಾದ್ರೂ ಪರಿಸರಕ್ಕೆ ಸಂಬಂಧಿಸಿದಂತೆ ಜಲ ದಿನ, ಪರಿಸರ, ಅರಣ್ಯ, ಭೂದಿನ, ಹೀಗೆ ಏನೇನೋ ಆಚರಿಸ್ತೇವೆ. ಡಿಪಿಗಳನ್ನ, ಸ್ಟೇಟಸ್ಗಳನ್ನ ಹಸಿರಾಗಿಟ್ಕೊಳ್ತೇವೆ. ಆದ್ರೆ ಇಷ್ಟು ಸಾಕಾ? ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಸಣ್ಣ ಬದಲಾವಣೆ ತರುವ ಮೂಲಕ ಭೂಮಿಗೆ ಕೃತಜ್ಞತೆ ಸಲ್ಲಿಸೋದು ಯಾವಾಗ? ಸೊ ವಿಶ್ವ ಪರಿಸರ ದಿನ ಈ ಹೊತ್ತಿನಲ್ಲಿ ನನ್ನ ಭೂಮಿ ನನ್ನ ಹೆಜ್ಜೆ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಇಂಧನ ಬಿಕ್ಕಟ್ಟಿನ ಈ ಹೊತ್ತಿನಲ್ಲಿ ಪರಿಸರಕ್ಕೆ ಪೂರಕವಾಗಿ ಬದುಕುವುದು ಕೂಡ ಒಂದು ಸರಳತೆ ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಪರಿಸರವನ್ನ ನಾವು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನನ್ನ ಭೂಮಿ ನನ್ನ ಹೆಜ್ಜೆ ಎಂಬ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಇಂಧನ ಬಿಕ್ಕಟ್ಟಿನ ಈ ಹೊತ್ತಿನಲ್ಲಿ ಪರಿಸರಕ್ಕೆ ಪೂರಕವಾಗಿ ಬದುಕುವುದು ಕೂಡ ಒಂದು ಸರಳತೆ ಅಂತ ತಿಳಿಸಿದಾಯ್ತು. ಈ ಸರಳತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆಗಳನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಏನಪ್ಪ ಅಂದ್ರೆ, ಮೊದಲನೇದಾಗಿ ನಮ್ಮೊಳಗೊಬ್ಬ ಪ್ಲಂಬರ್ ಇರಲೇಬೇಕು ಅಲ್ವಾ? ಮನೆ ಮೂಲೆಯಲ್ಲೋ ಅಥವಾ ಅಂಗಳದಲ್ಲೋ ರಾತ್ರಿಯ ನಿಶ್ಶಬ್ದದಲ್ಲಿ ಟಿಪ್ ಟಿಪ್ ಅಂತ ನೀರು ತೊಟುಕುವ ಸದ್ದು ಕೇಳಿಸಿದಾಗ ಅದ್ಯಾಕೋ ಮನಸ್ಸು ತಳಮಳಿಸ್ತಾ ಇರುತ್ತೆ. ಅದು ಕೇವಲ ನೀರಿನ ಸೋರಿಕೆ ಅಲ್ಲ, ಭೂಮಿಯ ಕಣ್ಣೀರಿನಂತೆ ಭಾಸವಾಗುತ್ತೆ. ಆ ಸಣ್ಣ ಸೋರಿಕೆಗೆ ಒಂದು ಪುಟ್ಟ ವಾಷರ್ ಹಾಕಿ ಬಂದ್ ಮಾಡಿದಾಗ ಇಡೀ ರಾತ್ರಿ ನಿರಾಳವಾಗಿ ನಿದ್ದೆ ಆವರಿಸುತ್ತೆ ಅಲ್ವಾ? ನಮ್ಮೊಳಗೊಬ್ಬ ಪ್ಲಂಬರ್ ಇದ್ರೆ ಜಲ ಸಂರಕ್ಷಣೆಗೆ ಅದೇ ದೊಡ್ಡ ಉಪಕಾರ ಅಂತಾನೆ ಹೇಳ್ಬಹುದು. ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದ್ರೆ, ಆಫೀಸ್ ಹತ್ರದಲ್ಲೇ ಇದ್ರೆ ಸೈಕಲ್ನ ಯೂಸ್ ಮಾಡಿ. ಬೆಳ್ಳಂಬೆಳಗ್ಗೆ ಗಾಡಿಯ ಕೀ ತಿರುಗಿಸಿ ಹಾರನ್ ಮಾಡ್ತಾ ಟ್ರಾಫಿಕ್ ಗದ್ದಲಕ್ಕೆ ಬೀಳೋ ಬದಲು ಆಫೀಸ್ ಹತ್ರ ಇದ್ರೆ ಸೈಕಲ್ ಹತ್ತೋದು ಒಂಥರ ಬಾಲ್ಯದ ದಿನಗಳನ್ನ ಕೈ ಬೀಸಿ ಕರೆದಂತಾಗುತ್ತೆ. ಪೆಡಲ್ ಮಾಡ್ತಾ ಇದ್ರೆ ದೈಹಿಕ ವ್ಯಾಯಾಮ ಕೂಡ ಆಗುತ್ತೆ. ಇವೆಲ್ಲ ಆರೋಗ್ಯಕ್ಕೂ ಹಿತ. ಬದುಕಿನ ವೇಗವನ್ನು ಕೊಂಚ ನಿಧಾನಿಸಿ ಪ್ರಕೃತಿಯನ್ನ ಆಸ್ವಾದಿಸಲು ಇದಕ್ಕಿಂತ ಚಂದದ ದಾರಿ ಬೇರೆ ಇಲ್ಲ ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ಈ ಝೀರೋ ವೇಸ್ಟಿಂಗ್ ವೆಡ್ಡಿಂಗ್ ಅಂದ್ರೆ ತ್ಯಾಜ್ಯ ಮುಕ್ತ ಶುಭ ಸಮಾರಂಭದ ಸಂಕಲ್ಪ ತೊಡೋಣ. ಮದುವೆ ಅಂತಂದ್ರೆ ಕೇವಲ ಸಡಗರ ಧೂಮ್ಧಾಮ್ ಅಷ್ಟೇ ಅಲ್ಲ ಸ್ನೇಹಿತರೆ, ಅದು ಎರಡು ಜೀವಗಳ ಪ್ರಕೃತಿಯ ಸಾಕ್ಷಿಯಾಗಿ ಒಂದಾಗುವ ಪವಿತ್ರ ಕ್ಷಣ ಅಂತಾನೆ ಹೇಳ್ಬಹುದು. ಆ ಸಂಭ್ರಮದ ಕೊನೆಯಲ್ಲಿ ಪ್ಲಾಸ್ಟಿಕ್ ಕಸದ ರಾಶಿ ಉಳಿಸುವ ಬದಲು ಬಾಳೆ ಎಲೆಯ ಊಟದ ಸುವಾಸನೆ, ಸ್ಟೀಲ್ ಲೋಟದ ತಣ್ಣನೆ ನೀರು, ಮುತ್ತೈದೆಯರ ಕೈಗೆ ಸೇರುವ ಪುಟ್ಟ ಹಸಿರು ಸಸಿಗಳಿದ್ರೆ ಆ ಮದುವೆಯ ನೆನಪು ಸದಾ ಹಸಿರಾಗೆ ಉಳಿಯುತ್ತೆ. ಏನಂತೀರಾ? ಹಾಗೆ ಮತ್ತೊಂದು ಟಿಪ್ ಏನಪ್ಪ ಅಂತಂದ್ರೆ, ಈ ಕಾಂಕ್ರೀಟ್ ಕಾಡಿನ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳಿಸೋದೇ ಅಪರೂಪವಾಗಿದೆ ಅಲ್ವಾ? ಬಾಲ್ಕನಿಯ ಮೂಲೆಯಲ್ಲೋ ಕಿಟಕಿಯ ಹಜಾರದಲ್ಲೋ ಮಣ್ಣಿನ ಹಣತೆಯೊಂದರಲ್ಲಿ ನೀರಿಟ್ಟು ಕಂಕುಳಲ್ಲಿ ಒಂದಷ್ಟು ಧಾನ್ಯಗಳನ್ನ ಇಟ್ಟರೆ ಸಾಕು, ಎಲ್ಲಿಂದಲೋ ಬರುವ ಗುಬ್ಬಚ್ಚಿಗಳು ಪಾರಿವಾಳಗಳು ರೆಕ್ಕೆ ಬಡಿಯುತ್ತಾ ನೀರು ಕುಡಿಯುವ ದೃಶ್ಯ ನಮ್ಮ ಇಡೀ ದಿನದ ಆಯಾಸವನ್ನ ಮರೆಸುತ್ತೆ. ನಿಸರ್ಗದ ಜೀವ ಸಂಕುಲಗಳಿಗೆ ಗೆಳೆಯರಾಗಿ ಬದುಕೋಣ ಅಂತ ಹೇಳ್ತಾ ನನ್ನ ಭೂಮಿ ನನ್ನ ಹೆಜ್ಜೆ ಎಂಬ ಜಾಗೃತಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಲಹೆಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವಿಶ್ವ ಪರಿಸರ ದಿನವನ್ನ ಆಚರಿಸ್ತಾ ಇದ್ದೇವೆ. ಹಾಗೆ ನನ್ನ ಭೂಮಿ ನನ್ನ ಹೆಜ್ಜೆ ಎಂಬ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಲಹೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಈಗ ನಾನು ಆಗ್ಲೇ ತಿಳಿಸಿದ ಹಾಗೆ ನಮ್ಮೊಳಗೊಬ್ಬ ಪ್ಲಂಬರ್ ಇರ್ಬೇಕು, ಹಾಗೆ ಆಫೀಸ್ ಹತ್ರ ಇದ್ರೆ ಸೈಕಲ್ನ ಬಳಸ್ಬೇಕು, ಹಾಗೆ ಜೀರೋ ವೇಸ್ಟೇಜ್ ವೆಡ್ಡಿಂಗ್ ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೆ. ಹಾಗೇನೆ ಈ ಪಕ್ಷಿಗಳಿಗೆ ನಾವು ಉಚಿತವಾಗಿ ರೆಸ್ಟೋರೆಂಟ್ ತರ ಮನೆಯ ಅಂಗಳದಲ್ಲಿ ಅವುಗಳಿಗೆ ಒಂದಿಷ್ಟು ಧಾನ್ಯಗಳು ಇಟ್ಟರೆ ಅವುಗಳ ಜೀವ ಸಂಕುಲಗಳಿಗೆ ಸಹಾಯ ಮಾಡಿದ ಹಾಗೆ ಆಗುತ್ತೆ. ಹಾಗೆ ಈಗ ಇನ್ನಷ್ಟು ಸಲಹೆಗಳು. ಏನಪ್ಪಾ ಅಂತಂದ್ರೆ, ಪರಿಸರ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಗಿಡ ಮರ ಮಾತ್ರ ಅಲ್ವಾ? ಆದ್ರೆ ನಾವು ಬಳಸೋ ವಿದ್ಯುತ್ ಅಥವಾ ಕರೆಂಟ್ ಕೂಡ ಪರಿಸರದ ಮೇಲೆಯೇ ಪ್ರಭಾವ ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಸೊ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕಲ್ಲಿದ್ದಲು ಬಳಸಿ ಥರ್ಮಲ್ ಪವರ್ ಮೂಲಕವೇ ಜಾಸ್ತಿ ಕರೆಂಟ್ ತಯಾರು ಮಾಡ್ತಾರೆ. ಅಂದ್ರೆ ನಾವು ಎಷ್ಟು ಕರೆಂಟ್ ವೇಸ್ಟ್ ಮಾಡ್ತೀವೋ ಅಷ್ಟು ಪರಿಸರ ಮಾಲಿನ್ಯ ಆಗುತ್ತೆ. ಮನೆಯಿಂದ ಹೊರಗೆ ಹೋಗುವಾಗ ಫ್ಯಾನ್ ಆಗಿರಬಹುದು, ಲೈಟ್ ಆಗಿರಬಹುದು, ಸ್ವಿಚ್ ಆಫ್ ಮಾಡೋದನ್ನ ಮರಿಬೇಡಿ. ಹಗಲು ಹೊತ್ತಿನಲ್ಲಿ ಮನೆ ಕಿಟಕಿಗಳನ್ನ ತೆರೆದಿಟ್ಟು ಪ್ರಕೃತಿಯ ಬೆಳಕನ್ನ ಬಳಸ್ಕೊಳ್ಳಿ. ಅನಗತ್ಯವಾಗಿ ಟಿವಿ ಆಗ್ಲಿ, ಎಸಿ, ಗೀಸರ್ ಆನ್ ಮಾಡಬೇಡಿ. ನೆನ್ಪಿಡಿ, ಇವತ್ತು ನೀವು ಉಳಿಸೋ ಒಂದು ಯೂನಿಟ್ ಕರೆಂಟ್ ನಾಳಿನ ಪೀಳಿಗೆಗೆ ಸಿಗೋ ಶುದ್ಧ ಗಾಳಿಗೆ ಸಮಾನ ಅಂತಾನೆ ಹೇಳ್ಬಹುದು. ಸೊ ಸೇವ್ ಪವರ್ ಸೇವ್ ಅರ್ಥ್ ಅಂತ ಹೇಳ್ತೀನಿ. ಇನ್ನ ಆನ್ಲೈನ್ ಶಾಪಿಂಗ್ ಕ್ರೇಜ್ ಹಾಗೂ ಡಿಜಿಟಲ್ ಪಾವತಿ ಹೇಗೆ? ಈಗಿನ ದಿನಗಳಲ್ಲಿ ನಮ್ಮೆಲ್ಲರ ಲೈಫ್ ಸ್ಟೈಲ್ ಹೇಗಿದೆ ಅಂತಂದ್ರೆ, ಬೆರಳು ತುದಿಯಲ್ಲೇ ಜಗತ್ತಿದೆ ಅಲ್ವಾ? ನಾನು ಮಾತನಾಡ್ತಾ ಇರೋದು ಈ ಆನ್ಲೈನ್ ಶಾಪಿಂಗ್ ಬಗ್ಗೆ. ಮನೆಯಲ್ಲೇ ಕೂತು ಆರ್ಡರ್ ಮಾಡೋದು ಸಖತ್ ಕಂಫರ್ಟಬಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಯೋಚನೆ ಮಾಡಿ, ಒಂದು ಸಣ್ಣ ವಸ್ತುವನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ಅದು ಎಷ್ಟು ಲೇಯರ್ ಪ್ಲಾಸ್ಟಿಕ್, ಬಬಲ್ ರ್ಯಾಪ್ ಮತ್ತು ರಟ್ಟಿನ ಬಾಕ್ಸ್ ಒಳಗೆ ಪ್ಯಾಕ್ ಆಗಿ

ಲೋಕಲ್ ಅಂಗಡಿಗಳಿಗೆ ನಡ್ಕೊಂಡು ಹೋಗಿ ತೆಗೆದುಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು. ಆದ್ರೆ ಆನ್ಲೈನ್ನಲ್ಲಿ ನಾವೊಂದು ಒಳ್ಳೆ ಕೆಲಸ ಮಾಡಬಹುದು, ಅದೇ ಡಿಜಿಟಲ್ ಪಾವತಿ. ಈಗ ಎಲ್ಲರೂ UPI ಕಾರ್ಡ್ ಬಳಸ್ಕೊಂಡು ಪೇ ಮಾಡ್ತೀವಿ ಅಲ್ವಾ? ATMಗೆ ಹೋದಾಗ್ಲೋ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋದಾಗ್ಲೋ ಪೇಪರ್ ರಸೀದಿ ಪ್ರಿಂಟ್ ತೆಗೆದುಕೊಳ್ಳೋದನ್ನ ಕಮ್ಮಿ ಮಾಡಿ. ನಿಮ್ಮ ಮೊಬೈಲ್ಗೆ SMS ಅಥವಾ ಇಮೇಲ್ ಬಿಲ್ ಬರುತ್ತಲ್ವಾ, ಅದನ್ನೇ ಬಳಸ್ಕೊಳ್ಳಿ. ಪೇಪರ್ ಬಳಕೆಯನ್ನ ಮುಕ್ತಗೊಳಿಸಿದ್ರೆ ಲಕ್ಷಾಂತರ ಮರಗಳನ್ನ ಕಡಿಯೋದನ್ನ ತಪ್ಪಿಸಬಹುದು. ಸೊ ಡಿಜಿಟಲ್ ಆಗಿ ಯೋಚಿಸಿ ಗ್ರೀನ್ ಆಗಿ ಬದುಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸಮಯ ಓಡ್ತಾ ಇರುತ್ತೆ, ಆದ್ರೆ ಪರಿಸರ ದಿನದ ಈ ಸಂದೇಶ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರಬೇಕು. ಇವತ್ತು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಮೂಲಕ ನಾವು ತಗೊಂಡಿರೋ ನಿರ್ಧಾರಗಳು ಸಿಂಪಲ್ ಆಗಿದ್ರೂ ಇವುಗಳ ಇಂಪ್ಯಾಕ್ಟ್ ಮಾತ್ರ ತುಂಬಾ ದೊಡ್ಡದು ಅಂತಾನೆ ಹೇಳ್ಬಹುದು. ಆನ್ಲೈನ್ ಶಾಪಿಂಗ್ ಕಮ್ಮಿ ಮಾಡೋದು, ಕರೆಂಟ್ ಉಳಿಸೋದು, ಹಸಿ ಕಸ ಒಣ ಕಸ ಬೇರ್ಪಡಿಸೋದು, ಇವೆಲ್ಲವೂ ನಾವು ಭೂಮಿಗೆ ಕೊಡಬಹುದಾದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನಿಂದಲೇ ನಮ್ಮ ನಡಿಗೆಯನ್ನ ವಿನಾಶದ ಕಡೆಯಿಂದ ಪರಿಹಾರದ ಕಡೆಗೆ ತಿರುಗಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ಉಸಿರಾಡೋದಕ್ಕೆ ಒಂದು ಸಿಪ್ ಶುದ್ಧ ಗಾಳಿ, ಕುಡಿಯೋಕೆ ಒಂದು ಹನಿ ಶುದ್ಧ ನೀರನ್ನ ಉಳಿಸಿ ಹೋಗೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಶ್ರೀಧರ್. ಈಗ ಸಂಜೆಯ ಸಮಯ 6 ಗಂಟೆ ಆಗಿದೆ. ಬಿಸಿ ಬಿಸಿ ಕಾಫಿನ ಕುಡಿತಾ, ಸಂಜೆಯ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾ ನಮ್ಮ ಶೋನ ಇವತ್ತು ಕೇಳಿಸ್ಕೊಡ್ತಾ ಇದ್ರೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೋದು. ಹಾಗೆ ನೀವೇನಾದರೂ ವಿಸ್ಮಯಕಾರಿ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತಂದರೆ ಅವುಗಳನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ಶೇರ್ ಮಾಡಬಹುದು. ವಿಸ್ಮಯಕಾರಿ ವಿಚಾರಗಳು ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರಬೇಕಾಗತ್ತೆ, ಹಾಗೆ ನಿಮಗೂ ಕೂಡ ಅದು ಕ್ಯೂರಿಯಸ್ ಅಂತ ಅನಿಸಿರ್ಬೇಕಾಗತ್ತೆ. ಅಂತಹ ವಿಚಾರಗಳನ್ನ ನಮಗೆ ಕೂಡ ತಿಳಿಸ್ಕೊಡಿ. ಆ್ಯಂಡ್ ನಾವು ಕೂಡ ನೀವು ತಿಳಿಸಿರುವಂತಹ ವಿಷಯಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಪ್ರತಿದಿನದಂತೆ ಇವತ್ತು ಕೂಡ ಸಂಜೆ 6 ಗಂಟೆಗೆ ನೀವು ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನ ತಿಳಿಸೋದಕ್ಕೆ ಬಂದಿದ್ದೀನಿ. ಓಕೆ, ಅದಕ್ಕೂ ಮುಂಚೆ ನೀವು ನಮಗೆ ಮೆಸೇಜ್ ಮಾಡಬೇಕಾಗಿರುವಂತಹ ಸಂಖ್ಯೆ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೇಕಾದಂತಹ ಸಂಖ್ಯೆ 9686-9620-9629 ಈ ಸಂಖ್ಯೆಗೆ ನೀವು ಕೂಡ ವಾಟ್ಸಪ್ ಮಾಡಬಹುದು. ನೀವು ಸಹ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ಬೋದು. ಹಾಗೆ ಇದರಲ್ಲಿ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಅಷ್ಟೇ ಹೇಳಬೇಕು ಅಂತೇನಿಲ್ಲ, ಎಲ್ಲರೂ ಕೂಡ ಮಾತಾಡಬಹುದು. ಆ್ಯಂಡ್ ಖಂಡಿತವಾಗ್ಲೂ ನಮಗೆ ಮೆಸೇಜ್ನ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸೊ ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳ್ದೆ. ಏನಪ್ಪ ಅದು ಅಂತಂದರೆ, ನೋಡಿ, ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾಗಳನ್ನೆಲ್ಲ ನೋಡ್ಕೊಳ್ತಾ ಬೆಳೆದಿದ್ದೀವಿ. ಆ್ಯಂಡ್ ಸಿನಿಮಾಗಳಲ್ಲಿ ಕೆಲವೊಂದಷ್ಟು ಸೀನ್ಗಳನ್ನು ಇಮಿಟೇಟ್ ಮಾಡೋದನ್ನು ಕೂಡ ನಾವು ಕಲ್ತಿರ್ತೀವಿ. ಆ ವಯಸ್ಸಲ್ಲಿ ಅದನ್ನು ಇಮಿಟೇಟ್ ಮಾಡೋದು ಒಂದು ರೀತಿ ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಕಾಲಕ್ರಮೇಣ ಎಲ್ಲರ ಕೈಯಲ್ಲೂ ಮೊಬೈಲ್ ಬರೋದಕ್ಕೆ ಶುರುವಾಗುತ್ತೆ. ಮೊಬೈಲ್ ಬಂದಾದಮೇಲೆ ಸೊ ದೇಶ ವಿದೇಶಗಳಲ್ಲಿರುವಂತಹ ಕೆಲವೊಂದಷ್ಟು ಕಲ್ಚರ್ಗಳನ್ನ ನಾವು ಕೂಡ ಈಗ ಅಳವಡಿಸ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಈಗ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಸೇರಿಕೊಂಡಾಗ ಚಿಲ್ ಮಾಡೋದಿದ್ದೇ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಕೂತು ಹರಟೆ ಆಗ್ತಾ ಇರ್ತೀವಿ, ಜ್ಯೂಸ್ ಕುಡಿತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಈ ಟೈಮಲ್ಲಿ ಒಂದು ವರ್ಡ್ನ ಗೊತ್ತಿದ್ದೋ ಗೊತ್ತಿದ್ದೇನೋ ಒಂದ್ಸರಿ ಹೇಳ್ತಾ ಇರ್ತೀವಿ ಅಥವಾ ಅದನ್ನು ಯೂಸ್ ಮಾಡಿರ್ತೀವಿ. ಆ್ಯಂಡ್ ಕಾಫಿ ಕುಡಿಯುವಾಗಲೂ ಅಷ್ಟೇ ಸುಮಾರು ಜನ ಈ ರೀತಿ ಹೇಳ್ತಾ ಇರ್ತಾರೆ, ಮತ್ತು ಜ್ಯೂಸ್ ಕುಡಿಯುವಾಗಲೂ ಕೂಡ ಇಷ್ಟ ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಹಾಗಾದರೆ ಏನಪ್ಪ ಅದು ವರ್ಡ್ ಅಂತ ಕೇಳ್ತಾ ಇದ್ರೆ ನೀವು ಚಿಯರ್ಸ್ ಅಂತ ಹೇಳ್ತಾ ಇರ್ತೀವಲ್ವಾ. ಸೊ ಈ ಒಂದು ಚಿಯರ್ಸ್ ಅನ್ನುವಂತಹ ವರ್ಡ್ನ ನಾವು ಕೂಡ ಹೇಳ್ತಾ ಇರ್ತೀವಿ, ನೀವು ಕೂಡ ಹೇಳ್ತಾ ಇರ್ತೀರಾ. ಮತ್ತು ಎಲ್ಲಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಪಾರ್ಟಿ ಮಾಡಿದಾಗ ಅಥವಾ ಏನಾದರೂ ಚಿಕ್ಕ ಒಂದು ಫಂಕ್ಷನ್ಗಳನ್ನ ಇಟ್ಕೊಂಡಾಗ ಅಲ್ಲಿ ಕೂಡ ಜೊತೆಗೆಲ್ಲ ಸೇರಿಕೊಂಡಿದ್ದಾಗ ಒಂದು ಚಿಯರ್ಸ್ ಅನ್ನುವಂತಹ ಮಾತನ್ನು ಕೇಳ್ತಾ ಇರ್ತೀವಿ. ಈವನ್ ಹಳ್ಳಿಗಳಲ್ಲಿ ಕೂಡ ಈ ಒಂದು ವರ್ಡು ತುಂಬಾ ಕಾಮನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸುಮಾರು ಜನ, ನಾನು ಕೂಡ ನಮ್ಮ ಅಜ್ಜಿ ಊರಿಗೆಲ್ಲ ಹೋದಾಗ ಈ ವರ್ಡ್ನ ಹೇಳ್ತಾ ಇರ್ತಾರೆ. ಸೊ ಚಿಯರ್ಸ್ ಅಂತ ಹೇಳ್ತೀವಲ್ಲ, ಈ ಚಿಯರ್ಸ್ ಅನ್ನೋದು ಎಲ್ಲಿಂದ ಬಂತು, ಮತ್ತು ಯಾಕೆ ಚಿಯರ್ಸ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಒಂದು ಗ್ಲಾಸ್ ಮತ್ತು ಇನ್ನೊಂದು ಗ್ಲಾಸ್ನ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತೀವಿ, ಇದರ ಹಿಂದಿನ ವಿಷಯ ಏನಿದೆ, ಯಾಕೆ ಈ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಷಯ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಹಾಗಾಗಿ ಇದ್ರ ಬಗ್ಗೆನೇ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ಹಾಗಾದರೆ ನೀವು ಏನಾದರೂ ಈ ರೀತಿ ಚಿಯರ್ಸ್ ಮಾಡ್ತೀರಾ ಅಂತಂದರೆ ಚಿಯರ್ಸ್ ಮಾಡೋದ್ರ ಬಗ್ಗೆ ನಿಮಗೇನು ಗೊತ್ತು, ಅದನ್ನು ನೀವು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686-9620-9629 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಜೊತೆ ನಾನು ಮಾತಾಡ್ತಾ ಇವತ್ತು ಹಂಚಿಕೊಳ್ತಾ ಇರುವಂತಹ ವಿಷಯ ಏನಂತಂದ್ರೆ ಚಿಯರ್ಸ್ ಅನ್ನುವಂತಹ ಒಂದು ಪದದ ಬಗ್ಗೆ. ಚಿಯರ್ಸ್ ಅಂತ ನೀವು ಕೂಡ ಒಂದ್ಸರಿ ಯಾರು ಹೇಳಿರ್ತೀರಾ. ಹಾಗಾದ್ರೆ ಈ ಚಿಯರ್ಸ್ ಅನ್ನೋ ಪದ ಎಲ್ಲಿಂದ ಬಂತು, ಚಿಯರ್ಸ್ ಅಂತ ಯಾಕೆ ಹೇಳ್ತೀವಿ, ಈ ಒಂದು ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಜೊತೆ ಈ ಒಂದು ಚಿಯರ್ಸ್ ಅನ್ನುವ ಪದದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಚಿಯರ್ಸ್ ಅನ್ನೋ ಪದವನ್ನು ನಾವು ಜ್ಯೂಸ್ ಕುಡಿಯುವಾಗ ಅಥವಾ ಕಾಫಿ ಟೀ ಕುಡಿಯುವಾಗಲೂ ಕೂಡ ಹೇಳ್ತಾ ಇರ್ತೀವಿ. ಹಾಗಿದ್ರೆ ಈ ಚಿಯರ್ಸ್ ಅನ್ನೋ ಪದ ಜಸ್ಟ್ ಪದವಾಗಿ ಉಳ್ಕೊಂಡಿದೆಯಾ ಅಥವಾ ಇದರ ಹಿಂದೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅದ ಅಂತ ನೀವು ಕೇಳೋದಾದ್ರೆ ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅದ. ಸೊ ಈ ಪದದ ಮೂಲ ಹಳೆಯ ಫ್ರೆಂಚ್ನ ಕಡೆಗೆ. ಇದನ್ನ ಚಿಯರೆ ಅಂತ ಅವರು ಕರಿತಾ ಇದ್ರು. ಚಿಯರೆ ಅಂದ್ರೆ ಅರ್ಥ ಏನು ಅಂತ ನೋಡ್ತೀವಿ ಅಂದ್ರೆ ಸುರಕ್ಷತೆಗಾಗಿ ಅವರು ದೇವರುಗಳಿಗೆ ಪಾನೀಯವನ್ನ ಅರ್ಪಿಸ್ತಾ ಇದ್ರು. ಸೊ ಆ ಮಾರ್ಗಕ್ಕೆ ಈ ಚಿಯರೆ ಅನ್ನೋ ಪದವನ್ನ ಬಳಸ್ತಾ ಇದ್ರು. ಹಾಗಾದ್ರೆ ಚಿಯರೆ ಪದದ ಅರ್ಥ ಗೊತ್ತಾಯ್ತು. ಚಿಯರ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ ಇದರ ಅರ್ಥ ನಮ್ಮ ಎಂಜಾಯ್ಮೆಂಟ್ ನ ಹ್ಯಾಪಿನೆಸ್ ನ ವ್ಯಕ್ತಪಡಿಸೋದಕ್ಕೆ ಒಂದು ಮಾರ್ಗ ಆಗಿ ಆರಂಭ ಆಗುತ್ತೆ. ಇದನ್ನ ನಾವೀಗ ಕಾಫಿ ಟೀ ಅಥವಾ ಜ್ಯೂಸ್ ಕುಡಿಯುವಾಗ ಚಿಯರ್ಸ್ ಅಂತ ಹೇಳಿ ಎಂಜಾಯ್ ಮಾಡ್ತಾ ಕುಡಿತೀವಿ. ಸೊ ಈಗ ಚಿಯರ್ಸ್ ನ ಬಗ್ಗೆ ಗೊತ್ತಾಯ್ತಲ್ವಾ. ಸೊ ಹಾಗಾದ್ರೆ ಈ ಚಿಯರ್ಸ್ ಅನ್ನೋದು ಅಥವಾ ಚಿಯರ್ ಅನ್ನೋ ಪದ ಇದೆಲ್ಲದೂ ಕೂಡ ಫ್ರೆಂಚ್ ಕಡೆಯಿಂದ ಬಂತು. ಆದ್ರೆ ಈ ರೀತಿ ಅಲ್ಲಿನ ಜನರು ಯಾಕೆ ಮಾಡ್ತಾ ಇದ್ರು, ಈ ಕ್ವಶನ್ ಉಳ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಈ ಚಿಯರ್ಸ್ ಅನ್ನೋ ಪದವನ್ನ ನಾವು ಹೇಳ್ತಾ ಕೆಲವು ಹಿಂದಿನ ಕಾಲದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದೇನಂತಂದ್ರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಪಾನೀಯವನ್ನ ಕುಡಿತಾ ಇದಾರೆ ಅಂತಂದ್ರೆ ಅವರಿಗೆ ವಿಷ ಹಾಕೋದು ಮತ್ತು ಅವ್ರನ್ನ ಕೊಲ್ಲೋದಕ್ಕೆ ಸಾಮಾನ್ಯ ಮಾರ್ಗ ಆಗಿರ್ತಿತ್ತು. ಹಾಗಾಗಿ ಅದರಿಂದ ಹೊರಗೆ ಬರೋದಕ್ಕೆ ಗ್ಲಾಸ್ಗಳ ಅಂಚಿನವರೆಗೆ ಯಾವುದೇ ರೀತಿಯ ಜ್ಯೂಸ್ಗಳಿದ್ರೆ ಅಥವಾ ಕಾಫಿ ಟೀ ಇದ್ರೆ ಅವುಗಳನ್ನು ತುಂಬಿಸಿ ಪ್ರತಿ ಗ್ಲಾಸ್ನಿಂದ ಸ್ವಲ್ಪ ಪಾನೀಯವನ್ನು ಇನ್ನೊಂದು ಗ್ಲಾಸ್ಗೆ ಟಚ್ ಮಾಡಿ ಚೆಲ್ಲಬೇಕಾಗಿತ್ತು. ಆಗ ಅವರಿಗೆ ಯಾವುದೇ ರೀತಿಯ ಹಾನಿ ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇತ್ತು. ಸೊ ಈ ರೀತಿ ಆಗಿನ ಕಾಲದ ಜನರು ಮುಂದೆ ಇರುವಂತವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋ ಕಾರಣಕ್ಕೆ ಚಿಯರ್ಸ್ನ ಮಾಡ್ತಾ ಇದ್ರು. ಇದರಿಂದಾಗಿ ಒಂದು ಗ್ಲಾಸ್ ಇನ್ನೊಂದು ಗ್ಲಾಸ್ ಟಚ್ ಆದಾಗ ಅಲ್ಲಿಂದ ಆ ಜ್ಯೂಸ್ ಕೂಡ ಕೆಳಗೆ ಚೆಲ್ತಾ ಇತ್ತು. ಹಾಗೆ ಕೆಲವೊಂದು ಸಾರಿ ಅದು ಎರಡು ಕೂಡ ಎರಡು ಗ್ಲಾಸ್ಗೆ ಮಿಕ್ಸ್ ಆಗ್ತಾ ಇತ್ತು. ಇದರಿಂದಾಗಿ ಏನಾದರೂ ವಿಷ ಬೆರೆಸಿದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇತ್ತು. ಈ ರೀತಿಯಲ್ಲಿ ಆರಂಭ ಆದಂತಹ ಈ ಚಿಯರ್ಸ್ ಈಗ ಒಂದು ರೀತಿ ಫ್ಯಾಷನ್ ಆಗಿ ಉಳ್ಕೊಂಡಿದೆ. ಹಾಗೆ ಎಷ್ಟೋ ಜನ ಈಗಲೂ ಕೂಡ ಚಿಯರ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಚಿಯರ್ಸ್ ಮಾಡ್ತೀರಾ ಅಂದರೆ ನಿಮಗೂ ಕೂಡ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಫಸ್ಟ್ ಟೈಮ್ ಗೊತ್ತಾಗಿದ್ರೆ ನಿಮಗೇನಿಸ್ತು ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಅಪ್ಡೇಟ್ಸ್ನ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ರಾಣಿ ಬೋನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ನಿಮಗೆ ಹೇಳ್ತಾ ಇದ್ದೆ ಒಂದು ಚಿಯರ್ಸ್ ಅನ್ನೋ ವಿಷಯದ ಬಗ್ಗೆ. ಸೊ ಇದನ್ನು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಹಾಗೆ ಈ ಒಂದು ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯನ ಫಸ್ಟ್ ಟೈಮ್ ಕೇಳಿದ್ರೆ ನಿಮಗೇನಿಸ್ತು, ನಿಮ್ಮ ಅನಿಸಿಕೆ ಏನಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯನ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನಿಂದ ವಂಚನೆಗಳಾಗುವಂಥದ್ದು ಜಾಸ್ತಿನೇ ಆಗ್ತಾ ಇದೆ. ಇದು ಒಂದು ಕಾಲಿಂದ ಆಗಿರ್ಬೋದು ಅಥವಾ ಒಂದು ಮೆಸೇಜ್ನಿಂದ ಆಗಿರ್ಬೋದು, ಹೆಚ್ಚಾಗ್ತಾನೆ ಇದೆ ಅಲ್ವಾ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಲ್ಸ್ಗಳು ಕೂಡ ತುಂಬಾ ಬರ್ತಾ ಇರುತ್ತೆ. ಇವನ್ ಅದು ಬ್ಯಾಂಕಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಿಂದ ಆಗಿರ್ಬೋದು, ಲೈಕ್ ಅದು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಆ್ಯಪ್ಗಳ ಮೂಲಕ ನಿಮಗೆ ಕಾಲ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಈ ಕಾಲ್ಸ್ಗಳು ಬರುವಂತಹ ನಂಬರ್ಗಳನ್ನ ನೀವು ನೋಡ್ತೀರಾ ಅಂತಂದ್ರೆ, ಸೊ ಅವುಗಳಲ್ಲಿ ಒಂದಷ್ಟು ನಂಬರ್ಗಳು 10 digit ಅಥವಾ ನಾರ್ಮಲ್ ಮೊಬೈಲ್ ನಂಬರ್ಗಳಂತೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ಈ ಆನ್ಲೈನ್ ಫ್ರಾಡ್ಗಳು ಹೆಚ್ಚಾದಾಗಿನಿಂದ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಮಾಡ್ತಾನೆ ಬರ್ತಾ ಇದ್ರು. ಆ್ಯಂಡ್ ಅದೇ ರೀತಿನಲ್ಲೇ ಈಗ ಇನ್ನೊಂದು ಸೂಪರ್ ಆಗಿರುವಂತಹ ಅಪ್ಡೇಟ್ಸ್ನ ಮಾಡಿದ್ದಾರೆ. ಈಗ ನಮಗೆ ಬ್ಯಾಂಕ್ಗಳಿಂದ ಕಾಲ್ ಬರ್ತಾ ಇತ್ತು ಅಂದರೆ ಕೆಲವೊಂದ್ಸರಿ ಬೇರೆ ಬೇರೆ ನಂಬರ್ಗಳಿಂದ ಕಾಲ್ ಬರ್ತಾ ಇತ್ತು, ಹಾಗೆಯೇ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಕೂಡ ಬೇರೆ ಬೇರೆ ನಂಬರ್ಗಳಲ್ಲಿ ಕಾಲ್ ಬರ್ತಾ ಇತ್ತು. ಆದರೆ ಇನ್ನು ಮುಂದೆ ಬರುವಂತಹ ಕಾಲ್ಸ್ಗಳು ಅದು ಬ್ಯಾಂಕ್ನಿಂದ ಬರ್ತಾ ಇದೆ ಅಂತಂದರೆ ನಿಮ್ಮ ಮೊಬೈಲ್ಗೆ 140 ಅಥವಾ 1600 ಈ ನಂಬರಿಂದ ಸ್ಟಾರ್ಟ್ ಆಗುವಂತಹ ನಂಬರ್ಗಳಿಂದ ಕಾಲ್ ಬರಬೇಕಾಗತ್ತೆ. ಈ ರೀತಿಯ ನಂಬರಿಂದ ನಿಮಗೆ ಕಾಲ್ ಬರ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಮಿಸ್ ಮಾಡ್ದೇ ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ TRAI ಎಲ್ಲ ಬ್ಯಾಂಕ್ಗಳಿಗೆ, ಮ್ಯೂಚುವಲ್ ಫಂಡ್ಸ್, ಪೆನ್ಷನ್ ಫಂಡ್ಸ್ ಈ ತರ ಎಲ್ಲಾ ಕಂಪನಿಗಳಿಗೆ ಮತ್ತೆ ಎಲ್ಲಾ ರೆಗ್ಯುಲೇಟೆಡ್ ಬಾಡೀಸ್ಗಳಿಗೆ ಕಂಪಲ್ಸರಿ 1600 ಅಥವಾ 140 ಇಂದ ಸ್ಟಾರ್ಟ್ ಆಗುವಂತಹ ಕಾಂಟ್ಯಾಕ್ಟ್ ನಂಬರ್ ಇಂದ ಕಾಲ್ ಮಾಡೋದಕ್ಕೆ ಮ್ಯಾಂಡೇಟ್ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಹೇಳ್ತಾ ಇರುವಂತಹ ಸೈಬರ್ ಕ್ರೈಮ್ಸ್, ಬ್ಯಾಂಕಿಂಗ್ ಫ್ರಾಡ್ಸ್ ಇಂದ ಕಸ್ಟಮರ್ಸ್ನ ಸೇವ್ ಮಾಡೋದಕ್ಕೆ ಈ ನಂಬರ್ಗಳನ್ನ ಮ್ಯಾಂಡೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಬ್ಯಾಂಕಿಂದ ಲೋನ್ ರಿಲೇಟೆಡ್ ಟ್ರಾನ್ಸಾಕ್ಷನ್ನ ರಿಲೇಟೆಡ್ ಕಾಲ್ಸ್ಗಳು ಬರ್ತಾ ಇದೆ ಅಂದರೆ ಅದು 1600 ಇಂದ ಮಾತ್ರನೇ ಬರುತ್ತೆ. ಅಕಸ್ಮಾತ್ ಅವರೇನಾದರೂ ಮಾರ್ಕೆಟಿಂಗ್ ಅಥವಾ ಪ್ರಮೋಷನಲ್ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಾದರೆ 140 ನಂಬರ್ ಇಂದ ಸ್ಟಾರ್ಟ್ ಆಗುವಂತಹ ನಂಬರ್ಗಳಲ್ಲಿ ಕಾಲ್ ಮಾಡ್ತಾರೆ. ಇನ್ ಕೇಸ್ ನಿಮಗೇನಾದ್ರು 10 digit ನಂಬರ್ಗಳಿಂದ ಕಾಲ್ ಬರ್ತಾ ಇದೆ ಅಂದರೆ ಅದನ್ನು ನೆನಪಿಟ್ಕೊಳ್ಳಿ. ಸೊ ಅದ್ಯಾವುದು ಕೂಡ ಬ್ಯಾಂಕ್ನಿಂದ ಬಂದಿರುವಂತಹ ಕಾಲ್ಗಳಾಗಿರೋದಿಲ್ಲ. ಆ್ಯಂಡ್ ಹಾಗಾದರೆ ಯಾವ್ಯಾವ ಬ್ಯಾಂಕಿಂದ ಈ ರೀತಿ ಕಾಲ್ಗಳು ಜನ್ರೇಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಒಂದು ಡೆಡ್ಲೈನ್ಸ್ನ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ನಿಮ್ಮ ಬ್ಯಾಂಕ್ಗಳು ಈ ನಂಬರ್ಗಳಿಂದ ಕಾಲ್ನ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ಗಳಾದರೆ January 1, 2026 ಒಳಗೆ ನಾನೀಗ ಹೇಳಿರುವಂತಹ 1600 ಅಥವಾ 140 ನಂಬರ್ನಿಂದ ಸ್ಟಾರ್ಟ್ ಆಗುವಂತಹ ನಂಬರ್ಗಳಲ್ಲಿ ಕಾಲ್ ಮಾಡ್ತಾರೆ. ಹಾಗೆಯೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಾದರೆ February 1 ಒಳಗೆ ಅದನ್ನು ಮ್ಯಾಂಡೇಟ್ ಮಾಡಬೇಕಾಗತ್ತೆ. ಹಾಗೆ ಪೇಮೆಂಟ್ಸ್ ಬ್ಯಾಂಕ್ ಸಹ ಅಷ್ಟೇ, February 1 ಒಳಗೆ ನಂಬರ್ಗಳನ್ನ ಚೇಂಜ್ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಹಾಗೆ ಮ್ಯೂಚುವಲ್ ಫಂಡ್ನ ಕುರಿತಂತೆ ಕೂಡ February 15 ಒಳಗೆ ನಂಬರ್ಗಳು ಚೇಂಜ್ ಆಗಿ ಬರುತ್ತೆ. ಹಾಗೆ ಪೆನ್ಷನ್ ಫಂಡ್ ಕೂಡ ಅಷ್ಟೇ, 15 February ಒಳಗಡೆ ನಂಬರ್ಸು ಚೇಂಜ್ ಆಗಿ ಬರುತ್ತೆ. CRS ಕೂಡ 15 February 2026 ಒಳಗಡೆ ನಂಬರ್ಗಳು ಚೇಂಜ್ ಆಗುತ್ತೆ. ಸೊ ಈ ಒಂದು ಡೆಡ್ಲೈನ್ನ ಒಳಗಡೆ ನಿಮಗೆ ಏನಾದ್ರು ಕಾಲ್ಗಳು ಬರುತ್ತೆ ಅಂದರೆ ಸೊ ಅದು 1600 ಅಥವಾ 140 ನಂಬರ್ಗಳಿಂದ ಮಾತ್ರ ಆಗಿರುತ್ತೆ. ಸೊ ಬ್ಯಾಂಕ್ಗಳಿಂದ ಬರುವಂತಹ ನಂಬರ್ಗಳೇನಿದ್ರು ಈ ನಂಬರಿಂದ ಮಾತ್ರನೇ ಸ್ಟಾರ್ಟ್ ಆಗುತ್ತೆ. ಇನ್ಮುಂದೆ ನಿಮಗೇನಾದ್ರು 10 digit ನಂಬರ್ಗಳಿಂದ ಬ್ಯಾಂಕ್ ಕಾಲ್ಗಳು ಬಂದರೆ ಅದನ್ನು ರೀಚೆಕ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಗೊಂಡು ಬರ್ತೀನಿ. ಹಾಗೆ ನೀವು ಕೂಡ ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಗೊತ್ತಿದ್ರೆ ಅವುಗಳನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
0: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಹಾಗೆ ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸಮಯ ಏನೋ 6:30 ಆಗಿ ಹೋಯ್ತು. ಹೀಗಿರುವಾಗ ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬರ್ಲೇಬೇಕಲ್ವಾ? ನಾನು ಬಂದಿದ್ದು ಆಯ್ತು. ಹಾಗಿದ್ಮೇಲೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮ ಇವತ್ತು ತುಂಬಾ ವಿಶೇಷವಾಗಿದೆ. ಅನ್ನದಾತು ಸುಖಿ ಭವ ಅಂತ ಯಾವಾಗ್ಲೂ ನಾವು ಹೇಳ್ತೀವಿ. ಇದ್ರ ಜೊತೆಗೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಕೂಡ ಹೇಳ್ತೀವಿ. ಹೀಗಿರುವಾಗ ರೈತ ಕೇವಲ ವ್ಯವಸಾಯಕ್ಕೆ ಮಾತ್ರ ಸೀಮಿತವಾಗ್ದಲೇ ವ್ಯವಸಾಯದ ಜೊತೆ ವ್ಯಾಪಾರವನ್ನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಈ ಒಂದು ಕಾನ್ಸೆಪ್ಟ್ನೇ ತುಂಬಾ ಚೆನ್ನಾಗಿದೆ. ಹಾಗಿದ್ಮೇಲೆ ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಬ್ರು ರೈತರು, ಇವರ ಹೆಸರು ರಘು ಅಂತ. ಇವರು ಕೃಷಿ ಕೆಲಸದ ಜೊತೆಗೆ ನರ್ಸರಿಯನ್ನ ಮಾಡಿಕೊಂಡು ಪಾರ್ಟ್ಗಳನ್ನ ಮಾರ್ಕೊಂಡು 1,000ಕ್ಕೂ ಹೆಚ್ಚು ಗಿಡಗಳನ್ನ ಮಾರ್ತಾ ಇದ್ರೆ ಅದು ಕೃಷಿಕರಿಗೂ ಅನುಕೂಲ ಆಗುತ್ತೆ, ಜೊತೆಗೆ ನಮ್ಮಂತ ನಿಮ್ಮಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ಬಿಸ್ನೆಸ್ ತುಂಬಾ ವಿಶೇಷವಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ಹಾಗಿದ್ರೆ ಇದ್ರ ಬಗ್ಗೆ ಎಲ್ಲ ನಾವು ಸ್ವತಃ ರಘು ಅವರ ಹತ್ರನೇ ತಿಳ್ಕೊಳ್ಳೋಣವಾ? ಸರ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ನಮಸ್ತೆ ಮೇಡಮ್.
6: ರಘು ಸರ್, ಮೊದಲನೇದಾಗಿ ನಮಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
7: ನಾನು ದುಂಬಳ್ಳಿ ರಘು ಅಂತೇಳಿ, ನಾನು ಮೂಲತಃ ಕೃಷಿಕ, ದುಂಬಳ್ಳಿಯಲ್ಲೇ ಹುಟ್ಟಿದ್ದು. ಅಲ್ಲೇ ನನ್ನ 5 ಎಜುಕೇಷನ್ನು ಅಲ್ಲೇ ಆಯಿತು. ನಂತರದಲ್ಲಿ ಶಿವಮೊಗ್ಗದಲ್ಲಿ ನ್ಯಾಷನಲ್ ಸ್ಕೂಲು, ನಂತರ DVS, ನಂತರ ಸಹ್ಯಾದ್ರಿ ಕಾಲೇಜು. ಹೀಗೆ ನನ್ನ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲೇ ಆಗಿದೆ.
6: ಓಕೆ, ಡಿಗ್ರಿ ಕಂಪ್ಲೀಟ್ ಆಯಿತಾ ಸರ್?
7: ಡಿಗ್ರಿ ಮಾಡಿ ಎಂ ಎ ಸೋಷಿಯಾಲಜಿ ಮಾಡಿದ್ದೀನಿ.
8: ಓಕೆ, ಎಂ ಎ ಸೋಷಿಯಾಲಜಿ ಮಾಡಿದ್ರೆ ಡಬಲ್ ಡಿಗ್ರಿ ಹೋಲ್ಡರ್. ಸೊ ಎಂ ಎ ಸೋಷಿಯಾಲಜಿ ಮಾಡಿದಿರಾ ಅನ್ನುವಾಗ ನೀವು ಲೆಕ್ಚರಿಂಗ್ ಫೀಲ್ಡಿಗೆ ಹೋಗ್ಬೋದಿತ್ತು. ಸೊ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇತ್ತು. ಹೀಗಿರುವಾಗ ಯಾಕೆ ಸರ್ ಈ ನರ್ಸರಿ ಉದ್ಯೋಗವನ್ನೇ ಆಯ್ಕೆ ಮಾಡಿಕೊಂಡ್ರಿ?
7: ನಾನು ಉದ್ಯೋಗ ಮಾಡಬೇಕು ಅಂತ ಓದಲಿಲ್ಲ ಮೇಡಮ್. ನಾನು ಕೃಷಿನೇ ಮೂಲತಃ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಅಂತ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಎಜುಕೇಷನನ್ನು ತಿಳ್ಕೊಳ್ಬೇಕು, ನಾನು ಯಾವುದೇ ಸಬ್ಜೆಕ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಬೆಳವಣಿಗೆಗೆ ಬೇಕು ಅವಶ್ಯಕ ಅಂತ ಎಜುಕೇಷನ್ ಮಾಡಿರೋದು ಬಿಟ್ಟರೆ ನಾನು ಉದ್ಯೋಗಕ್ಕಾಗಿ ಎಜುಕೇಷನ್ ಮಾಡಲಿಲ್ಲ. ನನಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದ್ರಿಂದ ಕೃಷಿಯಲ್ಲಿ ಬೇರೆ ಥರದ ಕೃಷಿ ನಂತರದ ಏನು ಅಂದಾಗ ಈ ನರ್ಸರಿ ಕಾಂಪೋಸ್ಟ್ ವ್ಯವಹಾರ ಕಾಂಪೋಸ್ಟ್ ಪ್ರೊಡಕ್ಷನ್ನು ಈ ಬಯೋ ಕಲ್ಚರ್ ಬಗ್ಗೆ ಬಯೋ ಆರ್ಗ್ಯಾನಿಕ್ಕು ಇನ್ಪುಟ್ಸ್ಗಳ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಯಿತು. ಅಲ್ಲಿ ನಾನು ಅದಕ್ಕೆ ವ್ಯವಹಾರಿಕವಾಗಿ ಸ್ವಲ್ಪ ಅಡಾಪ್ಟ್ ಆಗ್ತಾ ಹೋದೆ.
8: ಓಕೆ, ಸೂಪರ್ ಸರ್. ಒಂದು ಒಳ್ಳೆಯ ಮಾತು ಹೇಳಿದ್ರಿ, ನಾನು ಉದ್ಯೋಗಕ್ಕಾಗಿ ಶಿಕ್ಷಣವನ್ನು ಪಡ್ಕೊಳ್ಳಿಲ್ಲ, ನನ್ನ ಜ್ಞಾನ ಅಭಿವೃದ್ಧಿಗಾಗಿ ನಾನು ಶಿಕ್ಷಣವನ್ನು ಪಡ್ಕೊಂಡೆ ಅಂತ ನಿಜವಾಗ್ಲೂ ಒಳ್ಳೆ ಮಾತು ಸರ್. ಎಷ್ಟೋ ಜನ ಒಂದು ಒಳ್ಳೆ ಕೆಲಸ ತಗೋಬೇಕು ಅಂತೇಳಿ ಒಂದು ಡಿಗ್ರಿ ಇದ್ರೆ ಸಾಕಪ್ಪ ಕೆಲಸ ಸಿಕ್ಬಿಡುತ್ತೆ ಅನ್ನೋ ಪರ್ಪಸ್ ಅಲ್ಲಿ ಓದ್ತಾರೆ. ಆದ್ರೆ ನೀವು ತಿಳ್ಕೋಬೇಕು ಅನ್ನೋ ವಿಷಯದಲ್ಲಿ ಡಬಲ್ ಡಿಗ್ರಿನ ಮಾಡಿದ್ರಿ ಅಂದ್ರೆ ಕೇಳಿ ತುಂಬಾ ಖುಷಿ ಆಯ್ತು. ಹಾಗೇನೆ ರಘು ಸರ್, ನಮಗೀಗ ಈ GMR ಬಯೋಟೆಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಏನು GMR ಬಯೋಟೆಕ್ ಅಂದ್ರೆ ಏನು ಸರ್?
7: ಮೇಡಮ್, ನಾನು ಮೂಲತಃ ಕೃಷಿಕನಾಗಿ ನಂತರದಲ್ಲಿ ಈ ಕೃಷಿಯಲ್ಲಿ ಹೆಚ್ಚು ವಿಷಯಗಳನ್ನು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಕಾಲೇಜು, ಕೃಷಿ ಇಲಾಖೆಗಳು ಈ ಥರ ಇವೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತವೆ. ಒಬ್ಬ ಯಾವುದೇ ರೈತ ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತವೆ. ಆ ಇನ್ಫಾರ್ಮೇಷನ್ಗಳನ್ನು ಒಬ್ಬ ಕೃಷಿಕ ಎಂಟರ್ಪ್ರೈನರ್ ಆಗೋದು ಹೇಗೆ ಅಂದಾಗ ಒಂದು ಫರ್ಮನ್ನು ಮಾಡಬೇಕಾಗಿತ್ತು. ಒಂದು ಫರ್ಮ್ ನೇಮ್ ಏನು ಬಿಂಬಿಸ್ಬೇಕು ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಬಿಂಬಿಸ್ಬೇಕು. ಆ ರೀತಿಯಾಗಿ ಆ ನೇಮ್ ಇಡಬೇಕು. ಆ ನೇಮ್ ಇಡಲಿಕ್ಕೆ ನನಗೆ ಅವತ್ತು ಮೆಚ್ಯೂರ್ ಇರಲಿಲ್ಲ. ಆದ್ರೂ ನಾನು ಒಂದು 2-3 ವರ್ಷ ಬರೀ ಆ ನೇಮ್ ಇಡಲಿಕ್ಕೆ ನಾನು ಆ ಒಂದು ಆ ಕಲಿಕೆಗೆ ಆರಂಭ ಪಟ್ಟು 2 ವರ್ಷದ ನಂತರ ಆ ನೇಮ್ ಇಟ್ಟು ಒಂದು GMR ಬಯೋಟೆಕ್ ಅಂತ ಮಾಡಿದ್ದೀನಿ. ಆ GMR ಬಯೋಟೆಕ್ ಆ ಫರ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಸಾವಯವಕ್ಕೆ ಸಂಬಂಧಪಟ್ಟ ಬಯೋ ಅಂದರೆ ಆರ್ಗ್ಯಾನಿಕ್ ಬೇಸ್ ಆ ಟೈಪಲ್ಲಿ ಟಿಶ್ಯೂ ಕಲ್ಚರ್ ಆಗಿರ್ಬೋದು, ಮತ್ತು ಇನ್ನು ಕಲ್ಚರು ಡೆವಲಪ್ಮೆಂಟ್ ಆಗ್ಬೋದು, ಆರ್ಗ್ಯಾನಿಕ್ ಇನ್ಪುಟ್ಸ್ಗಳ ಬಗ್ಗೆ ಆಗ್ಬೋದು, ಆ ಅದ್ರ ಬಗ್ಗೆನೇ ನಾನು ವ್ಯವಹಾರಿಕವಾಗಿ ಯೋಚನೆ ಮಾಡಿದಾಗ ಇದು ಸೂಕ್ತ ಅಂತ ಅನಿಸಿ ಆ ಫರ್ಮ್ ನೇಮನ್ನು ಇಟ್ಟಿದ್ದೀನಿ. ಆ ಫರ್ಮ್ ಸುಮಾರು ಒಂದು 20 ವರ್ಷಗಳಿಂದ ಆ ಫರ್ಮ್ನ ಅಡಿಯಲ್ಲಿ ನನ್ನ ವ್ಯವಹಾರ ಉದ್ಯೋಗಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ.
8: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, GM ರಘು ಸರ್ ಅವರು GMR ಬಯೋಟೆಕ್ ಅಂದ್ರೆ ಏನು, ಇಲ್ಲಿ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಅನ್ನದಾತ ರೈತ ಬರೀ ವ್ಯವಸಾಯವನ್ನ ಮಾಡ್ದಲೇ ವ್ಯವಸಾಯದ ಜೊತೆಗೆ ವ್ಯಾಪಾರವನ್ನು ಕೂಡ ಮಾಡ್ತೀನಿ ಅಂತ ಸೈ ಅನ್ಸ್ಕೊಂಡಿರುವಂತಹ ಜಿ ಎಂ ರಘು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಇವರೊಂದು ನರ್ಸರಿ ಬಿಸ್ನೆಸ್ ಕೂಡ ಮಾಡ್ತಾ ಇದಾರೆ. ಸೊ ಇವ್ರ ಜೊತೆ ಮಾತುಕತೆ ಮುಂದುವರ್ಸೋಣವಾ. ರಘು ಸರ್, ಈಗ ವ್ಯವಹಾರದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನೀಡಿ ಸರ್. ಇಲ್ಲಿ ನಾನು ನಿಮ್ಮ ನರ್ಸರಿ ನೋಡ್ತಾ ಇರೋ ಹಾಗೇನೆ ಸಾಕಷ್ಟು ಸಸಿಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸಸಿಗಳ ವ್ಯಾಪಾರವನ್ನು ಮಾತ್ರ ಮಾಡ್ತೀರಾ ಅಥವಾ ಯಾವ ರೀತಿ ಸರ್?
3: ನಾನು ಮೂಲ ಕೃಷಿಕನಾಗಿರೋದ್ರಿಂದ ಕೃಷಿಗೆ ಏನೇನು ಬೇಕಾಗುತ್ತೆ, ಗಿಡಗಳು ತುಂಬ ಇಂಪಾರ್ಟೆಂಟು, ಯಾವುದೇ ಒಂದು ಸಸಿಗಳು ಕೃಷಿಯಲ್ಲಿ. ಯಾಕೆಂದರೆ ಕೃಷಿಯಲ್ಲಿ ಹಲವಾರು ವಿಧ ಇದೆ, ಅದರಲ್ಲಿ ವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ, ಸುಮಾರು ಆ ಥರದಲ್ಲಿ ಬೇರೆ ಬೇರೆ ಥರದ ಪ್ಲ್ಯಾಂಟ್ಸ್ಗಳು ಬರ್ತವೆ. ಅದಕ್ಕೆ ಕೃಷಿಗೆ ಇನ್ಪುಟ್ಸು ತುಂಬ ಅವಶ್ಯಕ, ಮತ್ತು ತುಂಬ ಕ್ವಾಲಿಟಿ, ಅದ್ರ ಬಗ್ಗೆ ಜ್ಞಾನ, ಆ ಥರದ್ದೆಲ್ಲ ತುಂಬ ಅವಶ್ಯಕ. ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಅದಕ್ಕೆ ಸೂಕ್ತವಾದದ್ದನ್ನು ಸೂಕ್ತವಾಗಿರೋ ಕಡೆಯಿಂದ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಅಡಿಯಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳಾಗಿರ್ಬೋದು, ಯೂನಿವರ್ಸಿಟಿಯಿಂದ ಆಗಿರ್ಬೋದು, ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ತಿಳ್ಕೊಂಡು ಆ ನಂತರದಲ್ಲಿ ಇದನ್ನು ಮಾಡಿದ್ದೀನಿ, ಅದನ್ನು ವ್ಯವಹಾರಿಕವಾಗಿ ಮಾಡ್ತಾ ಇದ್ದೀನಿ.
2: ಸೂಪರ್ ಸರ್, ಕೃಷಿಕ ಕೂಡ ವ್ಯವಹಾರವನ್ನು ಮಾಡ್ಬೋದು ಅನ್ನೋದಕ್ಕೆ ನೀವು ನಿಜವಾಗ್ಲೂ ಒಂದು ಉತ್ತಮ ಉದಾಹರಣೆ ಸರ್. ಹಾಗೆಯೇ ಇಲ್ಲಿ ನೀವು ಬರೀ ರೈತರನ್ನಷ್ಟೇ ಮೈಂಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಅಥವಾ ಎಲ್ಲರನ್ನೂ ಕೂಡ, ಈಗ ಮಾಮೂಲಿ ನಾಗರಿಕರನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ದ?
3: ನಾನು ಮೊದಲಿಗೆ ನಾನೊಬ್ಬ ರೈತನಾಗಿರೋದ್ರಿಂದ ನನ್ನ ವಹಿವಾಟು ತುಂಬ ಕಡಿಮೆ ಇತ್ತು. ಬಟ್ ನಂತರದಲ್ಲಿ ಆ ವಹಿವಾಟನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಯಾಕೆಂದರೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ಹಣದ ಅವಶ್ಯಕತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬರೀ ಕೃಷಿಯಿಂದನೇ ಮಾಡ್ಕೊಂಡ್ರೆ ಸರಿಯಾಗಲ್ಲ. ಕೃಷಿನ ಯಾವ್ಯಾವ ರೀತಿ, ಯಾವ್ಯಾವ ಮಜಲುಗಳಲ್ಲಿ ಉಪಯೋಗಿಸ್ಕೋಬೇಕು, ಯಾವ್ಯಾವ ಮಜಲುಗಳಲ್ಲಿ ಹಣ ಗಳಿಸ್ಬೋದು, ಒಂದು ವ್ಯವಸ್ಥಿತವಾಗಿ ನಾನು ಕೊಟ್ಟವರಿಗೂ ಅನುಕೂಲ ಆಗಬೇಕು. ಅಂದರೆ ಆ ರೈತರುಗಳು ತೊಗೊಂಡೋದವರಿಗೂ ಅವರಿಗೆ ಒಂದು ಒಳ್ಳೆಯ ಇನ್ಪುಟ್ ಸಿಗಬೇಕು. ಆ ಥರದಲ್ಲಿ ಫಸ್ಟ್ ಥಿಂಕ್ ಮಾಡಿ ರೈತರಿಗಷ್ಟೇ ಮಾಡ್ತಾ ಇದ್ದೆ. ನಂತರದಲ್ಲಿ ಅದನ್ನು ಡೆವಲಪ್ ಮಾಡಿ ಇದರಿಂದ ಗಾರ್ಡನ್ಗಳಿಗೆ, ಮನೆಗಳಿಗೆ, ಪ್ರತಿಯೊಂದು ನರ್ಸರಿ ಅಂದರೆ ಏನು, ನರ್ಸರಿಗೆ ಏನು ಬೇಕಾಗುತ್ತೆ, ಒಬ್ಬ ಮನೆಗೆ ಗಾರ್ಡನಿಗೆ ಬೇಕಾಗುತ್ತೆ, ಗಾರ್ಡನಿಗೆ ಪಾಟ್ ಬೇಕಾಗುತ್ತೆ, ನಂತರ ಕಾಂಪೋಸ್ಟ್ ಬೇಕಾಗುತ್ತೆ, ನಂತರ ಒಳ್ಳೆಯ ರಿಚ್ಡ್ ಸಾಯಿಲ್ ಬೇಕಾಗುತ್ತೆ, ಗಿಡಗಳು ಬೇಕಾಗುತ್ತೆ, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಗಾರ್ಡನ್ ಅಥವಾ ತೋಟದಲ್ಲಿ ರೈತರಿಗೆ ಬೇಕಾಗಂಥದ್ದು, ಮನೆಗಳಿಗೆ ಗಾರ್ಡನ್ ಬೇಕಾಗಂಥದ್ದು, ಉದ್ಯಾನವನಗಳಿಗೆ ಬೇಕಾಗಂಥದ್ದು, ಹೀಗೆ ಪ್ರತಿಯೊಂದು ಯಾವುದೇ ಒಂದು ಸಸಿ ವಿಚಾರಕ್ಕೆ ಬಂದರೆ ಅದು ಸಂಪೂರ್ಣ ಏನೇನು ಬೇಕಾಗುತ್ತೆ ಆ ಸಂಬಂಧಪಟ್ಟ ಸವಲತ್ತುಗಳನ್ನು ಒದಗಿಸೋ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಈಗ.
2: ಒಳ್ಳೇದು ಸರ್, ನಿಜಕ್ಕೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಕೇಳುಗರೆ, ನಿಮಗೂ ಕೂಡ ಖುಷಿ ಆಗ್ತಾ ಇದೆ ಅನ್ಕೊಳ್ತೀನಿ. ಹಾಗೆ ರಘು ಸರ್ ಜೊತೆ ಮಾತಾಡೋದು ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣವಾ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಜಿಎಂಆರ್ ಬಯೋಟೆಕ್ನ ಮಾಲೀಕರಾಗಿರುವಂತಹ ಜಿಎಂ ರಘು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗಿದ್ಮೇಲೆ ಇವ್ರ ಜೊತೆ ಮಾತುಕತೆ ಮುಂದುವರೆಸೋಣ ಅಲ್ವಾ? ರಘು ಸರ್, ನೀವು ಈ ವೃತ್ತಿಗೆ ಬಂದು ಸುಮಾರು 33 ವರ್ಷ ಸಮಯ ಕಳೆದಿದೆ ಅಂತ ಹೇಳಿದ್ರಿ. ಹಾಗಿದ್ಮೇಲೆ ಈ 33 ವರ್ಷದ ಅವಧಿಯಲ್ಲಿ ಯಾವತ್ತೋ ಒಂದಿನ ತುಂಬಾ ಖುಷಿ ಆಯ್ತು, ಒಂದು ಸಾರ್ಥಕತೆ ಸಿಕ್ತು ಅಂದ್ರೆ ಯಾವಾಗ ಸಿಕ್ಕಿರ್ಬೋದು ಸರ್?
3: ನನಗೆ ನನ್ನ ಉದ್ಯೋಗದಲ್ಲಿ ಸಾರ್ಥಕತೆ ಇದೆ, ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲೇ ಹೈಸ್ಕೂಲಲ್ಲಿ ಇದ್ದಾಗಲೇ ನಾನು ಇದೇ ಥರ ಮಾಡಬೇಕು, ಹಿಂಗೆ ಆಗಬೇಕು, ಇಂತಿಂಥದ್ದೇ ಮಾಡಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಬಂದಿದ್ದಾನು. ಹಾಗಾಗಿ ಆ ದಿಕ್ಕಲ್ಲಿ ನಡೆದಿದ್ದೀನಿ. ಅವತ್ತು ನಾನು ಏನು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದೆ ಅದನ್ನು ನನ್ನ ಕೈಲಿ ಇನ್ನೂ ಮಾಡೋಕ್ಕಾಗಿಲ್ಲ, ಮಾಡೋ ಪ್ರಯತ್ನದಲ್ಲಿದ್ದೀನಿ. ಸ್ವಲ್ಪ ಮಟ್ಟಿಗೆ ಒಂದು ಎರಡು ಹೆಜ್ಜೆ ಮುಂದೆ ಬಂದಿದ್ದೀನಿ, ಅದು ತೃಪ್ತಿ ಇದೆ. ಈ ಕೃಷಿದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಇದರಲ್ಲಿ ಸಿಗಲ್ಲ ಅಂತ ನನ್ನ ಭಾವನೆಯೂ ಇದೆ.
2: ಹಾಗೆ ರಘು ಸರ್, ಈ 33 ವರ್ಷದ ವೃತ್ತಿ ಅನುಭವದಲ್ಲಿ ಯಾವತ್ತಾದರೂ ನಾನು ಬೇರೆ ಉದ್ಯೋಗ ಮಾಡ್ಬೋದಿತ್ತೇನೋ, ಯಾಕಾದರೂ ಕೃಷಿಗೆ ಬಂದೋ ಅಂತ ಏನಾದರೂ ಅನ್ನಿಸ್ತಾ ಸರ್?
3: ಹಿಂದೆ ನಾನು ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸಿದಾಗ ಅದು ಬಂದಿತ್ತು. ಬಟ್ ನನ್ನ ಇಂಟ್ರೆಸ್ಟು ಕಡಿಮೆ ಆಗಿರಲಿಲ್ಲ, ಮನಸ್ಸಿಗೆ ಬಂದಿರುತ್ತೆ, ಮನಸ್ಸಿಗೆ ಒಳ್ದಿದ್ದು ನಿಜ. ಬಟ್ ಯಾವತ್ತೂ ನಾನು ಅದ್ರ ಬಗ್ಗೆ ತುಂಬ ಬೇಸರ ಆಗಿಲ್ಲ, ಯಾಕೆಂದರೆ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತೇಳಿ ಬಂದಿದ್ದೀನಿ. ಬಟ್ ತುಂಬ ಕಷ್ಟದ ಹಾದಿಲಿ ಬಂದಿದ್ದೀನಿ, ಬಟ್ ಖುಷಿ ಇದೆ, ನೆಮ್ಮದಿ ಇದೆ, ನಾನು ಒಳ್ಳೆ ಲೈನ್ ಹಿಡ್ದಿದ್ದೀನಿ ಅನ್ನೋ ಒಂದು ಖುಷಿಯಂತೂ ಯಾವಾಗಲೂ ಇರುತ್ತೆ, ಮುಂದೇನೂ ಇರುತ್ತೆ.
2: ಓಕೆ, ಹಾಗೆ ರಘು ಸರ್, ಈ ನಿಮ್ಮ ವೃತ್ತಿ ಅನುಭವದಲ್ಲಿ ಯಾವತ್ತೊಂದಿನ ತುಂಬ ಸವಾಲನ್ನು ಎದುರಿಸಿದಂತಹ ಸನ್ನಿವೇಶ ಅಂದರೆ ಯಾವುದಿರ್ಬೋದು ಸರ್?
3: ಇಲ್ಲಿ ನಮ್ಮ ಕೃಷಿ ಸಂಬಂಧಿತ ಇದರಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬಾ ಸಮಸ್ಯೆ ಅನುಭವಿಸಿರ್ತಾರೆ. ಅದರಲ್ಲೂ ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಯಾರೇ ಆಗಿರ್ಬೋದು 99% ಜನ ಸಮಸ್ಯೆನ ಅನುಭವಿಸೇ ಇರ್ತಾರೆ. ಅದರಿಂದ ಅದು ಹೊರತು ಅವ್ರದ್ದು ಉದ್ಯೋಗನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಭಾವನೆ. ಬಟ್ ಅದಕ್ಕೆ ಆಪ್ಷನ್ಸು ಇರ್ತವೆ, ಬಟ್ ಕೃಷಿಯಲ್ಲಿ ಸಡನ್ನಾಗಿ ಆಪ್ಷನ್ ಸಿಗೋದಿಲ್ಲ, ತುಂಬ ಲೇಟ್ ಆಗುತ್ತೆ, ತಾಳ್ಮೆ ಇರಬೇಕು, ತಾಳಿದನು ಬಾಳಿಯಾನು ಅನ್ನೋದು ಒಂದನ್ನು ಆ ಗಾದೆನ ನೆನ್ಕೊಂಡು ಮುಂದುವರಿತಾ ಹೋದರೆ ಸರಿಯಾಗುತ್ತೆ ಅಂತ ಅನ್ಸುತ್ತೆ ನನಗೆ.
2: ಓಕೆ ಸರ್, ಈಗಿನ ಯುವಕರು ಹೆಚ್ಚಾಗಿನ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಅಂತ ಇಷ್ಟಪಡ್ತಾರೆ, ಆದರೆ ಎಲ್ಲೋ ಕೆಲವರು ಮಾತ್ರ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಬಯಸ್ತಾರೆ. ಸೊ ಸ್ವಂತ ಉದ್ಯೋಗ ಮಾಡುವಂಥ ಯುವಕರಿಗೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್?
3: ನಾನೀಗ ನಮ್ಮ ಕೃಷಿ ಕಾಲೇಜಿನಲ್ಲಿ ಈ ಕೃಷಿ ವಿದ್ಯಾರ್ಥಿಗಳನ್ನು ಉದ್ದಿಮೆದಾರರನ್ನಾಗಿ ಮಾಡಬೇಕು ಅನ್ನೋ ಒಂದು ಸೆಮಿನಾರ್ಸು ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ಅಂಥ ಕಡೆಯೆಲ್ಲ ಸುಮಾರು ಯುವಕರಿಗೆ ನಾನು ಮಾರ್ಗದರ್ಶನ ಸಹ ಕೊಡ್ತೀನಿ. ಆ ಟೈಮಲ್ಲಿ ನಾನು ಯೋಚನೆ ಮಾಡಿದಾಗ ನಮ್ಮಲ್ಲಿ ಹುಡುಗರು ಬಂದಾಗ, ವಿದ್ಯಾರ್ಥಿಗಳು ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ಸುಮಾರು 99% ಯಾರೂ ಸಹ ಸ್ವಂತ ಉದ್ಯೋಗಕ್ಕೆ ಮನಸ್ಸೇ ಮಾಡೋದಿಲ್ಲ, ಯಾಕೆಂದರೆ ಅದು ರಿಸ್ಕಿ ಜಾಬ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಶ್ರಮ ಪಟ್ಟಷ್ಟು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನೇ ಥಿಂಕ್ ಮಾಡೋದಿಲ್ಲ. ಶ್ರಮ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ತುಂಬ ಜನ ಹಿಂದೆ ಉಳಿತಾರೆ. ಇವತ್ತು ಏನಾಗಿದೆ ಅಂದರೆ, ಈ ಉದಾಹರಣೆಗೆ ನಮ್ಮ ಕೃಷಿ ವಿದ್ಯಾರ್ಥಿಗಳೇ ತಗೊಳ್ಳಿ, ಅವರು ಕೃಷಿ ಸಂಬಂಧಿತ ವ್ಯವಹಾರಕ್ಕೆ ಬರೋದಿಲ್ಲ, ಅವರು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ. ಕೃಷಿ ಸಂಬಂಧಿತ ವಿಚಾರಗಳನ್ನು ಇವತ್ತು ಯಾರೂ ಕೃಷಿ ಪದವೀಧರರು ಮಾಡ್ತಾ ಇಲ್ಲ. ಮೊದಲನೇದಾಗಿ ನಾನು ಇದು ನಮ್ಮ ಸಮಾಜ ಕೃಷಿ ವಲಯ ಒಂದು ಬೆಳವಣಿಗೆ ಕಾಣಬೇಕು ಅಂದರೆ ಕೃಷಿ ವಿದ್ಯಾರ್ಥಿಗಳು ಕೃಷಿ ಸಂಬಂಧಿತ ವ್ಯವಹಾರಕ್ಕೆ ಬಂದರೆ ಒಂದು ಇವತ್ತಿನ ಸಮಸ್ಯೆಗಳ 50% ಸರಿ ಮಾಡ್ಬೋದು ಅನ್ನೋ ಒಂದು ಭಾವನೆ ಇದೆ ನಮ್ಮ ಸಮಾಜದಲ್ಲಿ. ಕೃಷಿ ಸಮಾಜದಲ್ಲಿ ಅದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಹಾಗಾಗಿ ಕೃಷಿ ಇಂಟ್ರೆಸ್ಟ್ ಇರೋರು ಈ ಕೃಷಿ ಸಂಬಂಧಿತ ವ್ಯವಹಾರಗಳಿಗೆ ಬಂದರೆ ಮಾಡ್ಬೋದೇನು, ಒಳ್ಳೆಯ ಅವಕಾಶಗಳಿದೆ. ಇದರಲ್ಲೇ ಬೇರೆ ಬೇರೆ ವಿಧ ವಿಧವಾದ ವ್ಯವಹಾರಗಳಿದೆ, ಅದಕ್ಕೆಲ್ಲ ಬಂದರೆ ಆರಾಮಾಗಿ ವ್ಯವಹಾರ ಮಾಡ್ಬೋದು. ಅದ್ರ ಬಗ್ಗೆ ಮೊದಲು ತಿಳ್ಕೊಂಡು ನಂತರದಲ್ಲಿ ಅವರು ಇನ್ವಾಲ್ವ್ ಆದರೆ ಕೃಷಿ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
2: ಓಕೆ ರಘು ಸರ್, ಈಗ ಜಿ ಆರ್ ಎಂ ಬಯೋಟೆಕ್ ನರ್ಸರಿ ಏನಿದೆ, ಇಲ್ಲಿಗೆ ಗ್ರಾಹಕರು ಎಲ್ಲಿಂದ ಬರ್ತಾರೆ ಸರ್?
3: ನಮಗೆ ಶಿವಮೊಗ್ಗ ಸುತ್ತಮುತ್ತಲಿನ 2-3 ಜಿಲ್ಲೆಯವರು ಸಹ ಬರ್ತಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕವರು, ಅಕ್ಕಪಕ್ಕದ ತಾಲೂಕಿನವರು ಸಹ ಬರ್ತಾರೆ.
2: ರೈತರಾಗಿರ್ಬೋದು ಅಥವಾ ಗಾರ್ಡನ್ ಮಾಡೋರಾಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ.
3: ಎಲ್ಲರೂ ಬರ್ತಾರೆ.
2: ಓಕೆ, ಹಾಗಿದ್ರೆ ರಘು ಸರ್, ಈಗ ನಮ್ಮ ಯುವಕರು ಈ ರೀತಿ ಒಂದು ಹೊಸದಾಗಿ ನರ್ಸರಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತಿರ್ತಾರೆ, ಅಂಥವ್ರಿಗೆ ನೀವು ಸಲಹೆ ಕೊಡೋದಾದ್ರೆ ಈಗ ನರ್ಸರಿಯಲ್ಲಿ ಇರುವಂತಹ ಲಾಭಗಳೇನು, ನಷ್ಟಗಳೇನು, ಸವಾಲುಗಳೇನು, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
3: ಈ ವ್ಯವಹಾರಕ್ಕೆ ಬರಬೇಕಾದ್ರೆ ಅವರಿಗೆ ಮೂಲ ಕೃಷಿದು ಸ್ವಲ್ಪನಾದರೂ ಟಚ್ ಇದ್ರೆ ಮಾತ್ರ ಬಂದರೆ ಒಳ್ಳೆಯದು. ಬೇರೆಯವ್ರು ಬಂದರೆ ತನ್ನ ಫೀಲ್ಡಲ್ಲಿ ಇರೋದನ್ನು ಅಟ್ಯಾಚ್ ಮಾಡ್ಕೊಂಡು ಹೋದಾಗ ಅಂತ ಏನು ಬಿಗಿ ಅಂತ ಅನಿಸಲ್ಲ ಅಥವಾ ಶ್ರಮ ಅಂತ ಅನಿಸಲ್ಲ. ಹಾಗಾಗಿ ಕೃಷಿ ಅಟ್ಯಾಚ್ಮೆಂಟ್ ಇರೋರು ಈ ವ್ಯವಹಾರಕ್ಕೆ ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ಮಾಡ್ಬೋದು, ಏನಂತ ಏನು ಇದಿರೋದಿಲ್ಲ. ಯಾವುದೇ ವ್ಯವಹಾರ ಆದ ತಕ್ಷಣ ನಮ್ಮ ಶ್ರಮ ಹೇಗಿರುತ್ತೆ ಆ ನಂತರದಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ. ಬಟ್ ಒಂದು ರೀತಿಯಲ್ಲಿ ಹೇಳೋದಾದರೆ ಬೇರೆ ವ್ಯವಹಾರಕ್ಕಿಂತ ಸ್ವಲ್ಪ ಶ್ರಮ ಅಥವಾ ಕಾನ್ಸಂಟ್ರೇಷನ್ ತುಂಬಾ ಬೇಕಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಮಾಡ್ಬೋದು, ಶ್ರಮಕ್ಕೆ ರೆಡಿಯಾಗಿರಬೇಕು, ತೊಂದರೆ ಇಲ್ಲ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬೇರೆ ವ್ಯವಹಾರಕ್ಕಿಂತ ಈ ವ್ಯವಹಾರ ಸ್ವಲ್ಪ ವಿಭಿನ್ನ, ಆದರೆ ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಹಾಗಿದ್ರೆ ರಘು ಸರ್ ಜೊತೆ ಮಾತಾಡೋದು ಇನ್ನೂ ಬಾಕಿ ಇದೆ. ಹಾಗೆ ಇವರ ವ್ಯವಹಾರದ ಬಗ್ಗೆ ತಿಳ್ಕೊಳ್ಳೋದು ಜೊತೆಗೆ ನಮ್ಮ ಮನೆಗಳಲ್ಲಿ ಗಿಡಗಳನ್ನು ನೆಡೋದ್ರಿಂದ ಏನೆಲ್ಲ ಅನುಕೂಲ ಇದೆ, ಹಾಗೆ ರೈತರಿಗಾಗಿರ್ಬೋದು ಜನಸಾಮಾನ್ಯರಿಗಾಗಿರ್ಬೋದು ಇನ್ನೂ ಸಾಕಷ್ಟು ಸಲಹೆಗಳನ್ನ ಕೊಡೋದು ಬಾಕಿ ಇದೆ. ಆದರೆ ಅದಕ್ಕಾಗಿ ನೀವು ನಾಳಿನ ಕಾರ್ಯಕ್ರಮ ತನಕ ಕಾಯಲೇಬೇಕು. ಈ ಕಾರ್ಯಕ್ರಮ ನಾಳೆ ಕೂಡ ಮುಂದುವರಿತಾ ಇದೆ. ಹಾಗಿದ್ರೆ ನಾನು ಮತ್ತೆ ರಘು ಸರ್ ಇಬ್ರು ನಾಳೆ ಕೂಡ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ನಾನು ಹೋಗ್ಬರ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನ್ ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ.
0: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996269. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂಥವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡೋಣ. ಸೊ ಹಾಗೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಇವರು. ಕೃಷಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ತಮ್ಮ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಅಷ್ಟಕ್ಕೂ ಇವರು ಮಾಡ್ತಾ ಇರುವಂತಹ ಕೃಷಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಮಾಡ್ತಾ ಇರುವ ಕೃಷಿ ತೆಂಗು. ಸೊ ಕಲ್ಪವೃಕ್ಷ ಅಂತ ಹೇಳುವಂತಹ ತೆಂಗಿನ ತೋಟವನ್ನು ಮಾಡಿಕೊಂಡು ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಕಿರಣ್ ಅವರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರ ಜೊತೆಯಲ್ಲಿ ಮಾತಾಡೋಣ. ಅವರ ಕೃಷಿ ಹೇಗಿದೆ, ಸೊ ಈ ತೋಟವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಮತ್ತು ತೆಂಗಿನ ಕೃಷಿಯಲ್ಲಿ ಲಾಭ ಹೇಗಿದೆ, ಹಾಗೆ ತೆಂಗಿನ ತೋಟದ ಮಧ್ಯದಲ್ಲಿ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ, ಸೊ ಇದೆಲ್ಲದರ ಕುರಿತಂತೆ ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಕಿರಣ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಎಲ್ಲರಿಗೂ.
0: ಓಕೆ ಕಿರಣ್ ಅವರೇ, ಮೊದಲನೇದಾಗಿ ನಿಮ್ಮ ಕೃಷಿ ಜೀವನ ಹೇಗೆ ನಡೀತಾ ಇದೆ ಮತ್ತು ನಿಮ್ಮ ತೋಟದ ಪರಿಚಯವನ್ನು ತಿಳಿಸ್ಕೊಡ್ಬೋದಾ?
3: ನಾವು ಮೇಜರಾಗಿ ನಮ್ಮಲ್ಲಿ ತೆಂಗು, ಅಡಿಕೆ, ಬಾಳೆ ಈ ಒಂದು ಬೆಳೆಗಳನ್ನ ನಾವು ಪ್ರಧಾನ ಬೆಳೆಗಳಾಗಿ ಇಟ್ಕೊಂಡಿದ್ವಿ. ತೆಂಗುನ ಪ್ರಧಾನ ಬೆಳೆಯಾಗಿ ಇಟ್ಕೊಂಡು ಅಡಿಕೆ ಮತ್ತು ಬಾಳೆನ ಇಂಟರ್ಕ್ರಾಪ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಕೃಷಿನ ಮಾಡ್ತಾಯಿದ್ದೀವಿ. ನಮ್ಮದು ಸರಿಸುಮಾರು ಒಂದು 25 ಕೃಷಿ ಜಮೀನಿದೆ. ಅದರಲ್ಲಿ ಒಂದು 2 ಪಾರ್ಟಾಗಿ ಭಾಗ ಮಾಡ್ಕೊಂಡಿದ್ವಿ. ಕೆಲವು ಜಮೀನುಗಳಲ್ಲಿ ಮುಖ್ಯ ಬೆಳೆಯಾಗಿ ತೆಂಗಿನ ಬೆಳೀತಾ ಇದ್ದೀವಿ, ಕೆಲವು ಜಮೀನಲ್ಲಿ ಅಂತರ ಬೆಳೆಯಾಗಿ ಬಾಳೆ ಮಾಡಿದ್ವಿ, ಕೆಲವು ಜಮೀನಲ್ಲಿ ಅಡಿಕೆ ಬಾಳೆ ತೆಂಗು ಮಾಡಿದ್ದೀವಿ, ಕೆಲವು ಭಾಗದ ನೀರಾವರಿ ಕಮ್ಮಿ ಇರೋಂಥ ಜಾಗಗಳನ್ನು ಮತ್ತು ಎತ್ತರ ಪ್ರದೇಶಗಳಲ್ಲಿ ಮಾವನ್ನು ಸಹ ಬೆಳೆದಿದ್ದೀವಿ. ಇದ್ರ ಜೊತೆಗೆ ಇಂಟರ್ಗ್ರೇಟ್ ಫಾರ್ಮಿಂಗ್ ಆಗಿ ಕುರಿ ಮತ್ತು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವನ್ನು ಸಹ ಕೈಗೊಂಡಿದ್ದೀವಿ. ತೆಂಗಿನ ಮರದ್ದು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೊಬ್ಬರನ ತೆಂಗಿನ ಮರ ಅದು ಸ್ವಂತ ಮಾಡ್ಕೊಳ್ಳೋಂಥ ಶಕ್ತಿ ತೆಂಗಿನ ಮರಕ್ಕಿದೆ. ಬಟ್ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಎಡಮಟ್ಟೆ ಕೊಡುತ್ತೆ, ಸೋಗೆ ಕೊಡುತ್ತೆ, ಕಾಯಿಮಟ್ಟೆ ಕೊಡುತ್ತೆ, ಇಷ್ಟನ್ನು ಸಹ ನಾವು ತೆಗೆದು ಬದುಗಳಿಗಾಕಿ ಸುಟ್ಟಾಕ್ತೀವಿ. ಇದು ಮೊದಲನೇ ರೈತರು ಮಾಡ್ತಾ ಇರೋ ತೋಟ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋ ರೈತರುಗಳಲ್ಲಿ ನಮ್ಮ ರೈತರುಗಳಲ್ಲಿ ಇದೊಂದು ತಪ್ಪು ತಿಳುವಳಿಕೆ. ಕಾರಣ ಏನಂದರೆ ನೀವು ಅದನ್ನೆಲ್ಲ ತೆಗೆದು ಆಚೆಗೆ ಸುಟ್ಟಾಕ್ದಾಗ ಒಂದು ಮರ ಹತ್ತತ್ರ ಸರಾಸರಿ ನೀವು ಅದರ ಏನು ಎಡೆಮಟ್ಟೆ ಸೋಗೆ ಕಾಯಿಮಟ್ಟೆ ಇವೆಲ್ಲ ಬರುತ್ತೆ, ಅದರದ್ದು ಗೊಬ್ಬರನ 100-150 ಕೆಜಿ ಗೊಬ್ಬರ ಮಾಡ್ಕೊಳ್ಳುತ್ತೆ. ನೀವು ಆ ಗೊಬ್ಬರ ತಗೊಂಡೋಗಿ ಬದುಗಳಿಗಾಕಿ ಸುಟ್ಟಾಕಿ ಅಂಗಡಿಗೆ ಹೋಗಿ ತಿರುಗಿ 2,000 ಕೊಡ್ತಂದು ಪೊಟ್ಯಾಶ್ ಹಾಕ್ತೀರಾ? ನೀವು ಮ್ಯಾನೇಜ್ಮೆಂಟ್ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಶಿಫಾರಸು ಮಾಡಿದ್ದಾರೆ, ಹಾಕಿ ಅವಶ್ಯಕತೆ ಇದ್ದ ಹಾಕಿ, ಬಟ್ ಇದನ್ನು ನೀವು ಇದನ್ನು ಯೂಸ್ ಮಾಡ್ಕೊಂಡು ಆ ಫರ್ಟಿಲೈಸರ್ಗಳನ್ನ ಜೊತೆ ಯೂಸ್ ಮಾಡ್ಕೋಬೋದು. ಒಂದು ಈಗ ನೀವು ಕಾಯಿಮಟ್ಟೆ ಎಡಮಟ್ಟೆ ಸೋಗೆಗಳು ಇವೆಲ್ಲನೂ ಸಹ ಅತಿ ಬೇಗ ಅಂದರೆ ಬೇಗ ಡಿಕಂಪೋಸ್ ಮಾಡೋ ಅಂತ ಒಂದು ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಾಜಿಯಾಬಾದ್ನವರು ನಮಗೆ ODBDC ಕೊಟ್ಟಿದ್ದಾರೆ. ಆ ODBDC ಉಪಯೋಗಿಸ್ಕೊಂಡ್ರೆ ನೀವು ಒಂದು ಸರಾಸರಿ ಒಂದು 1.5 ತಿಂಗಳಲ್ಲಿ ನಿಮ್ಮದು ಎಲ್ಲ ಸಹ ಎಡಮಟ್ಟೆ ಸೋಗೆಗಳೆಲ್ಲ ಡಿಕಂಪೋಸ್ ಆಗುತ್ತೆ, ಮತ್ತು ಆ ಕೊಕೊಪಿತ್ ಕಲ್ಚರ್ ಇದೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಈಗ ನಮ್ಮ ತೋಟಗಳಲ್ಲೇ ನೀವು ನೋಡ್ತೀರಾ, ಯಾವುದು ಸಹ ನಾವು ಎತ್ತಿಲ್ಲ, ಜಸ್ಟ್ ಒಂದು ಮ್ಯಾನೇಜ್ಮೆಂಟ್ ಏನಂದರೆ ಅದು ಯಾವ ಥರ ಬೀಳುತ್ತೆ ಅದನ್ನು ತೆಗೆದು ಪ್ರಾಪರಾಗಿ ಆರ್ಗನೈಸ್ ಮಾಡ್ಬೇಕು. ಜಸ್ಟ್ ಆರ್ಗನೈಸಿಂಗ್ ಅಷ್ಟೇ ನಮ್ಮ ಕೆಲಸ. ನಿಮಗಿಲ್ಲಿ 2 ಅನುಕೂಲ ಆಗುತ್ತೆ, ಯಾವಾಗ ನೀವು ಈ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಕಳೆ ಕಮ್ಮಿ ಆಗುತ್ತೆ. ಮೇಜರ್ ನಿಮಗೆ ತೋಟ ಉಳುಮೆ ಮಾಡಿಸೋದು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಕ್ಲೀನಾಗಿ ಇಟ್ಕೋಬೇಕು ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ರೈತರಲ್ಲಿ. ನೀವು ಅದನ್ನು ಕ್ಲೀನಾಗಿ ಇಟ್ಕೋಬೇಕು, ನಿಮಗೆ ಕಳೆ ಬರಬಾರ್ದು, ಅದು ಫಸ್ಟ್ನೇ ತಪ್ಪು. ನಿಮ್ಮ ಕಳೆ ತೋಟದಲ್ಲಿ ಬರಬೇಕು, ಕಳೆ ಬಂದರೆ ಮಾತ್ರ ನಿಮ್ಮ ಭೂಮಿಲಿ ಫಲವತ್ತತೆ ಜಾಸ್ತಿ ಆಗೋದು. ಜೊತೆಗೆ ನಿಮಗೆ ಅನ್ವಾಂಟೆಡ್ ಕಳೆಗಳು ಬರಬಾರ್ದು ಅಂದರೆ ನೀವು ಮಲ್ಚಿಂಗ್ ಮಾಡಿ, ನೀವು ಮಲ್ಚಿಂಗ್ ಮಾಡಿ ಸೋಗೆ ಎಡಮಟ್ಟೆನೂ ಮಲ್ಚಿಂಗ್ ಮಾಡಿ ಅದಕ್ಕೆ WDC ಕೊಡಿ. ಈಗ ನಮ್ಮದು ನೋಡಿರಿ, ಹತ್ತದ್ರ ಲಾಸ್ಟ್ ವರ್ಷ 50-60,000 ತೆಂಗಿನಕಾಯಿ ಮಟ್ಟೆನ ನಾವು ತೋಟಕ್ಕೆ ಹಾಕಿದ್ದೀವಿ. ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ಎಲ್ಲ ನೋಡಿರಿ, ಇದೆಲ್ಲ ಯಾವಾಗ ಡಿಕಂಪೋಸ್ ಆಗುತ್ತೆ, ಆ ಡಿಕಂಪೋಸ್ ಆದಾಗ ಇಲ್ಲಿ ಸಾಯಿಲ್ ಕಾರ್ಬನ್ ಅತಿ ಹೆಚ್ಚು ಜಾಸ್ತಿ ಆಗುತ್ತೆ, ಮತ್ತು ಗಾಳಿಲಿ ಏರಿಯೇಷನ್ ಭೂಮಿಗೆ ಗಾಳಿ ಸರಾಗೋಗಿ ಸಿಗುತ್ತೆ, ಎರವಳದ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಸರಾಸರಿ ನಾವು ಏನು 150 ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದು ಮರಕ್ಕೆ ಬೇಕು ಅಂತ, ಅಷ್ಟು ಕಾಯಿಲಿದೆ. ನಾವು ಇಲ್ಲಿ ಏನು ಕೆಲಸ ಇಲ್ಲ, ನಮಗೆ ಒಂದು ತೆಂಗಿನ ಸೋಮಾರಿ ಬೆಳೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ತೆಂಗು ಸೋಮಾರಿ ಅಲ್ಲ, ತೆಂಗಿಗೆ ಅತಿ ಹೆಚ್ಚು ಪೋಷಕಾಂಶ ಬೇಕು. ಆ ಬೇಕು ಅಂದರೆ ನೀವು ಎಲ್ಲ ಈ ಒಂದು ಬೇರೆ ಬೇರೆ ವಿಧಾನಗಳಿಂದ ಒದಗಿಸ್ಬೇಕು. ಈಗ ಕಾಯಿಮಟ್ಟೆ ಸೋಗೆ ಎಡಮಟ್ಟೆ ಎಲ್ಲನೂ ನೀವು ಈ ಥರ ಮಲ್ಚಿಂಗ್ ಮಾಡ್ಕೊಂಡ್ರೆ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ, 99% ಕಮ್ಮಿ ಆಗುತ್ತೆ. ನೀವು ಒಂದು ಯಾಕೆ ನೀವು ತೆಂಗಿನ ಎಲ್ಲರೂ ಅವಲಂಬಿಸ್ಕೊಂತವ್ರೆ ಅಂದರೆ ನೀವು ಫಸ್ಟ್ ಒಂದು

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ

0: ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವರ ತೆಂಗು ಕೃಷಿಯನ್ನು ಸಾವಯವ ಪದ್ಧತಿನಲ್ಲಿ ಮಾಡ್ಕೊಳ್ತಾ ಇವರ ಕೃಷಿ ಭೂಮಿನಲ್ಲಿ ಅಡಿಕೆ, ಬಾಳೆ ಇವುಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡಿಕೊಂಡು ಪ್ರಧಾನ ಬೆಳೆಯಾಗಿ ತೆಂಗಿನ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಮಾವು, ಹಾಗೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದರ ಎಲ್ಲದರ ಜೊತೆಯಲ್ಲಿ ಅವರು ಅವರ ತೋಟದಲ್ಲೇ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಮಲ್ಚಿಂಗ್ ಮಾಡೋದ್ರ ಮೂಲಕ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಅವರ ತೋಟಕ್ಕೆ ಗೊಬ್ಬರವನ್ನು ಅಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ಸಾವಯವ ಪದ್ಧತಿಯ ಕೃಷಿಯನ್ನು ಮಾಡ್ಕೊಳ್ತಾ ಉತ್ತಮವಾದಂತಹ ಇಳುವರಿಯನ್ನು, ಉತ್ತಮವಾದಂತಹ ಆದಾಯವನ್ನು ಕಿರಣ್ ಅವರು ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಕಲ್ಪವೃಕ್ಷವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೆ ತೆಂಗಿನ ಕೃಷಿನಲ್ಲಿ ಏನೇನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ತೆಂಗು ಕೃಷಿನ ಆರಂಭ ಮಾಡುವಾಗ ಯಾವ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಅಲ್ಲಿ ಬರುವಂತಹ ಇಂಗಾರ ಆಗಿರ್ಬೋದು, ತೆಂಗಿನ ರಟ್ಟೆ ಆಗಿರ್ಬೋದು, ಹಾಗೆ ತೆಂಗಿನಕಾಯಿ ಸಿಪ್ಪೆ ಈ ಥರದ್ದನ್ನೆಲ್ಲ ಕೂಡ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಅವರೇ ಗೊಬ್ಬರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಕಿರಣ್ ಅವರನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರ, ನೀವಾಗಲೇ ಹೇಳ್ತಾ ಇದ್ರಿ ಈ ತೆಂಗಿನ ಬೆಳೆಯಿಂದ ಬರುವಂತಹ ಏನು ವೇಸ್ಟೇಜ್ ಇರುತ್ತೆ ಅದನ್ನು ಸುಟ್ಟಾಕೋದ್ರ ಬದಲಿಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂಥೇಳಿ. ಹಾಗಾದರೆ ನಮ್ಮ ರೈತರಿಗೆ ಎಲ್ಲಿ ಹೇಗೆ ಕೃಷಿನಲ್ಲಿ ಫೇಲ್ ಆಗ್ತಾ ಇರ್ಬೋದು, ಮತ್ತು ಯಾವ ರೀತಿ ಕೃಷಿ ಭೂಮಿಯನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
4: ಪ್ರಾಪರ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾವ್ರಿ. ನೀವು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ತಗೊಂಡ್ಬರ್ತೀರಾ, 1.5 ಟನ್ ವೆಯ್ಟ್ನ ತಂದು ತೋಟಕ್ಕೆ ಹಾಕಿ ಟೈಟ್ ಮಾಡ್ತೀರಾ, ರೋಟ್ರ್ ಓಡಿಸ್ತೀರಾ, ರೋಟ್ರ್ 1 ಟನ್ನು, ಟ್ರ್ಯಾಕ್ಟರ್ 2 ಟನ್, 3 ಟನ್ ಹಾಕೊಂಡು ನೀವು ಕಾಂಕ್ರೀಟ್ ಮಾಡ್ತಾಯಿದ್ದೀರಾ, ಕಾಂಕ್ರೀಟ್ ರೋಲರ್ ಮಾಡಿ ತೋಟನ ಹಾಳು ಮಾಡ್ತಾಯಿದ್ದೀರಾ. ನೀವು ಜಸ್ಟು ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಸೋಗೆಡೆ ಮಟ್ಟ ಯಾವುದೇ ಕಾರಣಕ್ಕೂ ಸುಡಬಾರ್ದು, ಇಲ್ಲೇ ಹಾಕಬೇಕು. WDC ಯೂಸ್, ವೇಸ್ಟ್ ಡಿಕಂಪೋಸರ್ಗಳಂತ ಒಂದು ಒಳ್ಳೆ ಪ್ರಾಡಕ್ಟ್ ಐತಿ, ಅದನ್ನು ಯೂಸ್ ಮಾಡಿ. ಮತ್ತು ಬಯೋಫರ್ಟಿಲೈಸರ್ಸ್, ಎರಡನೇದು ನೀವು ಎಷ್ಟೆಷ್ಟು ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್ನಾರ ಯೂಸ್ ಮಾಡ್ಬೋದು, ಸಾಲಿಡ್ ಬಯೋಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು. ನಾವು ಉದಾಹರಣೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇವಿನಿಂಡಿ ಮತ್ತು ಟ್ರೈಕೋಡರ್ಮಾ ಸೋಡಮಾನಸ್ ಇದನ್ನು ಎನ್ರಿಚ್ ಮಾಡಿ, ಅದ್ರ ಜೊತೆಗೆ ನಮ್ಮ ಲೋಕಲ್ ಏನು ಗೊಬ್ಬರ ಸಿಗುತ್ತೆ ಅದನ್ನು ಎನ್ರಿಚ್ ಮಾಡಿ ತೆಂಗಿಗೆ ಕೊಡ್ತಾ ಇದ್ದೀವಿ. ಅಂದರೆ ನೀವು ಕೊಟ್ಟಿರೋ ಗೊಬ್ಬರನ ಗಿಡ ಕ್ಯಾರಿ ಮಾಡಬೇಕು ಅಂದರೆ ಈ ಬಯೋಫರ್ಟಿಲೈಸರ್ಸ್ಗಳ ಪಾತ್ರ ಅತಿ ಹೆಚ್ಚಿರುತ್ತೆ. ಎರಡನೇ ಸಲ ಅದು ಕೊಡ್ಬೋದು. ಇನ್ನು ಮೇ ಜೂನ್ ನೀವು ಇದನ್ನು ಕೊಟ್ಕೊಂಡ್ರೆ, ಇಲ್ಲ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಕೆಮಿಕಲ್ ಫಾರ್ಮಿಂಗನ್ನು ಜೊತೆಲಿ ಮಾಡೋದಾದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಕೊಡ್ಬೋದು. ಇವತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಸೆಕೆಂಡ್ರಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೆಮಿಕಲ್ ಫಾರ್ಮಲ್ಲೂ ಕೊಡ್ಬೋದು. ಈ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತು ಪ್ರೊಡಕ್ಷನ್ ಕಾಸ್ಟು ಸಹ ಕಮ್ಮಿ ಆಗುತ್ತೆ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ಕೋಬೋದು. ಈಗ ಈ ಥರ ನಿಮ್ಗೆ ಮಾಡೋದ್ರಿಂದ ನಿಮ್ಮದೇನು ಇನ್ವೆಸ್ಟ್ಮೆಂಟೇ ಇರೋಲ್ಲ ಇಲ್ಲಿ. ಮತ್ತು ಇನ್ನೊಂದು ಜೊತೆಗೆ ಈಗ ಇಂಟರ್ಕ್ರಾಪ್ ಮಾಡ್ಕೊಂಡಾಗ ನಿಮ್ಗೆ ಇನ್ನೊಂದು ಅಡಿಷನಲ್ ಆದಾಯ ಬರುತ್ತೆ. ಈಗ ನಮ್ಮಲ್ಲಿ ನಮ್ಮ ತೋಟದಲ್ಲಿ ನೋಡ್ಬೋದು ನೀವು, ನಾವು ಬಾಳೆನ ಹಾಕಿದ್ದೀವಿ ಬಟ್ ಕಿತ್ತಿಲ್ಲ. ಕಾರಣ ಏನಂದರೆ ನಮಗದು ಅಲ್ಲೊಂದಿಲ್ಲೊಂದು ಬಿಟ್ಕೊಂಡಿದ್ದೀವಿ, ಅಲ್ಲೊಂದಿಲ್ಲೊಂದು ಮಾತ್ರ ಬಾಳೆ ಇದೆ. ಅಂದರೆ ಅದು ಅಲ್ಲಿ 4ನೇ ಬೆಳೆ ಬಾಳೆ. ನಿಮಗೆ ಒಂದು ಬಾಳೆ ಒಂದು ಗಾದೆ ಇದೆ ಸರ್, ಏನಂದರೆ ಬಾಳೆಯಲ್ಲಿ ತೋಟ, ಮಜ್ಜಿಗೆಯಲ್ಲಿ ಊಟ, ಎರಡೂ ಒಂದೇ ಅಂತೆ. ನಿಮಗೆ ತೋಟ ಹಚ್ಚ ಹಸಿರಾಗಿ ಕಾಣಬೇಕು ಅಂದರೆ ನಿಮ್ಮ ತೋಟದಲ್ಲಿ ಇಂಟರ್ಕ್ರಾಪ್ ಇರಲೇಬೇಕು. ಬಾಳೆ ಈಗ ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಾ ಐತೆ ಅಂದರೆ, ನಿಮ್ಮ ಹತ್ರ ಬೋರ್ ಇರುತ್ತೆ, ತೋಟ ಇರುತ್ತೆ, ಬಾಳೆಹಣ್ಣು ತರಕ್ಕೆ ಮಾತ್ರ ಮಾರ್ಕೆಟ್ಗೆ ಹೋಗ್ತೀರಿ. ಇದು ಹೋಗಬೇಕು, ನಿಮ್ಮ ತೋಟಗಳಲ್ಲಿ ಕಂಪಲ್ಸರಿ ಬಾಳೆ ಇರಬೇಕು. ಬಾಳೆ ಇಲ್ಲಿ ತೋಟ ಮಜ್ಜಿಗೆ ತೋಟ ಎರಡೂ ಒಂದೇ, ಅದು ಫುಲ್ಫಿಲ್ ಆಗೋಲ್ಲ. ಹಾಗಾಗಿ ನೀವು ಇಂಟರ್ಕ್ರಾಪ್ ಮಾಡ್ಕೊಳ್ಳಿ. ಈ ಎಡಮಟ್ಟೆ ಸೋಗೆಗಳನ್ನೆಲ್ಲನೂ ಸಹ ಟ್ರೆಂಚ್ ಹೊಡೆದು ನಾವು ಸಹ ಮಾಡ್ಬೋದು. ನಾವೇನಂದರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಡ ಅಂದ್ಬಿಟ್ಟು ನಾವು ಒಂದು ಕಡೆಯಿಂದ ಅದನ್ನು ಹಾಗೆ ಹಾಕಿದ್ವಿ. ಅಂದರೆ ಕೆಲವು ಜನ ಏನು ಮಾಡ್ತಾರೆ, ಇಲ್ಲ ನಮಗೆ ಮೇವಿಗೋಸ್ಕರ ನಾವು ತೋಟಗಳಲ್ಲಿ ಉಳುವೆ ಮಾಡಿಸ್ತೀವಿ ಅನ್ನೋರು ಇದ್ದಾರೆ. ಬಟ್ ನೀವು ಮೇವಿಗೋಸ್ಕರ ಮಾಡಿಸಿ ತಪ್ಪೇನಿಲ್ಲ. ಅದರಲ್ಲಿ ಕೆಲವೊಂದು ಮಲ್ಟಿ ಕಟ್ಟರ್ಸ್ ಬಂದವೆ, ಅಂದರೆ ನಿಮಗೆ ಒಂದ್ಸಲ ಬಿತ್ತನೆ ಮಾಡಿದ್ರೆ ನಿಮ್ಗೆ 10 ವರ್ಷ ಸಹ 5 ವರ್ಷ ಒಂದೇ ಕಂಟಿನ್ಯೂಸ್ ಕಟ್ಟಿಂಗ್ಸ್ ಬರೋವಂಥ ಮೇವ್ ಫೋಡರ್ ಸೀಡ್ಸ್ಗಳಿವೆ. ಅವನ್ನು ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಉಳುಮೆ ಮಾಡೋದು ಕಮ್ಮಿ ಆಗುತ್ತೆ, ಮತ್ತು ಇನ್ವೆಸ್ಟ್ಮೆಂಟ್ ನಿಮಗೆ ಉಳುಮೆ ಮಾಡೋ ಖರ್ಚು ಉಳಿಯುತ್ತೆ, ಗೊಬ್ಬರ ಹಾಕೋದು ಖರ್ಚು ಉಳಿಯುತ್ತೆ. ಈ ಥರ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಕೊಡಿದಾಗ ತೆಂಗು ಅತ್ಯಂತ ಲಾಭದಾಯಕವಾದ ಬೆಳೆ ಅನ್ನೋದು ಎರಡನೇ ಮಾತಿಲ್ಲ.
3: ಓಕೆ ಕಿರಣ್ ಅವರೇ, ಹಾಗಾದರೆ ನಿಮ್ಮ ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ?
4: ಸರಿಸುಮಾರು ನಮ್ದು ಈಗ 800-900 ತೆಂಗಿನ ಗಿಡಗಳಿದೆ. ಅದರಲ್ಲಿ 85 ಸರಾಸರಿ 90,000, ಅಂದರೆ 1 ವರ್ಷ 80 ಆಗುತ್ತೆ, 1 ವರ್ಷ 90 ಆಗುತ್ತೆ. ಈ ಯಾಕೆ 80-90 ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀವಿ, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಓವರಾಲ್ ಮ್ಯಾನೇಜ್ಮೆಂಟ್. ತೆಂಗು ಒಂದು ಅತ್ಯಂತ ಹೆಚ್ಚು ಪೋಷಕಾಂಶ ಕೇಳುವಂಥ ಬೆಳೆ ಆಗಿರೋದ್ರಿಂದ ಆ ಮ್ಯಾನೇಜ್ಮೆಂಟ್ಗೆ ಹೋದಾಗ ನಾವು ಸ್ವಲ್ಪ ವೇರಿಯೇಷನ್ ಆಗ್ತಾಯಿರುತ್ತೆ. ಕೆಲವು ಸಲ ಮಳೆಯ ಮೇಲೆ ಅವಲಂಬಿತ ಆಗಿರುತ್ತೆ, ಕೆಲವು ರೋಗಗಳು ಇವರ ಮೇಲೆ ಅವಲಂಬಿಸ್ಕೊಂಡು ಬೆಳೆಗಳು ಇಳುವರಿ ನಮಗೆ ಸಿಗ್ತಾ ಇದೆ. ಆದರೆ ತೆಂಗಿನೇ ಏನಕ್ಕೆ ಪ್ರಮುಖವಾಗಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಯಾಕೆ ನಾವು ಬೆಳಿಬೇಕು ಅಂದರೆ, ಇವತ್ತು ತೆಂಗು ಅದು ಹೆಸರು ಹೇಳ್ದಂಗೆ ಕಲ್ಪವೃಕ್ಷನೇ. ಅದ್ರದ್ದು ಯಾವುದೇ ಸಹ ವಸ್ತುಗಳು ಸಹ ಒಂದೂ ಸಹ ವೇಸ್ಟ್ ಆಗದಲ್ಲೇ ಇರೋಂಥದ್ದು, ಮತ್ತು ಪ್ರತಿಯೊಂದು ಅದು ಏನು ತೆಂಗಿನ ಉತ್ಪಾದನೆಗಳು ಬರ್ತಾಯಿದೆ ಅದೆಲ್ಲವೂ ಸಹ ನಮಗೆ ಕ್ಯಾಶ್ ಕ್ರಾಪ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ಯಾಶ್ ಕೊಡುವಂಥ ಕ್ರಾಪು. ಆಮೇಲೆ ಇತ್ತೀಚೆಗೆ ಏರಿಯಾನೂ ಸಹ ಅಷ್ಟೇ ವಿಸ್ತರಣೆ ಆಗ್ತಾಯಿದೆ. ಮೊದಲೆಲ್ಲ ತೆಂಗು ಅಂದರೆ ಮೇಜರ್ ಆಗಿ ದಕ್ಷಿಣ ಕನ್ನಡಕ್ಕೆ ಬಂದರೆ ದಕ್ಷಿಣ ಕನ್ನಡ ತುಮಕೂರು ಜಿಲ್ಲೆ ಹಾಸನ್ ಮಾತ್ರ ಒಂದು ತೆಂಗಿನ ಪ್ರಧಾನವಾಗಿ ಬೆಳೆಯುವಂಥ ಜಿಲ್ಲೆಗಳಾಗಿದ್ದು, ಇವತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲೂ ಸಹ ಎಕ್ಸ್ಟೆನ್ಷನ್ ಆಗ್ತಾಯಿದೆ, ಚಿತ್ರದುರ್ಗನೂ ಎಕ್ಸ್ಟೆನ್ಷನ್ ಆಗಿದೆ. ಕಾರಣ ಏನಂದರೆ, ಇದು ಎಲ್ಲ ಕಡೆಯೂ ಬೆಳಿಬೋದು ಅಂತ ಇವತ್ತು ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅದು ಪ್ರೂವ್ ಆಗಿದೆ. ನಮ್ದು ಈಗ ಆ್ಯಕ್ಚುಲಿ ಪೊಟೆನ್ಷಿಯಲ್ ಇರೋದು 150 ತೆಂಗಿನಕಾಯಿ ತೆಗಿಬೇಕು ಅನ್ನೋದು ಇವನು ಆ್ಯಸ್ ಪರ್ ರಿಸರ್ಚಲ್ಲಿ ಹೇಳುತ್ತೆ. ಬಟ್ ನಾವಿವತ್ತು ಸರಾಸರಿ ಕರ್ನಾಟಕದಲ್ಲಿ ಶೇಕಡ 60% ಒಂದು ಮರಕ್ಕೆ 60-70 ಮಾತ್ರ ತೆಂಗಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಕಾರಣ ಯಾಕೆ ಇಷ್ಟೊಂದು ಇಳುವರಿ ಕಮ್ಮಿ ಆಗಿದೆ ಅಂದರೆ, ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ. ತೆಂಗಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ತೆಂಗಿನಲ್ಲಿ ಫಸಲು ಸಿಗೋಕ್ಕೆ ಸಾಧ್ಯ.
3: ಓಕೆ ಕಿರಣ್ ಅವರೇ, ಸೊ ಕಿರಣ್ ಅವ್ರು ಹೇಳ್ತಾ ಇದ್ದಾರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇದ್ರೆ ಮಾತ್ರ ತೆಂಗಿನಲ್ಲಿ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ. ಹಾಗೆ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಕಾರಣ, ಸೊ ಅದರಲ್ಲಿ ಒಂದು ಕೂಡ ವೇಸ್ಟೇಜ್ ಅನ್ನೋದು ಇರೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ತೆಂಗಿನ ಬೆಳೆನ ಮಾಡಿದಂಥವ್ರಿಗೆ ಯಾವತ್ತೂ ಕೂಡ ಲಾಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ತೆಂಗಿನಿಂದ ಹಲವಾರು ರೀತಿಯ ಉಪಯೋಗ ಇದೆ. ಹಾಗೆ ಇದನ್ನು ಕೃಷಿ ಮಾಡೋದ್ರ ಜೊತೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಖುಷಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಿರಣ್ ಅವ್ರ ಜೊತೆಗೆ ಈ ತೆಂಗಿನ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂಥ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮಲ್ಲಿ ಏಕೆ ಜಗಳವು ಹೀಗೆ ನೀನೇ ನನ್ನ ಹೆಂಡತಿ
1: ನನ್ನಲ್ಲಿ ಹೇಳು ಹಾಗಾದರೆ ಸಂಬಳ ಏನ್ ಹೆಂಡತಿ
0: ನೋ ಜಾಬ್
1: ವಾಟ್
0: ನೋ ವೇಕೆನ್ಸಿ
1: ಯು ಗೆಟ್ ಔಟ್ ಐ ವಾಂಟ್ ಸೀ ಯಾ
0: ಐ ವಿಲ್ ಸೀ ಐ ವಿಲ್ ಸೀ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವರು ಅವರ ತೆಂಗಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಇವರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಇಂಟರ್ ಕ್ರಾಪಲ್ಲಿ ಅಡಿಕೆ ಬಾಳೆ ಹಾಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಮಾವು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದರಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ಇವರ ಕೃಷಿಯನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಸೊ ಇವರ ತೋಟವನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ಯಾವ ರೀತಿಯಲ್ಲಿ ತೆಂಗಿನ ಆಯ್ಕೆ ಮಾಡಬೇಕಾಗತ್ತೆ, ಯಾವ ರೀತಿ ತೆಂಗಿನ ತೋಟವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಮೊದಲನೇದು ನಾನು ಈಗ ತೆಂಗಿನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಥರ ಸಸಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ಹೇಳ್ಕೊಂಡು ಹೋಗ್ತೀನಿ. ನಾವು ತೆಂಗಿನ ಫಸ್ಟ್ ಆಯ್ಕೆ ಮಾಡಬೇಕಾದ್ರೆ ಸುಮಾರು ನಾವು ಫೇಲ್ ಆಗ್ತಾ ಇದ್ದೀವಿ. ಕಾರಣ ಏನಂದರೆ ಬಾಯಿಂದ ಬಾಯಿಗೆ ತಪ್ಪು ಮಾಹಿತಿಗಳು ಸ್ಪ್ರೆಡ್ ಆಗ್ತಾ ಇದೆ. ನೀವು 70 ವರ್ಷದ ಹಳೆ ಮರದ ಸಸಿ ಹಾಕ್ರಿ, 80 ವರ್ಷದ ಮರದ ಹಾಕ್ರಿ, 100 ವರ್ಷದ ಮರಗಳ ಬೀಜನ ಆಯ್ಕೆ ಮಾಡಿ ಆ ತಾಯಿ ಮರದ ಬೀಜನ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಮದರ್ ಪ್ಲ್ಯಾಂಟ್ನ ನೀವು ಮದರ್ ಪ್ಲ್ಯಾಂಟ್ನಲ್ಲೇ ಫಸ್ಟ್ ಇಡುತ್ತೀರ. ಅದು ನಾವು ಇವಾಗ ನಾ ಕಣ್ಣರನ್ನು ಸಹ ನೋಡಿದ್ದೀವಿ. ಯಾಕೆಂದರೆ ಮದರ್ ಪ್ಲ್ಯಾಂಟ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಮಧ್ಯವಯಸ್ಕ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು. 40-50 ಇಯರ್ಸ್ ರೇಂಜ್ ಏನಿದೆ ಅದರಲ್ಲೂ ಸಹ ರೋಗಮುಕ್ತ ತೋಟ ಮತ್ತು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿರೋ ತೋಟಗಳಿಂದ ತಾಯಿ ಮರಗಳನ್ನ ಆ 40-50 ವರ್ಷದ ಮರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಪ್ರಾಪರಾಗಿ ಪಾಲಿಬ್ಯಾಗ್ನಲ್ಲಾಗಲಿ ಇಲ್ಲ ನಾವೇನು ಟ್ರೆಡಿಷನಲ್ ಮೆಥಡ್ ಹೇಳ್ತೀವಿ ಆ ಟ್ರೆಡಿಷನಲ್ ಮೆಥಡ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಮಾಡ್ಕೋಬೇಕು. ಬಿಲೋ 18 ಮಂತ್ಸ್ ಅಂದರೆ 18 ತಿಂಗಳಿಗಿಂತ ಕೆಳಗಡೆ ನಾವು ಆ ಸಸಿಗಳು ಏನು ಬರ್ತವೆ ಆ ಸಸಿಗಳನ್ನ ನಾವು ನಾಟಿ ಮಾಡಬೇಕು. ಅಂಥ ಸಸಿಗಳನ್ನ ನಾವು ನಾಟಿ ಮಾಡಿದಾಗ ಅವು ಉತ್ಕೃಷ್ಟವಾಗಿ ಬೆಳೆಯೋಕ್ಕೆ ಶುರುವಾಗ್ತವೆ. ನಮ್ಮಲ್ಲಿ ಕೆಲವರು ಒಂದು ತಪ್ಪು ಭಾವನೆಗಳು ರೈತರುಗಳಿದೆ. 2 ವರ್ಷದ ಸಸಿ ಹಾಕಬೇಕು, 3 ವರ್ಷದ ತೆಂಗಿನ ಸಸಿಗಳನ್ನ ಹಾಕಬೇಕು ಅಂತ ದೊಡ್ಡ ದೊಡ್ಡ ಸಸಿಗಳು ತಗೊಂಡು ಹೋಗ್ತಾರೆ. ಅದು ತಪ್ಪು. ಆ ರೀತಿ ಸಸಿಗಳನ್ನ ನೀವು ತಗೊಂಡೋಗಿ ಹಾಕಿದಾಗ ತಿರ್ಗಾ ಆ ಸಸಿಗಳು ಕುಗ್ಗಿ ತಿರ್ಗಾ ಅವು ತಿರ್ಗಾ ಹೊಸದಾಗಿ ಬೇರ್ಗಳನ್ನ ಬಿಟ್ಕೊಂಡು ಮತ್ತು ಹೊಸದಾಗಿ ಅವು ಚೈತನ್ಯ ತಗೊಂಡು ಬೆಳೆಯೋದು ಲೇಟ್ ಆಗುತ್ತೆ. ಹಾಗಾಗಿ ನೀವು 18 ತಿಂಗಳುಗಳಿಂದ ಕೆಳಗಡೆ ಇರೋಂಥ ಮ್ಯಾನಿಮಮ್ ಮ್ಯಾಕ್ಸಿಮಮ್ 12-18 ಮಂತ್ಸ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನು ನೀವು ನಾಟಿಗೆ ಸೂಕ್ತ ಆ ತೆಂಗಿನ ಗಿಡಗಳು. ನಾವು 2ನೇ ಸ್ಟೇಜಿಗೆ ಬಂದರೆ ಗುಂಡಿ ನೀವು 2x2 ಫೀಟ್ ಇಟ್ಕೋಬೋದು. ಒಂದು ಗಾದಿ ಇದೆ, ತೆಂಗಿನ ತೇಲ್ ಸಾಕು ಬಾಳೆನ ಬಗ್ದಾಕು ಅಂತ. ಅದನ್ನು ನಾವು ಹಿರಿಯರು ಏನು ಮಾಡಿದ್ದಾರೆ ಅದನ್ನು ಆ್ಯಕ್ಚುಲಿ ಅದು ಕರೆಕ್ಟ್. ಅದು ನಾವು ಯಾವತ್ತು ತೆಂಗಿನ ಮೇಲಿಡಬೇಕು ಗುಂಡಿ ತೆಗೆದು ಗುಂಡಿಗಳಿಗೆ ಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ, ಟ್ರೈಕೋಡರ್ಮಾ ಸೋಡೋಮನಸ್ಸು, ವ್ಯಾಮ್. ಇವತ್ತೆಲ್ಲರಿಗೂ ಬಯೋಫರ್ಟಿಲೈಸರ್ಸ್ಗಳ ಬಗ್ಗೆ ಗೊತ್ತು. ಆ ಒಂದು ಆ ಬಯೋಫರ್ಟಿಲೈಸರ್ಸ್ ವಿಷಯಗಳನ್ನ ತಿಳ್ಕೊಂಡು ಅದರದ್ದು ಏನೇನು ಉಪಯೋಗ ಆಗುತ್ತೆ ಅದರಿಂದ ಅಂತ ಆ ಒಂದು ಬಯೋಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡಬೇಕು. ಎಸ್ಪೆಷಲಿ ನೀವು ಗುಂಡಿಗಳನ್ನ ತೆಗೆದಾಗ ಮನೆ ಗೊಬ್ಬರಗಳ ಜೊತೆ ಟ್ರೈಕೋಡರ್ಮಾ ಸೋಡೋಮನಸ್ ವ್ಯಾಮ್ ಈ ಒಂದು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಅದನ್ನು ಎನ್ರಿಚ್ ಮಾಡಿ ಬೇವಿನಿಂಡಿ ಜೊತೆಗೆ ಮಿಶ್ರಣ ಮಾಡಿ ನೀವು ಗುಂಡಿಗೆ ತುಂಬಿ ಅದ್ರ ಮೇಲೆ ಮಣ್ಣು ಎಳೆದು ಅದ್ರ ಮೇಲೆ ನೀವು ತೆಂಗಿನ ಸಸಿನ ಇಟ್ಟು ಪೋಷಣೆ ಮಾಡಬೇಕು. ಇದು ಮೊದಲನೇದು ನೀವು ತೆಂಗಿನ ಸಸಿ ನಾಟಿ ಮಾಡ್ತೀರ. ತೆಂಗಿನ ಸಸಿ ನೀವು ನಾಟಿ ಮಾಡೋಕ್ಕೆ ಹೋದಾಗ ನಮ್ಮಲ್ಲಿ ಒಂದು ತಿಳುವಳಿಕೆ ಏನಂದರೆ ತೆಂಗು ಅಂದರೆ ಅದಕ್ಕೆ ನಿರ್ದಿಷ್ಟವಾದ ವೆರೈಟಿನೇ ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಬರೀ ತಿಪ್ಟೂರು ಟಾಲ್ ಅಂತೀವಿ. ತಿಪ್ಟೂರು ಟಾಲಲ್ಲಿ ಆ್ಯಕ್ಚುಲಿ ಅದೊಂದು ರೀಜನ್ ಏರಿಯಾ ಒಂದು ತಿಪ್ಟೂರು ಭಾಗದ ತೆಂಗಿನ ನಾವು ತಿಪ್ಟೂರು ಟಾಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಬಟ್ CPCRI ಮತ್ತು ನಮ್ಮದು ಏನು ಕೊಕೊನಟ್ ಜೀನ್ ಬ್ಯಾಂಕ್ ಕಾಸರಗೋಡು ಅಲ್ಲಿ 135 ತೆಂಗಿನ ಪ್ರಭೇದಗಳು ತೆಂಗಿನಲ್ಲಿ ಸಿಗ್ತವೆ. ನೀವು ಈ ಪ್ರಭೇದಗಳಲ್ಲಿ ನಿಮಗೆ ನಿಮ್ಮ ಹವಾಗುಣಕ್ಕೆ ನಿಮಗೆ ಯಾವುದು ಉತ್ಪಾದನೆ ಉದಾಹರಣೆಗೆ ತೆಂಗಿಗೆ ಹೋದರೆ ಎಳ್ನೀರಿಗೆ ಬೇರೆ ಕೊಬ್ಬರಿಗೆ ಬೇರೆ ಈ ಥರ ಈ ಕಲ್ಪ ಕೀರ ಇದೆ, ಕೀರ ಶಂಕರ ಇದೆ, ತಿಪ್ಟೂ ಟಾಲ್ ಇದೆ, ಆಮೇಲೆ ಡಾರ್ಫ್ ವೆರೈಟೀಸ್ D×T ಇದೆ, ಡಾರ್ಫ್ ಇಂಟು ಟಾಲ್. ಇಂಥ ನೀವು ಯಾವ ವೆರೈಟಿನ ನೀವು ಸೂಕ್ತವಾಗಿ ನಿಮಗೆ ಬೇಕಾ ಜಾಗಕ್ಕೆ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟು ನೀವು ನಾಟಿ ಮಾಡ್ಕೋಬೇಕು. ಕೆಲವೊಂದು ರೈತರು ಒಳ್ಳೆ ರೈತರ ಹತ್ರನೂ ಸಹ ಸಸಿಗಳು ಸಿಗ್ತವೆ. ನಿಮಗೆ CPCRI ಸಸಿಗಳು ಕೊಡ್ತಾರೆ, ಕೊಕರನ್ ಡೆವಲಪ್ಮೆಂಟ್ ಬೋರ್ಡ್ಗಳು ಸಸಿಗಳು ಕೊಡ್ತಾರೆ. ಇವನ್ನು ನೀವು ಆಯ್ಕೆ ಮಾಡ್ಕೊಂಡು ಸಸಿಗಳನ್ನ ನಾಟಿ ಮಾಡ್ಕೊಂಡಾದ್ಮೇಲೆ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕಾಗತ್ತೆ.
2: ಓಕೆ ಕಿರಣ್ ಅವರೇ, ಸೊ ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ಅಭಿರಮನ ತೋರಣ ವಾಪಸ್ ಮಾಡೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ಮಾತಾಡ್ತಿದ್ದ ಹಾಗೆ ಈ ತೆಂಗು ಕೃಷಿಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ತೆಂಗು ಕೃಷಿಯನ್ನು ಮಾಡೋಕ್ಕೂ ಮುಂಚೆ ಸೊ ನಾವು ಪ್ರಾಪರಾಗಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡುತ್ತೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೋಬೇಕಾಗತ್ತೆ. ಮತ್ತು ಸಸಿಗಳನ್ನು ಆಯ್ಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾವ್ಯಾವ ರೀತಿಯ ಸಸಿಗಳು ನಮಗೆ ನಮ್ಮ ಹವಾಮಾನಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೋಬೇಕು, ಅದೆಲ್ಲದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಂಡು ಆಮೇಲೆ ಸಸಿಗಳನ್ನು ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ರು. ಹಾಗಾದರೆ ನೀವು ಕೂಡ ತೆಂಗು ಕೃಷಿಯನ್ನು ಮಾಡಬೇಕು ಅಂತಾದರೆ ಯಾವ್ಯಾವ ರೀತಿ ಪ್ರಾಪರ್ ವೇನಲ್ಲಿ ಈ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹತ್ತಿರದ ಇಲಾಖೆಗಳ ಮೂಲಕ ಆಗಲಿ ಅಥವಾ ಕೃಷಿಕ ರೈತರ ಹತ್ರ ಆಗಲಿ ನೀವು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಹಾಗೆ ಕಿರಣ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಅವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಬರೋಣ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರ ತೆಂಗಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಯಾವ ರೀತಿ ತೆಂಗನ್ನು ಆಯ್ಕೆ ಮಾಡ್ಕೋಬೇಕು, ಹವಾಮಾನಕ್ಕೆ ತಕ್ಕಂತೆ ನಾವು ತೆಂಗನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಪ್ರಾಪರಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡೋದ್ರ ಮೂಲಕನೇ ನಾವು ಉತ್ತಮವಾದಂತಹ ಆದಾಯವನ್ನು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವಾಗ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಈ ಒಂದು ತೆಂಗಿನ ಕೃಷಿಯನ್ನು ಮಾಡುವಾಗ ತೆಂಗಿನ ಸಸಿಗಳನ್ನ ಅಂತೇಳಿ ಅವ್ರ ಹತ್ರ ಕೇಳೋಣ. ಮನೆ ಆದರೆ ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ನೀವು ಪ್ರಾಪರಾಗಿ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ಈಗ ತೆಂಗಿನ ಕೃಷಿಯನ್ನು ನಾವು ಆರಂಭ ಮಾಡಿದ್ವಿ, ನಾಟಿ ಮಾಡ್ತಾ ಇದ್ದೀವಿ ಅಂತಂದಾಗ ಸೊ ಯಾವ ರೀತಿಯ ಮ್ಯಾನೇಜ್ಮೆಂಟ್ನ ಅಗತ್ಯ ಇದೆ ಈ ತೆಂಗಿನ ಕೃಷಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ಇವತ್ತು ಬಿತ್ತನೆ ಮಾಡಿದ್ದೀವಿ ನಾವು, ತೆಂಗಿನ ನಾಟಿ ಮಾಡಿದ್ದೀವಿ ಅಂದರೆ ಡೇ ಒನ್ನಿಂದ ನೀವು ಅಂತರ್ಬೆಳೆನ ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಅಂತರ್ಬೆಳೆ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋದಾಗ ಝೀರೋ ಡೇಸ್ ಅಂದರೆ ಸ್ಟಾರ್ಟಿಂಗ್ ಡೇ ಒನ್ ಡೇಯಿಂದ ಅಪ್ ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಸಹ ಅಂತರ್ಬೆಳೆ ಮಾಡ್ಕೊಳ್ಳೋ ಅಂಥ ಬೆಳೆಗಳು ಇವತ್ತು ಬೇಜಾನಿದೆ. ಕಾರಣ ಏನಂದರೆ ನಮಗೆ ತಂತ್ರಜ್ಞಾನ ಮುಂದುವರೆದಂಗೆ ನೀರಾವರಿ ಸೌಲಭ್ಯಗಳು ಸಹ ಮುಂದುವರೆದಿದೆ. ಜೊತೆಗೆ ನೀವು ಫ್ಲಡ್ ಇರಿಗೇಷನ್ನ ಮೇಜರಾಗಿ ಫಸ್ಟು ತೆಂಗಲ್ಲಿ ಕಮ್ಮಿ ಮಾಡಬೇಕು. ಕಾರಣ ಏನಂದರೆ ನೀವು ಫ್ಲಡ್ ಮಾಡಿದಾಗ ಫಂಗಸ್ಗಳೆಲ್ಲ ಹರಡುತ್ತೆ, ಮತ್ತು ಅನ್ನೆಸೆಸರಿ ವಾಟರ್ನ ನೀವು ಗಿಡಕ್ಕೆ ಕೊಟ್ಟಂಗಾಗುತ್ತೆ. ಗಿಡಕ್ಕೆ ಬೇಕಾಗಿರೋದು ತೇವಾಂಶ, ನೀರನ್ನ ನೀವು ಟ್ಯಾಂಕ್ ಎಲ್ಲ ಬೇಕಾಗಿರೋದು ಅದಕ್ಕೆ. ಜಸ್ಟ್ ಭೂಮಿಗೆ ತೇವಾಂಶ ಇದ್ದರೆ ಸಾಕು, ಅದು ಅಬ್ಸರ್ವ್ ಮಾಡುತ್ತೆ. ಒಂದು ಎರಡನೇದು ನಾವೀಗ ಅಂತರ ಬೆಳೆಗೆ ಬರೋದಾದರೆ, ತೆಂಗಿನ ನೀವು ಫಸ್ಟ್ ಬಿತ್ತನೆ ಮಾಡಿದ ಕಾಲದಿಂದ ನೀವು ಮಲ್ಚಿಂಗ್ ಪರ್ಪಸ್ಗೆ ಹೋದರೆ ಅಲಸಂದೆ, ದ್ವಿದಳ ಧಾನ್ಯಗಳು, ಅಪ್ಸೆಣಬು ಇಂಥವುಗಳನ್ನೆಲ್ಲ ಬೆಳ್ಕೋಬೋದು. ಈ ಬೆಳ್ಕೊಳ್ಳೋದ್ರಿಂದ ನಿಮ್ಗೆ ಎರಡು ಅನುಕೂಲ. ಒಂದು, ನಿಮ್ಮದು ತೆಂಗು ಗ್ರೋತ್ ಆಗ್ತಾ ಇರುತ್ತೆ. ಜೊತೆಗೆ ನಿಮ್ದು ಏನು ಇಂಟರ್ಕ್ರಾಪ್ ಮಾಡಿರ್ತೀರ ಆ ಇಂಟರ್ಕ್ರಾಪಿಂದ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಸಾಕಾಣಿಕೆಗಳು ಮಾಡಿರ್ತೀರ, ಅದಕ್ಕೂ ಸಹ ಮೇವು ಸಿಗುತ್ತೆ. ಅದು ಉಳ್ಕೊಳ್ಳೋಂಥ ರೆಸಿಡ್ಯೂಸ್ನ ನೀವು ತಿರ್ಗಾ ಭೂಮಿ ಮಲ್ಚಿಂಗ್ ಮಾಡ್ಬೋದು. ಇದು 3 months ಕ್ರಾಪ್ ಆಯಿತು. ಅದ್ರ ಜೊತೆಗೆ ನೀವು ಕರಿಬೇವು ಮತ್ತು ನುಗ್ಗೆನ ಇವತ್ತು ನೀವು ಹಾಕ್ಕೊಂಡ್ರೆ ನಿಮ್ಗೆ ಅದು ಹತ್ತತ್ರ 5-6 ವರ್ಷದವರೆಗೂ ಅದು ಸಹ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ನ ನಿಮ್ಗೆ ಕೊಟ್ಕೊಂಬರ್ತಾರತ್ತೆ. ಈಗ ನಿಮಗೆಲ್ಲ ಗೊತ್ತು ಕರಿಬೇವಿಗೆ ಮತ್ತು ನುಗ್ಗೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಇದು ಎನರ್ಜಿಲೂ ಮಾಡ್ಬೋದು ಇದನ್ನೆಲ್ಲ. ಎರಡನೇದು, ಇದು 5 ವರ್ಷ ಆಯಿತು, 6 ವರ್ಷ ಆದಮೇಲೆ ನೀವು ಏನು ಪ್ಲ್ಯಾನ್ ಮಾಡ್ಕೋಬೋದು. ಇವತ್ತು ಬಟರ್ಫ್ರೂಟ್ಗೆ ಸಿಕ್ಕ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಬಟರ್ಫ್ರೂಟ್ ಮಾಡ್ಬೋದು. ಆ ಬಟರ್ಫ್ರೂಟು ನಿಮ್ಗೆ ಹತ್ತತ್ರ 25 ವರ್ಷ ನಿಮಗೆ ಇನ್ಕಮ್ ಕೊಡೋಕ್ಕೆ ಶುರುವಾಗುತ್ತೆ. ಜೊತೆಗೆ ಕೋಕೋ ಮಾಡ್ಬೋದು. ಕೋಕೋಗೂ ಸಹ ಇವತ್ತು ಕ್ಯಾಂಪ್ಕೋದವರು ಖರೀದಿಗೆ ರೆಡಿ ಇದ್ದಾರೆ. ನೀವು ಇವತ್ತು ಅಲ್ಲಿ ಇಲ್ಲಿಂದ ಬೆಳೆದು ಬಸ್ಗೆ ಹಾಕಿದ್ರೆ ಅವರು ಅದನ್ನ ತೆಗೆದುಕೊಂಡು ನಿಮಗೆ ಪೇಮೆಂಟ್ನ ನಿಮ್ಮ ಅಕೌಂಟ್ಗೆ ಹಾಕೋವಂಥ ವ್ಯವಸ್ಥೆನೂ ಸಹ ಇದೆ. ಹಂಗಾಗಿ ನೀವು ಇಂಟರ್ಕ್ರಾಪ್ ಈ ಥರ ಮಾಡ್ಬೋದು. ಆಮೇಲೆ ಜೊತೆಗೆ ಬಾಳೆ, ನೀವು ಬಾಳೆ ಜೀವನಪುರ ಇಟ್ಕೋಬೋದು. ನೀವು ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಬಾಳೆನ ನೀವು ಕಂಪೇರ್ ಮಾಡ್ಕೋಬೋದು. ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವ್ರು 35 ವರ್ಷದ ಬಾಳೆಕಂತ ತೋರಿಸಿದ್ರು ನನಗೆ. ಇಲ್ಲಿ ಇಲ್ಲ ಹಾಕಿದ್ರೆ ಹತ್ತತ್ರ 25 ಮೀಟರ್ ದೂರಕ್ಕೆ ಹೋಗಿತ್ತು. ಅಂದರೆ ಅದು ಯಾವತ್ತೂ ಸಹ ಒಂದು ಬಾಳೆ ಅದು ಹೊಸದಾಗಿ ಒಂದು ಕಂದು ಬಂದರೆ ಅದು ಹೊಸ ಜನ್ರೇಷನ್ ಬಾಳೆನೇ ಹೊರತು ಹಳೆ ಕೂಳೆ ಬೆಳೆ ಅಂತ ನಾವು ಅಂತೀವಿ. ಅದು ಕೂಳೆ ಬೆಳೆ ಇಲ್ಲ, ಹೊಸ ಬೆಳೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹೀಗೆ ನೀವು ತೆಂಗಿನಲ್ಲಿ ಇಂಟರ್ಕ್ರಾಪ್ನ ಇವೆಲ್ಲನೂ ಸಹ ಮಾಡ್ಕೊಂಡು ಹೋಗ್ಬೋದು. ಮೇಜರ್ ಇನ್ನೂ ಸುಮಾರು ಜನ ಮುಂದೆ ಹೋಗಿ ಏಲಕ್ಕಿ ಮಾಡಿದ್ದಾರೆ, ಲವಂಗ ಮಾಡಿದ್ದಾರೆ, ಸ್ಪೈಸಸ್ ಮಾಡಿದ್ದಾರೆ, ಅಡಿಕೆ ಮಾಡಿದ್ದಾರೆ. ಅದೆಲ್ಲ ನಾವು ಎಲ್ಲ ರೈತರು ನಾವು ಪ್ರಯೋಗ ಮಾಡಿ ತೋರಿಸಿದ್ದೀವಿ. ಹಂಗಾಗಿ ನೀವು ಅಂತರ ಬೆಳೆಗಳನ್ನ ಮೇಜರಾಗಿ ಅಡಾಪ್ಟ್ ಮಾಡ್ಕೊಂಡಾಗ ನಿಮಗೆ 5 ವರ್ಷದವರೆಗೂ ಏನು ತೆಂಗು ಬರುತ್ತೆ ಅಲ್ಲಿವರೆಗೂ ನಿಮ್ಗೆ ಈ ಕ್ರಾಪ್ಗಳು ನಿಮ್ಗೆ ಇನ್ಕಮ್ನ ಜನರೇಟ್ ಮಾಡಿಕೊಡ್ತಾ ಇರುತ್ತೆ. ಆಮೇಲೆ ನೀವು ನಿಮಗೆ ಅವು ತೆಂಗು ಮೇಲೆ ಹೋದಾಗ ಯಾವತ್ತೂ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಬೆಳೆಗಳಂದರೆ, ಸನ್ಲೈಟ್ ಮ್ಯಾನೇಜ್ಮೆಂಟ್ನ ನಾವು ಪೂರ್ವಕವಾಗಿ ಬಳಸ್ಕೋಬೇಕು. ಅಂದರೆ ತೆಂಗು ಮೇಲೆ ಹೋಗ್ತಾ ಹೋಗ್ತಾ ಕೆಳಗಡೆ ಭಾಗದ ಸನ್ಲೈಟ್ಸ್ ಎಲ್ಲನೂ ಸಹ ಸಣ್ಣ ಶಾರ್ಟ್ ಕ್ರಾಪ್ಗಳಿಗೆ ಅದು ಸನ್ಲೈಟ್ ಬೀಳೋ ಥರ ಮಾಡ್ಕೋಬೇಕು. ಕೆಲವು ಜನ ಏನು ಮಾಡ್ಬಿಡ್ತಾರೆ, ತೋಟ ಎಲ್ಲ ದಟ್ಟ ಮಾಡ್ಕೊಂತೀರ, 20x20 ಮಾಡ್ಕೊಂತೀರ. ನೀವು ತೆಂಗಿನಲ್ಲಿ ನೀವು ಏರಿಯಾ ಕಮ್ಮಿ ಮಾಡ್ಕೊಂಡು ಹಾಕೋಂಥ ಹೈಬ್ರಿಡ್ ವೆರೈಟೀಸ್ ಇದೆ. ಬಟ್ ಕ್ರಾಪ್ ಮ್ಯಾನೇಜ್ಮೆಂಟಲ್ಲಿ ನೀವು ಶಾರ್ಟ್ ಮತ್ತು ಲಾಂಗ್ ಟರ್ಮ್, ಶಾರ್ಟ್ ಮತ್ತು ಟಾಲ್ ಇವೆರಡೂ ಪ್ಲ್ಯಾನ್ ಮಾಡ್ಕೋಬೇಕು. ತೆಂಗು ಮೇಲೆ ಹೋಗ್ತಾ ಹೋಗ್ತಾ ಆ ಕೆಳಗಡೆ ಬೆಳಕನ್ನ ಯೂಸ್ ಮಾಡ್ಕೊಳ್ಳೋಂಥ ಕ್ರಾಪ್ಸ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಎಸ್ಪೆಷಲಿ ನೀವು ಇದನ್ನ ಮಾಡ್ಕೋಬೋದು, ಕರ್ಬೇ ಮಾಡ್ಕೋಬೋದು. ಯಾಕೆಂದ್ರೆ ಕರ್ಬೇ ನೀವು ಕಟ್ ಮಾಡ್ಕೊತಾ ಇರ್ತೀರ, ನುಗ್ಗೆನೂ ಮಾಡ್ಕೋಬೋದು. ನುಗ್ಗೆ ನೀವು ಬಲ್ಚಿಂಗ್ ಕಟ್ ಮಾಡ್ತೀರ, 6 ತಿಂಗಳಿಗೆ 1 ಸಲ ಅದು ಹೊಸ ಇಳುವರಿ ಬರೋಕ್ಕೆ ಶುರುವಾಗುತ್ತೆ. ಅನಾನಸ್ಸು ಸಹ ಬೆಳೆದಿದ್ದಾರೆ, ಇವತ್ತು ಅನಾನಸ್ ಬೆಳೀತಾರೆ. ಇಂಥವ ಹೊಸ ಹೊಸ ಆವಿಷ್ಕಾರಗಳು ಮಾಡಿದ್ದಾರೆ. ಏಲಕ್ಕಿಗಳನ್ನೆಲ್ಲ ಈಗ ನಮ್ಮಲ್ಲೆಲ್ಲ ಹೊಸದಾಗಿ ಏಲಕ್ಕಿಗಳನ್ನೂ ಹಾಕ್ತಾವ್ರೆ. ಲವಂಗ ಗಿಡಗಳನ್ನೂ ಸುಮಾರು ಜನ ಮಾಡಿದ್ದಾರೆ.
2: ಓಕೆ ಕಿರಣ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಾ, ನಿಮ್ಮ ಕೃಷಿಯ ಅನುಭವಗಳನ್ನ ಕೇಳ್ತಾ. ಸೊ ಕಿರಣ್ ಅವರು ಹೇಳ್ತಾ ಇದ್ದಾರೆ, ತೆಂಗಿನ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಅಂತರ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಯಾವಾಗ ನಾಟಿಯನ್ನು ಮಾಡ್ತೀವಿ, ನಾಟಿ ಮಾಡುವಾಗಲೇ ಅಂತರ ಬೆಳೆಯನ್ನು ಕೂಡ ಆರಂಭ ಮಾಡ್ಕೋಬೇಕು. ಇದರಿಂದ ಉತ್ತಮ ಇಳುವರಿ ಕೂಡ ಸಿಗುತ್ತೆ, ಜೊತೆಗೆ ಕೃಷಿ ಭೂಮಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತು ತೆಂಗಿನ ಯಾವ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳ್ಕೊಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡು ಹಾಗೆ ಇನ್ನೊಬ್ಬರಿಗೆ ನೀವು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಮುಗ್ಧ ಗೂಬೆಗಳ ಬದುಕು ಮತ್ತು ಭವಣೆ. ಗೂಬೆ ನಿಶಾಚರಿಯಾದರೂ ಅದಕ್ಕೆ ಹಗಲು ಹೊತ್ತಿನಲ್ಲಿಯೂ ಕಣ್ಣು ಕಾಣಿಸುತ್ತವೆ. ಆದರೆ ಬಿಸಿಲಿನ ಪ್ರಖರತೆಗೆ ಮಾತ್ರ ಅದು ದೂರವೇ ಇರುತ್ತದೆ. ಕಾಗೆಗೆ ಇರುಳು ಆಗದು, ಗೂಬಿಗೆ ಹಗಲು ಆಗದು ಎಂಬುದು ಮಲೆನಾಡಿಗರ ಮನೆ ಮಾತು. ಗೂಬೆಗೆ ಶಕುನದ ಹಕ್ಕಿ ಎಂದು ಕರೆಯುತ್ತಾರೆ. ಗಿಡ್ಡದಾದ ಕತ್ತು, ದಪ್ಪ ತಲೆ, ಅಗಲವಾದ ಮುಖ, ವೃತ್ತಾಕಾರದಂಚಿನ ದೊಡ್ಡ ಕಣ್ಣು, ಈ ಪಕ್ಷಿಯ ಲಕ್ಷಣಗಳು. ಕಣ್ಣುಗಳು ಪಾಪೆಗಿಂತ ದೊಡ್ಡವು, ಹಾಗಾಗಿ ಅವು ಬಿಸಿಲಿನ ಪ್ರಖರತೆಯನ್ನು ಎದುರಿಸಲಾರವು. ಮನುಷ್ಯನಿಗಿಂತ ಅವುಗಳ ಕಣ್ಣಿಗೆ 10 ಗ್ರಹಣ ಶಕ್ತಿ ಇರುವುದರಿಂದ ಗೂಬೆ ಕಣ್ಣು ಪ್ರಸಿದ್ಧವಾಗಿವೆ. ಗೂಬೆ 135-270 ಸುತ್ತ ಕಣ್ಣು ತಿರುಗಿಸಿ ಗ್ರಹಿಸುತ್ತದೆ. ಅದರ ಶಬ್ದ ಗ್ರಹಣ ಕೂಡ ಮನುಷ್ಯನಿಗಿಂತ 10 ಜಾಸ್ತಿ. ಗೂಬೆ ತನ್ನ ಬೇಟೆಯನ್ನು ಇಡಿಯಾಗಿ ನುಂಗಿ ಅರಗಿಸಿಕೊಂಡು ಅರಗಲಾರದ್ದನ್ನು ಉಂಡೆ ಮಾಡಿ ಬಾಯಿಯ ಮೂಲಕ ಹೊರಹಾಕುವ ಸ್ವಭಾವವನ್ನು ಹೊಂದಿದೆ. ಗೂಬೆಗಳಲ್ಲಿ ಅನೇಕ ಪ್ರಭೇದಗಳಿವೆ. ಪಾಳುಗುಮ್ಮ, ಮೀನುಗುಮ್ಮ, ಕೊಂಬಿನಗುಮ್ಮ, ಹಾಲಕ್ಕಿ, ಬೀರುಗುಮ್ಮ ಮುಂತಾದವು ಕೆಲವು ಉದಾಹರಣೆ. ಗೂಬೆಯ ಹೆಸರನ್ನು ಎಲ್ಲರೂ ಕೇಳಿದ್ದರೂ ಅದನ್ನು ನೋಡಿದವರ ಸಂಖ್ಯೆ ಮಾತ್ರ ತೀರಾ ಕಡಿಮೆ. ಆದರೆ ಪ್ರತಿ ಮನೆಯ ಅಮ್ಮಂದಿರು ಮಕ್ಕಳಿಗೆ ಊಟ ಮಾಡಿಸುವಾಗ, ಮಲಗಿಸುವಾಗ ಗುಮ್ಮ ಬಂತೆಂದು ಹೇಳುವುದು ವಾಡಿಕೆ. ರಾತ್ರಿ ಗೂಬೆ ಆರ್ತನಾದ ಹೊರಡಿಸಿದರೆ ಅಥವಾ ಮನೆ ಮೇಲೆ ಕೂತರೆ ಸಾವು ಸಂಭವಿಸುತ್ತದೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಗೂಬೆ ಶುಭಶಕುನದ ಹಕ್ಕಿ. ಪುರಾಣ ದಂತಕಥೆಗಳಲ್ಲಿ ಗೂಬೆಯ ರೋಚಕ ಕಥನಗಳು ಇರುವುದನ್ನು ನಾವು ಕಾಣಬಹುದು. ಗ್ರೀಕರ ಪ್ರಕಾರ ಗೂಬೆ ವಿದ್ಯೆಯ ಆದಿಶಕ್ತಿ, ಬುದ್ಧಿವಂತಿಕೆಯ ಪ್ರತೀಕ. ಜರ್ಮನಿಯವರು ಕೂಡ ರಾತ್ರಿ ಗೂಬೆ ಕೂಗಿದರೆ ಸಾವು ಎಂದು ಭಯಪಡುತ್ತಾರೆ. ಆಫ್ರಿಕಾದಲ್ಲಿ ಗೂಬೆ ವಾಮಾಚಾರದ ವಸ್ತು. ಗ್ರೇಟ್ ಬ್ರಿಟನ್ನವರು ಕೂಡ ಗೂಬೆಯನ್ನು ಅನಿಷ್ಟವೆಂದು ಭಾವಿಸುತ್ತಾರೆ. ಗೂಬೆಯ ಮೊಟ್ಟೆ ತಿಂದರೆ ಕಣ್ಣಿನ ಶಕ್ತಿ ಹೆಚ್ಚುತ್ತದೆ ಎಂದು ಅವುಗಳನ್ನು ನಾಶ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಹಡಗಿನಲ್ಲಿ ಪ್ರಯಾಣ ಮಾಡುವವರಿಗೆ ಗೂಬೆ ಕನಸಿನಲ್ಲಿ ಬಂದರೆ ಕೆಟ್ಟದ್ದು ಎಂದು ಭಾವಿಸುತ್ತಾರೆ. ಹೀಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಗೂಬೆ ಒಂದು ವಿಶಿಷ್ಟವಾದ ಪಕ್ಷಿಯಾಗಿ ಕಾಣಿಸುತ್ತದೆ. ಗೂಬೆ ಗ್ರೀಕ್ ಸರಸ್ವತಿಯ ಜೊತೆಗಿರುವ ಪಕ್ಷಿ. ಪಂಚತಂತ್ರ ಕತೆ, ಹೋಮರ್ನ ಕತೆಗಳಲ್ಲಿ ಗೂಬೆಯ ಪ್ರಸ್ತಾಪಗಳಿವೆ. ವೇದಗಳ ಕಾಲದಲ್ಲಿ ಗೂಬೆಯನ್ನು ಉಲ್ಲೂಕ್ ಎಂದು ಕರೆಯುತ್ತಿದ್ದರು. ಹಿಮಾಲಯ ಪ್ರದೇಶದಲ್ಲಿ ನಾರದರಿಗೆ ಈ ಗೂಬೆ ಪಕ್ಷಿಯ ಸ್ವರದ ದನಿಯ ಪ್ರಭಾವದಿಂದ ಸಂಗೀತದ ಜ್ಞಾನ ಬಂತಂತೆ. ಹೀಗೆ ಪ್ರಪಂಚದ ಅನೇಕ ಸಂಸ್ಕೃತಿಗಳಲ್ಲಿ ಗೂಬಿ ಹಸುಹೊಕ್ಕಾಗಿದೆ. ಶುಭಶಕನಗಳು, ಮೌಢ್ಯಗಳು ಈ ಪಕ್ಷಿಯ ಜೊತೆಗಿವೆ. ಆದರೆ ಎಲ್ಲ ಪಕ್ಷಿಗಳಂತೆ ಗೂಬಿಯು ಕೂಡ ಒಂದು ವಿಶಿಷ್ಟ ಛಾಪ ಮೂಡಿಸಿದ ಪಕ್ಷಿಯಾಗಿದೆ. ಭಾರತದಲ್ಲಿ ಗೂಬೆಗಳಲ್ಲಿ 40ಕ್ಕಿಂತ ಹೆಚ್ಚು ಪ್ರಭೇದಗಳಿವೆ. ಗೂಬೆ ಗಿಡುಗನಿಗಿಂತ ದೊಡ್ಡದು. ಗೂಬೆಗಳಲ್ಲಿ ಗುಬ್ಬಿಯಷ್ಟು ಚಿಕ್ಕದಾದ ಗೂಬೆಗಳು ಕಾಣಿಸುತ್ತವೆ. ಗಂಡು ಹೆಣ್ಣು ಒಟ್ಟಾಗಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿಗಳು ದೊಡ್ಡವಾಗುವ ತನಕ ಅವೆರಡು ಸಾಕುತ್ತವೆ. ಉಳಿದ ಸಂದರ್ಭದಲ್ಲಿ ಗೂಬೆಗಳು ಏಕಾಂಗಿಯಾಗಿ ಹಳೆಯ ಮರಗಳ ಪೊಟ್ಟರೆಗಳಲ್ಲಿ, ಪಾಳು ಬಿದ್ದ ಕಟ್ಟಡಗಳಲ್ಲಿ, ಬೃಹತ್ ಬಂಡೆಗಳ ಸಂದುಗಳಲ್ಲಿ ಕಾಣಿಸುತ್ತವೆ. ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುವ ಉದಾಹರಣೆಗಳಿವೆ. ಹೆಣ್ಣು ಎರಡು ಮೂರು ಮೊಟ್ಟೆಗಳನ್ನು ಒಂದಾದರ ಮೇಲೊಂದು ಇಟ್ಟು ಅವುಗಳಿಗೆ ಕಾವು ಕೊಡುತ್ತದೆ, ಮರಿ ಮಾಡುತ್ತದೆ. ಆಹಾರದ ಅಭಾವವಾದಾಗ ದೊಡ್ಡ ಮರಿ ಸಣ್ಣ ಮರಿಯನ್ನು ತಿಂದು ಮುಗಿಸುತ್ತದೆ. ಗೂಬೆ ಪರಿಸರದ ದಂಶಕಗಳಾದ ಇಲಿ, ಹೆಗ್ಗಣ, ಹಾವು, ಹುಳು, ಹುಪ್ಪಟೆಗಳನ್ನು ತಿಂದು ಬದುಕುತ್ತದೆ. ಪ್ರಕೃತಿಯ ಹುಳು ಹುಪ್ಪಡಿಗಳ ಸಮತೋಲನವನ್ನು ಅದು ಸಾಧಿಸುತ್ತದೆ. ರೈತರು ಕೂಡ ಧಾನ್ಯಗಳನ್ನು ಗೂಬೆ ರಕ್ಷಣೆ ಮಾಡುತ್ತದೆ ಎನ್ನುವ ದೃಷ್ಟಿಯಿಂದ ಅದನ್ನು ಪೂಜೆ ಮಾಡಿ ಆರಾಧಿಸುತ್ತಾರೆ. ಗೂಬಿಯ ಉಗುರು, ತುಪ್ಪಳ, ಪುಕ್ಕ, ಬುರುಡೆ, ಮೂಳೆ, ರಕ್ತ, ಮಾಂಸಗಳನ್ನು ಮಂತ್ರವಾದಿಗಳು ವಾಮಾಚಾರಕ್ಕೆ ಬಳಸುವುದು ಒಂದು ಪದ್ಧತಿಯಾಗಿದೆ. ಅನೇಕ ಮಾರುಕಟ್ಟೆಗಳಲ್ಲಿ ಸತ್ತ ಗೂಬೆಗಳನ್ನು ಮಾರುವುದನ್ನು ನಾವು ನೋಡಿದ್ದೇವೆ. 1972 ಅರಣ್ಯ ವನ್ಯಜೀವಿ ಕಾಯ್ದೆಯ ಪ್ರಕಾರ ಗೂಬೆಯನ್ನು ಕೊಲ್ಲುವಂತಿಲ್ಲ, ಮಾರುವಂತಿಲ್ಲ. ಆದರೂ ಕೂಡ ಕಾಳಸಂತೆಯಲ್ಲಿ ಇದು ನಡೆದೇ ಇದೆ. ಜಾಗೃತಿ ಮೂಡಿಸುವುದು ಪರಿಸರ ಸಂಘಟನೆಗಳ ಮೂಲ ಕರ್ತವ್ಯ ಆಗಿದೆ. ಅರಣ್ಯ ಇಲಾಖೆಯು ಕೂಡ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಗೂಬೆಗಳು ತುಂಬ ತೊಂದರೆಯಲ್ಲಿವೆ. ದಿನದಿಂದ ದಿನಕ್ಕೆ ಅವುಗಳ ಸಂಖ್ಯೆ ಇಳಿಮುಖವಾಗಿದೆ. ಜನರಿಗೆ, ಸರ್ಕಾರಗಳಿಗೆ ಇಂಥ ಪಕ್ಷಿಗಳ ಬಗ್ಗೆ ಅಸಡ್ಡೆ, ಅಜ್ಞಾನ, ದೂರದೃಷ್ಟಿ ಇಲ್ಲದಿರುವುದು ಮತ್ತು ತಲೆಯಲ್ಲಿ ಮೌಢ್ಯ ತುಂಬಿಕೊಂಡಿರುವುದು ಇದಕ್ಕೆ ಕಾರಣವಾಗಿದೆ. ಹೊಲ ಗದ್ದೆಗಳ ರಾಸಾಯನಿಕಗಳು, ಕೀಟನಾಶಕಗಳು ಕೂಡ ಗೂಬೆಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವಾಗಿದೆ. ಒಟ್ಟಿನಲ್ಲಿ ಗೂಬೆ ಅದು ಅಪಶಕನದ ಪಕ್ಷಿ ಅಲ್ಲ. ಅದು ಶುಭಶಕನದ ಪಕ್ಷಿಯೋ ಅಲ್ಲವೋ ನಮಗೆ ತಿಳಿದಿಲ್ಲ. ಆದರೆ ಎಲ್ಲ ಪಕ್ಷಿಗಳಂತೆ ಅದು ಕೂಡ ಒಂದು ಪ್ರಮುಖವಾಗಿರುವ ಪಕ್ಷಿ. ಅದು ಕೂಡ ಪರಿಸರದ ಸಮತೋಲನವನ್ನು ಕಾಪಾಡುವ ಕೆಲಸ ಮಾಡುತ್ತದೆ. ಅಂಥ ಪಕ್ಷಿಗಳು ಉಳಿಯಬೇಕಾಗಿದೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಅದ್ದುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ.

ಅವರ ಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದೇವರ ಗುಡಿ ಒಂದೈತೆ.

0: ಡೌಟ್ ಇದ್ಯಾ?
1: ಅಲ್ಲ ಮೇಷ್ಟ್ರೆ, ಊರ್ ತುಂಬಾ ಕಾಕಾಕಿಕಿ ಚಾಲೆಂಜ್ ಅಂತ ಮಾಡ್ತವ್ರೆ, ಕನ್ನಡ ವರ್ಣಮಾಲೆಯಲ್ಲಿ ಕಾಕಾಕಿಕಿಗಿಂತ ಮೊದಲು ಅ ಆ ಇ ಈ ತಾನೇ ಬರೋದು. ಅದ್ರ ಚಾಲೆಂಜ್ ಯಾರು ಯಾಕೆ ಮಾಡ್ತಿಲ್ಲ? ಯಾಕೆ ಹಿಂಗೆ?
2: ಯಾಕೆ ಹಿಂಗೆ?

0: ಬರೀ ಸೋಷಲ್ ಮೀಡಿಯಾ ಜೀವನ ಇಲ್ಲಿ ಯಾರ್ ಕಿಂಗ್
1: ಚಾನ್ಸೇ ಇಲ್ಲ ನೋ ವೇ
2: ನನ್ನ ಮಕ್ಕಳ್ರ ನಾನು ಕೇಳಬಾರ್ದು ಏನೋ ಕೇಳಿದೆ, ಹತ್ತು ಬೇರೆ ಭಾಷೆ ಹಾಡುಗಳ ಮಧ್ಯೆ ಒಂದೇ ಒಂದು ಕನ್ನಡ ಹಾಡು ಹಾಕೊಂಡಿದ್ದೆ ತಪ್ಪ? ತೋರಿಸ್ತೀನಿ ರೋ, ತೋರಿಸ್ತೀನಿ, ನಿಮ್ಮ ಡುಬಾಕ್ ಲೆವೆಲ್ನ ಕಳಿಸಿ ಮಾರೆ ಮಂಟಿಸ್ಕೊ ಹೆಂಗ್ ಮಾಡೋದು ಅಂತ ತೋರಿಸ್ಲಿಲ್ಲ. ನನ್ನ ಹೆಸರು ನಂಜಪ್ಪನ ಮಗ. ಇಷ್ಟ್ರಿ ಬೇಡ. ಏ ಹೋಗಲೇ.
3: ಹಲೋ
2: ಶರಣ್ರಿ ಘಟಪ್ಪನವ್ರೆ, ನಮ್ಮ ಕನ್ನಡ ರ್ಯಾಪರ್ ಆಲೋಕ್ಯ ಅದೇನೇನ್ರಿ?
4: ಕರ್ನಾಟಕ ಬಂದು ಕನ್ನಡ ಬರೋದು.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವನ ಇಚ್ಛೆ ಯಾರು ಬಲ್ಲರು.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಧೋಂತ ಕಿಡದ ಕಥ ಧೋಂತ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಕಿಡದ ಕಥ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ ಏಪ್ರಿಲ್ 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

ಸಂತೋಷದಿಂದ ಹಿಗ್ಗಿ ಹಾರುದೆ, ಆಕಾಶ ಭೂಮಿ ಒಂದೇ ಮಾಡುದೆ. ಕಲ್ಲು ನೀರಾಗಲಿ ಬಳ್ಳಿ ಹೂವಾಗಲಿ ಸಂಗೀತವನ್ನು ಕೇಳುತ್ತಾ ಕಡಲು ಮೇಲುಕ್ಕಲಿ ಆಕಾಶ ಮುಟ್ಟಲಿ.

0: ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಿಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ
3: ತಕೊಂಡು.
0: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
5: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಪಾತ್ರಂ ವಿಭಕ್ತ್ಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ ಮುನಿಂ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ, ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ, ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀ ಕೃಷ್ಣಾವತಾರದ ಚರಿತ್ರೆಯನ್ನ ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರೆನ್ನೆಲ್ಲರನ್ನೂ ಸದೆಬಡಿಯುತ್ತಾ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆವಸ

0: ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರ ಧರನೆ ಕಪ್ಪಳಿಸಿದ, ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದ ಅಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ. ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತುಮೆತ್ತ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ಧಿಕ್ಕಾರ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ.

ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ, ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡಿದಳಂತೆ. ಕಾರಣ ಏನು ಅಂದರೆ

ವಸುದೇವಾ, ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು, ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ, ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ, ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನ್ನು ಎದ್ರು, ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ, ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ, ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು, ಆದರೆ ಇದು ಹೆಣ್ಣು ಕಣ, ಇದೊಂದಾದರೂ ನನಗೆ ಉಳಿಸಿಕೊಡು, ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ, ನಿಷ್ಕರುಣಿಯಾದಂತಹ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ, ನನಗೆ ಖಂಡಗರೂಪಿಯಾದ ನಿನ್ನನ್ನು ನೋಡಿ ಎಂಬುದಾಗಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನೆ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲೆಲವೋ, ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ, ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿದ ಕಂಸ ಯೋಚನೆ ಮಾಡದ ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ, ಅಯ್ಯೋ ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ, ಸೇರಿದರಂತೆ. ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರೆ, ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನ, ಆದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೆಯೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡು ನಿನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗುಗೆ ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದುವ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತರಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನೆಂತಲೂ ಜಗದೊಡೆಯ ಕೃಷ್ಣನೆಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲೋ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಳ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋದ ಹೀಗೆಲ್ಲ ಮಾಡ್ತಾನಲ್ಲ? ಯಶೋದೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ನಲ್ಲ ಅಮ್ಮ. ಯಶೋದೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋದೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನು ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಾಕಿದ್ರು, ಹಗ್ಗದಲ್ಲಿ ನೇತಾಡಿದ್ರು. ಕೃಷ್ಣ ಬಂದು ತನ್ನ ಕೈ ಹೀಗಂದ, ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ. ಬರಲಿ ನಮ್ಮ ಯಜಮಾನರು, ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಂಡುಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರು ಮನೆಯಲ್ಲಿ ಒಬ್ಬರು ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿ ನಿದ್ದಾನೋ ಏನೋ ಅಮ್ಮ. ಯಶೋಧಮ್ಮ ಕೇಳಿದ್ ಇದೇ ನಮ್ಮ ಪೆಟ್ಟಿಗೆ. ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನ ಇದ್ರಲ್ಲಿ ಹಾಕಿದ್ದೀನಿ, ಹಾ ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ, ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ ಇಲ್ಲ ಇಲ್ಲ ಇದ್ದಾನೆ ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ, ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

நாராயண நாராயண பூஜ்யனிக நமோ நமஹ என்றா கம்சா. பாட சந்தோஷ கம்சபூபாலா, ஏன் சமாச்சார? குருகளே, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರು ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದೋ ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಹಾ, ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ ಕಳುಹಿಸಿಕೊಡುವ ಕೃಷ್ಣನನ್ನ. ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡ ದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ. ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ. ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ. ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿ ಗಾನಲೋಲಾ

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರರೆಲ್ಲರನ್ನೂ ಸಂಹಾರ ಮಾಡಿದೆ. ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ. ಕೃಷ್ಣ, ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ? ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ, ಯಾರೋ ಬಂದು ಕರೆದ ಮಾತ್ರದ ಅಕ್ಷರಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ? ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದಿರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದು ಆದರೆ ನಾವಿರ್ಲಾರವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದನಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದನಂತೆ. ಧನ ಧನ ಧನ ಧನ ಧನ ಧನ ಧನನ ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರೋದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದದರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರರನ್ನು ಎತ್ತಿ ಕುಟ್ಟಿದರು. ಹುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ, 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
4: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.
8: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಶರಣರ ವಚನಗಳು ಅನುಭಾವದ ನುಡಿಗಳು. ಶರಣರ ಮಾತೆಂದರೆ ಜ್ಯೋತಿರ್ಲಿಂಗ. ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬರುತ್ತದೆ. ಶರಣರ ವಚನಗಳೆಂದರೆ ಮಂತ್ರಗಳು. ಮಂತ್ರಗಳು ಮನದೊಳಗಿನ ಮಹದಜ್ಞಾನವನ್ನು ಕಳೆಯುವ ದಿವ್ಯ ಜ್ಯೋತಿಗಳಾಗಿವೆ. ದಿನನಿತ್ಯವೂ ಇಷ್ಟಲಿಂಗಾರ್ಚನೆಯಲ್ಲಿ ಬಸವಾದಿ ಶರಣರ ವಚನ ಮಂತ್ರಗಳನ್ನು ಅಳವಡಿಸಿಕೊಳ್ಳುವ ಸದುದ್ದೇಶದಿಂದ ಸವದಿ ಚಿತ್ತರಗಿ ಸಂಸ್ಥಾನ ಇಲಕಲ್ಲ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಶಿವಯೋಗಿಗಳ ದಿವ್ಯಾನುಗ್ರಹದ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಅಶ್ವಿನಿ ಕ್ಯಾಸೆಟ್ ಅವರ ಸಹಕಾರದೊಂದಿಗೆ ತಮ್ಮೆಲ್ಲರಿಗಾಗಿ ಈ ಪ್ರಪ್ರಥಮ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಕೇಳಿ ವಚನ ಮಂತ್ರ ಸ್ತುತಿಯನ್ನು. ಧ್ವನಿ ನೀಡಿ ನಿರ್ಮಿಸಿದವರು ಯರಗಟ್ಟಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸ್ವಾಮಿಗಳು. ಸಹಕಾರ ಹಲಗೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮಿ ರೇಣುಕ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ.

ಷಡ್ಸ್ಥಲ ಬ್ರಹ್ಮ ವಿನಗೆ ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊತ್ತುಕೊಂಡು ಬಸವಣ್ಣನ ತೊಂತಿಕೊಂಡು ಬಸವಣ್ಣನ ಧರಿಸಿಕೊಂಡು ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು

ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು. ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣ

ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಗ್ಮನಕ್ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತಿಷ್ಠ ದಶಾಂಗುಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ಧ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ, ಚಿತ್ತಶುದ್ಧನ ಮಾಡಿದ ಬಸವಣ್ಣ, ಮಲತ್ರಯಂಗಳ

ಇರುವ ದೈವವ ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವ ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವ ಎಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ್ಯ.

ಅಕಟ ಕಟ ಶಿವ ನಿನಗಿನಿತು ಕರುಣವಿಲ್ಲ, ಅಕಟ ಕಟ ಶಿವ ನಿನಗಿನಿತು ಕೃಪೆಯಿಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ

ಪಸರಿಸಿದೆ ಅಯ್ಯ. ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ತಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ.

ಕರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ಸಮಂಧ ಬಂಜುವುದು ಜ್ಯೋತಿಗಯ್ಯ, ಕಾನನ ಬಂಜುವುದು ಬೇಗಗಯ್ಯ, ಪಂಚಮಹಾಪಾತಕ ಬಂಜುವುದು

ಬಲ್ಲಡೆ ಪಂಚಮ ಪುಷ್ಪ ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸಂಗೀತ ಗುರುಗಳಾದ ಶ್ರೀಯುತ ವಿದ್ವಾನ್ ಅರುಣ್ ಕುಮಾರ್ ಅವರ ಗಾಯನ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲೆ ಬೇಕು ಇನಿತು ಮಧುರ, ರಾಮನ ನೋಟೆ ಬೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.